ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳಲ್ಲಿ ತಾವು ಟ್ಯೂನ್ ಮಾಡಿದಿರಿ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 12 ತಾರೀಕು ಬುಧವಾರ. ನಿಲಯದ ಇಂದಿನ ಪ್ರಸಾರವನ್ನು ಈಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:38 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವು ಹಾಗೂ ಈ ಪ್ರಸಾರ ಕಾರ್ಯಕ್ಕೆ ಸ್ವಾಗತ.

ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಈಗ ಅಂದರೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:35 ರೈತರಿಗೆ ಸಲಹೆಗಳು, 6:40 ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಬಿ ಕೆ ಸುಮಿತ್ರ ಅವರು ಹಾಡಿರುವ ಕೆಲವು ಜನಪದ ಗೀತೆಗಳನ್ನು ಕೇಳುತ್ತೀರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಸಿ ಡ್ಯಾಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಈ ಬೆಳಗ್ಗೆ 7:45 ಹಾಗೂ 9:30 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. 9:05 ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. ಇನ್ನು 12:05 ವನಿತಾ ವಿಹಾರ, ಇಂದಿನ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮ.

ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ್ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ, ನಂತರ ಕೃಷ್ಣವೇಣಿ ಕೀದೂರು ಇವರು ಬರೆದು ಪ್ರಸ್ತುತಪಡಿಸುವ ಕಥೆ ಸಂಬಂಧಗಳ ನಡುವೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ್ ಗೌರೋಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಿಯಾಳ್. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಇದೆ. ಇನ್ನು 2:40 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ.

ಇನ್ನು ನಿಲಯದ ಸಂಜಯ್ ಪರಸ್ಪರ ಕಾರ್ಯದಲ್ಲಿ ಸಂಜೆ 5 ಗಂಟೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೇಳುವಿರಿ. 6 ಗಂಟೆಗೆ ನಿಲಯದಿಂದ ಇಂದು ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಚಜ್ಜಿ ರೊಟ್ಟಿ ಚೌಳಿಕೈ, ನಂತರ ನೀತಿಕತೆ. 6:40 ಪ್ರದೇಶ ಸಮಾಚಾರ. 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಸುನೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳಂಕಿ. ಇನ್ನು 7:45 ಚಿತ್ರಗೀತೆಗಳು. 8 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು. 8:15 ಪಾರ್ಲಿಮೆಂಟ್ ರಿವ್ಯೂ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 9:30 ಕ್ರೀಡಾಲೋಕ. ಇದರಲ್ಲಿ ಇಂದು ಪ್ರಕೃತಿ ರೂಪಾ ರಾವ್ ಬಿ ಇವರೊಂದಿಗೆ ಸಂದರ್ಶನ. 10:00 ಸಂಸತ್ತಿನ ಇಂದಿನ ಪ್ರಶ್ನೋತ್ತರ ವೇಳೆಯ ಧ್ವನಿ ಮುದ್ರಣ ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು.

ಎಚ್ ಕೆ ರಘು ಅವರ ಧ್ವನಿಯಲ್ಲಿ ಅಕ್ಕ ಮಹಾದೇವಿ ಅವರ ವಚನ ಕೇಳಿದ್ರಿ. ಇನ್ನೀಗ ಚನ್ನಬಸವಣ್ಣನವರ ವಚನವನ್ನು ಕೇಳಿ ಚಂದನ್ ಬಾಲಾ ಅವರ ಧ್ವನಿಯಲ್ಲಿ.

ತಾವು ಟ್ಯೂನ್ ಮಾಡಿದ್ರಿ 101.8 MHz FM ಕಂಪನಾಂಕಗಳು. ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ. ಈಗ ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ. ಕೊನೆಯದಾಗಿ ಕೇಳಿ ವೇದವ್ಯಾಸ ಜೋಶಿಯವರ ರಚನೆ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆ.

0: ಆಕಾಶವಾಣಿ ಸಮಯ 6:30. ಇದೀಗ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
1: ಒಳ್ಳೆಯತನ ಅಂದರೆ ಪ್ರೀತಿ, ದಯೆ, ಸಂತೋಷ, ನ್ಯಾಯ, ತಾಳ್ಮೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಕಾರಾತ್ಮಕ ಸ್ವಭಾವ. ಇದು ನೈತಿಕತೆಯ ಪರಿಕಲ್ಪನೆಯಾಗಿದೆ ಹಾಗೂ ಇದು ಸದಾ ಕೆಡುಕಿನ ವಿರುದ್ಧ ನಿಲ್ಲುತ್ತದೆ. ನಾವು ಕೂಡಿ ಬಾಳುವ ಸಮಾಜದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕರುಣೆ, ಸ್ವಾರ್ಥರಹಿತತೆ ಹಾಗೂ ಸರಿಯಾದ ನಡವಳಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆಯತನದ ಮುಖ್ಯ ಅಂಶಗಳೆಂದರೆ ಸಹಾನುಭೂತಿ, ದಯೆ, ಪರರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ಅವರಿಗೆ ನಮ್ಮ ಕೈಲಾಗುವ ಸಹಾಯ ಮಾಡುವ ಮನೋಭಾವ, ದ್ವೇಷ, ಅಸೂಯೆ, ಸಿಟ್ಟು, ಕೋಪ ತೊರೆದು ಪ್ರೇಮ ಭರಿತ ಕ್ಷಮೆಯನ್ನು ಹರಡುವುದೇ ಆಗಿದೆ. ಹಾಗೂ ಎಲ್ಲರಿಗೂ ಸರಿಸಮಾನತೆ, ನ್ಯಾಯ ದೊರಕುವ ಹಾಗೆ ನೋಡಿಕೊಳ್ಳುವುದು, ಸತ್ಯದ ನುಡಿ, ನಡವಳಿಕೆ, ಸ್ವಾರ್ಥ ಬಿಟ್ಟು ಇತರರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ನೈತಿಕ ಮಾರ್ಗದಲ್ಲಿ ಸಾಗುವುದು. ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನೂ ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ ಅವರು ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ಅಂಥವರಿಂದ ದೂರ ಸರಿದು ಬಿಡುತ್ತಾರೆ. ಒಳ್ಳೆಯ ಗುಣ ಮಾತು ಬಂಗಾರಕ್ಕಿಂತಲೂ ಮೌಲ್ಯಭರಿತವಾದದ್ದು. ಆದ್ದರಿಂದಲೇ 12ನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿಯೋಗಿ ಭಕ್ತಿ ಭಂಡಾರಿ ಶರಣ ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ

0: ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಿಂತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೆ ಶ್ರೇಯಸ್ಸು ದೊರೆಯುತ್ತಾ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಎಂಬ ಸರ್ವಜ್ಞನ ಅಮೃತ ನುಡಿಯಂತೆ ಸದಾಕಾಲವೂ ಒಳ್ಳೆಯದನ್ನೇ ಕೋರುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ, ಆಡುತ್ತಾ, ಕೇಳುತ್ತಾ ಎರಡು ದಿನಗಳ ಈ ಜಾತ್ರೆಯ ಬದುಕನ್ನು ಬಂಗಾರವನ್ನಾಗಿಸಿಕೊಳ್ಳೋಣ.
1: ಇದುವರೆಗೂ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

0: ಆಕಾಶವಾಣಿ ವಿಜಯಪುರ, ಸಮಯ 6:35. ಈಗ ರೈತರಿಗೆ ಸಲಹೆಗಳು.
1: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
2: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
1: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
2: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
1: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
2: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
2: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
3: ಆತ್ಮೀಯ ರೈತ ಬಾಂಧವರೇ, ಕೇಳಿ, ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಬೆಂಗಳೂರು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್, ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಳುಗುಂದಿ ಇವರ ಸಂಯುಕ್ತ ಆಶ್ರಯದಲ್ಲಿ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಳುಗುಂದಿಯಲ್ಲಿ ಇದೇ ಗುರುವಾರ ದಿನಾಂಕ 13/8/2026 ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿಯ ಯೋಜನೆಗಳ ಕುರಿತು ಮಾಹಿತಿ ಹಾಗೂ ಪ್ರಮುಖ ಹಣ್ಣಿನ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ರೈತ ಬಾಂಧವರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಕೇಂದ್ರದ ಮುಖ್ಯಸ್ಥರು ಡಾಕ್ಟರ್ ಸಂಗನಬಸವ ಗೊಳಗಿ ಇವರನ್ನು ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9448485011.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ವಿ ಚೊಕ್ಟಾಪುರ್ ಅಂತ ಹೇಳಿ ನಾನು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವತ್ತಿನ ಒಂದು ರೈತರಿಗೆ ಕೃಷಿ ಸಲಹೆ ಏನೆಂದರೆ ಜೀವಾಮೃತ. ನಿಮಗೆಲ್ಲ ತಿಳಿದ ಹಾಗೆ ಜೀವಾಮೃತ ಒಂದು ಸಾವಯವ ದ್ರವ ರೂಪದ ಗೊಬ್ಬರ, ಆದ್ದರಿಂದ ಇದನ್ನು ಹೇಗೆ ತಯಾರಿಸಬೇಕು ಮತ್ತು ಹೇಗೆ ಉಪಯೋಗಿಸಬೇಕಂತ ಹೇಳಿ ನಿಮಗೆ ಶಾರ್ಟ್ ಆಗಿ ಹೇಳ್ತೀನಿ. ಬೇಕಾಗುವ ಸಾಮಗ್ರಿಗಳು ಏನಂದ್ರೆ, ಫಸ್ಟ್ ಆಗಿ ನಿಮಗೆ ದೇಸಿ ಆಕಳ ಸೆಗಣಿ 10 ಕೆಜಿ ಬೇಕು, ಮತ್ತು ದೇಸಿ ಆಕಳ ಮೂತ್ರ 10 ಲೀಟರ್ ಬೇಕು, ಸಾವಯವ ಬೆಲ್ಲ 2 ಕಿಲೋ, ದ್ವಿದಳ ಧಾನ್ಯ ಹಿಟ್ಟು 2 ಕೆಜಿ, ಬದುವಿನ ಮಣ್ಣು 1-2 ಬೊಕ್ಸೆಯಷ್ಟು, ಬೇಕಾಗುವಂತ ನೀರು ಎಷ್ಟಂದ್ರೆ 2 ಲೀಟರ್. ಈಗ ಮಾಡುವ ವಿಧಾನ ಹೇಗಂದ್ರೆ, ನೀವು 200 ಲೀಟರ್ ಡ್ರಮ್ ಅನ್ನು ತಗೊಂಡು ಅದಕ್ಕೆ 200 ಲೀಟರ್ ನೀರನ್ನು ಹಾಕಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೆನಪಿನಲ್ಲಿಟ್ಕೊಳ್ಳಿ, ದೇಸಿ ಹಸುವೇ ಇರಬೇಕು.

ಸಗಣಿ 10 ಕೆಜಿ ಹಾಕಬೇಕು, ಮತ್ತೆ ಗೋಮೂತ್ರ 10 ಲೀಟರ್, ಮತ್ತು ಅದಕ್ಕೆ 2 ಕೆಜಿ ದ್ವಿದಳ ಹಿಟ್ಟು, ಯಾವ್ದ್ರ ಹೆಸರು ಹಿಟ್ಟು ಇರ್ಬೋದು ಅಥವಾ ತೊಗರಿ ಹಿಟ್ಟು, ಅದನ್ನ ಹಾಕಬೇಕು. ಆಮೇಲೆ 2 ಕೆಜಿ ಸಾವಯವ ಬೆಲ್ಲ ಹಾಕಿ ಅದಾದ್ಮೇಲೆ ನೀವು 2 ಬೊಗಸೆಯಷ್ಟು ಬದುವಿನ ಮಣ್ಣು, ಅಂದ್ರೆ ಬದುವಿ ಅಂದ್ರೆ ಏನಂತಂದ್ರೆ ಒಡ್ಡಿನ ಮಣ್ಣು, 2 ಬೊಗಸೆಯಷ್ಟು ಹಾಕಿ ಏನ್ ಮಾಡಬೇಕು ಅಂತಂದ್ರೆ, ನೀವು ಇದನ್ನ ದಿನಕ್ಕೆ 2 ಸಲ, ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಏನ್ ಮಾಡ್ಬೇಕಂದ್ರೆ, ಇದನ್ನ ನೀಟಾಗಿ ಒಂದು ಕೋಲಿನಿಂದ ಇದನ್ನ ಕಲಸಬೇಕು. ಕಲಸಿ ಇದನ್ನ ಈ ಏನ್ ಒಂದ್ ದ್ರಾವಣ ಇರತ್ತಲ್ಲ, ಈ ದ್ರಾವಣವನ್ನು 7 ದಿನಗಳ ನಂತರ ಏನ್ ಮಾಡ್ಬೇಕಂದ್ರೆ, ಇದನ್ನ ನೀವು ಹೊಲಕ್ಕೆ ಒಂದು ಗೊಬ್ಬರವಾಗಿ ನೀಡಬಹುದು. ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ ಹೊಲಕ್ಕೆ ಉಪಯೋಗಿಸಬೇಕು. ನೆನ್ಪಿನಲ್ಲಿಡಿ, ಈ ಡ್ರಮ್ ಅನ್ನ ಏನು ದ್ರವಣ ತಯಾರಿಸಿರ್ತಿಲ್ಲ, ಇದನ್ನ ಬಿಸಿಲಲ್ಲಿ ಇಡಬಾರ್ದು. ಇದ್ರ ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ಗೋಣಿಚೀಲ, ಅದನ್ನ ನೀವು ನೀರಲ್ಲಿ ತೊಯಿಸಿ ಇದನ್ನ ಹಸಿ ಮಾಡಿ ನೀವು ಆ ಡ್ರಮ್ ಮೇಲೆ ಮುಚ್ಚಿ ನೆರಳಿನಲ್ಲೇ ಇಡಬೇಕು, ಹೊರತು ಬಿಸಿಲಿನಲ್ಲಿ ಸೂರ್ಯನ ಬಿಸಿಲಿಗೆ ಡೈರೆಕ್ಟ್ ಆಗಿ ಇಡಬಾರ್ದು. ಇದನ್ನ ನೀವು ಹೇಗೆ ಬಳಸ್ಕೋಬೇಕು ಅಂತಂದ್ರೆ, ಬಳಸೋದು ಹೇಗೆ ಅಂತಂದ್ರೆ, ನಾವು ಪ್ರತಿ ಎಕರೆಗೆ 200 ಲೀಟರ್ ಜೀವಾಮೃತವನ್ನು ಬೆಳಗ್ಗೆ ಅಥವಾ ಮಣ್ಣಿನ ಮೇಲೆ ಸಿಂಪಡಿಸಬೇಕಾಗುತ್ತೆ. ನೀರಾವರಿ ಕ್ಷೇತ್ರದಲ್ಲಿ ಇದ್ರೆ, ಅಂದ್ರೆ ನೀರಾವರಿ ಯಾರಾದ್ರೂ ಇದ್ರೆ, ಹರಿ ನೀರಿನ ಜೊತೆ ಇದನ್ನ 200 ಲೀಟರ್ ಜೀವಾಮೃತವನ್ನು ಪ್ರತಿ 15 ದಿನಕ್ಕೊಮ್ಮೆ ನಾವು ಬಿಡಬೇಕಾಗತ್ತೆ. ಅಥವಾ ಹನಿ ನೀರಾವರಿ, ಅಥವಾ ಹನಿ ನೀರಾವರಿ ಅಂದ್ರೆ ಡ್ರಿಪ್ ಅಥವಾ ಏನಾದರೂ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಿದ್ರೆ, ಅಂದ್ರೆ ಅದನ್ನ ಜೀವಾಮೃತವನ್ನು ನೀಟಾಗಿ ಸೋಸಿ ಇದನ್ನ ನೀವು ಉಪಯೋಗಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರಕ್ಕೆ ನೀವು ಸಂಪರ್ಕಿಸಬಹುದು.

ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ 6:40. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿ.ಕೆ. ಸುಮಿತ್ರಾ ಅವರು ಹಾಡಿರುವ ಕೆಲವು ಜನಪದ ಗೀತೆಗಳು.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

ಚರಕದಿಂದ ಬರುವ ನೂಲಿನ ಪ್ರತಿ ಎಳೆಯಲ್ಲೂ ನಾನು ದೇವರನ್ನು ಕಾಣುತ್ತೇನೆ. ಖಾದಿ ನಭೋಮಂಡಲದಲ್ಲಿನ ನೇಸರನಿದ್ದಂತೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.

0: ದೇವರಿಗೆ ಯಾವುದೇ ಜಾತಿ ಧರ್ಮವಿಲ್ಲ, ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿಯವರು.
1: ಸರಳ ಜೀವನ ಮತ್ತು ಮೇಲ್ಮಟ್ಟದ ವಿಚಾರ ಮನುಷ್ಯನನ್ನು ಮಹಾನಾಗಿ ಮಾಡುತ್ತದೆ. ರಕ್ತವಿಲ್ಲದೆ ದೇಹವು ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆ ಶ್ರದ್ಧೆ ಮತ್ತು ಪ್ರಾರ್ಥನೆಗಳಿಲ್ಲದೆ ಆತ್ಮವು ಕೂಡ ಬದುಕಲು ಸಾಧ್ಯವಿಲ್ಲ. ನೀವು ಜಗತ್ತನ್ನು ಬದಲಾಯಿಸಲು ಬಯಸಿದರೆ ಅದನ್ನು ನಿಮ್ಮೊಂದಿಗೆ ಪ್ರಾರಂಭಿಸಿ. ಇದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿ.
2: 7:45 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷವಾಣಿ, 8:35 ಚಜ್ಜಿ ರೊಟ್ಟಿ ಚೌಳಿಕೈ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಆಕಾಶವಾಣಿ ವಿಜಯಪುರ, ಸಮಯ 7:02, ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ.
3: ಮನೆ ಊಟ ರುಚಿಯಮ್ಮಿ
4: ಆಕಾಶವಾಣಿ. ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ.

0: ಕ್ರೀಡೆಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ, ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ವಾರ್ತೆಗಳ ವಿವರ. ಇಂದಿನಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದ್ದು, ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಲಾಗಿದ್ದು, 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಈ ನಡುವೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆಗಳನ್ನು ಉಚಿತವಾಗಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ನೌಕರರೊಂದಿಗೆ ನಡೆದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಂಚವಿಲ್ಲದೆ ಮನೆ ಬಾಗಿಲಿಗೆ ಆಸ್ತಿ ದಾಖಲೆ ತಲುಪಿಸುತ್ತಿರುವುದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ. ಮುಂದಿನ 6-7 ತಿಂಗಳಲ್ಲಿ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಬಡವರು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗೆ ಭದ್ರತೆ ನೀಡಲಾಗುವುದು ಎಂದರು. ಬರ ಪರಿಸ್ಥಿತಿ ಹಿನ್ನೆಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪರ ಹೋಬಳಿಯ ಯಡುವನಹಳ್ಳಿಗೆ ಭೇಟಿ ನೀಡಿ ತುರ್ತು ಕ್ರಿಯಾ ಯೋಜನೆ ಅನುದಾನದಡಿ ಕೊರೆಸಲಾದ ಕುಡಿಯುವ ನೀರಿನ ಕೊಳಬೆ ಬಾವಿಯನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಜನರಿಗೆ ಅಗತ್ಯ ಪ್ರಮಾಣದಲ್ಲಿ

0: ಕುಡಿಯುವ ನೀರು ಲಭ್ಯವಾಗುವಂತೆ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮೀಣ ಮಕ್ಕಳಲ್ಲೂ ಅಪಾರ ಪ್ರತಿಭೆ, ಕನಸು ಮತ್ತು ಸಾಧಿಸುವ ಛಲವಿದೆ. ಅವರಿಗೆ ಬೇಕಾಗಿರುವುದು ಅವಕಾಶ ಮತ್ತು ಗುಣಮಟ್ಟದ ಸೌಲಭ್ಯಗಳು ಮಾತ್ರ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ ಎಂಬ ಕೀಳರಿಮೆ ಮಕ್ಕಳಲ್ಲಿ ಮೂಡದಂತೆ ಖಾಸಗಿ ಶಾಲೆಗಳನ್ನು ಮೀರಿಸುವ ಗುಣಮಟ್ಟದ ಶಿಕ್ಷಣ ವಾತಾವರಣವನ್ನು ನಿರ್ಮಿಸುವುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬವಲೇಶ್ವರ ಕ್ಷೇತ್ರದ ಮಮದಾಪುರದಲ್ಲಿ ಟೊಯೋಟಾ ಕಂಪನಿಯ ಸಹಕಾರದಿಂದ ನಿರ್ಮಿಸಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕೊಠಡಿಗಳು ಹಾಗೂ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಮದಾಪುರದ ಈ ಶಾಲೆಯಲ್ಲಿ ಮಕ್ಕಳಿಗೆ ದೊರೆಯುತ್ತಿರುವ ಆಧುನಿಕ ತರಗತಿ ಕೊಠಡಿಗಳು, ಅಂತಾರಾಷ್ಟೀಯ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳು ಮತ್ತು ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವು ಅವರ ಕುತೂಹಲಕ್ಕೆ ರೆಕ್ಕೆ, ಪ್ರತಿಭೆಗೆ ವೇದಿಕೆ ಹಾಗೂ ಭವಿಷ್ಯದ ಕನಸುಗಳಿಗೆ ಭದ್ರ ಬುನಾದಿಯಾಗಲಿದೆ ಎಂದರು. ಕಲಬುರಗಿಯ ಶರಣಬಸವೇಶ್ವರ ಕೆರೆ, ಅಪ್ಪ ಕೆರೆಯನ್ನು ನಗರದ ಅತ್ಯಂತ ಸಕ್ರಿಯ ಹಾಗೂ ಆಕರ್ಷಕ ಪರಿಸರ ಮತ್ತು ಮನರಂಜನಾ ತಾಣಗಳಲ್ಲಿ ಒಂದಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಇದರ ಉದ್ದೇಶ ಕೇವಲ ಜಲಮೂಲವನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ, ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ನಾಗರಿಕರು ಪ್ರಕೃತಿಯೊಂದಿಗೆ ಮತ್ತೆ ಸಂಪರ್ಕ ಹೊಂದಲು ಶಾಂತಿಯುತ ವಾತಾವರಣವನ್ನು ಒದಗಿಸುವ ಸಮೃದ್ಧ ಹಸಿರು ನಗರ ತಾಣವನ್ನು ನಿರ್ಮಿಸುವುದಾಗಿದೆ ಎಂದು ಸಾಮಾಜಿಕ ಮಾಧ್ಯಮದ ಮೂಲಕ ಅವರು ಹೇಳಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಡಿಮೆ ಮಳೆ ಹಾಗೂ ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಲು ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಜ್ಯಾದ್ಯಂತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಮಿಕರು ಹಾಗೂ ರೈತರು ತಮ್ಮ ಹೊಲಗಳಲ್ಲಿ ಬಾವಿ, ದನದ ಶೆಡ್, ಗೋಕಟ್ಟೆ, ಚೆಕ್ ಡ್ಯಾಂ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗಿದೆ. ಈ ಯೋಜನೆಯಡಿ ಕಾರ್ಮಿಕರಿಗೆ ದಿನಕ್ಕೆ 382 ರೂಪಾಯಿ ಸಮಾನ ಕೂಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರೊಂದಿಗೆ ಮಾತನಾಡಿ ಕಾಮಗಾರಿಗಳ ಪ್ರಗತಿ ಹಾಗೂ ಅವರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಗುರುಗಂಗಾ, ಮಾಂಜರಾ ನದಿ ಹಾಗೂ ಕಾರಂಜಾ ಹಿನ್ನೀರಿಗೆ ರಾಸಾಯನಿಕ ತ್ಯಾಜ್ಯ ಸೇರುತ್ತಿರುವುದನ್ನು ವಿರೋಧಿಸಿ ಹುಮ್ನಾಬಾದ್ ಕಲಬುರಗಿ ಮುಖ್ಯ ರಸ್ತೆಯಲ್ಲಿ ಹುಮ್ನಾಬಾದ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿದರು. ಸರ್ಕಾರಕ್ಕೆ ಜನರ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಜನರ ಆರೋಗ್ಯ ಮತ್ತು ಜಲಮೂಲಗಳ ಸಂರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಭಾರತದಲ್ಲಿ ಪ್ರತಿವರ್ಷ ಆಗಸ್ಟ್ 12ರಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ದರಾಗಿರುವ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆ. ಜ್ಞಾನವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಅದನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸುಲಭವಾಗಿ ತಲುಪಿಸುವುದು ಗ್ರಂಥಾಲಯದ ನಿಜವಾದ ಉದ್ದೇಶ ಎಂಬುದನ್ನು ಅವರು ಪ್ರತಿಪಾದಿಸಿದರು. ಅವರ ವಿಚಾರಗಳು ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಗ್ರಂಥಾಲಯ ವಿಜ್ಞಾನ ವರ್ಗೀಕರಣ ಪದ್ಧತಿ, ಗ್ರಂಥಾಲಯ ಶಿಕ್ಷಣ ಕ್ಷೇತ್ರಗಳ ಮೇಲೂ ದೀರ್ಘಕಾಲೀನ ಪ್ರಭಾವ ಬೀರಿವೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಗ್ರಂಥಪಾಲಕರು ಹಾಗೂ ಮಾಹಿತಿ ಅಧಿಕಾರಿ ಕೆ ಶಿವರಾಜ್ ಅವರು.
4: ಇಂದು ರಾಷ್ಟ್ರೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಂಥಪಾಲಕರಿಗೆ ಹಾಗೂ ಮಾಹಿತಿ ಅಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಗ್ರಂಥಾಲಯಗಳು ಜ್ಞಾನ, ಮಾಹಿತಿ ಮತ್ತು ಉತ್ತಮ ಪುಸ್ತಕಗಳನ್ನು ಓದುಗರಿಗೆ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿವೆ. ಇಂದು ಗ್ರಂಥಾಲಯಗಳು ಮಹತ್ವದ ಪುಸ್ತಕ

0: ದಾಖಲೆಗಳು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಧ್ವನಿ ಮುದ್ರಣ, ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಸ್ ಗಳನ್ನು ಡಿಜಿಟಲೀಕರಣಗೊಳಿಸಿ ಎಲ್ಲಾ ಮಹತ್ವದ ದಾಖಲೆಗಳೊಂದಿಗೆ ಸಂರಕ್ಷಿಸಿ ಇಂಟರ್ನೆಟ್ ಮುಖಾಂತರ ಜನಸಾಮಾನ್ಯರಿಗೆ ಸರಳವಾಗಿ ನಿಖರ ಮತ್ತು ಗುಣಮಟ್ಟದ ಮಾಹಿತಿಯನ್ನು ಒದಗಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ.
1: ಇಂದು ವಿಶ್ವ ಆನೆ ದಿನ. ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಹಾಗೂ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಗಿದೆ. ಆನೆಗಳು ಕೇವಲ ಕಾಡಿನ ದೈತ್ಯ ಪ್ರಾಣಿಗಳಲ್ಲ, ಅವು ಕಾಡಿನ ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳು. ಕಾಡಿನಲ್ಲಿ ದಾರಿಗಳನ್ನು ರೂಪಿಸುವುದು, ಬೀಜಗಳನ್ನು ದೂರದೂರಿಗೆ ಹರಡುವುದು, ಸಸ್ಯ ವೈವಿಧ್ಯವನ್ನು ಉತ್ತೇಜಿಸುವುದು ಸೇರಿದಂತೆ ಪರಿಸರ ಸಮತೋಲನದಲ್ಲಿ ಅವುಗಳ ಪಾತ್ರ ಅಪಾರ. ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬರ ರೈತರ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ಸರ್ಕಾರ ಕಡಿತ ಮಾಡಿದೆ. ವಿಧವಾ ವೇತನ ರದ್ದಾದ ಅನೇಕ ಉದಾಹರಣೆಗಳಿವೆ. ಈ ಎಲ್ಲ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಈ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿವಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ಕೇಳುಗರಿಗೆಲ್ಲ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ವಾರಗಳಲ್ಲಿ ನಾವು ಸೂಪರ್ ಕಂಪ್ಯೂಟರ್ಗಳ ಅಂದ್ರೆ ಏನು ಮತ್ತು ಭಾರತ ಅವುಗಳನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಇನ್ನೂ ಒಂದು ಪ್ರಮುಖ ಪ್ರಶ್ನೆ ಇದೆ. ಏನ್ ಗೊತ್ತಾ, ಈ ಶಕ್ತಿಶಾಲಿ ಕಂಪ್ಯೂಟರ್ಗಳು ಸಾಮಾನ್ಯ ನಾಗರಿಕರಿಗೆ ಅಂದ್ರೆ ನಮ್ಮಂಥವರಿಗೆ ನಿಜವಾಗಿ ಹೇಗೆ ಪ್ರಯೋಜನವಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಲ್ವಾ. ಈ ಎಲ್ಲವನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
2: ಕಳೆದ 2 ವಾರಗಳಿಂದ ನಮ್ಗೆ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಹೇಗೆ ನಮ್ಮ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ಗಳು ಪ್ರಾರಂಭವಾಯಿತು, ಹೇಗೆ ಕೆಲಸ ಮಾಡ್ತಾ ಇದೆ, ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಂಶೋಧಕರು ಹೇಗೆಲ್ಲ ಕೈ ಜೋಡಿಸಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀರಾ. ಈ ಅನೇಕ ಜನರಿಗೆ ಒಂದು ಪ್ರಶ್ನೆ ಮೂಡಬಹುದು, ಸೂಪರ್ ಕಂಪ್ಯೂಟರ್ಗಳು ಕೇವಲ ವಿಜ್ಞಾನಿಗಳಿಗಷ್ಟೇ ಮೀಸಲಾಗಿದೆ, ನಮ್ಮಂಥವ್ರಿಗೆ ಇದರಿಂದ ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ನಾವು ಇದನ್ನ ಬಳಸೋದೇ ಇಲ್ಲ, ಸೊ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಪ್ರಶ್ನೆ ಅವ್ರನ್ನ ಕಾಡಬಹುದು. ಇದಕ್ಕೆ ಏನು ಉತ್ತರ ಕೊಡ್ತೀರಾ?
4: ಖಂಡಿತವಾಗಿಯೂ ಇಲ್ಲ. ವಾಸ್ತವವಾಗಿ ವಿಜ್ಞಾನವು ಯಾವುದೇ ನೈಜ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ನೀಡಿದಾಗ ಅದರ ಹಿಂದೆ ಒಂದು ಸೂಪರ್ ಕಂಪ್ಯೂಟರ್ ಕಾರ್ಯ

0: ನಿರ್ವಹಿಸಿರುವ ಸಾಧ್ಯತೆ ಬಹಳ ಹೆಚ್ಚು. ಬಹುತೇಕ ನಾಗರಿಕರು ಸೂಪರ್ ಕಂಪ್ಯೂಟರ್ ಅನ್ನು ಎಂದಿಗೂ ನೋಡದೇ ಇರಬಹುದು, ಆದರೆ ಅದರ ಪ್ರಯೋಜನಗಳನ್ನು ಅವರು ಪ್ರತಿ ದಿನ ಅನುಭವಿಸುತ್ತಿರುತ್ತಾರೆ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎಂದರೆ ಕೇವಲ ದೊಡ್ಡ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಅದು ಸಮಾಜದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದಾಗಿದೆ.
1: ಎಚ್ಪಿಸಿ ನೇರವಾಗಿ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ನೀಡಿದ್ರೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೇನೋ.
0: ಮಹಾನದಿ ನದಿಯ ದಡದಲ್ಲಿರುವ ಒಂದು ಸಣ್ಣ ಹಳ್ಳಿಯ ರೈತನಿದ್ದಾನೆ ಅಂದುಕೊಳ್ಳಿ. ಅಂದು ಪ್ರಕಾಶಮಾನವಾದ ಬೆಳಗ್ಗೆ, ಆಕಾಶ ನಿರ್ಮಲವಾಗಿದೆ, ಇದು ಮತ್ತೊಂದು ಸಾಮಾನ್ಯ ದಿನ ಎಂದು ಅನಿಸುತ್ತದೆ. ಆದರೆ ಬಹಳ ದೂರದಲ್ಲಿ ನದಿಯ ಮೇಲ್ದಂಡೆ ಪ್ರದೇಶಗಳಲ್ಲಿ ಹಲವು ಗಂಟೆಗಳಿಂದ ಭಾರಿ ಮುಂಗಾರು ಮಳೆ ಸುರಿಯುತ್ತಿದೆ. ಅಲ್ಲಿನ ನದಿಗಳು ಮತ್ತು ಹೊಳೆಗಳು ವೇಗವಾಗಿ ಉಕ್ಕಿ ಹರಿಯುತ್ತಿವೆ. ಸುತ್ತಮುತ್ತ ಯಾರಿಗೂ ಅಪಾಯದ ಸುಳಿವು ಇಲ್ಲ, ಆದರೆ ದೇಶದಾದ್ಯಂತ ಹವಾಮಾನ ವೀಕ್ಷಣೆಗಳು, ಮಳೆಯ ಅಳತೆಗಳು, ನದಿ ಮಟ್ಟ ಮಾಪನ ಕೇಂದ್ರಗಳ ಮಾಹಿತಿ, ಜಲಾಶಯಗಳ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆಗಳನ್ನು ವಿವಿಧ ಸಂಸ್ಥೆಗಳು ನಿರಂತರವಾಗಿ ಸಂಗ್ರಹಿಸುತ್ತವೆ. ಈ ಮಾಹಿತಿಯನ್ನು ಕೇಂದ್ರ ಜಲ ಆಯೋಗ CWSEಗೆ ತಲುಪುತ್ತದೆ. ಕೇಂದ್ರ ಜಲ ಆಯೋಗವು ಸಿಡ್ಯಾಕ್ ನೊಂದಿಗೆ ಅಭಿವೃದ್ಧಿಪಡಿಸಿರುವ ಪ್ರವಾಹ ಮುನ್ಸೂಚನಾ ಮತ್ತು ಜಲಾವೃತ ಪ್ಲಾಟ್ಫಾರ್ಮ್ ಸಿ ಫ್ಲಡ್ ಅನ್ನು ಬಳಸುತ್ತಿದೆ. ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕಾರ್ಯನಿರ್ವಹಿಸುವ ಸಿ ಫ್ಲಡ್ ಮಳೆಯ ಮುನ್ಸೂಚನೆಗಳನ್ನು, ನದಿಯ ಹರಿವಿನ ಮಾಹಿತಿ ಮತ್ತು ಭೂಮಿಯ ವಿವರವಾದ ನಕ್ಷೆಗಳನ್ನು ಒಟ್ಟುಗೂಡಿಸಿ ಪ್ರವಾಹದ ನೀರು ಹೇಗೆ ಹರಿಯಬಹುದು ಎಂಬುದನ್ನು ಅನುಕರಿಸುತ್ತದೆ. ಅಲ್ಪ ಸಮಯದಲ್ಲೇ ಯಾವ ಹಳ್ಳಿಗಳಿಗೆ ಪ್ರವಾಹ ಉಂಟಾಗಬಹುದು, ನೀರು ಯಾವಾಗ ತಲುಪಬಹುದು ಮತ್ತು ಎಷ್ಟು ಆಳವಾಗಬಹುದು ಎಂಬುದನ್ನು ಇದು ಊಹಿಸುತ್ತದೆ. ಈ ಫಲಿತಾಂಶಗಳನ್ನು ಸುಲಭವಾಗಿ ಅರ್ಥವಾಗುವ ಬಣ್ಣ ಸೂಚಿತ ನಕ್ಷೆಗಳ ರೂಪದಲ್ಲಿ ಕಾಣಿಸುತ್ತವೆ. ಕೇಂದ್ರ ಜಲ ಆಯೋಗ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾ ಆಡಳಿತಗಳು ಅತ್ಯಧಿಕ ಅಪಾಯದಲ್ಲಿರುವ ಪ್ರದೇಶಗಳನ್ನು ತಕ್ಷಣವೇ ಗುರುತಿಸಬಹುದು. ಆ ರೈತನ ಹಳ್ಳಿಯು ಅಪಾಯದ ವಲಯದಲ್ಲಿ ಕಾಣಿಸಿದರೆ ಜಿಲ್ಲಾ ಆಡಳಿತವು ತಕ್ಷಣವೇ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರಿಗನ್ನು ಕಳಿಸಿ ಆ ಹಳ್ಳಿಗೆ ಭೇಟಿ ಕೊಟ್ಟು ಒಂದು ಸುರಕ್ಷಿತವಾಗಿ ಎಲ್ಲಿಗೆ ಹೋಗಬಹುದು ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ. ಜನರಿಗೆ ಸಿ ಫ್ಲಡ್ ಕೇವಲ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಅಲ್ಲ, ಇದು ಸರ್ಕಾರಗಳಿಗೆ ಕ್ರಮ ಕೈಗೊಳ್ಳಲು ಅಮೂಲ್ಯ ಸಮಯವನ್ನು, ಸಮುದಾಯಗಳಿಗೆ ಸಿದ್ಧತೆಗಾಗಿ ಸಾಕಷ್ಟು ಸಮಯವನ್ನು ಮತ್ತು ಕುಟುಂಬಗಳಿಗೆ ವಿಪತ್ತು ಸಂಭವಿಸುವ ಮೊದಲು ಸುರಕ್ಷಿತ ಸ್ಥಳಕ್ಕೆ ತೆರಳುವ ಅವಕಾಶವನ್ನು ನೀಡುವ ಬುದ್ಧಿವಂತ ಪ್ರವಾಹ ಮುನ್ಸೂಚನಾ ವ್ಯವಸ್ಥೆಯಾಗಿದೆ. ಸರಳವಾಗಿ ಹೇಳುವುದಾದರೆ ಸಿ ಫ್ಲಡ್ ಅನಿರೀಕ್ಷಿತ ದುರಂತವನ್ನು ಯೋಜಿತ ಪ್ರತಿಕ್ರಿಯೆಯಾಗಿ ಪರಿವರ್ತಿಸುತ್ತದೆ. ಇದರಿಂದ ಜೀವಗಳನ್ನು ಉಳಿಸಲು ಮತ್ತು ನಷ್ಟ ಕಡಿಮೆ ಮಾಡಲು ಸಹಾಯವಾಗುತ್ತೆ.
1: ಕೇಳ್ತಾ ಇದ್ದೀರಲ್ಲ ಶ್ರೋತೃಗಳೇ, ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ ಪ್ರವಾಹ ಮುನ್ಸೂಚನೆ ಸಂದೇಶಗಳಲ್ಲಿ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಹಾಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಅನ್ನೋದನ್ನ ನೀವು ಕೇಳ್ತಾ ಇರ್ತೀರಾ. ಇದೆಲ್ಲ ಹೇಗೆ ಘೋಷಣೆ ಮಾಡ್ತಾರೆ, ಯಾವದರ ಮೇಲೆ ಅವಲಂಬಿತವಾಗಿರುತ್ತೆ, ಹೇಗೆ ಅವರು ಇದನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಉದಾಹರಣೆ ಮೂಲಕ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಅಂದ್ರೆ ಇದ್ರ ಹಿಂದೆ ಸಿಡ್ಯಾಕ್ ಕೂಡ ಇದೆ ಅನ್ನೋದು ನಿಮಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ.
0: ಮತ್ತೊಂದು ಉದಾಹರಣೆ ಕೊಡ್ತೀನಿ. ಪ್ರತಿ ಬೇಸಿಗೆಯಲ್ಲೂ ಭಾರತದ ವಿವಿಧ ಭಾಗಗಳಲ್ಲಿ ಅರಣ್ಯ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಒಮ್ಮೆ ಬೆಂಕಿ ಹತ್ತಿಕೊಂಡರೆ ಅರಣ್ಯಾಧಿಕಾರಿಗಳ ದೊಡ್ಡ ಸವಾಲು ಬೆಂಕಿ ಈಗ ಎಲ್ಲಿದೆ ಎಂಬುದಲ್ಲ, ಅದು ಮುಂದೇನು ದಿಕ್ಕಿನಲ್ಲಿ ಹರಡಬಹುದು ಎಂಬುದು. ಗಾಳಿಯ ದಿಕ್ಕು, ಒಣ ಎಲೆಗಳು, ಸಸ್ಯವರ್ಗದ ಪ್ರಕಾರ, ಪರ್ವತದ ಇಳಿಜಾರುಗಳು ಮತ್ತು ಹವಾಮಾನ ಪರಿಸ್ಥಿತಿಗಳು ಕೆಲವೇ ನಿಮಿಷಗಳಲ್ಲಿ ಬೆಂಕಿಯ ದಿಕ್ಕನ್ನು ಬದಲಿಸುತ್ತೆ. ಈ ಸವಾಲಿಗೆ ಪರಿಹಾರವಾಗಿ ಸಿಡ್ಯಾಕ್ ವೈಲ್ಡ್ ಫೈರ್ ಸ್ಪ್ರೆಡ್ ಫೋರ್ಕಾಸ್ಟಿಂಗ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಉಪಗ್ರಹ ಮೂಲಕವಾಗಿ ಅಥವಾ ನೆಲಮಟ್ಟದ ಅರಣ್ಯ ಸಿಬ್ಬಂದಿಯ ಮೂಲಕವಾಗಿ ಅರಣ್ಯ ಬೆಂಕಿ ಪತ್ತೆಯಾದಾಗ ಅದರ ಸ್ಥಳವನ್ನು ಪ್ಲಾಟ್ಫಾರ್ಮ್ನಲ್ಲಿ ದಾಖಲಿಸಲಾಗುತ್ತೆ. ನಂತರ ಭಾರತದ ಪರಂ ಸೂಪರ್ ಕಂಪ್ಯೂಟರ್ಗಳು ಹವಾಮಾನ ಮುನ್ಸೂಚನೆಗಳು, ಗಾಳಿಯ ವೇಗ ಮತ್ತು ದಿಕ್ಕು, ಭೂಪ್ರದೇಶ, ಸಸ್ಯವರ್ಗ ಮತ್ತು ಲಭ್ಯವಿರುವ ಅರಣ್ಯ ಇಂಧನ ಪ್ರಮಾಣದಂತ ವಿವರವಾದ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ. ಅಲ್ಪ ಸಮಯದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಬೆಂಕಿ ಹೇಗೆ ಹರಡಬಹುದು, ನಿರೀಕ್ಷಿತ ಬೆಂಕಿಯ ದಾರಿಯನ್ನು ಡಿಜಿಟಲ್ GIS ನಕ್ಷೆಗಳಲ್ಲಿ ಪ್ರದರ್ಶಿಸುತ್ತದೆ. ಈ ಮುನ್ಸೂಚನೆ ತಕ್ಷಣವೇ ಅರಣ್ಯ ಇಲಾಖೆಗೆ ಲಭ್ಯವಾಗುತ್ತದೆ. ಅದೇ ಸಮಯದಲ್ಲಿ ಅಧಿಕಾರಿಗಳಿಗೆ SMS ಎಚ್ಚರಿಕೆಗಳು ಸ್ವಯಂಚಾಲಿತವಾಗಿ ಕಳುಹಿಸಲಾಗುತ್ತದೆ. ಇದರ

0: ಅಲ್ಲಿ ಮುನ್ಸೂಚಿತ ಬೆಂಕಿ ಹರಡುವ ನಕ್ಷೆಗಳನ್ನು ವೀಕ್ಷಿಸಬಹುದು. ಇದರಿಂದ ಕ್ಷೇತ್ರ ಸಿಬ್ಬಂದಿ ಸುರಕ್ಷಿತ ಮಾರ್ಗಗಳನ್ನು ಗುರುತಿಸಿ ಅಗ್ನಿಶಾಮಕ ಸಿಬ್ಬಂದಿ ಉಪಕರಣಗಳನ್ನು ಮತ್ತು ನೀರಿನ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯೋಜಿಸಬಹುದು. ಇದನ್ನು ಈಗಾಗಲೇ ಸಿಕ್ಕಿಂ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಬಳಸಿದೆ. ಅಧಿಕೃತ ದಾಖಲೆಗಳ ಪ್ರಕಾರ 2023 ಜನವರಿ 27 ಮತ್ತು 2024 ಮಾರ್ಚ್ 12 ಸಂಭವಿಸಿದ ಅರಣ್ಯ ಬೆಂಕಿ ಸಂದರ್ಭದಲ್ಲಿ ಈ ಮುನ್ಸೂಚನೆಗಳನ್ನು ಯಶಸ್ವಿಯಾಗಿ ಬಳಸಲಾಯಿತು. ಇದರಿಂದ ಬೆಂಕಿ ಹರಡುವಿಕೆಯನ್ನು ನಿಯಂತ್ರಿಸಲು ಮತ್ತು ನೆಲಮಟ್ಟದ ಅಗ್ನಿಶಾಮಕ ಕಾರ್ಯಾಚರಣೆಗಳಿಗೆ ಉತ್ತಮವಾಗಿ ಯೋಜಿಸಲು ಇಲಾಖೆಗೆ ಸಹಾಯವಾಗಿತ್ತು.
1: ಪ್ರವಾಹದ ಸಮಯದಲ್ಲಿ ಯಾವ ರೀತಿ ಸಂದೇಶಗಳು ಬರುತ್ತೆ, ಹೇಗೆ ಎಲ್ಲ ಅಧಿಕಾರಿಗಳು ಚುರುಕಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ರಿ. ಹಾಗೆಯೇ ಅರಣ್ಯದಲ್ಲಿ ಬೆಂಕಿ ವ್ಯಾಪಿಸಿದಾಗ ಅಲ್ಲಿ ಕೂಡ ಹೇಗೆ ಅಧಿಕಾರಿಗಳಿಗೆ ಮೊದಲೇ ಮುನ್ಸೂಚನೆ ಸಿಗತ್ತೆ, ಹೇಗೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ರು. ಇನ್ನು ಆರೋಗ್ಯ ಸೇವೆಗೆ ಏನಾದ್ರೂ ಒಂದು ಉದಾಹರಣೆಗಳಿದೆಯಾ?
0: ಹೌದು, ನಮ್ಮೆಲ್ಲರಿಗೂ COVID-19 ಮಹಾಮಾರಿ ನೆನಪಿದೆ ಅಲ್ವೇ? ಆ ಸಮಯದಲ್ಲಿ ಜಗತ್ತಿನಾದ್ಯಂತ ವಿಜ್ಞಾನಿಗಳನ್ನು ಕಾಡಿದ ಒಂದು ಪ್ರಶ್ನೆ, ವೈರಸ್ ಬದಲಾಗುತ್ತಿದೆಯೇ, ಬದಲಾಗುತ್ತಿದ್ದರೆ ಅದು ಇನ್ನಷ್ಟು ವೇಗವಾಗಿ ಹರಡುತ್ತದೆಯೇ ಅಥವಾ ಇನ್ನಷ್ಟು ಅಪಾಯಕಾರಿಯಾಗುತ್ತದೆಯೇ ಎಂದು. ಇದಕ್ಕೆ ಉತ್ತರ ಕಂಡುಹಿಡಿಯಲು ವಿಜ್ಞಾನಿಗಳು ಮೊದಲು ವೈರಸ್ನ ಜೆನೆಟಿಕ್ ಕೋಡ್ ಓದಬೇಕಾಗುತ್ತೆ. ಪ್ರತಿಯೊಂದು ರೋಗಿಯ ಸ್ಯಾಂಪಲ್ಗಳು ಅಪಾರ ಪ್ರಮಾಣದ ಮಾಹಿತಿಯನ್ನು ಸೃಷ್ಟಿಸುತ್ತೆ. ಸಾಮಾನ್ಯ ಕಂಪ್ಯೂಟರ್ಗಳು ಅದನ್ನು ತ್ವರಿತವಾಗಿ ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿಯೇ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್ ಅಡಿಯಲ್ಲಿ ನ್ಯಾಷನಲ್ ಪ್ಲಾಟ್ಫಾರ್ಮ್ ಫಾರ್ ಜಿನೋಮಿಕ್ಸ್ ಅಂಡ್ ಡ್ರಗ್ ಡಿಸ್ಕವರಿ ಮಹತ್ವದ ಪಾತ್ರ ವಹಿಸಿತು. ಭಾರತದ ಸ್ವದೇಶಿ ಸೂಪರ್ ಕಂಪ್ಯೂಟರ್ಗಳ ಶಕ್ತಿಯನ್ನು ಬಳಸಿಕೊಂಡು ಈ ವೇದಿಕೆ ಸಂಶೋಧಕರಿಗೆ ಅಪಾರ ಪ್ರಮಾಣದ ಜಿನೋಮಿಕ್ ಮಾಹಿತಿಯನ್ನು ವೇಗವಾಗಿ ವಿಶ್ಲೇಷಿಸಲು, ಜೀನ್ಗಳ ಅಧ್ಯಯನ ನಡೆಸಲು, ಪ್ರೋಟೀನ್ ರಚನೆಗಳನ್ನು ಊಹಿಸಲು ಹಾಗೂ ಹೊಸ ಔಷಧಿಗಳಾಗಬಹುದಾದ ಅಣುಗಳನ್ನು ಗುರುತಿಸಲು ಅಗತ್ಯವಾದ ಕಂಪ್ಯೂಟಿಂಗ್ ಸಾಮರ್ಥ್ಯ ಮತ್ತು ತಂತ್ರಾಂಶವನ್ನು ಒದಗಿಸಿತ್ತು. COVID-19 ಮಹಾಮಾರಿಯ ಸಮಯದಲ್ಲಿ ಇದೇ ವೇದಿಕೆ ಇಂಡಿಯನ್ SARS-CoV-2 ಜೆನೋಮಿಕ್ಸ್ ಕನ್ಸಾರ್ಷಿಯಂಗೆ ಅಗತ್ಯವ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲ ಸೌಕರ್ಯವನ್ನು ಒದಗಿಸಿ ವೈರಸ್ನ ಹೊಸ ರೂಪಾಂತರಗಳನ್ನು ಶೀಘ್ರವಾಗಿ ಗುರುತಿಸಲು ಮತ್ತು ಅವು ದೇಶದಾದ್ಯಂತ ಹೇಗೆ ಹರಡುತ್ತಿವೆ ಎಂಬುದನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗಿತ್ತು. ಸಾಮಾನ್ಯ ನಾಗರಿಕರಿಗೆ ಇದರ ಪ್ರಯೋಜನ ಸರಳವಾಗಿ ಹೇಳಬಹುದು. ಭವಿಷ್ಯದ ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಇನ್ನಷ್ಟು ವೇಗವಾಗಿ ಪ್ರತಿಕ್ರಿಯಿಸಲು ಹಾಗೂ ದೇಶದ ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸಲು ನಮ್ಮ ವೈದ್ಯರು ಮತ್ತು ಸಂಶೋಧಕರಿಗೆ ಇವು ಶಕ್ತಿಶಾಲಿ ವೈಜ್ಞಾನಿಕ ಇಂಜಿನ್ಗಳಾಗಿವೆ.
1: ಇನ್ನು ಕೈಗಾರಿಕೆಗಳಲ್ಲಿ ಇವುಗಳ ಪಾತ್ರ ಏನು?
0: ತೈಲ ಪತ್ತೆ ಹಚ್ಚುವಿಕೆ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಿದ್ದೀವಿ. ಭೂಮಿಯೊಳಗಿನ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹುಡುಕಲು ವಿಜ್ಞಾನಿಗಳು ನೆಲದೊಳಗೆ ಧ್ವನಿ ತರಂಗಗಳನ್ನು ಕಳಿಸುತ್ತಾರೆ. ಅವುಗಳಿಂದ ಹಿಂದಿರುಗಿರುವ ಸಂಕೇತಗಳಿಂದ ಅಪಾರ ಪ್ರಮಾಣದ ಮಾಹಿತಿ ಸೃಷ್ಟಿಯಾಗುತ್ತೆ. ಪರಮ್ ಸೂಪರ್ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವದೇಶಿ ತಂತ್ರಾಂಶ SES-RTM ಈ ಮಾಹಿತಿಯನ್ನು ಭೂಮಿಯ ಒಳಭಾಗದ ಸ್ಪಷ್ಟ ಚಿತ್ರಣವಾಗಿ ಪರಿವರ್ತಿಸಿ ತೈಲ ಮತ್ತು ಅನಿಲ ಇರುವ ಸಾಧ್ಯತೆ ಇರುವ ಸ್ಥಳಗಳನ್ನು ನಿಖರವಾಗಿ ಗುರುತಿಸಲು ಸಹಾಯ ಮಾಡುತ್ತೆ. ಇದರಿಂದ ಅನ್ವೇಷಣೆಯ ಸಮಯ ಮತ್ತು ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ದೇಶದ ಇಂಧನ ಅನ್ವೇಷಣೆಯ ಕಾರ್ಯಕ್ಷಮತೆಯು ಹೆಚ್ಚಾಗುತ್ತದೆ. ಈಗ ಸದ್ಯಕ್ಕೆ ಭಾರತ ಸರ್ಕಾರದ ONGC ಅಂದರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಈ ತಂತ್ರಾಂಶವನ್ನು ಬಳಸುತ್ತಾ ಇದೆ.
1: ಕೇಳುಗರೆ, ಪ್ರತಿ ಬಾರಿ ಚಂಡಮಾರುತದ ಎಚ್ಚರಿಕೆ ಒಂದು ಕರಾವಳಿ ಹಳ್ಳಿಗೆ ತಲುಪಿದಾಗ, ಒಬ್ಬ ಸೈಂಟಿಸ್ಟ್ ಉತ್ತಮ ಚಿಕಿತ್ಸೆಯನ್ನ ಹುಡುಕಿದಾಗ, ಹಾಗೆ ಒಬ್ಬ ರೈತ ಇನ್ನಷ್ಟು ನಿಖರವಾದ ಮಳೆಯ ಮುನ್ಸೂಚನೆಯನ್ನ ಪಡೆದಾಗ, ಒಬ್ಬ ಇಂಜಿನಿಯರ್ ಇನ್ನಷ್ಟು ಸುರಕ್ಷಿತ ವಿಮಾನವನ್ನ ವಿನ್ಯಾಸಗೊಳಿಸಿದಾಗ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೌನವಾಗಿ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ನಿಮಗೂ ತಿಳಿತು ಅಂತ ಅನ್ಕೊಳ್ತೀನಿ. ಇದೇ ವಿಕಸಿತ ಭಾರತದ ನಿಜವಾದ ಅರ್ಥ. ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಹಿತಿ ನೀಡಿದ ದೀಪಿಕಾ HV ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ CDAC ಬೆಂಗಳೂರು. ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ CDAC ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ

ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ

0: program in IT Infrastructure Systems and Security, PG Certificate Program in Artificial Intelligence. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ, ಸಮಯ 7:30.
3: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
4: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
3: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
4: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
3: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
4: ಮೊಬೈಲ್ ನಂಬರ್ 7387242525
3: ಅಥವಾ 9689646218.
5: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
6: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
5: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
6: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
7: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
6: ಕೊನೆಯ ದಿನಾಂಕ 13/8/2026.
7: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
11: ಚಂಪಾ, ಚಂಪಾ, ಏ ಚಂಪಿ, ಈ ಚಂಪಿ ಎಲ್ಲಿ ಹೋದ್ಲಿಕ್ಕೆ ತನಾ ಕಾಯಕಿ? ಏ ಚಂಪಿ!
12: ಅಯ್ಯ, ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟ ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರ.
11: ಅಯ್ಯಯ್ಯ, ನೀನು ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
12: ಏನಾಗಿದೆ?
11: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ. ಆ ಕಡೆ
12: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
11: ಟಿವಿ ಮುಂದ ಕೂಡೋದ್ ಬಿಡ ನಿನ್ನ.
12: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
11: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೆ ನಾ ನಿನಗ ಮೈ ಮ್ಯಾಗ.
12: ಟಿವಿ ಬೇಡ್ರಿ ಅತ್ತಿಯವ್ರ, ಟಿವಿ ಬೇಡ್ರಿ.
11: ಏ, ಬಾಯ್ ತೆಗಿಬೇಡ ಇನ್ನ.
12: ಅಯ್ಯೋ,
13: FM ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
14: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
15: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
14: ಏನ್ ಹಂಗಂದ್ರೆ
16: ಸುಮ್ನಿರಿ, ಸಾಕಿನ.
15: ಅಲ್ಲ, ನೀ ಕಿಡ್ಕ್ಯ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಳ ಪಾಪ ಬಿಳಿ ಅಂಗಿ ಅಲ್ಲ ಹಾಳಾಗುತ್ತು.
16: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ?
15: ಹೋದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
16: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
14: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ.

0: ಏ ಬುದ್ಧಿ ಗಿದ್ದಿ ಐತೇವ ಇಲ್ಲ
1: ಅಂತ ನಮಗ
2: ಅಪ್ಪ ತಪ್ಪು ನಿಂದ ಹೌದಿಲ್ಲೋ ಒಪ್ಕೋ.
3: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
3: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
0: ರೈಟ್ ರೈಟ್.
5: ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 2.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ: ರಾಷ್ಟೀಯ ಗೌರವ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಂಸತ್ತು ಕಳೆದ ತಿಂಗಳು ಈ ಮಸೂದೆಯನ್ನು ಅಂಗೀಕರಿಸಿತು. ಇದರಿಂದ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ ತರಲಾಗಿದೆ. ಈ ಕಾನೂನಿನ ಮೂಲಕ ರಾಷ್ಟ್ರಗೀತೆಯಾದಂತಹ ಜನಗಣ ಮನಕ್ಕೆ ಇರುವಂತೆಯೇ ರಾಷ್ಟ್ರಗೀತೆ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆ ಕಲ್ಪಿಸಲಾಗಿದೆ. ರಾಷ್ಟಪತಿಯವರ ಅಂಕಿತದ ಜೊತೆಗೆ ಮಸೂದೆ ಇದೀಗ ಕಾನೂನಾಗಿ ಜಾರಿಗೆ ಬಂದಿದೆ. ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ನೀಡಲಾಗಿರುವ ರಕ್ಷಣೆಯನ್ನು ವಂದೇ ಮಾತರಂಗೂ ವಿಸ್ತರಿಸಲಾಗಿದ್ದು, ರಾಷ್ಟ್ರಗೀತೆಗೆ ಇರುವಂತೆಯೇ ಸಮಾನ ಕಾನೂನು ಸ್ಥಾನಮಾನ ನೀಡಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ಉದ್ದೇಶಪೂರ್ವಕವಾಗಿ ತಡೆಯುವುದು ಅಥವಾ ಅದನ್ನು ಹಾಡುತ್ತಿರುವ ಸಭೆಯ ಕಲಾಪಕ್ಕೆ ಅಡ್ಡಿಪಡಿಸುವುದು ಇನ್ನು ಮುಂದೆ ಅಪರಾಧವಾಗಲಿದೆ. ಕೇರಳಂ ರಾಜ್ಯದ ಹೆಸರನ್ನು ಬದಲಾಯಿಸುವ ಕೇರಳ ಹೆಸರು ಬದಲಾವಣೆ ವಿಧೇಯಕ 2026ರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜ್ಯಸಭೆಯಲ್ಲಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಈ ವಿಧೇಯಕಕ್ಕೆ ಲೋಕಸಭೆಯು ಈಗಾಗಲೇ ನಿನ್ನೆ ಅಂಕಿತ ಹಾಕಿದೆ. ಇದರೊಂದಿಗೆ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಸಹ ಇಂದು ರಾಜ್ಯಸಭೆಯ ಮುಂದೆ ಬರಲಿದೆ. ಮತ್ತೊಂದೆಡೆ ಲೋಕಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರನ್ನು ಮಂಡಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ವಿವಿಧ ವಿಷಯಗಳ ಕುರಿತು ವಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೂ ನಿನ್ನೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ ಹಾಗೂ ರಾಜ್ಯಸಭೆಯು ನ್ಯಾಯ ಮಂಡಳಿಗಳ ಸುಧಾರಣಾ ವಿಧೇಯಕ 2026ರನ್ನು ಅಂಗೀಕರಿಸಿದವು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು ಶೇಕಡ 29.09ರಷ್ಟು ಗಮನಾರ್ಹ ಏರಿಕೆ ಕಂಡು ಆಗಸ್ಟ್ 10ರ ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದೇ ಅವಧಿಯಲ್ಲಿ ಒಟ್ಟು ನೇರ ತೆರಿಗೆ ಸಂಗ್ರಹವು ಶೇಕಡ 19.75ರಷ್ಟು ಹೆಚ್ಚಾಗಿ ರೂಪಾಯಿ 9.55 ಲಕ್ಷ ಕೋಟಿಗೆ ತಲುಪಿದ್ದು, ತೆರಿಗೆದಾರರಿಗೆ 1.43 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಮರುಪಾವತಿ ಮಾಡಲಾಗಿದೆ. ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹವು 2.70 ಲಕ್ಷ ಕೋಟಿ ರೂಪಾಯಿಗೆ ಹಾಗೂ ಕಾರ್ಪೊರೇಟರ ತೆರಿಗೆ ಸಂಗ್ರಹವು 5.07 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಸೆಕ್ಯೂರಿಟೀಸ್ ವಹಿವಾಟು ತೆರಿಗೆಯಿಂದ ಬಂದ ಆದಾಯವು 33,823.74 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಮತ್ತೊಂದೆಡೆ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕೇಂದ್ರ ಸರ್ಕಾರದ ನಿವ್ವಳ ತೆರಿಗೆ ಆದಾಯ 6.4 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿದ್ದರೂ ವೆಚ್ಚಗಳ ಏರಿಕೆಯಿಂದಾಗಿ ಹಣಕಾಸು ಕೊರತೆಯು 3.1 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ.

0: ಇದು ಇಡೀ ವರ್ಷದ ಆಯವ್ಯಯ ಅಂದಾಜಿನ ಶೇಕಡ 18.2% ಆಗಿದೆ. ಸಾಲ ಪತ್ರಗಳನ್ನು ಪಟ್ಟಿ ಮಾಡಿರುವ ಪುರಸಭೆಗಳು ಹಾಗೂ ಮಹಾನಗರ ಪಾಲಿಕೆಗೆ ಷೇರು ಮಾರುಕಟ್ಟೆಗೆ ಆರ್ಥಿಕ ಫಲಿತಾಂಶಗಳನ್ನು ಸಲ್ಲಿಸಲು ನೀಡಲಾಗಿದ್ದ ಗಡುವನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಸಡಿಲಗೊಳಿಸಿದೆ. ಸರಿಪಡಿಸಲಾದಂತಹ ನೂತನ ನಿಯಮಾವಳಿಗಳ ಪ್ರಕಾರ ಮಹಾನಗರ ಪಾಲಿಕೆಗಳು ತಮ್ಮ ಅರ್ಧ ವಾರ್ಷಿಕ ಲೆಕ್ಕ ಪರಿಶೋಧನೆಯಾಗದ ಆರ್ಥಿಕ ವರದಿಯನ್ನು 45 ದಿನಗಳ ಬದಲಾಗಿ 60 ದಿನಗಳ ಒಳಗಾಗಿ ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಯಾದ ಆರ್ಥಿಕ ವರದಿಯನ್ನು 60 ದಿನಗಳ ಬದಲಾಗಿ ಹಣಕಾಸು ವರ್ಷದಾದ್ಯಂತ 90 ದಿನಗಳ ಒಳಗಾಗಿ ಆಡಿಟ್ ವರದಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳ ನಡುವಿನ ಸಮನ್ವಯ ಮತ್ತು ಮಾಹಿತಿ ಸಂಗ್ರಹಣೆಯಲ್ಲಿ ಪಾಲಿಕೆಗಳು ಎದುರಿಸುತ್ತಿರುವಂತಹ ಪ್ರಾಯೋಗಿಕ ಸವಾಲುಗಳನ್ನು ಪರಿಗಣಿಸಿ ಸೆಬಿ ಈ ಗಡುವನ್ನು ವಿಸ್ತರಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಬಾಲ್ಯದಿಂದ ಆರಂಭಿಸಿ ಅವರು ಎದುರಿಸಿದಂತಹ ಸವಾಲುಗಳು, ಅನುಭವಗಳು, ಸಾಧನೆ ಹಾಗೂ ಸಾರ್ವಜನಿಕ ಜೀವನದ ಮಹತ್ವದ ಹಂತಗಳನ್ನು ಈ ಆತ್ಮಕಥನ ಒಳಗೊಂಡಿದೆ. ಭಾರತದ 14ನೇ ರಾಷ್ಟ್ರಪತಿಯಾಗಿ ಅವರು ಸಲ್ಲಿಸಿದ ಸೇವೆಯವರೆಗಿನ ಅವರ ಜೀವನ ಪಯಣವನ್ನು ಆತ್ಮಕಥನದಲ್ಲಿ ವಿವರಿಸಲಾಗಿದೆ. ಅವರ ಸಾರ್ವಜನಿಕ ಸೇವೆಯ ಮೇಲೆ ಪ್ರಭಾವ ಬೀರಿದ ಮೌಲ್ಯಗಳು, ಅನುಭವಗಳು ಮತ್ತು ಸಂದರ್ಭಗಳ ಕುರಿತಾದ ಒಳನೋಟಗಳನ್ನು ಸಹ ಪುಸ್ತಕ ಒದಗಿಸುತ್ತದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು ಯಾತ್ರೆಯ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವೂ ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದ್ರಿನಾಥ ಧಾಮಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಳೆಯ ನಡುವೆಯೂ ಯಾತ್ರೆಯ ವ್ಯವಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯಾತ್ರಾರ್ಥಿಗಳ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬದ್ರಿನಾಥ ಕೇದಾರನಾಥ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದಂತಹ ಹೇಮಂತ್ ದ್ವಿವೇದಿ ತಿಳಿಸಿದ್ದಾರೆ. ಚಾರ್ಧಾಮ್ ಯಾತ್ರೆಯು ಉತ್ತರಾಖಂಡದ 4 ಪ್ರಮುಖ ಯಾತ್ರಾ ಸ್ಥಳಗಳಾದಂತಹ ಕೇದಾರನಾಥ, ಬದರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಗಳನ್ನು ಒಳಗೊಂಡಿದೆ. ಈ ನಡುವೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ನಿನ್ನೆ ಮುಖ್ಯಮಂತ್ರಿ ನಿವಾಸದಿಂದ ಎಲ್ಲಾ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮುಂಗಾರು ಪರಿಸ್ಥಿತಿ, ಚಾರ್ಧಾಮ್ ಯಾತ್ರೆ, ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಎಂಬುದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿದೆ, ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾ ಸಾರಾಭಾಯಿ ಬಲವಾಗಿ ನಂಬಿದ್ದರು ಎಂದು ಸ್ಮರಿಸಿದ್ದಾರೆ. ಅವರ ಈ ದೂರದೃಷ್ಟಿಯ ಚಿಂತನೆಯು ಭಾರತದ ಆಧುನಿಕ ವೈಜ್ಞಾನಿಕ ಸಂಶೋಧನೆಗೆ ಸದೃಢ ಅಡಿಪಾಯ ಹಾಕಿದ್ದಲ್ಲದೆ ಬಾಹ್ಯಾಕಾಶ ವಿಜ್ಞಾನವನ್ನು ರಾಷ್ಟ ನಿರ್ಮಾಣದ ಪ್ರಮುಖ ಶಕ್ತಿಯನ್ನಾಗಿ ಪರಿವರ್ತಿಸಿತು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಬೇರ್ಪಡಿಸಲಾಗದಂತಹ ಮತ್ತು ಅವಿಭಾಜ್ಯ ಅಂಗವಾಗಿದ್ದು ಈ ನಿರಾಕರಿಸಲಾಗದಂತಹ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯದ ಒಟ್ಟಾರೆ ಅಭಿವೃದ್ದಿಗೆ ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ ಎಂಬುದನ್ನು ನವದೆಹಲಿ ಯಾವಾಗಲೂ ಪ್ರಸ್ತಾಪಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೈಜೀರಿಯಾದ ಲೇಗೋಸ್ನಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ತಮ್ಮ ಭರ್ಜರಿ ಪ್ರದರ್ಶನಗಳನ್ನು ಮುಂದುವರೆಸಿದ್ದಾರೆ. ಮೊದಲ ದಿನ 17 ಪದಕಗಳನ್ನು ಜಯಿಸಿದ್ದ ಭಾರತೀಯ ಫೆನ್ಸರ್ಗಳು ನಂತರದ ಸ್ಪರ್ಧೆಗಳಲ್ಲೂ ಪದಕ ಬೇಟೆ ಮುಂದುವರೆಸಿದ್ದಾರೆ. ಹಿರಿಯರ ಪುರುಷರ ವಿಭಾಗದ ಸೇಬರ್ ಫೈನಲ್ನಲ್ಲಿ ಕರಣ್ ಸಿಂಗ್ ಆಸ್ಟ್ರೇಲಿಯಾದ ಯೋಂಗಿ ಶಿಮ್ ವಿರುದ್ಧ 15-12 ಅಂತರದಿಂದ ರೋಚಕ ಗೆಲುವು ದಾಖಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಎಪಿ ವಿಭಾಗದಲ್ಲಿ ಶೇರ್ಜಿನ್ ಶಾಂತಿಮೋಲ್ ದಕ್ಷಿಣ ಆಫ್ರಿಕಾದ ಪೀಟರ್ ಗ್ರುಗರ್ ವಿರುದ್ದ 15

6 ಅಂತರದಿಂದ ಸುಲಭ ಗೆಲುವನ್ನು ದಾಖಲಿಸಿ ಚಿನ್ನ ಗೆದ್ದುಕೊಂಡರು. ಇದೇ ವೇಳೆ ಫೋಯಿಲ್ ವಿಭಾಗದಲ್ಲಿ ತೇಜಸ್ ಪಾಟೀಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲೂ ಭಾರತೀಯ ಸ್ಪರ್ಧಿಗಳು ಆಧಿಪತ್ಯ ಸಾಧಿಸಿದ್ದು ಇಪಿ ವಿಭಾಗದಲ್ಲಿ ತನಿಷ್ಕಾ ಖತ್ರಿ ಚಿನ್ನ, ಖುಷಿ ದಾಭಡೆ ಬೆಳ್ಳಿ ಮತ್ತು ಪ್ರಾಚಿ ಲೋಹನ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಮಹಿಳೆಯರ ವೈಯಕ್ತಿಕ ಸೇಬರ್ ವಿಭಾಗದಲ್ಲಿ ಆಖರಿ ಬೆಳ್ಳಿ ಪದಕ ಜಯಿಸಿದರೆ ಶ್ರುತಿ ಜೋಶಿ ಮತ್ತು ಜೆರ್ಫಾಲಿನ್ ಕಂಚಿನ ಪದಕಗಳಿಗೆ ಭಾಜನರಾಗಿದ್ದಾರೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಹಾಗೂ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಿಗುವಂತೆ ಮಾಡಲು ದೇಶದ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 8.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರೆಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ವಿಜಯಪುರ, ಸಮಯ 7:45:30. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಕಂಠಸಿರಿಗಳಲ್ಲಿ ಕೇಳಿ ಶ್ರಾವಣ ಬಂತು ಚಿತ್ರದ ಗೀತೆ.

ಈಗ ವಿಜಯವಾಣಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ವಾಣಿ ಜಯರಾಮ್, ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಗರುಡ ರೇಖೆ ಚಿತ್ರದ ಗೀತೆ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ.

0: ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ 101.8 FM.
0: ಆಕಾಶವಾಣಿ ವಿಜಯಪುರ, ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಮೊದಲಿಗೆ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್ ಹಾಗೂ 8:15 ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುತ್ತವೆ.

0: an amendment bill to be tabled for consideration and passing. Prime Minister Narendra Modi to release autobiography of former President Ramnath Kovind in New Delhi today. Vice President C.P. Radhakrishnan flags off Har Ghar Tiranga bike rally at Bharat Mandapam. Alert issued for heavy rainfall over East Rajasthan, Madhya Maharashtra, Odisha, Jharkhand and Gangetic, West Bengal today. And with that, we end the morning news. Have a nice day.
1: Akashavani Ayushvani Prayojita Karikrama. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
2: ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಕ್ರಮ್, ಚಿಕ್ಕಮಗಳೂರು ಜಿಲ್ಲೆಯ ಜೋಡಿಲಿಂಗದ ಹಳ್ಳಿಯ ಆಯುಷ್ ವೈದ್ಯಾಧಿಕಾರಿ. ಕರಾವಳಿ ಭಾಗದ ತುಳುವರಲ್ಲಿ ಒಂದು ವಿಶೇಷ ಆಚರಣೆ ಇದೆ. ಇದಕ್ಕೆ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಆಟಿ ಅಮಾವಾಸ್ಯೆ ಅಂದರೆ ಆಷಾಢ ಅಮಾವಾಸ್ಯೆ ಎಂದರ್ಥ. ಇದು ಆಷಾಢ ಮುಗಿದು ಶ್ರಾವಣ ಆರಂಭವಾಗುವ ಕಾಲ. ನಮ್ಮೆಲ್ಲ ಹಬ್ಬ ಹರಿದಿನಗಳು ಈ ರೀತಿ ಋತುವಿನ ಬದಲಾವಣೆಯನ್ನು ಸೂಚಿಸಲು ನಾವು ಮಾಡುವಂತಹ ಆಚರಣೆಗಳಾಗಿವೆ. ಹಾಗೆ ಈ ಆಟಿ ಅಮಾವಾಸ್ಯೆಯ ಕಷಾಯ ಸೇವನೆಯೂ ಸಹ ಆಷಾಢದಿಂದ ಶ್ರಾವಣಕ್ಕೆ ಬದಲಾಗುತ್ತಿರುವ ಪರಿಸರ ಸೂಚಕವಾದ ಒಂದು ಆಚರಣೆ ಆಗಿದೆ. ಈ ಆಟಿ ಅಮಾವಾಸ್ಯೆಯ ಮಧ್ಯರಾತ್ರಿ ಅಥವಾ ಬೆಳಗ್ಗಿನ ಜಾವದಲ್ಲಿ ತುಳುವರು ಕಾಡಿಗೆ ತೆರಳಿ ಲಭ್ಯ ಇರುವ ಒಂದು ವಿಶೇಷ ಮರದ ಚಕ್ಕೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದುಕೊಂಡು ಬಂದು ಕಷಾಯ ಮಾಡಿ ಸೇವಿಸುತ್ತಾರೆ. ಈ ಮರಕ್ಕೆ ಹಾಲೆ ಮರ ಅಥವಾ ಮದ್ದಾಲೆ ಮರ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಇದನ್ನು ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಸೂಚಿಸಿದ್ದಾರೆ. ಈ ಹಿಂದೆ ಪದವಿ ಪಡೆದವರಿಗೆ ಗೌರವಾರ್ಥವಾಗಿ ಈ ಮರದ ಕೊಂಬೆಯನ್ನು ನೀಡುತ್ತಿದ್ದ ಕಾರಣ ಈ ಮರಕ್ಕೆ ಎಲ್ಸ್ಟೋನಿಯಾ ಸ್ಕೊಲಾರಿಸ್ ಎಂಬ ಹೆಸರಿದೆ. ಈ ಮರದಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಆದ ಕಾರಣ ಇದನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸುವಂತಹ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬೆಳಗಿನ ಜಾವದಲ್ಲಿ ಸಂಗ್ರಹಿಸಿ ತೆಗೆದುಕೊಂಡು ಬಂದಂತಹ ಹಾಲೆ ಮರದ ಚಕ್ಕೆಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು ಹಾಕಿ ತುಸು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರಿಸುತ್ತಾರೆ. ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಮನೆಯ ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಸೇವಿಸಲು ನೀಡುತ್ತಾರೆ. ಇದರಿಂದ ಅವರ ಆರೋಗ್ಯ ಸದೃಢವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಆಯುರ್ವೇದದ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಈ ಆಚರಣೆಯನ್ನು ನೋಡುವುದಾದರೆ ಆಯುರ್ವೇದದಲ್ಲಿ ಒಂದು ಋತು ಮುಗಿದು ಇನ್ನೊಂದು ಋತು ಆರಂಭವಾಗುವ ಕಾಲವನ್ನು ಋತು ಸಂಧಿ ಅಂತ ಕರೆಯುತ್ತಾರೆ. ಈ ಕಾಲದಲ್ಲಿ ಹವಾಮಾನದಲ್ಲಿ ಬದಲಾವಣೆಯಾಗುವ ಕಾರಣ ದೇಹವೂ ಸಹ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ನಾವು ನಮ್ಮ ಆಹಾರ ವಿಹಾರಗಳನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಆಟಿ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯಲ್ಲಿ ಆಷಾಢ ಮುಗಿದು ಶ್ರಾವಣ ಆರಂಭವಾಗುತ್ತದೆ, ಅಂದರೆ ಗ್ರೀಷ್ಮ ಋತು ಮುಗಿದು ವರ್ಷ ಋತು ಆರಂಭವಾಗುವ ದಿನ ಇದು. ಗ್ರೀಷ್ಮ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಅದು ಮುಗಿದು ವರ್ಷ ಋತು ಆರಂಭವಾಗುವ ಕಾರಣ ಶೀತದ ಅಂಶ ವಾತಾವರಣದಲ್ಲಿ ಹೆಚ್ಚಾಗುವುದರಿಂದ ಶರೀರಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ದೇಹ ಉಷ್ಣದಿಂದ ಶೀತಕ್ಕೆ ಹೊಂದಿಕೊಳ್ಳಲು ಬೇಕಾದಂತಹ ಅಂಶಗಳು ಈ ಸಪ್ತಪರ್ಣ ಅಥವಾ ಹಾಲೆ ಮರದ ಚಕ್ಕೆಯಲ್ಲಿದೆ. ಇದರೊಂದಿಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸಿನಂತಹ ವಿಶೇಷ ಪದಾರ್ಥಗಳನ್ನು ಸೇರಿಸುವುದರಿಂದ ಮಳೆಗಾಲದ ಅಂದರೆ ವರ್ಷ ಋತುವಿನ ಶೀತವನ್ನು ಎದುರಿಸಲು ದೇಹ ಸಜ್ಜಾಗುತ್ತದೆ. ಇನ್ನು ಆಯುರ್ವೇದದ ರೀತಿಯಲ್ಲಿ ನೋಡುವುದಾದರೆ ವಿಷಮ ಜ್ವರ, ಜಂತುಹುಳು, ಉಬ್ಬಸದಂತಹ ಕಾಯಿಲೆಗಳನ್ನು ನಿಗ್ರಹಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಕರಳನ್ನು ಶುದ್ಧಿಗೊಳಿಸುತ್ತದೆ. ಇಂದಿಗೂ ಸಹ ಕರಾವಳಿಯ ಭಾಗದಲ್ಲಿ ಮನೆ ಮನೆಗಳಲ್ಲಿ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಒಂದು ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ. ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಶಿಬಿರಗಳನ್ನು ಆಯೋಜಿಸಿ ಆಟಿ ಅಮಾವಾಸ್ಯೆಯ ದಿನ ಹಾಲೆ ಮರದ ಚಕ್ಕೆಯ ಕಷಾಯವನ್ನು ಜನರಿಗೆ ತಲುಪಿಸುವ, ಆರೋಗ್ಯ ಕಾಪಾಡುವ ಕೆಲಸವನ್ನು ತೊಡಗಿದ್ದಾರೆ. ಈ ಒಂದು ವಿಶಿಷ್ಟ ಆಚರಣೆಯು ಕರಾವಳಿಯ ಭಾಗದಿಂದ ಹಿಡಿದು ಕೇರಳ ಮತ್ತು ಗುಜರಾತಿನವರೆಗೂ ಇರುತ್ತದೆ. ನಾವು ಸಹ ಈ ಹಾಲೆ ಮರದ ಕಷಾಯವನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಟಿ ಅಮಾವಾಸ್ಯೆ ಮದ್ದಾಲಿಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ

0: ಸಮಯ ಸರಿಯಾಗಿ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಜಯಪುರ, ಸಮಯ 8:35:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.

0: ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು. ಕಪ್ಪು ಬಿಳುಪು ಬಣ್ಣ ಹೇಗೋ ಹಗಲು ರಾತ್ರಿ ಹಾಗೆ, ನಗುವು ಅಳುವು ಎರಡೂ ಉಂಟು ಬೇಡ ಅಂದ್ರೆ ಹೇಗೆ, ನಗುವು ಅಳುವು ಎರಡೂ ಉಂಟು ಬೇಡ ಅಂದ್ರೆ ಹೇಗೆ. ನೋಡು ನೋಡು, ಈ ಹಾಡುಗಳು ಒಂದೊಂದು ರೀತಿಯಿಂದ ಎಷ್ಟು ಚಂದ ಚಂದ ಅದಾವು ನೋಡು. ಇನ್ನೊಂದು ಹೇಳ್ತೀನಿ ಕೇಳ, ಇನ್ನೊಂದು ನುಡಿಯತಿ. ಬೆಟ್ಟ ಕೊರೆದು ದಾರಿ ಮಾಡಿ ನೀರು ನುಗ್ಗು ಹಾಗೆ, ಮುಂದೆ ನುಗ್ಗಿ ಹೋದ್ರೆ ತಾನೇ ದಾರಿ ಕಾಣೋದು ನಮಗೆ.
1: ಅದು ಕಷ್ಟದಾಗ ನಾವು ಸೋತು ಬಿಡ್ತೇವೆ, ಮುಂದೆ ವಿಚಾರ ಮಾಡಂಗಿಲ್ಲ, ಯೋಚನೆ ಮುಂದೇನು ಅಲ್ಲಿ ಸರಳ ದಾರಿ ಐತಿ. ಇಲ್ಲೇ ಈಗ ಟ್ರಾಫಿಕ್ದಾಗ 30 ಗಾಡಿಗಳು ನಿಂತಿರ್ತಾವ, ಅದು ಪಾಸ್ ಆಗ ಜಾಗ ಐತಿಲ್ಲ ಅಂತ ನೋಡ್ತೇವೆ. ಮುಂದೆ ಹೋದಾಗ ಅಲ್ಲಿ ಸ್ವಲ್ಪ ಸಣ್ಣ ದಾರಿ ಇರ್ತದ, ಹಾದು ಹೋದ್ರೆ ಆಯ್ತು. ಇಲ್ಲಿ ನಾವು ಏನಪ್ಪ ಕಷ್ಟಕ್ಕೆ ಹೆದರಿ ಯೋಚನೆ ಮಾಡಾರ್ದೆ ಇಲ್ಲೇ ಕೂತು ಬಿಡ್ತೇವೆ, ಹೆಂಗಪ್ಪ ಹೆಂಗಪ್ಪ. ಹಿಂಗಾಗಿ ಅರ್ಥ ಗೊತ್ತಾದ ಹಾಡು ನಾಗರಹೊಳೆ ಪಿಕ್ಚರ್ ಹಾಡು.
0: ಅದೇ ಅದೇ ಬೆಟ್ಟ ಕೊರೆದು ದಾರಿ ಮಾಡಿ, ಏನೋ ನೀರು ಹಾಯಿಸ್ಬೇಕಪ್ಪ ಅಂದ್ರೆ, ಒಂದು ಹೊಲಕ್ಕೆ ನೀರು ಹಾಯಿಸ್ಬೇಕು, ಒಂದು ಏನೋ ಒಂದು ಆ ಕಡೆ ಗುಡ್ಡದ ಆ ಕಡೆ ಇತ್ತಪ್ಪ ಅಂದ್ರೆ ಆ ಬೆಟ್ಟ ಕೊರಿಬೇಕಲ್ಲ, ಕೊರೆದು ಒಂದು ಸುರಂಗ ಮಾಡಿ, ಸುರಂಗ ಮಾಡಿ ತರ್ಬೇಕು. ಸ್ವಲ್ಪ ವರ್ಷಾನುಗಟ್ಲೆ ಅದು ಆಗ್ತದೆ ಕೆಲಸ. ಈ ಹಾಡುಗಳಿಂದ ಇವೆಲ್ಲ ಸ್ಫೂರ್ತಿ ಇವೆಲ್ಲ. ಈಗ ಒಂದು ಯಾವುದೇ ಕೆಲಸ ಮಾಡಬೇಕು, ಒಂದು ಯಾವುದೇ ಒಂದು ನಾವು ನಿರ್ಧಾರ ತಗೋಬೇಕು. ಈಗ ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟೆವು, ಐ ಎ ಎಸ್ ಎಕ್ಸಾಮ್ ಕಟ್ಟೆವು, ಓದ್ಲಾರ್ದೆ ಆಗ್ತದನ
1: ಆಗಲ್ಲ,
0: ಓದ್ಲೇಬೇಕಲ್ಲ
1: ಓದ್ಲೇಬೇಕಲ್ಲ.
0: ಅದೇ ರೀತಿ ಇದು ಇವೆಲ್ಲ ಬೆಟ್ಟ ಕೊರೋದು ಹೆಂಗೆ ದಾರಿ ಮಾಡ್ತೀವೋ ಹಂಗೆ ನಾವು ಹೆಂಗೆ ಓದ್ಕೋತು ಓದ್ಕೋತು ಓದ್ಕೋತು ಓದ್ತೀವಿ ಆನೇ ಅದಕ್ಕೆ ದಾರಿ ಸಿಗ್ತದೆ.
1: ಹೆಂಗೆ ಮಾಡಬೇಕು ಏನು ಮಾಡಬೇಕು, ಮುಂದೆ ಯಾರೋ ಒಬ್ರು ದಾರಿ
0: ತೋರಿಸ್ತಾರೆ. ಒಂದಿಷ್ಟು ಬುಕ್ಗಳು ಇರ್ತಾವು, ನೀನೋ ಈ ಒಂದು ಬುಕ್ ಓದಿರ್ತಿ, ನೆಕ್ಸ್ಟ್ ಅದ್ರದ್ದು ಒಂದು ಇನ್ನೊಂದು ಬುಕ್ ಬೇರೆಯವ್ರ ಬಂದು ಹೇಳ್ತಾರೆ ಏ ಈ ಬುಕ್ನು ಓದ್ಬೇಕು, ಇದು ಅದನ್ನು ಎಣ್ಣೆ ಹೆಲ್ಪ್ ಆಗ್ತದೆ ಅಂತ. ಆ ರೀತಿ ಈ ಹಾಡುಗಳು ಒಂದು ರೀತಿಯಿಂದ ನೋಡಿದ್ರೆ ಆ ಐ ಎ ಎಸ್ ಎಕ್ಸಾಮ್ ಯು ಪಿ ಎಸ್ ಎಕ್ಸಾಮ್ ಬರೋರಿಗೆ ಸ್ಫೂರ್ತಿ ನೋಡುವ
1: ಜೀವನದಾಗ ಸೋತವ್ರಿಗೆ ಭಾಳ.
0: ನನ್ನ ಕೈಲಿ ಆಗಲ್ಲಪ್ಪ ನನ್ನ ಕೈಲಿ ಆಗಲ್ಲ ತಂದ್ಕೊಂಡವ್ರಿಗೆ ಹಾಡುವ ನೋಡಿ. ಇನ್ನೊಂದು ಕೇಳ್ ಕೇಳಿ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವೂ
1: ಮುಂದೆ,
0: ಸಾಗದು ಕೆಲಸವು ಮುಂದೆ ಬಂಗಾರ ಮನುಷ್ಯ. ಆ ರೀತಿ ಈ ಹಾಡುಗಳು ಒಂದೊಂದು ಸ್ವಲ್ಪ ನೀವು ಒಂದು 5 ನಿಮಿಷ ಪೀಸ್ ಕೂತಕರಿ ಒಂದು ಹಾಡುಗಳು ಕೇಳಿದ್ರೆ ಮನಸ್ಸು ಬಂದು ಬಿಡ್ತದೆ,
1: ಧೈರ್ಯ ಬರ್ತೈತಲ್ಲ,
0: ಧೈರ್ಯನೇ ಬರ್ತೈತಿ
1: ಅನ್ನೋದು ಛಲ
0: ಛಲ ಬರ್ತೈತಿ.
1: ಅದು ಇನ್ನೊಂದು ಐತಲ್ಣ, ಪಾಡುವಂತ ಹೂವೆ ಈ ಚಟಗಾರ ಬಂದಿರ್ ದಾರು ಕುಡಿಯೋದು, ಅದು ಡ್ರಗ್ಸ್ ಇದು ಮಾಡ್ಕೊಂಡು
0: ಶರೀರ ಹಾಳು ಮಾಡ್ಕೋತಾರ.
1: ಅದಕ್ಕೆ ಇದು ಅರ್ಣ ನಮ್ಮ ಆಕಸ್ಮಿಕ ಪಿಕ್ಚರ್ ಡಾಕ್ಟರ್ ರಾಜ್ಕುಮಾರ್
0: ಹಾಡೋದು, ಬಾಳುವಂತ
1: ಹೂವೆ
0: ಬಾಳುವಾಸೆ ಏಕೆ,
1: ಬಾಳುವಂತ ಕೋಗಿಲೆ ಅಳುವಾಸೆ
0: ಕೋಗಿಲೆ ಅಳುವಾಸೆ ಏಕೆ,
1: ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ,
0: ಹಿಂಗೆಲ್ಲ.

0: ಎಷ್ಟು ಸ್ವಲ್ಪ ಅರ್ಥಗರ್ಭಿತ ಹಾಡುಗಳು
1: ಇವತ್ತು
0: ನಿಜಕ್ಕೂ ಸಿನಿಮಾ ಹಾಡುಗಳು ಜನರಿಗೆ ಜಲ್ದಿ ತಲುಪ್ತಾವ ನಾವು.
1: ಹೌದೌದು
0: ಬೇರೆ ಸಂಗೀತ ಅಷ್ಟು ನನಗೆ ಗೊತ್ತಿಲ್ಲ. ಅದು
1: ಸಂಗೀತದಲ್ಲಿ ಆ ರೀತಿ ಶಕ್ತಿ ಇದೆ, ಆ ಶಕ್ತಿ ಇದೆ. ಆ ಸಂಗೀತದಿಂದಲೇ ಈ ಇಷ್ಟು ಸಿನಿಮಾಗಳಲ್ಲಿ ಇಂಥ ಹಾಡುಗಳನ್ನು ತೊಗೊಂಡ್ರಲ್ಲ, ಇವೆಲ್ಲ ಜನರ ಒಂದು ಜೀವನಕ್ಕೆ ಸ್ಫೂರ್ತಿ ಅದ.
0: ಸ್ಫೂರ್ತಿ ಅದ. ಯಾವ ಕೆಲವೊಂದು ಆಯ್ಕೆ ಮಾಡಿದಂಥ ಹಾಡುಗಳನ್ನ ನಮ್ಮ ಹಂಸಲೇಖ ಅವರು, ಜೀವದೇಶಂಕರ್ ಅವರು, ಎಲ್ಲ ಕುರಾ ಸೀತಾರಾಮ್ ಶಾಸ್ತ್ರಿ, ಕುಣಿಗಲ್ ಪ್ರಭಾಕರ್ ಶಾಸ್ತ್ರಿ, ವಿಜಯ ನರಸಿಂಹ ಅವರು, ಅವ್ರ ಹಾಡುಗಳು
1: ನೋಡಿ
0: ಲವ್ ಸಾಂಗ್ಸ್ ಅವು ಬಿಟ್ಟು ಜೀವನಕ್ಕೆ ದಾರಿ ತೋರಿಸೋಂಥ ಹಾಡುಗಳು ಬರ್ತಾರೆ ಅಂತಾವ ಆಯ್ಕೊಂಡು ನಾನು ನನ್ನ ಕಡೆನೂ ಅದ ಮೊಬೈಲ್ದಾಗ ಸೈಕಲ್ ಮಾಡಿ ಇಟ್ಟೀನಿ. ಯಾವಾಗ ನನಗೆ ಹಿಂಗೆ ಬೇಸರ ಆದಾಗ ಇಂಥ ಏನೋ ಸ್ವಲ್ಪ ದಾರಿ ಏನೋ ಒಂದು ಎಲ್ಲರಿಗೂ ಒಂದು ಟೈಮಿಗಣ ನಿರಾಶೆನೂ ಆಗ್ತದೆ, ದುಃಖ ಅನ್ನೋದು ಆಗ್ತೈತಿ. ಇಂಥ ಹಾಡುಗಳು ಇಟ್ಕೊಂಡು ಕೇಳಿದೆ ಅಂದಣ, ಅದೇ ಸಮಾಧಾನ ಆಗಲಿ, ಮುಂದೆ ಏನಾಗಲ್ಪ, ಏನು ಚಿಂತೆ ಮಾಡಬೇಡ, ಮುಂದೆ ಶಕ್ತಿ ಸಿಗ್ತೈತಿ
1: ಅನ್ನೋದು
0: ತಾವು ಸ್ಫೂರ್ತಿ ಒತ್ತಾದ ಹಾಡೋಣ. ಈ ಹಾಡುಗಳಿಗೆ ಶಕ್ತಿ ಇದೆ.
1: ಹೌದೌದು, ಹಾಡಿನ ಶಕ್ತಿ ಇದೆ. ಎಷ್ಟೋ ಜನ ಮುಂಜಾನೆ ಸಿನಿಮಾ ಹಾಡುಗಳು ಹಚ್ಚಿದ್ರು ಸಂಜೆತನ ಹಾಡು ಕೇಳ್ತಿರ್ತಾರೆ, ಯಾಕೆ ಕೇಳ್ತಿರ್ತಾರೆ ಅನ್ನೋದು ಈ ಒಂದು ಗೊತ್ತಾಗ್ತದೆ ನೋಡು.
0: ಗೊತ್ತಾಗ್ತಾವೆ. ಇದು ಯಾವ್ದು ಫಸ್ಟ್ ಹಳೆ ಹಾಗೆ ಯಾವುದೋ ಹೇಳಿದೆ ಅನ್ನೋದು,
1: ನಾಗರಹೊಳೆ
0: ಚಿತ್ರದ ಇಲ್ಲೇ ಸ್ವರ್ಗ
1: ಇಲ್ಲಿ,
0: ಅದು ಒಬ್ಬ ರೇಡಿಯೋದಾಗ ಹೇಳ್ತಿರ್ತಾರೆ. ನಾವು ಕೇಳೋದಾದ್ರು ಪ್ರೋಸಾಸ್ ಸಿನಿಮಾ ಪೇಪರ್ದಾಗ ಓದಿದ್ದೆ ನಾ, ಒಬ್ಬ ವ್ಯಕ್ತಿ ಜೀವನದಾಗ ಸೋತು ಬಿಸ್ನೆಸ್ ಆಗೇನೋ ಲಾಸ್ ಆಯ್ತದಲ್ಲ, ಲಾಸ್ ಆಗಿ ಏನಪ್ಪ ನನ್ನ ಜೀವನ ಹಿಂಗೈತಿ, ಸಾಲ ಗೆಲ್ಲ ಮಾಡೀನಿ ಅಂಥೇಳಿ ಹೆಂಗೆ ತೀರಿಸ್ಲಿ, ಎಲ್ಲ ಲಾಸ್ ಆಗೈತಿ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡಿಕೊಂಡು ತನ್ನ ಗಾಡಿ ತೊಗೊಂಡು ಊರು ಹೊರಗೆ ಹೋಗಿದ್ದ ತಾನು. ಹೋದಾಗ ಅದನ್ನು ರೇಡಿಯೋದಾಗಲ್ಲಿ ವ್ಯಸ್ತ ಸ್ವಲ್ಪ ರೇಡಿಯೋ ಹಚ್ಚಿತಾನು ಕಾರ್ದಾಗ, ಕಾರ್ದಾಗ ಹಚ್ಚಿದಾಗ ಅದು ಇದು ಹಾಳು ಕೇಳಿಸ್ತಾನ. ಹಾಳು ಹಾಕಿದ್ರು ಅವನದೇನು ಅದೃಷ್ಟ ದೈವ ಹಾಳ ಬತ್ತಾನ, ಅದು ಕೇಳ್ಕೊತ ಕೇಳ್ಕೊತ ಅವನಿಗೆ ನಾಯಕ ಆತ್ಮಹತ್ಯೆ ಮಾಡ್ಕೊಳತ್ತೀನಿ. ಹಾಡ್ದಾಗ ಎಷ್ಟು ಇದೈತಲ್ಲ ಬೆಟ್ಟ ಕೊರೆದು ಅದು ಮಾರ್ಗ ಇದು ಆ ಸಾಲ ಅವನಿಗೆ ಸ್ಫೂರ್ತಿ
1: ಐತೆ.
0: ಬೆಟ್ಟ ಕೊರೆದು ದಾರಿ ಮಾಡಿ ನೀರು ನುಗ್ಗು ಹಾಗೆ ಮುಂದೆ ನುಗ್ಗಿ ಹೋದ್ರೆ ತಾನೇ ದಾರಿ
1: ಕಾಣುತ್ತೆ.
0: ಮತ್ತೆ ಅದು ನಿರ್ಧಾರ ಬದಲಿಸಿ ತಿರುಗಿ ಊರಿಗೆ ಬಂದು ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಸಾಲನೇ ಮಾಡ್ದಾನ, ಮತ್ತೆ ತೊಗೊಂಡು ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಕೈ ಹಿಡಿತಾನ. ಅವನು ಕೈ ಹಿಡಿದು ಮತ್ತೆಲ್ಲ ಸಾಲ ತೀರಿಸಿ ಇವತ್ತು ಮತ್ತೊಂದ್ರೆ ಮಟ್ಟಕ್ಕೆ ಅದಾನ ಅಂತ ಹೇಳ್ದಾನ ಸಂತೋಷಕ್ಕೆ. ಅದು ಪೂರ್ತಿ
1: ಅದಕ್ಕೆ ನೋಡು ಸಿನಿಮಾದಾಗ ಸಂಗೀತದ ಮಹತ್ವ ಇಷ್ಟೆಲ್ಲ ಐತೆ.
0: ನಮ್ಮ ಆಕಾಶವಾಣಿ ವಿಜಯಪುರದಾಗ ಎಷ್ಟು ಹಾಳುಗಳು, ಎಲ್ಲ ಆಕಾಶವಾಣಿಯಾಗ ನಮ್ಮ ಆಕಾಶವಾಣಿಯಾಗ ರೀ ಹಾಳುಗಳು ಹಾಕ್ತಿರ್ತಾಳ. ನಾವು ಕೇಳ್ಬೇಕು
1: ಕೇಳ್ಬೇಕು,
0: ಕೇಳಿದ್ರೆ ಕೇಳ್ತಾಳ ಮಂದಿ
1: ಕೇಳ್ತಾರೆ
0: ಸುಲಭವಾಗಿ ತಲುಪ್ತಾಳ. ಸಿನಿಮಾ ಮಾಧ್ಯಮ ಅನ್ನೋದೇ ಒಂದು ಸುಲಭವಾಗಿ ತಲುಪುವಂತ ಮಾಧ್ಯಮ ಮಂದಿಗೆ. ಹಿಂಗಾಗಿ ಇಂಥ ಹಾಡುಗಳು ಆದಷ್ಟಿನ ಹೆಚ್ಚೆಚ್ಚು ಬರ್ಬೇಕಣ್ಣ
1: ಬರ್ಬೇಕು.
0: ಮತ್ತೆ ಇನ್ನೊಂದು ಐತಲ್ಲ ಮೈ ಆಟೋಗ್ರಾಫ್ ಪಿಕ್ಚರ್ ಅದು, ಅದು ಅರಳುವ ಹೂಗಳೇ, ಅದೊಂದು ಅದು ಸ್ಫೂರ್ತಿದಾಯಕ
1: ಹಾಡುಗಳು
0: ಅದಾವು. ನಮ್ಮ ಯುವಜನತೆ ಈಗಿನ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಆತ್ಮಹತ್ಯೆ ನಿರ್ಧಾರ ಮಾಡ್ತಾನೆ, ಎಲ್ಲೋ ಎಕ್ಸಾಮ್ ಫೇಲ್ ಆದೆ ಅದಕ್ಕೆ
1: ಹೇಳಿತಾನ ನಾವು ನಮ್ಮ ಬಿಡಬೇಕು ಬಿಟ್ಟು ಯಾವಾಗಾದ್ರೂ ಹಿಂಗೆ ಡಿಪ್ರೆಷನಲ್ಲಿ ಹೋದಾಕ್ರಿ ಇಂಥ ಹಾಡುಗಳನ್ನ ಕೇಳಿದ್ರೆ ಸ್ಫೂರ್ತಿ ಆಗುತ್ತೆ.
0: ಸ್ಫೂರ್ತಿ ಆಗ್ತಾನೆ, ನಿರ್ಧಾರ ಬದಲಿಸಿ ಮುಂದೆ ಏನಾಗ್ಬೋದು ಅದು ಓದಿ ಇದಾಗಬೇಕತ್ತಿಲ್ಲ. ಓದ್ಲಾರ್ದ್ರೆ ಎಷ್ಟೋ ಮಂದಿ ಇರ್ತಾರೆ ಅದನ್ನು ಸ್ಫೂರ್ತಿ ತೊಗೊಂಡು ಅಥವಾ ಓದಿ ಅಂಥದ್ರ ಬಗ್ಗೆ
1: ತಿಳ್ಕೊಂಡು ಅದನ್ನು ನಾವು
0: ಮುಂದೆ ಬಂದರೆ ತನ್ನ ಜೀವನ ಒಂದೇನೋ ಬದುಕು
1: ಬದಲಾಗುತ್ತೆ
0: ಬದಲಾಗ್ತಿತ್ತಲ್ಲ.
1: ಹೌದು, ಈ ಸಿನಿಮಾ ಹಾಡುಗಳಿಂದ ಬದುಕು
0: ಸರಳ ಆಗ್ತದೆ. ಹೀಗಾಗಿ ನಮ್ಮ ಜನತೆ ಯುವಜನತೆ ವಿಶೇಷವಾಗಣ ಎಷ್ಟೋ ನಮ್ಮ ಹಿರಿಯರಿಗೂ ಕೆಲವು ಆಗ್ತಾವ ಹಂಗೆ ಎಷ್ಟೋ ಜೀವನದಾಗ ಒಂದರ ಒಂದು ಎಂಥ ವ್ಯಕ್ತಿಗೂ ಆತ್ಮಹತ್ಯೆ ಯೋಚನೆ ಬಂದೇ ಬರ್ತೈತೆ ಜೀವನ ಸಾಕು ಅನಿಸ್ತೈತಿ.
1: ಅವ್ರಿಗೆ
0: ತಪ್ಪು ನಿರ್ಧಾರ ಕೈಗೊಳ್ಳಕ್ಕಿಂತ ಮೊದಲು ಹುಷಾರಾಗಿ ಇಂಥ ದಾರಿ ಹುಡುಕಿದ್ರೆ ಇಂಥ ಹಾಳುಗಳಾಗಲಿ ಮಧುರ ಸಂಗೀತವನ್ನು ಕೇಳ್ಕೊಂಡ್ರೆ ಮತ್ತು ಬೇರೆ ಪುಸ್ತಕಗಳು ಓದಿದ್ರೆ ಜೀವನ ಸ್ಫೂರ್ತಿ ಅಂಥದ್ದು ಮನುಷ್ಯ ತನ್ನ ಜೀವನದಾಗ ಬದಲಾವಣೆ ಕಾಣಬಹುದಲ್ಲ.
1: ಹೀಗಾಗಿ
0: ಇವತ್ತೆಲ್ಲ ನಾನು ಸ್ಕೂಲಿಗೆ ಹೊಂಟೆ
1: ಏನೈತೆ
0: ನಾನು ಬರ್ತೀನಿ ಸ್ವಲ್ಪ ಹುಡುಗರಿಗೆ ಹೆಂಗೆ ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ನಾನು ಸ್ವಲ್ಪ ಜೋಡಿ ಬರ್ತೀನಿ.
1: ನೋಡಿ
0: ಓಕೆ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
5: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
4: ಹೌದಾ, ನಿಜವಾ? ಈ ವಿಷಯ ನಮ್ಮ ತಾತ

0: ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.
2: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
3: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
2: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
3: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
4: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
3: ಕೊನೆಯ ದಿನಾಂಕ 13/8/2026.
4: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
5: ಈಗ ಮಿಶ್ರ ಸಂಗೀತದ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಮೊದಲಿಗೆ ಕೇಳಿ ಒಂದು ಭಕ್ತಿಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಸಂಗೀತ ಉಪೇಂದ್ರ ಕುಮಾರ್.

ಈಗ ಭಕ್ತಿಗೀತೆ ಕೇಳಿದ್ರಿ, ಇನ್ನೀಗ ಒಂದು ಭಾವಗೀತೆ ರಚನೆ ದ ರಾ ಬೇಂದ್ರೆ ಹಾಡಿದ್ದಾರೆ, ಸಿ ಅಶ್ವಥ್.

ದರಬೇಂದ್ರೆಯವರ ರಚನೆಯನ್ನು ಕೇಳಿದ್ರಿ ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿ. ಈಗ ದೇವಕ್ಕ ಆರ್ ತುಳಜಮ್ಮನವರವರಿಂದ ಒಂದು ಜನಪದ ಗೀತೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೆ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. ಯುವ ಮಿತ್ರರೇ ನಮಸ್ಕಾರ. ಯುವ ಶಕ್ತಿ ಅಂದ್ರ ಅದು ಭೋರ್ಗರೆಯೋ ನೀರು ಇದ್ದಂಗ. ಅದಕ್ಕ ಅಣೆಕಟ್ಟು ಕಟ್ಟಿ ಆ ಹರಿವನ್ನ ಸರಿಯಾದ ದಾರಿಯೊಳಗ ಪ್ರವಹಿಸಿದ್ರ ಅದು ಅದ್ಭುತಗಳನ್ನ ಸೃಷ್ಟಿ ಮಾಡ್ತದ. ನಮ್ಮ ಭವಿಷ್ಯವನ್ನ ಸದೃಢಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತದ. ಸಾವಿರದ 1999 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2000 August 12 ಅಂತಾರಾಷ್ಟ್ರೀಯ ಯುವ ದಿನ ಅಂತ ಆಚರಿಸಬೇಕು ಅಂತ ಕರೆ ಕೊಡ್ತು. ಪ್ರಪಂಚದಾದ್ಯಂತ ಇರೋ ಯುವ ಸಮೂಹ, ಇವರ ಮೇಲೆ ಪ್ರಭಾವ ಬೀರೋ ವಿವಿಧ ಸಮಸ್ಯೆಗಳನ್ನ ಕೇಂದ್ರೀಕರಿಸಲಿಕ್ಕೆ ಈ ದಿನವನ್ನ ಆಚರಿಸಬೇಕು ಅಂತ ನಿರ್ಣಯ ಮಾಡಿದ್ರು. ಯುವ ಜನರೊಳಗ ಇರೋಂತಹ ಪ್ರತಿಭೆಯನ್ನ ಗುರುತಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಅನೇಕ ಯುವ ಸಂಸ್ಥೆಗಳಿಗೆ, ಯುವ ಜನರಿಗೆ ಸರ್ಕಾರಗಳು ಅನುವು ಮಾಡಿಕೊಡ್ತಾವ. ಅನೇಕ ವಿಷಯಗಳ ಬಗ್ಗೆ ಸಂವಾದಗಳ ಮೂಲಕ ತಿಳುವಳಿಕೆ ಮೂಡಿಸೋದು, ಮುಖ್ಯ ನಿರ್ಧಾರಗಳನ್ನ ಕೈಗೊಳ್ಳುವುದರೊಳಗ ಯುವ ಜನರು ಮುಕ್ತವಾಗಿ ಭಾಗವಹಿಸೋದು, ಇವೇ ಮುಂತಾದ ಆಶಯಗಳೊಂದಿಗೆ ರಾಷ್ಟ್ರದ ವಿಶ್ವದ ಸುಸ್ಥಿರ ಅಭಿವೃದ್ಧಿಯೊಳಗ ಯುವಜನರು ಸಕ್ರಿಯವಾಗಿ ಒಳಗೊಳ್ಳುವಿಕೆಯ ಬಗ್ಗೆ ಉತ್ತೇಜಿಸುವ ದಿನವಾಗಿಯೂ ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ.

2026ರ ಅಂತಾರಾಷ್ಟ್ರೀಯ ಯುವ ದಿನದ ಧ್ಯೇಯವಾಕ್ಯ ವಿಭಿನ್ನ ಸನ್ನಿವೇಶಗಳು ಸಾಮಾನ್ಯ ಆಕಾಂಕ್ಷೆಗಳು ಎಲ್ಲಾ ಯುವಜನರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಮುನ್ನಡೆಸುವುದು. ಡಿಫ್ರೆಂಟ್ ಕಾಂಟೆಕ್ಟ್ಸ್ ಕಾಮನ್ ಇನ್ಸ್ಪಿರೇಷನ್ಸ್ ಅಡ್ವಾನ್ಸಿಂಗ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಯಂಗ್ ಪೀಪಲ್. ಜಾಗತಿಕವಾಗಿ ಯುವಜನರು ಬೇರೆ ರೀತಿಯ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ಎದುರಿಸ್ತಾ ಇರ್ತಾರೆ. ಆದ್ರೆ ಅವರೆಲ್ಲರೂ ಉತ್ತಮ ಆರೋಗ್ಯವನ್ನ ಪಡಿಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡಿಬೇಕು, ಹಂಗನ ಸುಸ್ಥಿರ ಭವಿಷ್ಯದಂತಹ ಗುರಿಗಳನ್ನ ಹಂಚಿಕೊಳ್ಬೇಕು ಅನ್ನೋದನ್ನ ಉತ್ತೇಜಿಸುವಂತಹ ಯುವ ದಿನದ ಧ್ಯೇಯವಾಕ್ಯ ಇದು. ಈ ಅಂತಾರಾಷ್ಟ್ರೀಯ ಯುವ ದಿನ ಜಗತ್ತಿನಾದ್ಯಂತ ಇರುವ ಯುವಜನರು ಎದುರಿಸ್ತಾ ಇರೋ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಜಾಗೃತಿ ಮೂಡಿಸದ ಅಷ್ಟೇ ಅಲ್ಲ, ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ಯುವಜನರು ಅಗತ್ಯ ಪಾಲುದಾರರು ಅನ್ನೋದರ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ಮಾಡುತ್ತದೆ. ಈ ರೀತಿಯ ಜಗತ್ತಿನ ಸುಸ್ಥಿರ ಅಭಿವೃದ್ಧಿಯೊಳಗೆ ಯುವಜನರು ಸಮರ್ಥವಾಗಿ ತಮ್ಮ ಪಾಲುದಾರಿಕೆಯನ್ನ ನಿರ್ವಹಿಸಬೇಕು ಅಂತಂದ್ರೆ ಅವರು ಉತ್ತಮ ಶಿಕ್ಷಣವನ್ನ ಪಡಿಬೇಕು. ಒಂದು ವೇಳೆ ಅವರು ಆರ್ಥಿಕವಾಗಿ ಸಬಲರು ಆಗಿದ್ದಿಲ್ಲ ಅಂತಂದ್ರೆ ಅವರಿಗೆ ಅಂತಹ ಅವಕಾಶಗಳನ್ನ ನಾವು ಒದಗಿಸಿಕೊಡಬೇಕು. ಈ ನಿಟ್ಟಿನೊಳಗೆ ಒಂದು ಮಾತುಕತೆಯಾದ ಕೇಳೋಣ ಬರ್ರಿ ಯುವ ಮಿತ್ರರೇ. ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಷೇತ್ರದೊಳಗೆ ಶಿಕ್ಷಣ ಪಡೀಲಿಕ್ಕೆ ಇರುವಂತಹ ಅವಕಾಶಗಳು, ಈ ಬಗ್ಗೆ ಯುವ ಉತ್ಸಾಹಿ ವರುಣ್ ಜಿಆರ್ ಅವರೊಂದಿಗೆ ಮಾತುಕತೆಯಾದ ಕೇಳ್ರಿ. ನಮಸ್ಕಾರ ಯುವ ಶ್ರೋತೃಗಳೇ. ಎಸ್ಎಸ್ಎಲ್ಸಿ ಆದ್ಮೇಲೆ ನಾ ಮುಂದೆ ಎಲ್ಲಿ ಹೋಗ್ಲಿ, ಪಿಯುಸಿ ಆದ್ಮೇಲೆ ಏನ್ ತಗೊಳ್ಳಿ, ಆಹಾಹಾ, ತಲೆಯೊಳಗ ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಗಲಿಬಿಲಿ, ಮತ್ತ ಮನೆಯೊಳಗ ಪಾಲಕರ ಮಾತನ್ನು ಕೂಡ ಕೇಳಬೇಕು. ಅವರು ಒಮ್ಮೊಮ್ಮೆ ಇಲ್ಲೇ ಇದ್ದು ಓದು ಅಂತ ಹೇಳ್ತಾರ, ಇಲ್ಲ ಸಾಧ್ಯ ಆಗ್ತಿದ್ರ ಬೇರೆ ಊರಿಗೆ ಹೋಗಿ ತನಗ ಆಸಕ್ತಿ ಇರುವಂತಹ ಕೋರ್ಸ್ ನೊಳಗ ಮುಂದುವರಿಯಬಹುದು. ಈ ಎಲ್ಲಾದ್ರ ನಡುವೆ ನಾವು ಆಗಾಗ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ, ತರಬೇತಿಗಳ ಬಗ್ಗೆ, ಆಮೇಲೆ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಅಂಥದೇ ಒಂದು ವಿಶೇಷವಾದಂತಹ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಲಿಕ್ಕೆ ಅವಕಾಶ ಇರುವಂತಹ ಒಂದು ವಿಷಯವನ್ನ ನಮ್ಮ ಯುವ ಶ್ರೋತೃಗಳಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಯಾವ ದಾರಿಯಾದರೇನು, ಗುರಿಯು ಒಂದೇ ಅಲ್ಲ.

0: ಅವೇ ಎಲ್ಲರ ಗುರಿಯೂ ಸುಸ್ಥಿರ ಭವಿಷ್ಯದತ್ತ. ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಇವರು ನಡೆಸುವಂತಹ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಒಳಗ ಒಂದು ಡಿಗ್ರಿ ಕೋರ್ಸ್, ಎರಡು ಡಿಪ್ಲೊಮಾ ಕೋರ್ಸ್ಗಳವ. ಅವು ಯಾವುವು, ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು, ಕೋರ್ಸ್ ಯಾವಾಗಿಂದ ಶುರು ಆಗ್ತದ, ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ವರುಣ್ ಜಿ ಆರ್ ಅವರು ಇವತ್ತ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ವರುಣ್.
1: ನಮಸ್ತೆ ಮೇಡಮ್.
0: ಇವತ್ತ ನಮ್ಮ ಯುವ ಮಿತ್ರರು SSLC ಮುಗಿಸಿದವರಿದ್ದಾರೆ, PUC ಮುಗಿಸಿದವರಿದ್ದಾರೆ. ನಮ್ಮ ಕೆಲವು ಯುವ ಮಿತ್ರರು ಆರ್ಥಿಕವಾಗಿ ಅಷ್ಟು ಸಬಲರಾಗಿರೋದಿಲ್ಲ, ಹಂಗಾಗಿ ನಾ ಮುಂದೆ ಏನ್ ಮಾಡಬೇಕು, ನನ್ನಿಂದ ನನ್ನ ಪಾಲಕರಿಗೆ ತೊಂದರೆ ಆಗಬಾರ್ದು ಅಂತ ಯೋಚನೆಗಳು ಕೂಡ ಇರ್ತಾವ. ಹಂಗಾಗಿ ಒಂದಷ್ಟು ಡಿಪ್ಲೊಮಾ ಕೋರ್ಸ್ ಮತ್ತ ಒಂದು BSc ಅನ್ನುವಂತಹ ಕೋರ್ಸ್ ಆ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು ಅಂತ.
1: ಆಕ್ಚುಲಿ ಲಾಸ್ಟ್ 3 ಇಯರ್ಸ್ ಇಂದ ಈ ಕೋರ್ಸ್ ನ ನಾವು ಶುರು ಮಾಡಿದೀವಿ. ಇದ್ರಲ್ಲಿ ಬಂದ್ಬಿಟ್ಟು 3 ಕೋರ್ಸ್ಗಳು ನಾವು ಮಾಡ್ತಾ ಇದೀವಿ. ಒಂದು ಡಿಗ್ರಿ ಕೋರ್ಸ್ ಇದೆ, 2 ಡಿಪ್ಲೊಮಾ ಕೋರ್ಸ್ ಇದೆ ಮೇಡಮ್. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಇದು ಬಂದ್ಬಿಟ್ಟು ಒಂದು ಡಿಗ್ರಿ ಕೋರ್ಸ್ ಆಗಿರ್ತದೆ, 3 ವರ್ಷಗಳ ಕಾಲ ನಡೆಯುತ್ತೆ, ಅಂದ್ರೆ 36 ತಿಂಗಳು ನಡೆಯುತ್ತೆ.
0: ಎಲ್ಲ ಡಿಗ್ರಿಗಳ ತರಾನೇ 3 ವರ್ಷದ ಡಿಗ್ರಿ.
1: ಹೌದು ಮೇಡಮ್. ಸೊ ಇದರಲ್ಲಿ ಏನು ಅಂತಂದ್ರೆ, ಇವಾಗ ಯಾವ್ದೇ ಕೋರ್ಸ್ಗಳು ಮಾಡ್ತೀರಾ ಅಂದ್ರೆ ಫೀಸ್ ಕಟ್ಬಿಟ್ಟು ಎಲ್ಲರೂ ಲಕ್ಷಗಟ್ಟಲೆ ಅಥವಾ 1000 ಗಟ್ಟಲೆ ಅವ್ರ ಶಕ್ತಿ ಪ್ರಕಾರ ಕೆಲವು ಕಾಲೇಜ್ಗಳಿಗೆ ಹೋಗಿ ಮಾಡ್ತಾರೆ. ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ, ಇದಕ್ಕೆ ಸಂಪೂರ್ಣ ಉಚಿತ ಕೋರ್ಸ್ ಇರುತ್ತೆ. ಆ ನಂತರ 36 ತಿಂಗಳುಗಳು ಕೂಡ ಶಿಷ್ಯ ವೇತನ ಅಂದ್ರೆ ಸ್ಟೈಫಂಡ್ಸ್ಗಳು 6,000 ರೂಪಾಯಿನಂತೆ ಸ್ಟೈಫಂಡ್ಸ್ ತಿಂಗಳ ತಿಂಗಳ ಬರುತ್ತೆ.
0: ವರುಣ್, ಮುಖ್ಯವಾದ ವಿಷಯ ಯಾವುದು, ಯಾವ ವಿಷಯದಲ್ಲಿ ಡಿಗ್ರಿ ಮಾಡಬಹುದು, ಡಿಪ್ಲೊಮಾ ಮಾಡಬಹುದು ಅದನ್ನ ಹೇಳಿ.
1: BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇದು ಬಂದು ಡಿಗ್ರಿ ಆಗಿರುತ್ತೆ, 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಎರಡನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು ಬಂದ್ಬಿಟ್ಟು 1 ವರ್ಷದ ಕೋರ್ಸ್ ಆಗಿರುತ್ತೆ. ಮೂರನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್, ಇದು ಕೂಡ ಬಂದ್ಬಿಟ್ಟು ಒಂದು ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ಆದ್ರೆ ಇದರ ವಿಶೇಷತೆ ಏನಂತಂದ್ರೆ, ಇದು 18-28 ವರ್ಷಗಳ ಆಗಿರುವಂತ ಯಾವುದೇ ವಿದ್ಯಾರ್ಥಿಗಳು ಮಾಡಬಹುದು. ಆ ನಂತರ ಇದು 2 ವರ್ಷದ ಕೋರ್ಸ್, ಇದನ್ನು ಕೂಡ 24 ತಿಂಗಳು ಕೂಡ ಸ್ಟೈಫಂಡ್ಸ್ ಗಳು ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಏನು ವಿಶೇಷತೆ ಅಂದ್ರೆ, ಇದಕ್ಕೆ 10ನೇ ತರಗತಿ ಆಗಿದ್ರೆ ಅಂತವ್ರಿಗೆ ತಗೊಂತಾ ಇದೀವಿ.
0: ಈಗ ನಾನು ಫೀಸ್ ಕಟ್ಟಿ ಒಂದು ಕೋರ್ಸ್ ಕಲಿಬೇಕಂದ್ರೆ ಅಷ್ಟು ಶಕ್ತಿ ಇಲ್ಲ ನನಗೆ ಅನ್ನುವಂತಹ ಮಕ್ಕಳಿಗೆ ಎಷ್ಟು ಒಳ್ಳೆಯ ಕೋರ್ಸ್ ಇದು ಅಂತ. ಇದು ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡ್ರಿ. ಅಂದ್ರೆ ಈಗ ನನಗೇನ್ ಅನಿಸ್ತದ, ಕೆಲವೊಮ್ಮೆ ಒಂದೇನೋ ಡಿಗ್ರಿ ಮಾಡ್ಲಿಕ್ಕೆ ಹೋಗಿರ್ತಾರೆ ಮಕ್ಕಳು, ಅದು ಸರಿಯಾದ ಆಸಕ್ತಿ ಇಲ್ಲದೆ ಕಂಟಿನ್ಯೂ ಮಾಡದೇ ಇರಬಹುದು, ಡಿಸ್ಕಂಟಿನ್ಯೂ ಮಾಡಿರಬಹುದು. ಹಂಗಾಗಿ 18-28 ವರ್ಷದವರೆಗೆ ಅವರಿಗೆ ಈ ಕೋರ್ಸ್ ಮಾಡುವಂತ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಮಾಡುವಂತ ಒಂದು ಅವಕಾಶ ಅದ.
1: ಹೌದು ಮೇಡಮ್. ಇದು ಹೇಗೆ ರನ್ ಆಗುತ್ತೆ ಅಂತಂದ್ರೆ, 10ನೇ ತರಗತಿ ನೀವು ಹೇಳಿದ ಹಾಗೆ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಗಿರುತ್ತೆ, ಇಲ್ಲಾಂದ್ರೆ ಮನೆಯಲ್ಲಿ ಆರ್ಥಿಕವಾಗಿ ಸಬಲ ಇರೋದಿಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಡೀಸ್ ಡಿಸ್ಕಂಟಿನ್ಯೂ ಆಗಿರುತ್ತೆ, ಅಂತವ್ರಿಗೋಸ್ಕರನೇ ಇದನ್ನ ಮಾಡಿದೀವಿ. ಇದು ಬಂದು 2 ವರ್ಷದ ಕೋರ್ಸ್ ಆಗಿರುತ್ತೆ. 18-28 ವರ್ಷ ಆಗಿರೋ ಅಂತ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಕಾಲ OGT ಮಾದರಿಯಲ್ಲಿ ಅವರಿಗೆ ಟ್ರೈನಿಂಗ್ ನೀಡ್ಬಿಟ್ಟು, ಆ ನಂತರ ಅವರಿಗೆ 6,000 ರೂಪಾಯಿ ಶಿಷ್ಯ ವೇತನ ಕೊಟ್ಟು, ಗಂಡು ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಆಗಿರುತ್ತೆ, ಹೆಣ್ಣು ಮಕ್ಕಳಿಗೆ ಸಪರೇಟ್ ಆಗಿರುತ್ತೆ, ಉಚಿತ ಊಟ ಫೆಸಿಲಿಟಿ ಕೂಡ ಕೊಟ್ಕೊಂಡು ಅವ್ರಿಗೆ 2 ವರ್ಷದ ಕೋರ್ಸ್ ಮಾಡಿ, ನಮ್ಮ ಕಡೆಯಿಂದಾನೆ ಪ್ರತಿಷ್ಠಿತ 5-star ಅಥವಾ 7-star ಹೋಟೆಲ್ಗಳಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಕೂಡ ಮಾಡಿಸ್ತೀವಿ ಮೇಡಮ್.
0: ಅದೇ ವಿಷಯಕ್ಕೆ ಬಂದೆ, ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ಈ ಕೋರ್ಸ್ ಗಳನ್ನ ಮಾಡಬಹುದು?
1: ಕರ್ನಾಟಕದ ಆದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಇದನ್ನ ಮಾಡ್ತಾ ಇದೀವಿ ಮೇಡಮ್.
0: ಸ್ಟೈಪಂಡ್ ವಿವರಗಳನ್ನ ಒಂದಷ್ಟು ಕೊಡ್ರಿ.
1: ಇವಾಗ ನಾನು 3 ಕೋರ್ಸ್ಗಳ ಬಗ್ಗೆ ಹೇಳಿದೆ. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ, ಇದು 36 ತಿಂಗಳುಗಳ ಕೋರ್ಸ್ ಇರುತ್ತೆ. ಸೊ ಈ 36 ತಿಂಗಳುಗಳು ಕೂಡ 6,000 ರೂಪಾಯಿನಂತ ವಿದ್ಯಾರ್ಥಿಗೆ ಪ್ರತಿ ತಿಂಗಳುಗಳು ಅವರಿಗೆ ಖಾತೆಗೆ ಅಮೌಂಟ್ ಜಮೆ ಆಗುತ್ತೆ. ಅದೇ ತರ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್ ಬಂದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಅದಕ್ಕೆ ಪ್ರತಿ ತಿಂಗಳು 12 ತಿಂಗಳುಗಳ ತನಕನು 6,000 ರೂಪಾಯಿ ಸ್ಟೇಫಂಡ್ಸ್ ಬಂದ್ಬಿಟ್ಟು, ಆ ನಂತರ ಪ್ಲೇಸ್ಮೆಂಟ್ಸ್ ಕೂಡ ನಾವೇ ಮಾಡಿಸ್ತಾ ಇದೀವಿ.
0: ಹಾ, ಅದು ಮುಂದಿನ ವಿಷಯ. ಯಾಕಂದ್ರೆ ನೀವು ಮೊದಲಿಗೆ ಡಿಗ್ರಿ ಪೂರ್ಣ ಮಾಡ್ಕೋಬೇಕು ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಪೂರ್ತಿ ಮಾಡ್ಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ಮುಂದೆ ಉದ್ಯೋಗದ ವ್ಯವಸ್ಥೆ ಹೆಂಗಿರ್ತದ?
1: ಆಲ್ಮೋಸ್ಟ್ ಇವಾಗ ನಮ್ಮ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ಮೇಧಾವಿ ಸ್ಕಿಲ್ಸ್ ಅಕಾಡೆಮಿ ಆಲ್ಮೋಸ್ಟ್ 50+ ಪ್ರತಿಷ್ಠಿತ ಹೋಟೆಲ್ಗಳ ಜೊತೆ ನಾವು ಟೈಅಪ್ ಆಗಿದ್ದೇವೆ. ಇವಾಗ ನಾನೊಂದು ಬೇಸಿಕ್ ಡಾಟಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. 1 5-star ಅಥವಾ 7-star ಹೋಟೆಲ್ ಹೊಸದಾಗಿ ಓಪನ್ ಮಾಡಿದ್ರೆ ಅದಕ್ಕೆ ಮಿನಿಮಮ್ 200 ಜನ ಎಂಪ್ಲಾಯೀಸ್ ಬೇಕಾಗ್ತಾರೆ. ಹೋಟೆಲ್ ಮ್ಯಾನೇಜರ್ ಇಂದ ಹಿಡಿದು ಶೆಫ್ ಇಂದ ಹಿಡಿದು ಸಬ್ ಸ್ಟಾಫ್ ಇಂದ ಹಿಡಿದು ಬೆಡ್ಡಿಂಗ್ ಮಾಡುವಂತ ಎಂಪ್ಲಾಯೀಸ್ಗಳಿಂದ ಹಿಡಿದು 200 ಜನ ಬೇಕಾಗ್ತಾರೆ ಮೇಡಮ್. ಇವಾಗ ಏನು 2047 ಒಳಗೆ ವಿಕಸಿತ ಭಾರತ, ಡೆವಲಪಿಂಗ್ ಕಂಟ್ರಿ ಕಡೆಯಿಂದ ಡೆವಲಪ್ಡ್ ಕಂಟ್ರಿ ಕಡೆ ಸಾಕ್ತಾ ಇದೀವಲ್ಲ, ಇದರಲ್ಲಿ ವಿಕಸಿತ ಭಾರತ ಕಡೆ ನಾವು ಡೆವಲಪ್ಡ್ ಕಂಟ್ರಿ ಕಡೆ ಹೋಗ್ಬೇಕು ಅಂತಂದ್ರೆ ಮೇಜರ್ ಆಗಿ ಇಂಡಿಯಾ ಬೆಳಿಬೇಕಾದಂತದ್ದು ಟೂರಿಸಂ ಮತ್ತೆ ಹೋಟೆಲ್ ಇಂಡಸ್ಟ್ರಿ.
0: ಹೌದು, ಪ್ರವಾಸೋದ್ಯಮದೊಳಗೆ ಇವತ್ತು ಮುಂದುವರಿಬೇಕಾಗಿದೆ.
1: ಅದಕ್ಕೋಸ್ಕರ ಈ ಕೋರ್ಸ್ ಯಾವತ್ತಿದ್ರೂ ನಿಮಗೆ ಒಳ್ಳೇದೇ ಆಗ್ತದೆ. ಯಾಕೆ ಅಂತಂದ್ರೆ AI ಬಂದ್ಬಿಟ್ಟು ನಿಮಗೆ ಎಂಪ್ಲಾಯೀಸ್ ತೆಗ್ದಾಕ್ಬೋದು, ಅಂದ್ರೆ ಲೇ ಆಫ್ ಮಾಡಬಹುದು. ಬಟ್ ಇನ್ ಹೋಟೆಲ್ ಇಂಡಸ್ಟ್ರೀಸ್ ನೋ AI ಕ್ಯಾನ್ ರಿಪ್ಲೇಸ್ ಹ್ಯೂಮನ್. ಅಂದ್ರೆ ಯಾವುದೇ ತರದ AI

0: ಅಂದ್ರೂ ಮನುಷ್ಯನಿಗೆ ಇದು ರಿಪ್ಲೇಸ್ ಮಾಡಕ್ ಈ ಇಂಡಸ್ಟ್ರಿಯಲ್ ಆಗೋದಿಲ್ಲ ಮೇಡಮ್.
1: ಪ್ರವಾಸೋದ್ಯಮ ಅನ್ನೋದು ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಉದ್ಯಮ ಇದು. ಮತ್ತೆ ಈಗ ಕರ್ನಾಟಕದೊಳಗ ಸಾಕಷ್ಟು ಪ್ರವಾಸಿ ತಾಣಗಳವ, ಹಂಗಾಗಿ ಎಲ್ಲಿ ಪ್ರವಾಸಿ ತಾಣಗಳು ಇರ್ತಾವ ಅಲ್ಲಿ ಹೋಟೆಲ್ಗಳು ಇದ್ದೇ ಇರ್ತಾವ, ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ತಾವ. ಹಿಂಗಾಗಿ ಪ್ರವಾಸೋದ್ಯಮಕ್ಕೂ ಕೊನೆನೆ ಇಲ್ಲ.
0: ಹೌದು,
1: ಇದರಲ್ಲಿ ಕೋರ್ಸ್ ಮಾಡೋದ್ರಿಂದ ಒಳ್ಳೆಯ ಭವಿಷ್ಯ ಆದ ಮಕ್ಕಳಿಗೆ ಅಂತ ಹೇಳಬಹುದು.
0: ಹೌದು ಮೇಡಮ್. ಅವ್ರು ಏನ್ ಬೇಸಿಕ್ ಕೇಳ್ತಾರೆ, ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಿರಿ ಅಂತಾರೆ. ಆ ಬೇಸಿಕ್ ಕಮ್ಯುನಿಟೀಸ್ ಅವ್ರಿಗೆ ಫುಲ್ಫಿಲ್ ಮಾಡ್ಕೊಂಡ್ರೆ ಅವರಿಗೆ ವಿತಿನ್ ಕೋರ್ಸ್ ಕಂಪ್ಲೀಟ್ ಆಗಿ ವಿತಿನ್ 2-3 months ಅಲ್ಲಿ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ತಾ ಇದ್ದೀವಿ ಮೇಡಮ್ ಎಲ್ಲ ಕಡೆ.
1: ಹೌದಲ್ಲ, ಮತ್ತೆ ಇದ್ರೊಳಗೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಕೂಡ ಅದ ಅಂತ ಹೇಳ್ತಿದ್ರಿ.
0: ಹೌದು ಮೇಡಮ್, ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಜೊತೆ NSDC ಅಂದ್ರೆ ಸ್ಕಿಲ್ ಇಂಡಿಯಾ ಅನ್ನೋದು ಕೇಳಿರ್ತೀರ, NSDC ಜೊತೆ ಟೈ ಅಪ್ ಆಗ್ಬಿಟ್ಟು ಈ ಕೋರ್ಸ್ ನ ನಡೆಸ್ತಾ ಇರೋದು ಮೇಡಮ್.
1: ಹೌದು, ಸ್ಕಿಲ್ ಇಂಡಿಯಾ ಅನ್ನೋದು ಒಂದು ಯೋಜನೆ ಇದು. ಈ ಯೋಜನೆಯ ಮುಖಾಂತರ ಅವರು ನಿಮಗೆ ಸಹಾಯ ಒದಗಿಸ್ತಾರೆ.
0: ಹೌದು ಮೇಡಮ್. ಇವಾಗ ಏನಂತಂದ್ರೆ ಸ್ಕಿಲ್ ಇಂಡಿಯಾದು ಮೇಜರ್ ಆಗದೆ ಈ ಸರಿ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಏನಂತಂದ್ರೆ ಹೋಟೆಲ್ ಇಂಡಸ್ಟ್ರಿಗೋಸ್ಕರನೇ ಇಷ್ಟು ಬಜೆಟ್ ಅಮೌಂಟ್ ಅಂತ ತೆಗೆದಿಡ್ತಾರೆ. ಯಾಕೆ ಅಂತಂದ್ರೆ ಭೂಮಿ ಇರುವಂತಹ ಇಂಡಸ್ಟ್ರಿ ಫ್ಯೂಚರ್ ಅಲ್ಲಿ.
1: ಈಗ ಈ ಕೋರ್ಸ್ ಗಳು ಯಾವಾಗ ಶುರು ಆಗ್ತಾವ ಅದು ಮಾಹಿತಿ ಬೇಕು.
2: ರಿಜಿಸ್ಟ್ರೇಷನ್ ಅಥವಾ ಅಡ್ಮಿಷನ್ ಅನ್ನ ಕೊನೆ ದಿನಾಂಕ ಬಂದು September 1, 2026 ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಜಲ್ದಿ ರಿಜಿಸ್ಟ್ರೇಷನ್ ಅಥವಾ ತಮ್ಮ ಅಡ್ಮಿಷನ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದ್ರೆ September 1, 2026 ಒಳಗೆ ತಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಕೊಂಡು ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ತಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ನ ಕಂಪ್ಲೀಟ್ ಮಾಡೋ ಮೂಲಕ ತಮ್ಮ ಕೆರಿಯರ್ ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ.
1: ವರುಣ್, ಈಗಾಗಲೇ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡಾರ, ಮತ್ತೆ ಎಷ್ಟು ಜನರಿಗೆ ಉದ್ಯೋಗ ಲಭಿಸಿದ?
0: ಇವಾಗ ಆಲ್ಮೋಸ್ಟ್ ಇದರಲ್ಲಿ 550,000 ಸ್ಟೂಡೆಂಟ್ಸ್ ರಾಜ್ಯಾದ್ಯಂತ ದೇಶಾದ್ಯಂತ ಇದನ್ನ ಇಲ್ಲಿ ತನಕ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ವರ್ಷ 20,000 ಆಕ್ಟಿವ್ ಸ್ಟೂಡೆಂಟ್ಸ್ ಇದ್ದಾರೆ. ಮುಂದಿನ ವರ್ಷಕ್ಕೆ ಬರೀ ಕರ್ನಾಟಕದಲ್ಲಿ 1,316 ಜನ ನಾವೇ ಇಲ್ಲಿ ತನಕ ಸ್ಟೂಡೆಂಟ್ಸ್ ಇದ್ ಮಾಡಿದೀವಿ. ಆಲ್ಮೋಸ್ಟ್ ಇನ್ನೂ 600-650 ಸ್ಟೂಡೆಂಟ್ಸ್ ಆದ್ಮೇಲೆ ನಾವು ಈ ಅಡ್ಮಿಷನ್ಸ್ ನ ಸ್ಟಾಪ್ ಮಾಡ್ತಾ ಇದೀವಿ ಮೇಡಮ್.
1: ಹೌದಲ್ಲ, ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವೆ ಅದ. ಮಕ್ಕಳು ಕಲಿಬೇಕು ಅಂತಂದ್ರೆ ಲಗೂನೇ ಅವರು ಅಪ್ಲೈ ಮಾಡ್ಕೊಳ್ಳಿ.
0: ಹೌದು ಮೇಡಮ್, ನಾವ್ ಯಾವ ತರ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ, ಇವಾಗ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಫಸ್ಟ್ ನಾವ್ ಇವಾಗ ರಿಜಿಸ್ಟರ್ ಆದ ನಂತರ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಮಾತ್ರ, ನಾನು ಬಂದೆ ಹೋದೆ ಅನ್ನಂತವ್ರಿಗೆ ನಾವು ಎಂಟರ್ಟೈನ್ ಮಾಡ್ತಾ ಇಲ್ಲ ಇದನ್ನ. ಯಾಕೆ ಅಂತಂದ್ರೆ ಇದನ್ನ ಎಷ್ಟೋ ಮನೆಯಲ್ಲಿ ಕಷ್ಟಗಳಿರುತ್ತೆ, ಎಷ್ಟೋ ಮನೆಯಲ್ಲಿ ತೊಂದರೆ ಇರುತ್ತೆ.
1: ನಿಜವಾದ ಅವಶ್ಯಕತೆ ಇದ್ದವರಿಗೆ ನೀವು ಮಾಡ್ಲಿಕ್ಕೆ ಹೇಳ್ತೀರಿ.
0: ಹೌದು, ಎಷ್ಟೋ ಜನ ಹೆಣ್ಮಕ್ಳು ವರ್ಷದಲ್ಲಿ ಆಗಿರೋರು ಹೇಳ್ತಾರೆ ನಮಗೆ, ಇವಾಗ್ಲೂ ನಮ್ ತಂದೆ ನಮ್ ಮನೇಲಿ ಮನೆ ಪರಿಸ್ಥಿತಿ ಸರಿಯಿಲ್ಲ, ನೀನ್ ಹೆಣ್ಮಗು ಅಂತ ಮನೇಲಿ ಕೂರಿಸ್ತಾ ಇದ್ರು, ನಮಗ್ ಬಂದಿ ಇವಾಗ ನೀವ್ ಫ್ರೀ ಆಗಿ ಎಜುಕೇಶನ್ ಕೊಟ್ಮೇಲೆ ನಮ್ದೊಂದು ಡಿಗ್ರಿ ಆಗ್ತಾ ಇದೆ ಅಂತ ಅವ್ರು ತುಂಬಾ ಥ್ಯಾಂಕ್ಫುಲ್ ಆಗಿದ್ದಾರೆ. ಅಂತವ್ರಿಗೆ ರೀಚ್ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ ಮೇಡಮ್.
1: ಹುಡುಗಿಯರು ಹುಡುಗರು ಇಬ್ರು ಕೂಡ ಅಪ್ಲೈ ಮಾಡ್ಕೋಬಹುದು
0: ಮೇಡಮ್. ಹೋದ ವರ್ಷದಲ್ಲಿ 48.5% ತನಕ ಹೆಣ್ಮಕ್ಳು ಅಡ್ಮಿಷನ್ಸ್ ಆಗಿದ್ದಾರೆ ಹಾಸ್ಪಿಟಲಿಟಿ. ಯಾಕೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಇವಾಗ ನೋಡಿರ್ತೀರ, ಏರ್ಪೋರ್ಟ್ ಲಾಂಜಸ್ ಗಳಿಗೆ ಹೋಗಿರ್ತೀರಾ, 5-star ಹೋಟೆಲ್ಸ್ ಗಳಿಗೆ ನೋಡ್ತೀರಾ, ಆಲ್ಮೋಸ್ಟ್ ಹೆಣ್ಮಕ್ಳೆ ಜಾಸ್ತಿ ಇರ್ತಾರೆ ಈ ಸೆಕ್ಟರ್. ಕರ್ನಾಟಕದಲ್ಲಿ 100,000+ ವಿದ್ಯಾರ್ಥಿಗಳಿದ್ದಾರೆ, ಅದ್ರಲ್ಲಿ ನಾವು ತಗೊಂತಾರೆ 2,000 ಜನಕ್ಕೆ ಮಾತ್ರ. ಹಾಸ್ಟೆಲ್ ಫೆಸಿಲಿಟೀಸ್ ಇಂದ ಹಿಡಿದು ಊಟದ ಫೆಸಿಲಿಟಿ ಇಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ.
1: ಪ್ರವೇಶ ಪಡೀಲಿಕ್ಕೆ ಇನ್ನು ಕೆಲವೇ ದಿನಗಳ ಅವಕಾಶ ಮಾತ್ರ ಅದ. ಪಾಲಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು?
0: ನಿಮ್ಮ ಮನೆಯಲ್ಲಿ ಕೆಲವೊಬ್ರು ಪೇರೆಂಟ್ಸ್ ಗಳು ನಿಮಗೆ ಯಾವುದೇ ತರ ಹಣಕಾಸಿನ ತೊಂದರೆ ಇರೋದಿಲ್ಲ, ನೀವು ಇದ್ ಮಾಡ್ತೀರಾ, ನೀವು ಎಷ್ಟೇ ಲಕ್ಷ ಗಟ್ಟಲೆ ಫೀಸ್ ಕಟ್ತೀರಾ, ಬಟ್ ಕೆಲವೊಬ್ರು ಮನೇಲಿ ಏನಾಗುತ್ತೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಮನೇಲಿ ಕೂರಿಸ್ಕೊಳ್ಳೋ ಬದಲು ಇಂತ ಒಳ್ಳೊಳ್ಳೆ ಕೋರ್ಸ್ ಗಳು ಇದೇ ತರ ಸುಮಾರು ಕೋರ್ಸ್ ಗಳಿದೆ ನಿಮ್ ಮಕ್ಳಿಗೆ ಓದಿಸಿ. ಯಾಕೆಂತಂದ್ರೆ ನಿಮ್ದು ಏನೇ ತೊಂದರೆ ಇದ್ರು ಮಗುಗೆ ಒಂದು ಬೇಸಿಕ್ ಡಿಗ್ರಿ ಅನ್ನೋದು ಇತ್ತು ಅಂದ್ರೆ ಅವ್ರು ಎಲ್ಲೇ ಹೋದ್ರು ಸರ್ವೈವ್ ಆಗ್ತಾರೆ. ಕಾಂಪಿಟೇಷನ್ ಅನ್ನೋದು ಯಾವುದೇ ಸೆಕ್ಟರ್ ಹೋದ್ರು ತುಂಬಾ ಇದೆ, ಬಟ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಅಲ್ಲಿ ಬೈ ಗಾಡ್ಸ್ ಗ್ರೇಸ್ ಇನ್ನೂ ಅಷ್ಟು ನಿಮಗೆ ಕಾಂಪಿಟೇಷನ್ ಅನ್ನೋದಿಲ್ಲ. ಬೇಸಿಕ್ ಸ್ಯಾಲರಿ ಸ್ಟಾರ್ಟಿಂಗ್ BSc ಮಾಡಿರಕ್ಕಂಥವ್ರಿಗೆಲ್ಲ 30,000+ ಅಮೌಂಟ್ ಕೊಡ್ತಾ ಇದಾರೆ ಎಲ್ಲಾ ಹೋಟೆಲ್ಗಳಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ, ಫ್ರೀ ಆಗಿ ಕೂಡ ನಾವು ಕೋರ್ಸ್ ಗಳನ್ನ ಕೊಡ್ತಾ ಇದೀವಿ. ನೀವು ಮುಂದೆ ಬಂದು ನಿಮ್ ಮಕ್ಳಿಗೆ ಕಳ್ಸಿಕೊಡಿ, ಯಾವುದೇ ರೀತಿ ತಲೆ ಕೆಡ್ಸ್ಕೋಬೇಡಿ, ನಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿ. ನಿಮಗೆ ಇದ್ರಲ್ಲಿ ಇನ್ನೂ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ, ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ನಮ್ಮ ಜೊತೆ ಬಂದು ಕುತ್ಕೊಂಡು ಮಾತಾಡಿ. ಯಾಕೆ ಅಂತಂದ್ರೆ ಒಂದು ಮಗುದು ಫ್ಯೂಚರ್ ಚೆನ್ನಾಗಾಯ್ತು ಅಂದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಈ ಕೋರ್ಸ್ ಮಾಡಿರೋದಕ್ಕೆ. ಇವಾಗ ಏನೋ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ಸೆಕೆಂಡ್ PC ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ನಾವು ಓದ್ಸಕ್ ಆ ಟೈಮಲ್ಲಿ ಆಗಿಲ್ಲ ಅಂತಂದ್ರೂ DVOC ಅನ್ನೋದು ಒಂದು ಡಿಪ್ಲೊಮಾ ಮಾಡ್ತಾ ಇದೀವಿ. ಸೊ ಅದ್ರ 18-28 ವರ್ಷ ತನಕ ಎಲಿಜಿಬಿಲಿಟಿ ಇದೆ, ಮತ್ತೆ ಬರೀ 10th standard ಅಷ್ಟೇ ಬೇಕಿರೋದು ಅದಕ್ಕೆ. ಇದು ಮುಗಿತಿದ್ದಂಗೆ ಅವ್ರಿಗೆ ಕೆಲಸ ಕೂಡ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ಬಿಟ್ಟು ಅವರಿಗೆ ಬೇಸಿಕ್ DVOC ಅಲ್ಲಿ ಕೂಡ 18-20,000 ಸ್ಯಾಲರಿ ಬೇಸಿಕ್ ಆಗಿ ಸಿಗ್ತಾ ಇದೆ. ಇವಾಗ ಹೇಗೆ ಶೆಫ್ಸ್ ಎಲ್ಲ ಆಲ್ಮೋಸ್ಟ್ ITCL ಮಾಡಿರೋರೆಲ್ಲ ಔಟ್ ಆಫ್ ಕಂಟ್ರಿ ಕೂಡ ಹೋಗ್ಬಿಟ್ಟು ಇವಾಗ ದುಬೈ ಆಗ್ಲಿ ಇಲ್ಲಾಗ್ಲಿ ಆಲ್ಮೋಸ್ಟ್ 80,000-1.5 lakh ತನಕ ಮಾಡ್ತಾ ಇದ್ದಾರೆ. ಆ ತರ ನಮ್ಮ ಕರ್ನಾಟಕದಾದ್ಯಂತ ಇರೋ ಎಲ್ಲಾ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಳಿ, ಅವರು ಮುಂದೆ ಬರ್ಲಿ.
1: ಈಗ ನಮ್ಮ ಗ್ರಾಮೀಣ ಭಾಗದ ಕೆಲವು ಪಾಲಕರಿಗೆ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅವರಿಗೆ ಒಂದ್ ರೀತಿಯ ಅಳುಕು ಅದ. ವರುಣ್, ಈಗ ಕರ್ನಾಟಕದ ಮುಖ್ಯ ಕೇಂದ್ರಗಳೇನವ? ಶಿವಮೊಗ್ಗ ಆಗಿರಬಹುದು, ದಾವಣಗೆರೆ ಆಗಿರಬಹುದು, ಹುಬ್ಬಳ್ಳಿ ಧಾರವಾಡ ಆಗಿರಬಹುದು, ಬೆಂಗಳೂರು ಮಂಗಳೂರು ಈ ಕಡೆ ಮಾತ್ರ ಕೆಲವಷ್ಟು ಹೋಟೆಲ್ಗಳವ. ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಇರ್ತಾರೆ?

0: ಅವರ ಅನ್ನೋ ಒಂದು ಭಾವನೆ, ಅವ್ರಿಗೆ ಒಂದು ರೀತಿಯ ಅಳುಕು, ಅವ್ರಿಗೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಇವಾಗ ನನ್ನ ಮಗು ಬೇರೆ ಊರಲ್ಲಿ ಓದುತ್ತೆ, ಹಾಸ್ಟೆಲ್ ಅಲ್ಲಿ ಇರುತ್ತೋ ಹೋಟೆಲ್ ಅಲ್ಲಿ ಇರುತ್ತೋ, ಅವ್ರೆಲ್ಲಿ ಓದ್ತಾರೋ ಹಾಸ್ಟೆಲ್ಗೆ ಎಷ್ಟು ದೂರ ಹೋಗ್ಬೇಕು ಅನ್ನೋದೆಲ್ಲ ನಿಮ್ ತಲೆಯಲ್ಲಿದ್ರೆ ಅದನ್ನ ತೆಗ್ದಾಕಿ. ಒಂದು ಸರಿ ಹೋಟೆಲ್ಗೆ ಅವ್ರು ಬಂದ್ರು ಅಂದ್ರೆ ಆ ಹೋಟೆಲಿನಲ್ಲೇ ಉಳ್ಕೊಳ್ಳುವಂತ ವ್ಯವಸ್ಥೆ ಇರುತ್ತೆ ಅವರಿಗೆ, ಆ ಹೋಟೆಲ್ ಅಲ್ಲೇ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ನಿಮ್ಮ ಮಕ್ಕಳು ಅವರ ಸುರಕ್ಷತೆ ನಮ್ಮ ಮುಖ್ಯ ಆದ್ಯತೆ ಆಗಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ತನಕ 5.5 ಲಕ್ಷ ಜನ ಸ್ಟೂಡೆಂಟ್ಸ್ ನಾವು ಟ್ರೈನ್ ಮಾಡಿದೀವಿ, ಒಬ್ಬರಿಗೂ ಕೂಡ ಇಲ್ಲಿ ತನಕ ಯಾವುದೇ ತರ ತೊಂದರೆ ಆಗೋ ತರ ನಾವು ಮಾಡಿಲ್ಲ ಮೇಡಮ್. ಪ್ರತಿಯೊಬ್ಬರು ಸೇಫ್ ಆಗಿ ಬಂದಿದ್ದಾರೆ, ಅವ್ರ ಕೆಲಸ ಮಾಡಿದಾರೆ, ಇದ್ ಮಾಡಿದ್ದಾರೆ. ನಾನ್ ಪೇರೆಂಟ್ಸ್ ಕೇಳದೇನಂತಂದ್ರೆ ಈ 3 ವರ್ಷಗಳ ಕಾಲ 2 ವರ್ಷಗಳ ಕಾಲ 1 ವರ್ಷಗಳ ಕಾಲ ಯಾವ್ಯಾವ ಕೋರ್ಸ್ ಇದೆಲ್ಲ, ಆ ಕೋರ್ಸ್ ಅನ್ನ ನಿಮ್ಮ ಮಕ್ಕಳಿಗೆ ಕಂಪ್ಲೀಟ್ ಮಾಡೋ ತರ ನೀವ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮನೆಯಿಂದ ಕಳ್ಸಿದ್ರೆ ಅವ್ರು ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಉಚಿತ ಊಟ ಕೊಟ್ಟಿದ್ದೀವಿ, ಉಚಿತ ವಸತಿ. ಇದಾದ ನಂತರನು ಸ್ಟೂಡೆಂಟ್ಸ್ ತಮ್ಮದೇ ಆದಂತ ಬಟ್ಟೆ ಇರ್ಬೋದು ಅಥವಾ ಶೂಸ್, ಸ್ಮಾಲ್ ಸ್ಮಾಲ್ ಖರ್ಚುಗಳು ಇರುತ್ತೆ, ಅದಕ್ಕೋಸ್ಕರ ಪ್ರತಿ ತಿಂಗಳು 6,000 ರೂಪಾಯಿ ಸ್ಟೇಫಂಡ್ ಗಳು ಕೊಡ್ತಾ ಇದೀವಿ. ಯಾಕೆಂತಂದ್ರೆ ಮನೆಗೆ ಫೋನ್ ಮಾಡ್ಬಿಟ್ಟು ಅವ್ರಿಗೆ ತೊಂದರೆ ಮಾಡೋದ್ ಬೇಡ, ಕಷ್ಟ ಇರ್ತದ ಕೆಲವೊಬ್ರು ಮನೆಯಲ್ಲಿ.
0: ಕಲಿಯುವಾಗನೇ ಸ್ಟೈಪಂಡ್ ಕೊಟ್ಟು ಕಲಿಸೋದು ಅಂತಂದ್ರೆ ಬಹಳ ಖುಷಿಯ ಸಂಗತಿ ಇದು. ನಮ್ಮ ಮಕ್ಕಳು ಮತ್ತೆ ಅವರ ಪಾಲಕರು, ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಕಡೆ ಗಮನ ಹರಿಸಬೇಕು. ಯಾರನ್ನ ಸಂಪರ್ಕಿಸಬೇಕು ಅನ್ನೋದಕ್ಕೆ ನಾವು ಫೋನ್ ನಂಬರ್ ಕೂಡ ಹೇಳ್ತೀವಿ, ಮತ್ತೆ ಅಡ್ರೆಸ್ ಕೂಡ ಕಾರ್ಯಕ್ರಮದ ಕೊನೆಗೆ ಹೇಳ್ತೀವಿ.
1: ಬೇರೆ ಕಡೆ ಎಲ್ಲ ಹೇಗಾಗುತ್ತೆ, ವರ್ಷಕ್ಕೆ 72,000 ರಿಂದ 75,000 ರೂಪಾಯಿ ಫೀಸ್ ಕಟ್ತಾರೆ, ಬಟ್ ಇಲ್ಲಿ ಅದೇ 72,000 ರೂಪಾಯಿ ಓದಬೇಕಾದ್ರೆ ನಾವು ಕೊಡ್ತಾ ಇದ್ದೀವಿ,
0: ಗಳಿಸ್ತಾ ಇದ್ದಾರೆ ಜೊತೆಗೆ ಓದ್ತಾ ಇದ್ದಾರೆ.
1: ಹೌದು, ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಪ್ರೆಷರ್ ಮಾಡಿ ಕಳ್ಸಿಕೊಡಿ, ಅವ್ರಿಗೆ ಉತ್ತೇಜನ ಮಾಡಿ. ಯಾಕೆ ಅಂತಂದ್ರೆ ಇವಾಗ ಹುಡುಗಾಟಿಕೆ ವಯಸ್ಸಿರುತ್ತೆ ಕೆಲವೊಬ್ರದ್ದು, ಅಂತವ್ರಿಗೆಲ್ಲ ಸ್ವಲ್ಪ ನೀವು ಸ್ಟ್ರಿಕ್ಟ್ ಮಾಡ್ಬಿಟ್ಟು ಕಳ್ಸಿಕೊಟ್ರೆ ಇದ್ರದೆಲ್ಲ ಮಕ್ಕಳಿಗೆ ಇದ್ ಮಾಡಿ ಅಂತ ಹೇಳಿ.
0: ಈಗಾಗಲೇ 5.5 ಲಕ್ಷ ವಿದ್ಯಾರ್ಥಿಗಳು ತರಬೇತಿಯನ್ನ ತಗೊಂಡಾರ ವರುಣ್, ಅವರ ಸ್ಪಂದನೆ ಹೆಂಗದ?
1: ತುಂಬಾ ಜನ, ನಾ ಅದೇ ಅವಾಗ್ಲೇ ಹೇಳ್ದಾಗೆ, ಹೆಣ್ಮಕ್ಳು ಕೆಲವೊಬ್ರು ನಮ್ಮ ಮನೇಲಿ ಇಷ್ಟೊತ್ತಿಗೆ ಡಿಸ್ಕಂಟಿನ್ಯೂ ಮಾಡಿಸಿದ್ರು ಮದ್ವೆ ಮಾಡಿಸ್ಬಿಟ್ಟಿರ್ತಿದ್ರು ನಮ್ಗೆ, ಆತರ ಆಗ್ತಾ ಇತ್ತು, ನಿಮ್ ಕಡೆಯಿಂದ ನಮಗೆ ಒಂದು ಡಿಗ್ರಿ ಕೋರ್ಸ್ ಅನ್ನೋದಾಯ್ತು ಅನ್ನೋದು ಹೇಳ್ತಾರೆ. ಕೆಲವು ಸ್ಟೂಡೆಂಟ್ಸ್ ಗಳು ಮನೇಲಿ ತುಂಬಾ ತೊಂದರೆ ಇತ್ತು ಸರ್, ನಾನು ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದೆ, ಓದಕ್ಕೆ ಆಲ್ಮೋಸ್ಟ್ 26 ಇಯರ್ಸ್ ಆಯ್ತು, ಯಾವ್ದೇ ಕೋರ್ಸ್ ಗೆ ಎಲಿಜಿಬಿಲಿಟಿ ಇರ್ತಾ ಇರ್ಲಿಲ್ಲ, ಬಟ್ ಈ ಡಿವಾಕ್ ಇಂದ ನನಗೆ ತುಂಬಾ ಒಳ್ಳೇದಾಯ್ತು ಅಂತಾರೆ. ಇವನ್ ಒಬ್ಬ ನಮ್ ಕಡೆಯಿಂದ ಶೆಫ್ ಆದ ಹುಡುಗ, ಇವಾಗ ITCL ಆತ 82,000 ರೂಪೀಸ್ ಜಸ್ಟ್ 1 ಇಯರ್ ಬ್ಯಾಕ್ ಪಾಸ್ ಔಟ್, 82,000 ರೂಪಾಯಿ ದುಡಿತಾ ಇದ್ದಾರೆ. ಸೊ ಏನು ಅಂತಂದ್ರೆ, ಫಸ್ಟ್ BSc ಮಾಡಿರಕ್ಕಂತ ಸ್ಟೂಡೆಂಟ್ಸ್ ಗಳಿಗೆ ಮೇಜರ್ ಆಗಿ ಬಂದು 2 ಜಾಬ್ ರೋಲ್ ಮೇಲೆ ನಾವು ಮೇಜರ್ ಆಗಿ ಕೆಲಸ ಮಾಡಿಸ್ತಾ ಇದೀವಿ. ಒಂದ್ ಬಂದ್ಬಿಟ್ಟು ಹೋಟೆಲ್ ರೀಜನಲ್ ಮ್ಯಾನೇಜರ್, ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಆ ನಂತರ ಸ್ಟೇಟ್ ಮ್ಯಾನೇಜರ್ ಈ ತರ. ಇನ್ನೊಂದ್ ಬಂದ್ಬಿಟ್ಟು ಹೆಡ್ ಶೆಫ್, ಆಮೇಲೆ ಸಪೋರ್ಟಿಂಗ್ ಶೆಫ್, ಈ ತರ ಜಾಬ್ ರೋಲ್ ಇರುತ್ತೆ ಮ್ಯಾಮ್ BSc ಗೆ. ಸೊ ಇದಕ್ಕೆ ಬೇಸಿಕ್ ಸ್ಯಾಲರಿ ಸೇ ಬಂದ್ಬಿಟ್ಟು 30,000+ ಕೊಡ್ತಾ ಇದಾರೆ. ಆ ನಂತರ ಏನಿದೆ, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು 1 ವರ್ಷದ ಕೋರ್ಸ್ ಇದೆ, ಇದಕ್ಕೆ 20,000-25,000 ತನಕ ಬರ್ತಾ ಇದೆ. ಇದರಲ್ಲಿ ಹೇಗೆ ಅಂತಂದ್ರೆ ಹಾಸ್ಪಿಟಾಲಿಟಿ ಮ್ಯಾನೇಜರ್, ಆನಂತರ ಸಬ್ ಶೆಫ್ ಗಳು, ಈ ತರ ರಿಸೆಪ್ಷನಿಸ್ಟ್, ಈ ತರ ಜಾಬ್ ರೋಲ್ಸ್ ಗಳು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್ ಹಾಗೂ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ, ಈ 2 ಡಿಪ್ಲೊಮಾದಲ್ಲಿ ಬರುತ್ತೆ ಮೇಡಮ್.
0: ವಿದ್ಯಾರ್ಥಿಗಳು ಈ ಕೋರ್ಸ್ ಮಾಡುವಾಗ ಅವರ ಒಂದು ದಿನಚರಿ ಯಾವಾಗ ಶುರು ಆಗ್ತದೆ ಅದನ್ನು ಕೂಡ ಸ್ವಲ್ಪ ಹೇಳ್ರಿ.
1: 9 ಗಂಟೆಯಿಂದ ಶುರು ಆಗ್ಬಿಟ್ಟು 7 o'clock ತನಕ ಇರುತ್ತೆ, ಇನ್ ಬಿಟ್ವೀನ್ 2 hours ಗ್ಯಾಪ್ ಇರುತ್ತೆ, ಮಧ್ಯಾಹ್ನ 1-3 ತನಕ ಅವ್ರಿಗೆ ಗ್ಯಾಪ್ ಕೂಡ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ನಾವು ಇದನ್ನ OJT ಮಾಡೆಲ್ ಅಲ್ಲಿ ರನ್ ಮಾಡ್ತಿದ್ದೇವೆ, ಆನ್ ಜಾಬ್ ಟ್ರೈನಿಂಗ್. ಇದು ಹೇಗೆ ನಡೆಯುತ್ತೆ ಅಂದ್ರೆ, ಇವಾಗ ನಾನಾಗಿರ್ಲಿ ಮೇಡಮ್ ನೀವಾಗಿರ್ಲಿ ನಿಮ್ಮ ಡಿಗ್ರಿ ಟೈಮ್ಸ್ ಅಲ್ಲಿ ನಮ್ಮ ಡಿಗ್ರಿ ಟೈಮ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಲೆಸನ್ ಗಳು ಕೇಳ್ತಾ ಇದ್ವಿ.
0: ಹೌದು,
1: ಬಟ್ ಇವಾಗ ಹೇಗ್ ಆಗ್ತಾ ಇದೆ ಅಂದ್ರೆ, ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದೀವಿ. ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಶೆಫ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ರಿಸೆಪ್ಷನಿಸ್ಟ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ಹೋಟೆಲ್ ಮ್ಯಾನೇಜರ್ ಹೇಗ್ ಕೆಲಸ ಮಾಡ್ತಾನೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಆ ಕೆಲಸ ನಿಮ್ ಕೈಯಲ್ಲಿ ಮಾಡಿಸ್ತಾ ಇದೀವಿ. ಯಾಕೆ ಅಂತಂದ್ರೆ, ಈ OJT ಮಾಡೆಲ್ ಅಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರೋಕಂತವ್ರಿಗೆ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟ್ ನಾವು ಪ್ಲೇಸ್ಮೆಂಟ್ ಮಾಡಿಸಿದ್ಮೇಲೆ ನೀವು ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಜಾಯಿನ್ ಆಗ್ತೀರಾ ಅಂತಂದ್ರೆ, ಅವಾಗ ಏನಾಗುತ್ತೆ ಅಂತಂದ್ರೆ, ನಿಮಗೆ OJT ಮಾಡೆಲ್ ಅಲ್ಲಿ ನೀವು ಕಲ್ತ್ ಬಂದಿದ್ದೀರಾ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ನಿಮಗಿದೆ ಅನ್ಬಿಟ್ಟು ಫಸ್ಟ್ ಅವ್ರು ನಿಮ್ಮಂತವ್ರಿಗೆ ತಗೊಂತಾರೆ. ಯಾಕೆ ಅಂತಂದ್ರೆ, ಈತ ಶೆಫ್ ಆಗಿ ಒಂದ್ ಹೋಟೆಲ್ ಅಲ್ಲಿ ಕೆಲಸ ಮಾಡಿದಾನ ಓದ್ತಾ ಓದ್ತಾ, ಈತ ಒಂದ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದಾನೆ, ಈತಂಗ ಆ ಎಕ್ಸ್ಪೀರಿಯನ್ಸ್ ಇದೆ, ಹೀ ಕ್ಯಾನ್ ರನ್ ಹೋಟೆಲ್ ಅಂದ್ರೆ ಈತ ಮಾಡಬಹುದು ಅದನ್ನ ಅನ್ನೋ ಒಂದು ನಂಬಿಕೆ ಇರುತ್ತೆ ಮೇಡಮ್.
0: ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಈ ಕೋರ್ಸ್ ಅನ್ನ ಕಲಿತಾ ಇದ್ದಾರೆ ಅಂತ ಅನಿಸ್ತದ?
1: 80% ತುಂಬಾ ಆಸಕ್ತಿಯಿಂದ ಇದ್ ಮಾಡ್ತಾ ಇದಾರೆ. ಇನ್ನು 20% ಹುಡುಗಾಟಿಕೆ ಇದ್ದೇ ಇರುತ್ತೆ, ಟೀನೇಜ್ ಅನ್ನೋದು ಇರುತ್ತಲ್ಲ, ಅದ್ರಲ್ಲಿ ಹೇಗೆ ಅಂತಂದ್ರೆ ಕೆಲವೊಬ್ರಿಗೆ ನಾವು ಸ್ವಲ್ಪ ಪುಷ್ ಕೊಡಬೇಕಾಗತ್ತೆ, ಕೆಲವೊಬ್ರಿಗೆ ಹೇಗಾಗತ್ತೆ ಅಂತಂದ್ರೆ ಮನೆ ನೆನಪಾಗತ್ತೆ ಅಂತ ಮನೆಗೆ ಹೋಗ್ಬೇಕು ಅಂತಾರೆ. ಸೊ ಅಂತ ಟೈಮಲ್ಲಿ ಪೇರೆಂಟ್ಸ್ ಹೆಲ್ಪ್ ನಾವು ಕೇಳ್ತೀವಿ, ಮಗುಗೆ ಆಲ್ಮೋಸ್ಟ್ ಇವಾಗ 1 ವರ್ಷ ಕಂಪ್ಲೀಟ್ ಮಾಡಿದೆ ಇದ್ ಮಾಡಿ ಅಂತ.
0: ವಿದ್ಯಾರ್ಥಿಗಳು ತಮ್ಮ ಊರಿಂದ ಬೇರೆ ಕಡೆ ಹೋಗಿರ್ತಾರಲ್ಲ, ಒಂದ್ ರೀತಿ ಒಳಗೆ ಹೋಮ್ ಸಿಕ್ನೆಸ್ ಅಂತ ಇರ್ತದೆ, ಅದನ್ನೆಲ್ಲ ಯಾವ ತರ ನೀವು ಮ್ಯಾನೇಜ್ ಮಾಡ್ತೀರಿ?
1: ಸೊ ನಾವು ಅಂತ ಮಕ್ಕಳಿಗೆ ಸ್ವಲ್ಪ ಇವಾಗ ಎವ್ರಿ ಮಂತ್ ನಾವು ಒಂದು ಎಲ್ಲರಿಗೂ ಕೂರಿಸ್ಕೊಂಡು ಮಾತಾಡ್ತೀವಿ, ಏನ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದಾರೆ, ನಮ್ ಕಡೆಯಿಂದ ಏನ್ ಬೆಟರ್ಮೆಂಟ್ ಆಗ್ಬೇಕು ಅಂತ ಎಲ್ಲಾ ಮಕ್ಕಳಿಗೂ ಮಾತಾಡಿಸ್ತಾ ಇದೀವಿ. ಅವ್ರಿಗೂ ಆಚೆ ಹೋಗ್ಬೇಕು ಅದು ಇದು ಅನ್ನೋದೆಲ್ಲ ಇರುತ್ತೆ, ಬಟ್ ನಾವು ಅಲ್ಲೇ ಹೋಟೆಲ್ ಅಲ್ಲೇ ಒಂದ್ ವೀಕ್ಲಿ ಒನ್ಸ್ ಅವ್ರಿಗೆ ರೆಸ್ಟ್ ಕೊಡ್ತೀವಿ, ಅವ್ರ ಹೋಟೆಲ್ ಹಾಸ್ಟೆಲ್ ಅಲ್ಲೇ ಅವ್ರಿಗೆ ಟಿವಿ ಫೆಸಿಲಿಟೀಸ್ ಇರುತ್ತೆ, ಅಂತದೆಲ್ಲ ಅವ್ರು ಯೂಸ್ ಮಾಡ್ಕೋಬಹುದು. ಇವಾಗ ಗುಡ್ ಮ್ಯಾಮ್, ಎಲ್ಲ ಚೆನ್ನಾಗ್ ಆಗ್ತಾ ಇದೆ.
0: ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಅಂದ್ರೆ BSc ಆಗಿರಬಹುದು ಅಥವಾ ಡಿಪ್ಲೊಮಾ ಆಗಿರಬಹುದು, ಅದನ್ನ ತಗೊಂಡು

0: ಮಾಡ್ತಾರಾ?
1: ಹೌದು ಮೇಡಮ್, ಖಂಡಿತ. OJT ಮಾಡೆಲ್ ಅಲ್ಲಿ ಏನ್ ರನ್ ಆಗ್ತಾ ಇದೆ ಅಲ್ಲ, ಮುಂಚೆ ಆ ಹೋಟೆಲ್ ಅಲ್ಲಿ ನಮ್ಮ ನಾವ್ ಯಾವ್ದಾವ್ದು ಹೋಟೆಲ್ಗಳಲ್ಲಿ ವರ್ಕ್ ಕೋರ್ಸ್ ನಡೆಸ್ತಿದೀವಲ್ಲ, ಅದೇ ಹೋಟೆಲ್ ಅಲ್ಲಿ ಎಂಪ್ಲಾಯಿ ಜಾಯ್ನ್ ಆಗಿರೋರು ಸುಮಾರು ಜನ ಇದಾರೆ. ಇವಾಗ ಏನ್ ಇವಾಗ ನಾವು ಕಳ್ಸಿಕೊಡ್ತೀವಲ್ಲ ಆ ಮಕ್ಳಿಗೆ, ನಮ್ಮ ಹತ್ರ ಕೋರ್ಸ್ ಜಾಯ್ನ್ ಆಗಿ ಆ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಇವ್ರಿಗೆ ಟ್ರೈನ್ ಕೂಡ ಮಾಡ್ತಾರೆ ಮೇಡಮ್.
0: ಹಾ ನೋಡ್ರಿ, ಅದಕ್ಕೆ ಕೇಳಿದೆ ನಾನು. ಅಂದ್ರೆ ಇಲ್ಲಿ ಕಲ್ತವ್ರೆ ಇರೋದ್ರಿಂದ ಅವರಿಗೆ ನಾನು ಇಲ್ಲೇ ಕಲ್ತಿದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಅವ್ರಿಗೆ ಕೊಡ್ತಾರೆ. ನನಗೆ ಒಂದು ಉದ್ಯೋಗ ಸಿಕ್ಕದ ಅಂತ ಅನ್ನುವಂತ.
1: ಹೌದು, ಏನಾಗುತ್ತೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ದು 98% ನಾವು ಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀವಿ ಮೇಡಮ್ ಎಲ್ಲ. ಇನ್ನೊಂದ್ ಏನಾಗ್ತದೆ ಅಂದ್ರೆ ಆ ಮಗು ಚೆನ್ನಾಗಿ ಇದು ಮಾಡ್ತಾ ಇರೋದ್ ನೋಡ್ಬಿಟ್ಟು ಆ ಹೋಟೆಲ್ ಅವರೇ ನಮ್ಮ ಹತ್ರನೇ ಇಡ್ಲಿ ಮಗು, ಈ ಸ್ಯಾಲರಿ ಕೊಡ್ತೀವಿ, ಈ ಪ್ಯಾಕೇಜ್ ಕೊಡ್ತೀವಿ ಅಂತ ಆ ಹೋಟೆಲ್ ನವರೇ ಮುಂದೆ ಬರ್ತಾ ಇದಾರೆ. ನಾವು ಬೇರೆ ಕಡೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋಕಿನ ಮುಂಚೆನೆ ಮೊನ್ನೆನೂ ಹಂಗೆ ಆಯ್ತು, ಆಲ್ಮೋಸ್ಟ್ 7-8 ಜನ ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ರು ಅಂದ್ರೆ ಅವ್ರು ಅಲ್ಲೇ ಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರು. ಆ ತರ ಎಲ್ಲ ಆಗ್ತಾ ಇದೆ ಮೇಡಮ್. ತುಂಬಾ
0: ಅಂದ್ರೆ ಇದು ಒಂಥರ ಮಕ್ಕಳಿಗೆ ಉತ್ತೇಜನ ನೀಡುವಂತದ್ದು ಈ ಎಲ್ಲಾ ವಿಷಯಗಳು. ಹಾಗಾಗಿ ಈಗ ಮೇಧಾವಿ ಯೂನಿವರ್ಸಿಟಿ ಅವರು ನೀಡ್ತಾ ಇರುವಂತಹ ಈ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯ, ಅದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಪಡ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಹಾಗಾಗಿ ಈಗ ಅವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಅಥವಾ ವಿಳಾಸ ಅವೆಲ್ಲವನ್ನು ವಿವರವಾಗಿ ತಿಳಿಸಿಕೊಡಿ.
1: ದಯವಿಟ್ಟು ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ. 9480218024848 18248 9480218248
0: ನಾನೊಮ್ಮೆ ಹೇಳ್ಬಿಡ್ತೀನಿ ಅವರಿಗಾಗಿ, 9480218248 9480218248 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಮತ್ತ ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್
1: ಈ ನಂಬರ್ ಗೆ ಕಾಲ್ ಮಾಡಿದ್ಮೇಲೆ ಆ ಮಗು ಜೊತೆ ನಾವು ಫೋನ್ ಅಲ್ಲಿ ಒಂದ್ಸರಿ ಮಾತಾಡ್ಬಿಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಲಿಂಕ್ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಕಳ್ಸಿಕೊಡ್ತೀವಿ. ಸೊ ನಾವು ಫೋನ್ ಮಾಡಲ್ಲ ಅಂತಂದ್ರೆ ಅಂತವ್ರಿಗೆ ಮೇಲ್ ಐಡಿ ಕೂಡ ಇದೆ, ಅದು ನಾನು ಒಂದ್ಸರಿ ಹೇಳ್ತೀನಿ. AARYACHARITABLETRUSTSHIVAMOGGA@gmail.com ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. AARYACHARITABLETRUSTSHIVAMOGGA@gmail.com
0: ಆರ್ಯ ಚಾರಿಟೇಬಲ್ ಟ್ರಸ್ಟ್ ಶಿವಮೊಗ್ಗ @gmail.com ಅನ್ನುವಂಥದ್ದು ನಿಮ್ಮ ಇಮೇಲ್.
1: ಇದರಲ್ಲೂ ಕೂಡ ಜಸ್ಟ್ ಒಂದು ಹಾಯ್ ಅನ್ನೋ ಮೆಸೇಜ್ ಕಳಿಸಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರು ಕೂಡ ನಮ್ಮ ಸ್ಟಾಫ್ ನಿಮಗೆ 24 ತಾಸು ಒಳಗಡೆ ರಿಪ್ಲೈ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ. ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನ ಮಾಡ್ಕೊಂತಾರೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅಥವಾ QR ಕೋಡ್ ನ ನಿಮಗೆ ಕಳ್ಸಿಕೊಡ್ತಾರೆ. ಅದನ್ನ ನನಗೆ ತುಂಬಾ ಬರೋದಿಲ್ಲ ಸರ್, ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಕಾಲ್ ಮಾಡಿದ್ರೆ ಸಾಕು. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನೀವು 10th ಕಂಪ್ಲೀಟ್ ಮಾಡಿದ್ ಯಾವಾಗ, ಸೆಕೆಂಡ್ PUC ಮಾಡಿದ್ರೆ ಸೆಕೆಂಡ್ PUC ಯಾವಾಗ ಆಗಿರೋದು, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ರೆ, ಯಾವ ಕಾಲೇಜ್ ಅಲ್ಲಿ ಓದಿರೋ ಬೇಸಿಕ್ ಕ್ವಶನ್ ಗಳು, ಸಣ್ಣ ಸಣ್ಣ ಕ್ವಶನ್ ಗಳು ಕೇಳ್ತಾರೆ, ಅದಷ್ಟು ನೀವು ಇದು ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಗುತ್ತೆ ಮೇಡಮ್.
0: ವಿದ್ಯಾರ್ಥಿಗಳು ಯಾವ್ಯಾವ ದಾಖಲೆಗಳನ್ನ ತರಬೇಕು?
1: ಒಳ್ಳೆ ಕ್ವಶನ್ ಮೇಡಮ್. ಇದಕ್ಕೆ ಮೇನ್ ಆಗಿ ಬಂದ್ಬಿಟ್ಟು 10th ತರಗತಿಯ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮೋ ಮತ್ತೆ ಡಿಗ್ರಿ ಎರಡು ಕೋರ್ಸ್ ಗಳಿಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಅವರ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಆ ನಂತರ ಅವರ ಆಧಾರ್ ಕಾರ್ಡ್, ಇದಿಷ್ಟು ಮೇಜರ್ ಆಗಿ ಬೇಕಾಗುತ್ತೆ ಮೇಡಮ್.
0: ಇನ್ನೊಂದೇ ವಿಶೇಷವಾದ ಮಾಹಿತಿ ಅಂದ್ರೆ ಡಿಗ್ರಿ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ ತಗೋತೀರಿ ಮತ್ತೆ ಈ ಡಿಪ್ಲೊಮಾ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ?
1: ಡಿಗ್ರಿಗೆ ನಾವು ಇವಾಗ ಅನ್ಕೊಂಡ್ರೆ 1200 ಜನ ಡಿಗ್ರಿಗೆ, ಡಿಪ್ಲೊಮಾ ಕೋರ್ಸಸ್ಗೆ 2400 ಜನ ತಗೋಬೇಕಂತ ಇದೀವಿ. ಆಲ್ಮೋಸ್ಟ್ ಇವಾಗ ಎಲ್ಲಾ ಸೇರ್ಬಿಟ್ಟು 1300 ಪ್ಲಸ್ ಆಗಿದೆ, ಇನ್ನೂ 650 ವಿದ್ಯಾರ್ಥಿಗಳಿಗೆ ತಗೊಂತ ಇದೀವಿ. ಇನ್ ಕೇಸ್ ತುಂಬಾ ವಿದ್ಯಾರ್ಥಿಗಳು ಬಂದ್ರು ಅಂತಂದ್ರೂ ಆಲ್ಮೋಸ್ಟ್ ನಾವು ಸೌತ್ ಇಂಡಿಯಾ ಪೂರ್ತಿನೂ ಮಾಡ್ಬೇಕಂತ ಅನ್ಕೊಂಡಿದೀವಿ. ಬೇರೆ ರಾಜ್ಯಗಳಲ್ಲೂ ಪ್ಲೇಸ್ಮೆಂಟ್ ನಾವು ಹೋಗ್ತೀವಿ ಸರ್, ತೊಂದರೆ ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲೂ ನಾನು ಪ್ಲೇಸ್ಮೆಂಟ್ ಮಾಡ್ಕೊಡಕ್ ರೆಡಿ ಇದ್ದೀನಿ ಮೇಡಮ್.
0: ಬಹಳ ಒಳ್ಳೆಯ ಮಾತು ವರುಣ್, ಬಹಳ ಖುಷಿ ಆಯ್ತು. ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪ್ರವಾಸೋದ್ಯಮ ಕ್ಷೇತ್ರದೊಳಗೆ ನಾನು ಮುಂದುವರಿಯಬೇಕು ಅಂತಂದ್ರೆ ದಯವಿಟ್ಟು ಅವರು ಈ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳ ತರಬೇತಿಯನ್ನ ಪಡ್ಕೊಳ್ಳಿ. ಹಾಗಾಗಿ ಆ ಉದ್ಯಮದೊಳಗೆ ಅವರು ಮುಂದುವರಿಯಬಹುದು ಅನ್ನುವಂತಹ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀರಿ. ಸಾಕಷ್ಟು ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮೆದಾರರು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಹಾಗಾಗಿ ಹೋಟೆಲ್ ಉದ್ಯಮದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಭವಿಷ್ಯವನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವರುಣ್ ಇಷ್ಟೊತ್ತು ಬಹಳ ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಯುವ ಕ್ಷೇತ್ರದ ಉತ್ಸಾಹಿ ಮನಗಳಿಗೆ ತಮ್ಮ ಕಾಳಜಿ ಕಳಕಳಿಯನ್ನ ವ್ಯಕ್ತಪಡಿಸಲಿಕ್ಕೆ ಪ್ರತಿಭೆ ಕೊಡುಗೆಗಳನ್ನು ಪರಿಚಯಿಸಲಿಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಡುತ್ತದೆ ಈ ಅಂತಾರಾಷ್ಟ್ರೀಯ ಯುವ ದಿನ. ಯುವ ಶ್ರೋತೃಗಳಿಗೆ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳು.
3: ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾರಾಮನ್.

ಸಂಕಲನ ನವೀನ್ ಮಹಾಲೆ, ನಿರ್ವಹಣೆ ಕುಮಾರ್ ಅಗಡಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ, ಸಮಯ ಸರಿಯಾಗಿ 9:30. ಈಗ ಚಿತ್ರಗೀತೆಗಳು.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ

0: ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು, ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ?
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
6: ಸರ್, 2 ಲಕ್ಷ ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಮೊದಲಿಗೆ ಕೇಳಿ ದೇವರ ಗುಡಿ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ಮತ್ತು ನಾಗೇಂದ್ರ.

ದೇವರಗುಡಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಜಗಮಚ್ಚದ ಮಗ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಸತ್ಯಮ್ಮವರದು. ಗಾಯಕರು PB ಶ್ರೀನಿವಾಸ್.

0: ಒಳಗಿನ ಆಸೆ ಹೇಳುವ ಭಾಷೆ ಕಣ್ಣಲ್ಲಿ ನೋಡಿ ನಿಂತಿದೆ ಬಾಡಿಗೆ.
1: ಜಗ ಮೆಚ್ಚಿದ ಮಗ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಸ್ವಯಂವರ ಚಿತ್ರದ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಪದಪುಂಜಗಳಿಗೆ ಸಂಗೀತ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಕೇಳಿ ಬರಲಿರುವ ಧ್ವನಿಗಳು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರದು.

0: ಬೆಳದಿಂಗಳಾಗಿ ಬಂದೆ.
1: ಕಂಡಂದು ಹೆಣ್ಣಾರು ಚಿತ್ರ ತೆಗಿತೆ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಇವುಗಳ ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಜಿ ವಿ ಐ ಅವರ ಸಾಹಿತ್ಯವಿದೆ.

ಜನ್ಮರಹಸ್ಯ ಚಿತ್ರದ ಗೀತೆ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾರಕಿ ಅವರು ಹಾಡಿರುವ ಈ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ ಇದೆ. ಸಂಗೀತ ಎಂ ರಂಗರಾವ್.

ಇನ್ನೀಗ ದೂರದ ಬೆಟ್ಟ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ರಚನೆಯನ್ನು ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಬಾಳು ಬೆಳಗಿತು ಚಿತ್ರದ ಗೀತೆ. ಕೇಳಿ ಬರಲಿರುವ ಧ್ವನಿಗಳು ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ, ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ಚಿ ಉದಯಶಂಕರ್.

0: ಇದುವರೆಗೆ ತಾವು 101.8 MHz FM ಕಂಪನಾಂಕಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಜ್ ಎಫ್ಎಂ ಕಂಪನಾಂಕಗಳು. ಈಗ ಸಮಯ 10 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮುಂದುವರಿಯುತ್ತವೆ.

ಸೇವೆ ಮತ್ತು ದೇಶ ಪ್ರೇಮದ ಸಮನ್ವಯ. ವಜ್ರಮುಖಿ ಚಿತ್ರದ ಗೀತೆ ಶಶಾಂಕ್ ಶೇಷಗಿರಿ, ಸಚಿನ್ ಮತ್ತು ಶ್ವೇತಾ ಪ್ರಭು ಅವರ ಕಂಠಗಳಲ್ಲಿ ಮೂಡಿ ಬರ್ತಾ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಜ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ಯುವಕರು ಕೇವಲ ಭವಿಷ್ಯದ ನಾಗರಿಕರಲ್ಲ, ನವ ಸಮಾಜದ ನಿರ್ಮಾತೃಗಳು. ಅವರ ಆಲೋಚನೆಗಳಲ್ಲಿ ನಾಳೆಯ ಸಮಾಜದ ರೂಪವಿದೆ, ಅವರ ಪ್ರಯತ್ನಗಳಲ್ಲಿ

ದೇಶದ ಪ್ರಗತಿಯ ಬೀಜವಿದೆ. ಆದ್ದರಿಂದ ಪ್ರತಿಯೊಬ್ಬ ಯುವಕ ಯುವತಿಯು ತನ್ನ ಪ್ರತಿಭೆಯನ್ನು ಗುರುತಿಸಿಕೊಂಡು ಉತ್ತಮ ಗುರಿಯೊಂದಿಗೆ ಸಮಾಜದ ಉನ್ನತಿಗೆ ಕಾರಣರಾಗಬೇಕು. ಯಾಕಂದರೆ ಯುವ ಮನಸ್ಸು ಬದಲಾದರೆ ಕುಟುಂಬ ಬದಲಾಗತ್ತೆ, ಕುಟುಂಬ ಬದಲಾದರೆ ಸಮಾಜ ಬದಲಾಗತ್ತೆ, ಸಮಾಜ ಬದಲಾದರೆ ದೇಶವೇ ಬದಲಾಗತ್ತೆ. ಇದೇ ನಿಜವಾದ ಯುವಶಕ್ತಿಯ ಮಹತ್ವ ಎಂಬ ಆಶಯದೊಂದಿಗೆ ಎಲ್ಲ ಯುವಕ ಯುವತಿಯರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು. ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ 100 ಜನ್ಮಕ್ಕೂ ಚಿತ್ರದ ಗೀತೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತ ರಚನೆಗೆ ಮನುಮೂರ್ತಿಯವರ ಸಂಗೀತ ನಿರ್ದೇಶನವಿದೆ.

ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಗಳ ದಿನವೆಂದು ಆಚರಿಸಲಾಗುತ್ತೆ. ಆನೆಗಳ ಸಂರಕ್ಷಣೆ, ಅವು ಎದುರಿಸುತ್ತಿರುವ ಅಪಾಯಗಳು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ರಕ್ಷಿಸುವ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ. ಕಾಡಿನ ದಾರಿಯಲ್ಲಿ ಗಾಂಭೀರ್ಯದಿಂದ ಹೆಜ್ಜೆ ಹಾಕುವ ಆನೆ ತನ್ನ ಹೆಜ್ಜೆ ಗುರುತುಗಳಲ್ಲೇ ಪ್ರಕೃತಿಯ ಕಥೆಯನ್ನು ಬರೆಯುವ ಜೀವಿ. ಆನೆ ಕೇವಲ ಒಂದು ಪ್ರಾಣಿಯಲ್ಲ, ಅದು ಅರಣ್ಯದ ಪರಿಸರ ಸಮತೋಲನದ ಪ್ರಮುಖ ಭಾಗ. ಅದರ ಅಸ್ತಿತ್ವದೊಂದಿಗೆ ಅನೇಕ ಸಸ್ಯಗಳು, ಜೀವಿಗಳು ಮತ್ತು ಅರಣ್ಯದ ಬದುಕು ಬೆಸೆದುಕೊಂಡಿದೆ. ಆದರೆ ಇಂದು ಆನೆಗಳ ಬದುಕಿಗೂ ಹಲವು ಸವಾಲುಗಳು ಎದುರಾಗಿವೆ. ಆದ್ದರಿಂದ ಅವುಗಳ ಸಂರಕ್ಷಣೆಯ ಅಗತ್ಯವನ್ನು ಜಗತ್ತಿಗೆ ನೆನಪಿಸುವ ದಿನವೇ ಆಗಸ್ಟ್ 12, ವಿಶ್ವ ಆನೆಗಳ ದಿನ.

ಸಮಯ ಆಗಿದೆ 10:21:30. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಆನೆಗಳನ್ನ ಕಾಪಾಡಬೇಕು ಅಂದ್ರೆ ಮೊದಲು ಅವುಗಳ ಮನೆಯನ್ನ ಕಾಪಾಡಬೇಕು. ಹಾಗಾದ್ರೆ ಎಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆನೆಗಳ ಮನೆ ಅಂದ್ರೆ ನಮ್ಮ ಅರಣ್ಯಗಳು. ಅರಣ್ಯಗಳು ಉಳಿದ್ರೆ ಆನೆಗಳು ಉಳಿಯುತ್ತೆ, ಆನೆಗಳು ಉಳಿದ್ರೆ ಅರಣ್ಯದ ಸಮತೋಲನ ಉಳಿಯುತ್ತೆ. ಆದ್ದರಿಂದ ಅರಣ್ಯ ಸಂರಕ್ಷಣೆ, ಆನೆಗಳ ಸಂಚಾರ ಮಾರ್ಗಗಳ ರಕ್ಷಣೆ, ಅಕ್ರಮ ಬೇಟೆ ತಡೆ ಇವೆಲ್ಲವೂ ಆನೆಗಳ ಸಂರಕ್ಷಣೆಯ ಅವಿಭಾಜ್ಯ ಭಾಗಗಳು. ಗುಂಡಾಗುರು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆಗೆ ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನವಿದೆ.

ಒಂದು ದೊಡ್ಡ ಕಾಡು. ಆ ಕಾಡು ಥರಥರ ಪ್ರಾಣಿಗಳ ಬೀಡು. ಒಂದು ಸಲ

ಮನುಷ್ಯ ಅನ್ನೋ ಪ್ರಾಣಿನೇ ನನಗಿಂತ ಬುದ್ಧಿವಂತನೇ ಯಾರವನು? ಎಲ್ಲಿದ್ದಾನೆ?

0: ಕೊತ್ತಿ ಹೇಳಿದ ಮಾತನ್ನು ಕೇಳಿದ್ದು ಕುಣಿಗೆ ತುಂಬಾ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ನೋಡೆ ಬಿಟ್ಟಿನಿ, ಬುದ್ಧಿವಂತ ನಾನೇ ಅಂತ ಸವಾಲು ಹಾಕ್ತೀನಿ. ಗರ್ಜನೆ ಮಾಡ್ತಾ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ.
1: ಆವಾಗ ನನ್ ಹಾಗೆ ಒಬ್ಬ ಮನುಷ್ಯ ಕಟ್ಟಿಗೆ ಕಡಿತಾ ಇದ್ದ.
2: ಎಲ್ಲೋ ಪ್ರಾಣಿ

0: ಅರಮನೆ ಅಂದ್ರೆ
1: ನಿನ್ನಂಥ ರಾಜ ಇರೋ ಮನೆ
0: ಅಂಥದ್ದು ಯಾವುದೂ ಇಲ್ವಲ್ಲ.
1: ಕಟ್ಕೊಡ್ಬಲ್ಲೆ ನಾನೆಲ್ಲ.
0: ಹಾಗಾದ್ರೆ ಕಟ್ಕೊಡು.

ಏರ್ಪಾಟ್ ಮಾಡು, ಕಾಡಿನ ಪ್ರಾಣಿಗಳೆಲ್ಲ ಬರಲಿ, ಅರಮನೆ ಪ್ರವೇಶ ಎಲ್ಲ ನೋಡ್ಲಿ. ಓ ನರಿರಾಯ ಹಾಕು ಡಂಗೂರಾ.

ಮನುಷ್ಯ ಪ್ರಾಣಿಯ ಸೋಲನ್ನು ನೋಡಿ

0: ಥಟ್ಟನೆ ಬೋನಿನ ಬಾಗಿಲು ಬಿದ್ದಿತು, ಹೆದರಿಸಿ ಆಹುಲಿಯ
1: ಅಮಿಲಿ ಏನಾಯ್ತು?
2: ಯಾಕೆ ಹೀಗೆ ಮಾಡಿದೆಯೋ ನೀನು ಕೇಳಯ್ಯ, ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ. ಓ ಮನುಷ್ಯ ಪ್ರಾಣಿ ನೀನೇ?
0: ಹೌದು ನಾನೇ ನಾನೇ.

ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ, ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು

ಭಾರತದಲ್ಲಿ ಆನೆಗಳನ್ನ ರಕ್ಷಿಸೋದಕ್ಕೆ ಪ್ರಮುಖ ಕಾನೂನುಗಳಿವೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಕಾನೂನು ರಕ್ಷಣೆ ನೀಡಲಾಗಿದೆ. ಆನೆಗಳನ್ನು ಅತ್ಯುನ್ನತ ಮಟ್ಟದ ಸಂರಕ್ಷಣೆಯಲ್ಲಿರುವ ವನ್ಯಜೀವಿಗಳ ಪಟ್ಟಿಗೆ ಸೇರಿಸಲಾಗಿದೆ. ಆನೆಗಳನ್ನು ಬೇಟೆಯಾಡೋದು ಮತ್ತು ಅವುಗಳಿಗೆ ಸಂಬಂಧಿಸಿದ ಅಕ್ರಮ ಚಟುವಟಿಕೆಗಳನ್ನು ಕಾನೂನು ನಿಯಂತ್ರಿಸುತ್ತೆ. ಆನೆಗಳ ದಂತ ಸೇರಿದಂತೆ ವನ್ಯಜೀವಿ ಉತ್ಪನ್ನಗಳ ಅಕ್ರಮ ವ್ಯಾಪಾರಕ್ಕೂ ಕಾನೂನಿನಲ್ಲಿ ನಿರ್ಬಂಧಗಳಿವೆ. ಒಟ್ಟಾರೆಯಾಗಿ ಹೇಳೋದಾದರೆ ಆನೆಗಳು ಕಾಡಿನ ಹೆಮ್ಮೆ, ಪ್ರಕೃತಿಯ ವೈಭವ. ಈ ಭವ್ಯ ಜೀವಿ ಕಾಡಿನಲ್ಲಿ ಸುರಕ್ಷಿತವಾಗಿ ಬದುಕುವಂತೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಆನೆಗಳ ಹೆಜ್ಜೆ ಗುರುತು ಕಾಡಿನಲ್ಲಿ ಎಂದೆಂದಿಗೂ ಉಳಿಯಲಿ ಎಂಬ ಆಶಯದೊಂದಿಗೆ

ಆನೆಗಳ ಸಂರಕ್ಷಣೆಗೆ ನಾವೆಲ್ಲರೂ ಕೈಜೋಡಿಸೋಣ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೇರೆ ಪಲ್.

ಹೆರೆಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳೋಣ. ಆನಂದ್ ಚಿತ್ರದ ಗೀತೆ ಮನ್ನಾಡೆ ಅವರು ಹಾಡಿದ್ದಾರೆ. ಯೋಗೇಶ್ ಅವರ ಗೀತ ರಚನೆ, ಸಲೀಲ್ ಚೌಧರಿ ಅವರ ಸಂಗೀತ.

0: कभी तो हंसाए, कभी ये रुलाए।
1: ಮನ್ನಾಡೆ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಸಫರ್ ಚಿತ್ರದ ಗೀತೆ. ಇಂಡೀವರ್ ಅವರ ಗೀತ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ.

ಆಶಾ ಭೋಸ್ಲೆ ಮತ್ತು ಮುಖೇಶ್ ಅವರ ಕಂಠದಲ್ಲಿ ಕೇಳಿ ಮೇರಾ ನಾಮ್ ಜೋಕರ್ ಚಿತ್ರದ ಗೀತೆ. ಹಜರತ್ ಜೈಪುರಿ ಅವರ ಗೀತ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ.

ಸುನ್ಹೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 10:45. ಲಾಲ್ ಪತ್ತರ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆ, ದೇವ್ ಕೊಹ್ಲಿ ಅವರ ಗೀತರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಪೂರಬ್ ಔರ್ ಪಶ್ಚಿಮ್ ಚಿತ್ರದ ಗೀತೆ ಆಶಾ ಭೋಸ್ಲೆ ಹಾಗೂ ಮಹೇಂದ್ರ ಕಪೂರ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಪ್ರೇಮ್ ಧವನ್ ಅವರ ಗೀತ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಎಸ್ ಜಾನಕಿಯವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಗೀತಪ್ರಿಯ ಅವರು ರಚಿಸಿ ಸತ್ಯಂ ಅವರು ಸಂಗೀತ ನೀಡಿರುವ ಮೃತ್ಯು ಪಂಜರದಲ್ಲಿ ಗೂಢಾಚಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ಬಂಗಾರದ ಮನುಷ್ಯ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಪಿ ಬಿ ಶ್ರೀನಿವಾಸ್ ಹಾಗೂ ಎಲ್ ಆರ್ ಈಶ್ವರಿ ಅವರ ಕಂಠದಲ್ಲಿ ಕೇಳಿ ಭಲೆ ಕಿಲಾಡಿ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಗೆ ಸತ್ಯಂ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ.

ವಿಜಯನರಸಿಂಹರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿರುವ ನಾಗರಹಾವು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ನಾರದ ವಿಜಯ ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಅವರು ಹಾಡಿರುವ ಗೀತೆ, ಜಿ ಉದಯ್ ಶಂಕರ್ ಅವರ ಗೀತ ರಚನೆಗೆ ಅಶ್ವಥ್ ಅವರ ಸಂಗೀತ ನಿರ್ದೇಶನ.

ಮೂಗನ ಸೇಡು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಜಿ ಉದಯ್ ಶಂಕರ್ ಅವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಛಾಯಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ತಾಯಿಯ ಹೊಣೆ ಚಿತ್ರದ ಗೀತೆ. ಜೀವ ಉದಯಶಂಕರ್ ಅವರ ಗೀತ ರಚನೆ, ಸತ್ಯಂ ಅವರ ಸಂಗೀತ.

ಎಲ್ಲಾರೀಶ್ವರಿಯವರ ಕಂಠದಲ್ಲಿ ಕೇಳಿ ಪರೋಪಕಾರಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ.

ಜನ್ಮ ಜನ್ಮದ ಅನುಬಂಧ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದಂತಹ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಇಳಯರಾಜ ಅವರ ಸಂಗೀತ ನಿರ್ದೇಶನವಿತ್ತು.

0: ಬೇರೆ ಇಲ್ಲಿದೆಯೋ?
1: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಹಾಕಿ ಹಾಕಿ.
0: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ?
1: ಅಯ್ಯೋ ಕೈ ಸಿಕ್ಕಿದ ಹಾಕಿ ಏನೋ ಒಂದ್ ಮಾಡ್ರಿ.
0: ಸರಿ
1: ನೀರ್ ಕುದಿತಾ ಇದೆ,

0: ರಾಜ್ಕುಮಾರ್ ಭಾರತಿ, ಮಂಜುಳಾ ಗುರುರಾಜ್ ಹಾಗೂ ರಮೇಶ್ ಭಟ್ ಅವರ ಕಂಠಗಳಲ್ಲಿ ಕೇಳಿದ್ರಿ ಪರಮೇಶ್ವರಿ ಪ್ರೇಮ ಪ್ರಸಂಗ ಚಿತ್ರದ ಗೀತೆ. ಎಂಎನ್ ವ್ಯಾಸರಾವ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು.
1: ಕಂಡೊಡನೆ ಕರ ಪಿಡಿದು

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ರವಿಚಂದ್ರ ಚಿತ್ರದಿಂದ ಇದ ಗೀತೆಯನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ನೀವೀಗ ಕೇಳ್ತಾ ಇರುವಂತಹ ಹಾಡನ್ನ ಆಯ್ದುಕೊಂಡದ್ದು ನೀ ಬರೆದ ಕಾದಂಬರಿ ಚಿತ್ರದಿಂದ.

ಸವಿನ ಪೋ ಕೇಳ್ತಾ ಇದ್ರಿ. ಇದುವರೆಗೂ ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ಬಾಹ್ಯಾಕಾಶ ರಂಗದ ಪಿತಾಮಹ, ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮದಿನವೆಂದು ನಾಡಿನ ಹಲವು ವಿಜ್ಞಾನ ಕೂಟಗಳಲ್ಲಿ ಇಂದು ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಚಿಂತನ ಗೋಷ್ಠಿಗಳು ನಡೆಯಲಿವೆ. ವಿಭಿನ್ನ ಸಂದರ್ಭಗಳು, ಸಾಮಾನ್ಯ ಆಕಾಂಕ್ಷೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. 1999ರಲ್ಲಿ ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವಜನತೆ ವೈವಿಧ್ಯಮಯ ಸ್ಥಳೀಯ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಘನತೆ, ಶಿಕ್ಷಣ ಮತ್ತು ಉದ್ಯೋಗ ಸಾರ್ವತ್ರಿಕ ಭರವಸೆಗಳಾಗಿವೆ ಎಂಬುದನ್ನು ಗುರುತಿಸುತ್ತದೆ. ಇಂದು ವಿಶ್ವ ಕ್ಯಾಲಿಗ್ರಫಿ ದಿನಾಚರಣೆ. ಅಕ್ಷರಗಳಿಗೆ ಜೀವ ತುಂಬಿ ಪ್ರತಿಯೊಂದು ಪದವನ್ನು ಕಲಾಕೃತಿಯಾಗಿಸುವ ಅದ್ಭುತ ಕಲೆಯೇ ಕ್ಯಾಲಿಗ್ರಫಿ. ಮಕ್ಕಳಿಗೆ ಸುಂದರ, ಶುದ್ಧ ಹಾಗೂ ದುಂಡನೆ ಅಕ್ಷರ ಬರೆಹದ ಶಿಬಿರಗಳು ಹಲವೆಡೆ ಆಯೋಜಿತವಾಗಿವೆ. ಇಂದು ವಿಶ್ವ ಆನೆಗಳ ದಿನಾಚರಣೆ. ರಾಜ್ಯದ 20 ಅರಣ್ಯ ವಿಭಾಗಗಳಲ್ಲಿ ಹಾಗೂ ಆನೆ ಧಾಮಗಳಲ್ಲಿ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ನಾಳೆ ಶ್ರಾವಣ ಮಾಸ ಆರಂಭದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ

0: ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿವೆ. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಹಾಗೂ ಸೋಮೇಶ್ವರ ದೇವಾಲಯ ಸೇರಿದಂತೆ ನಾಡಿನಾದ್ಯಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಜರುಗಿದವು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆರೆ ಹಬ್ಬ ನಡೆಯಲಿದೆ. ಕವಿ ಕಾವ್ಯ ಟ್ರಸ್ಟ್ ಹಾಗೂ ವಿರೂಪಾಕ್ಷನ ಜಡ್ಡುಕೆರೆ ಸಮಿತಿ ಆಶ್ರಯದಲ್ಲಿ ಪುನರುಜ್ಜೀವಿತಗೊಂಡ ಕೆರೆಗೆ ಹೆಗ್ಗೋಡು ನೀನಾಸಂನ ರಂಗಕಲಾವಿದೆ ವಿದ್ಯಾ ಅಕ್ಷರ ಬಾಗಿನ ಅರ್ಪಿಸಲಿದ್ದಾರೆ. ಚರಕ ಸಂಸ್ಥೆ ಕಾರ್ಯದರ್ಶಿ ಎನ್ ರಮೇಶ್ ಕೆರೆ ಹಬ್ಬದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮಸ್ಕಾರ, ನಾನು ರಮೇಶ್, ಚರಕದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಕಳೆದ 10 ವರ್ಷಗಳಿಂದ ಹೊನ್ನೇಸರದ ವಿರೂಪಾಕ್ಷನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀವಿ. ಸ್ಥಳೀಕರ ದಾನಿಗಳ ಸಹಾಯದಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಕಾರ್ಮಿಕರು ಈ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಈ ಕೆರೆ ಸಂಪೂರ್ಣ ತುಂಬಿದೆ. ಸ್ಥಳೀಕರ ಸಹಾಯದಿಂದ ಇವತ್ತು ಈ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಹೇಳ್ಕೊಳ್ತೇನೆ.
0: ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ನೋಂದಣಿ ಅಭಿಯಾನದ ಅಂಗವಾಗಿ ವಿಶ್ವಾಸ್ 2026 ಯೋಜನೆ ಪ್ರಯೋಜನ ಪಡೆಯಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ ಬಾಲಕೃಷ್ಣ ನಾಯಕ್ ಮನವಿ ಮಾಡಿದ್ದಾರೆ. ಅಭಿಯಾನ ಅಕ್ಟೋಬರ್ 31 ನಡೆಯಲಿದೆ. ಬೆಂಗಳೂರಿನ ಜೈನ್ ಪರಿಭಾವಿತ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ವಿಭಾಗ ಸಿದ್ದಪಡಿಸಿದ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ 200 ಅಡಿ ಉದ್ದ ಹಾಗೂ 2 ಅಡಿ ಅಗಲದ ಅತಿದೊಡ್ಡ ಭಿತ್ತಿ ಫಲಕಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ದೊರೆತಿದೆ. ನಿಕ್ಷಯ ಮಿತ್ರ ಯೋಜನೆಯ ಮೂಲಕ ಕ್ಷಯಬಾಧಿತ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಿ ಕ್ಷಯಮುಕ್ತ ಭಾರತ ಹಾಗೂ ಕ್ಷಯ ರೋಗವನ್ನು ದೂರ ಮಾಡೋಣ, ಕ್ಷಯ ರೋಗಿಯನ್ನಲ್ಲ ಎಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಜನವರಿಯಿಂದ ಜುಲೈ 2026 ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 124% ಗುರಿ ಸಾಧಿಸಲಾಗಿದ್ದು 43,840 ಜನರನ್ನು ತಪಾಸಿಸಲಾಗಿದೆ. 72 ಗ್ರಾಮಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಪೇಟೆ ತಾಲೂಕು ಮುನಿರಾಬಾದಿನ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 ಟಿಎಂಸಿ ಅಡಿ ನೀರು ಶೇಖರಣೆಯಾಗಿದ್ದು ಲಭ್ಯತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕಾಲುವೆಗಳಿಗೆ 90 ದಿನಗಳವರೆಗೆ ಮಾತ್ರ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಬರ ಘೋಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರು ಸಭೆ ನಡೆಸಿದರು. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಪಟು ಸುಬುಧ್ ಸೇತಿ ಸೇರಿದಂತೆ 18 ಆಟಗಾರರು ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿರುವ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಯೋನೆಕ್ಸ್ ಸನ್ರೈಸ್ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ 4ನೇ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ನಮ್ಮ ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಭಾರತದ ಸ್ವಾತಂತ್ರ್ಯ ಮತ್ತು ಮಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾ ಸುಧಾ ಶೆಟ್ಟಿ ಅವರಿಂದ ಭಾಷಣ.
3: ಶ್ರೀಮಂತ ಇತಿಹಾಸವನ್ನು ಹೊಂದಿದ ಭಾರತ ಅನೇಕ ಶತಮಾನಗಳ ಕಾಲ ವೈವಿಧ್ಯಮಯ ಸಂಸ್ಕೃತಿ, ಧರ್ಮ, ಭಾಷೆ ಮತ್ತು ಪರಂಪರೆ

ಪರಂಪರೆಯ ದೇಶವಾಗಿತ್ತು. 17ನೆಯ ಶತಮಾನದಲ್ಲಿ ಭಾರತಕ್ಕೆ ವ್ಯಾಪಾರದ ಉದ್ದೇಶದಿಂದ ಕಾಲಿಟ್ಟ ಬ್ರಿಟಿಷರು ಕ್ರಮೇಣ ಭಾರತದಲ್ಲಿ ರಾಜಕೀಯ ಅಧಿಪತ್ಯವನ್ನು ಸ್ಥಾಪಿಸಿದರು. 1857ರ ಸಿಪಾಯಿ ಕ್ರಾಂತಿಯಿಂದ ಪ್ರಾರಂಭಗೊಂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಂತರ ವಿವಿಧ ಹಂತಗಳಲ್ಲಿ ನಡೆದ ಹೋರಾಟಗಳು, ನಾಯಕತ್ವ, ತ್ಯಾಗ ಮತ್ತು ಬಲಿದಾನಗಳು ಈ ಸಂಗ್ರಾಮವನ್ನು ಬಲಪಡಿಸಿತು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ನೆಹರು, ಸರೋಜಿನಿ ನಾಯ್ಡು ಇಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ದೇಶವನ್ನು ಸ್ವತಂತ್ರಗೊಳಿಸುವ ಕನಸನ್ನು ನನಸಾಗಿಸಿದರು. ಬಹುಕಾಲದ ಹೋರಾಟ, ಅಹಿಂಸಾ ಸತ್ಯಾಗ್ರಹ ಮತ್ತು ಸಶಸ್ತ್ರ ಹೋರಾಟಗಳ ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ಅಧೀನದಿಂದ ಮುಕ್ತವಾಯಿತು. ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಪಾರಂಪರಿಕವಾಗಿ ಕುಟುಂಬ ಮತ್ತು ಸಮಾಜದ ಹಿತಕ್ಕಾಗಿ ತ್ಯಾಗಮಯ ಜೀವನ ನಡೆಸುತ್ತಿದ್ದ ಭಾರತದ ಮಹಿಳೆಯರಿಗೆ ಸ್ವಾತಂತ್ರ್ಯ ಹೋರಾಟ ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಮರ್ಥ್ಯವನ್ನು ಹೊರಹಾಕುವ ಅವಕಾಶವನ್ನು ಕಲ್ಪಿಸಿತು. ಅಂಧಕಾರದಲ್ಲಿ ಜೀವನವನ್ನು ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನು ಮಾಡಿದ ಮಹಿಳೆಯರ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ. ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಅಂಧಕಾರದಲ್ಲಿ ಜೀವನವನ್ನು ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನು ಮಾಡಿದ ಮಹಿಳೆಯ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ. ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಹಿನ್ನೆಲೆಯನ್ನು ಗಮನಿಸಿದರೆ 19ನೆಯ ಶತಮಾನದ ಸಮಾಜ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ, ಸರೋಜಿನಿ ನಾಯ್ಡು, ಆನ್ ಬೆಸೆಂಟ್ ಮುಂತಾದವರ ಹಲವಾರು ಚಟುವಟಿಕೆಗಳಿಂದ ಪ್ರಭಾವಿತರಾದ ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವ ದಿಟ್ಟತನವನ್ನು ತೋರಿದರು. ಅಂತೆಯೇ ಮಹಿಳಾ ಶಿಕ್ಷಣದ ವಿಸ್ತರಣೆ ಮತ್ತು ಸಾಮಾಜಿಕ ಜಾಗೃತಿಯಿಂದ ಮಹಿಳೆಯರು ತಮ್ಮಲ್ಲಿ ರಾಷ್ಟ್ರಭಾವನೆಯನ್ನು ಬೆಳೆಸಿಕೊಂಡರು ಹಾಗೂ ರಾಷ್ಟ್ರಕ್ಕಾಗಿ ಹೋರಾಡುವ ಪಣತೊಟ್ಟರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯ ಪಾತ್ರದ ಪ್ರಮುಖ ಹಂತಗಳನ್ನು ಈ ಮೂಲಕ ವಿವರಿಸಬಹುದು. ಮೊದಲನೆಯದು, 1857ರ ಪ್ರಥಮ ಸ್ವಾತಂತ್ರ್ಯ ಸಮರದಲ್ಲಿ ಮಹಿಳೆಯರು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತಮ್ಮ ಪ್ರಜೆಗಳನ್ನು ಮತ್ತು ರಾಜ್ಯವನ್ನು ರಕ್ಷಿಸಲು ಸ್ವತಃ ಕುದುರೆ ಏರಿ ಯುದ್ಧ ಭೂಮಿಗೆ ಇಳಿದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧೈರ್ಯಶಾಲಿ ಮತ್ತು ಪ್ರೇರಣಾದಾಯಕ ನಾಯಕತ್ವವನ್ನು ಒದಗಿಸಿಕೊಟ್ಟವರು. ಬೇಗಂ ಹಜರತ್ ಮಹಲ್ ಲಕ್ನೋನ ಅವಧ್ ಪ್ರಾಂತ್ಯದ ನವಾಬ್ ವಾಜೀದ್ ಅಲಿ ಶಾನ ಪತ್ನಿ. ಬ್ರಿಟಿಷರು ಅವಧ್ ರಾಜ್ಯವನ್ನು ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡಾಗ ನವಾಬರ ಗೈರು ಹಾಜರಿಯಲ್ಲಿ ತಮ್ಮ ಪ್ರಾಂತ್ಯವನ್ನು ರಕ್ಷಿಸಲು ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ. ಎರಡನೆಯದಾಗಿ, 20ನೆಯ ಶತಮಾನದ ಆರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ. ಭಾರತದ ತಾಯಿ ಎಂದು ಭಾರತೀಯರಿಂದ ಗೌರವಿಸಲ್ಪಟ್ಟ, ತಮ್ಮ ಜೀವನವನ್ನೇ ಭಾರತೀಯರ ಸ್ವಾತಂತ್ರ್ಯ ಮತ್ತು ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟ ಇಂಗ್ಲೆಂಡಿನ ಸಮಾಜ ಸೇವಕಿ ಆನ್ ಬೆಸೆಂಟ್ ರವರ ಹೋಮ್ ರೂಲ್ ಚಳುವಳಿಯಿಂದ ಪ್ರಭಾವಿತರಾದ ಹಲವಾರು ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು. ಮೂರನೆಯದಾಗಿ, ಅಸಹಕಾರ ಚಳುವಳಿಯಲ್ಲಿ ಮಹಿಳೆಯರು. 1920ರಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ

ಅಸಹಕಾರ ಚಳುವಳಿಯು ವಿದೇಶಿ ಆಳ್ವಿಕೆಯಿಂದ ಭಾರತವನ್ನು ಮುಕ್ತಗೊಳಿಸಿತು. ಈ ಚಟುವಟಿಕೆಯಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದರು. ಸಾರ್ವಜನಿಕ ಹೋರಾಟದಲ್ಲಿ ಭಾಗವಹಿಸುವಿಕೆ, ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ಉತ್ಪನ್ನಗಳ ಪ್ರಚಾರ ಮೊದಲಾದ ಪಾತ್ರಗಳನ್ನು ನಿರ್ವಹಿಸಿದರು. ನಾಯಕಿಯರುಗಳಾದ ಕಸ್ತೂರ್ಬಾ ಗಾಂಧಿ, ಸರೋಜಿನಿ ನಾಯ್ಡು, ಬಸಂತಿ ದೇವಿ ಮುಂತಾದವರು ಚಳವಳಿಗೆ ಮುಖಂಡರಾಗಿ ಮಹಿಳಾ ಹೋರಾಟಗಾರ್ತಿಯರಿಗೆ ಸ್ಫೂರ್ತಿಯನ್ನ ನೀಡಿದರು. ನಾಲ್ಕನೆಯದಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು. 1930 ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿಯನ್ನ ಪ್ರದರ್ಶಿಸಿದರು. ಕಸ್ತೂರ್ಬಾ ಗಾಂಧಿ, ಸರೋಜಿ ನಾಯ್ಡು, ಕಮಲಾ ನೆಹರು ಮುಂತಾದವರು ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು. ಕೊನೆಯದಾಗಿ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು. 1942 ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು ಪುರುಷರ ಸಮನಾಗಿ ನಿಂತು ಹೋರಾಡಿದರು. ಅರುಣಾ ಅಸಫ್ ಅಲಿ ಬಾಂಬೆ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಚಳವಳಿಗೆ ಪ್ರೇರಣೆಯನ್ನ ನೀಡಿದರು. ಉಷಾ ಮೆಹ್ತಾ ಗುಪ್ತ ರೇಡಿಯೋ ಪ್ರಸಾರದ ಮೂಲಕ ಸ್ವಾತಂತ್ರ್ಯ ಸಂದೇಶ ಹಂಚಿದರು. ಸರೋಜಿನಿ ನಾಯ್ಡು ಜನರಲ್ಲಿ ದೇಶಭಕ್ತಿಯ ಜಾಗೃತಿಯನ್ನ ಮೂಡಿಸಿದರು. ಮಹಿಳೆಯರ ಪಾಲ್ಗೊಳ್ಳುವಿಕೆ ಚಳವಳಿಯನ್ನ ಸಾಮೂಹಿಕ ಜನ ಹೋರಾಟವನ್ನಾಗಿ ಮಾಡಿತು. ಒಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಮಹಿಳೆಯರನ್ನು ಗೃಹ ವಲಯದ ಸೀಮಿತಿಯಿಂದ ಮುಕ್ತಗೊಳಿಸಿ ರಾಷ್ಟ್ರ ಸೇವೆಯ ದಾರಿಗೆ ಕೊಂಡೊಯ್ಯಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರವನ್ನು ಅವಲೋಕಿಸಿದಾಗ ನಮಗೆ 21ನೇ ಶತಮಾನದಲ್ಲಿರುವ ನಾವು ಪ್ರಸ್ತುತ ಭಾರತದಲ್ಲಿ ಮಹಿಳೆಯ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವುದು ಬಹಳ ಸೂಕ್ತ ಎಂದೆನಿಸುತ್ತದೆ. ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೂ ಸಮಾನ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ಗೌರವವನ್ನು ನೀಡುವ ಭರವಸೆಯನ್ನು ಭಾರತದ ಸಂವಿಧಾನ ನೀಡಿದೆ. ಆದರೆ ಇಂದಿನ ಕಾಲದಲ್ಲಿ ಮಹಿಳೆಯ ಸ್ವಾತಂತ್ರ್ಯ ಮಿಶ್ರ ಸ್ಥಿತಿಯಲ್ಲಿದೆ. ಹಲವಾರು ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬಂದರೂ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳು ಹಾಗೆಯೇ ಉಳಿದಿವೆ. ಕಾನೂನು ಸುರಕ್ಷತೆ, ಸಮಾನ ಹಕ್ಕುಗಳು, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶಗಳು, ರಾಜಕೀಯ ಅವಕಾಶ, ಸ್ವನಿರ್ಣಯದ ಹಕ್ಕು, ಆರ್ಥಿಕ ಸ್ವಾತಂತ್ರ್ಯ, ಸ್ವತಂತ್ರವಾಗಿ ಬದುಕುವ ಹಕ್ಕು, ಇವೆಲ್ಲವೂ ಮಹಿಳೆಯರಿಗೆ ದೊರೆತರೂ ಕೆಲವು ಗಂಭೀರ ಸವಾಲುಗಳನ್ನು ಮಹಿಳೆಯರು ಇಂದಿಗೂ ಎದುರಿಸುತ್ತಿದ್ದಾರೆ. ಲಿಂಗಭೇದ, ಪಿತೃಪ್ರಧಾನ ವ್ಯವಸ್ಥೆ, ಲೈಂಗಿಕ ಕಿರುಕುಳ, ದೌರ್ಜನ್ಯ, ವೇತನ ಅಸಮಾನತೆ ಇತ್ಯಾದಿ ಸಮಸ್ಯೆಗಳು ಇನ್ನೂ ಮುಂದುವರಿದಿವೆ. ಪ್ರಸ್ತುತ ಭಾರತದಲ್ಲಿ ಮಹಿಳೆಯರು ಹಲವು ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸಾಧನೆಯನ್ನ ಗಳಿಸಿಕೊಂಡಿದ್ದರೂ ಸಂಪೂರ್ಣ ಸಮಾನತೆ ಸಾಧಿಸಲು ಸಮಾಜ, ಸರ್ಕಾರ ಮತ್ತು ವ್ಯಕ್ತಿಗಳ ಒಗ್ಗಟ್ಟಿನ ಪ್ರಯತ್ನದ ಅಗತ್ಯವಿದೆ. ಕೊನೆಯದಾಗಿ, ಮಹಿಳೆಯರ ಸಂಪೂರ್ಣ ಪಾಲ್ಗೊಳ್ಳುವಿಕೆ ಇಲ್ಲದೆ ರಾಷ್ಟ್ರ ನಿರ್ಮಾಣ ಸಾಧ್ಯವಿಲ್ಲ. ಮಹಿಳೆಯರು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ರಾಜಕೀಯ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ದೇಶದ 40% ಮಹಿಳೆಯರದ್ದಾಗಿರುವುದರಿಂದ ಅವರ ಭಾಗವಹಿಸುವಿಕೆ ರಾಷ್ಟ್ರ ನಿರ್ಮಾಣದ ಮೂಲ ಅಸ್ತಿತ್ವವಾಗಿರುತ್ತದೆ. ಮಹಿಳೆ ಕುಟುಂಬದ ಅಡಿಪಾಯವಷ್ಟೇ ಅಲ್ಲ, ರಾಷ್ಟ್ರದ ಶಕ್ತಿಯ ಕಂಬವಾಗಿದ್ದಾಳೆ. ಅವಳ ಶಕ್ತಿ, ಜ್ಞಾನ, ಸಮರ್ಪಣೆ ಮತ್ತು ಸೇವಾಭಾವ ದೇಶದ ಪ್ರಗತಿ ವೇಗವಾಗಿ ಸಾಗಲು ಸಹಕರಿಸಿವೆ. ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆಯನ್ನು ಇನ್ನಷ್ಟು ಉತ್ತೇಜಿಸಿದರೆ ಭಾರತ ವಿಶ್ವಗುರುವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಮಹತ್ತರವಾದ ಕೆಲಸವನ್ನು ನಿರ್ವಹಿಸುತ್ತಿರುವ ಮಹಿಳೆ ಬಹಳಷ್ಟು ಜಾಗರೂಕತೆಯಿಂದ ತಮ್ಮ ಹೆಜ್ಜೆಯನ್ನ ಇಡಬೇಕಾಗುತ್ತದೆ. ಮಹಿಳೆಯರಿಗೆ ತಮ್ಮ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಬಗ್ಗೆ ಅರಿವಿರಬೇಕು ಮತ್ತು ಕಾನೂನಿನ ಬಗ್ಗೆ ತಿಳಿದುಕೊಂಡಿರಬೇಕು. ಮಹಿಳೆಯರು ಶಿಕ್ಷಣ ಮತ್ತು ತಮ್ಮ ಜ್ಞಾನವನ್ನು ಶಸ್ತ್ರವಾಗಿಸಿಕೊಂಡು ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ತಂತ್ರಜ್ಞಾನ ಮತ್ತು ಡಿಜಿಟಲ್ ಜಗ

0: ಸಂಪತ್ತಿನ ಬಳಕೆಯಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕು. ಸ್ವಂತ ಆದಾಯದ ಮೂಲವನ್ನು ಹೊಂದಿ ಆರ್ಥಿಕ ಸ್ವಾವಲಂಬಿಗಳಾಗಿ ನಾವು ಬದುಕಬೇಕು. ಸಮಾಜದಲ್ಲಿ ತಮಗಾದ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು. ಆತ್ಮರಕ್ಷಣೆಯ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನಹರಿಸಬೇಕು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಮಹಿಳೆಯರು ತಮ್ಮ ಸ್ವಾತಂತ್ರ್ಯವನ್ನು ಬಹಳಷ್ಟು ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ತಮ್ಮ ಸ್ವಾತಂತ್ರ್ಯ ಬಳಸುವಾಗ ಸಮಾಜ, ಕುಟುಂಬ ಹಾಗೂ ಇತರರ ಹಕ್ಕುಗಳಿಗೆ ಹಾನಿಯಾಗದಂತೆ ನಡೆದುಕೊಳ್ಳಬೇಕು. ಸದೃಢ ಮತ್ತು ಸುಂದರ ಭಾರತದ ಕನಸನ್ನು ಕಾಣುತ್ತಿರುವ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ, ಸಹಕಾರದಿಂದ, ಒಮ್ಮನಸ್ಸಿನಿಂದ ಬಾಳೋಣ. ಜವಾಬ್ದಾರಿಯುತ ನಡೆ ನುಡಿಗಳ ಮೂಲಕ ಭಾರತವನ್ನು ಇಡೀ ವಿಶ್ವವೇ ಗುರುತಿಸುವಂತೆ ಮತ್ತು ಅನುಸರಿಸುವಂತೆ ಬೆಸೋಣ.
1: ಇದುವರೆಗೆ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಲಾ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ ಕೇಳಿದಿರಿ. ಕೇಳಿ, ಕೃಷ್ಣವೇಣಿ ಕಿದೂರು ಬರೆದು ಪ್ರಸ್ತುತಪಡಿಸುವ ಕಥೆ ಸಂಬಂಧಗಳ ನಡುವೆ.
2: ಅಮ್ಮ, ನಾಳೆ ಬೆಳಗ್ಗೆ ನಾವಿಬ್ಬರು ಮನೆಗೆ ಬರ್ತಿದ್ದೇವೆ. ಏನಾದರೂ ಒಳ್ಳೆ ತಿಂಡಿ ಮಾಡಿ ಇಡ, ಪತ್ರೊಡೆ ಮಾಡಿ, ಜೊತೆಗೆ ಸಿಹಿಗೆ ಹಲಸಿನ ಹಣ್ಣು ಕಡುಬು ಇರಲಿ. ನಿನ್ನ ಅಳಿಯಂಗೆ ಆಣ ಅದು. ಇಲ್ಲ ಮಗಳೇ, ವಯಸ್ಸಾಯ್ತು ನೋಡು, ಹಗುರದ ತಿಂಡಿ ಏನಾದರೂ ಮಾಡೋಣ. ಪತ್ರೊಡೆ ಕಡುಬು ಅಂದರೆ ರಾಶಿ ಕೆಲಸ ಇದೆ. ಅಪರೂಪಕ್ಕೆ ಬರ್ತಿದ್ದೇವೆ, ನಿಮ್ಮ ತಿಂಡಿಗೆ ಮಾಡೋದಿಲ್ಲ. ನಾಲ್ಕು ಹೆಚ್ಚೆ ಮಾಡಿದರೆ ಆಯ್ತು, ಅವರೇ ಹೇಳಿದ್ದು ನಿನಗೆ ತಿಳಿಸಲು. ಫೋನ್ ಇಟ್ಟಳು. ಏನಂತೆ ಅವಳದು? ತಿಮ್ಮಪ್ಪಯ್ಯ ಮಡದಿಯ ಸಪ್ಪೆ ಮುಖ ನೋಡಿ ಕೇಳಿದರು. ಅರೆ, ಅವಳ ತಂಗಿಯರು ನಾಳೆ ಬರ್ತೇವೆ ಅಂತ ಬೆಳಗ್ಗೆ ಕಾಲ್ ಮಾಡಿದ್ರಲ್ವಾ, ಅದನ್ನೇ ಇವಳು ಹೇಳಿದ್ಲು. ಎಲ್ಲರೂ ಒಟ್ಟಾಗಿ ಬರ್ತಿದ್ದಾರೆ ಅಂದರೆ ಏನೋ ವಾಸನೆ ಹೊಡೆಯುತ್ತಿದೆ. ಏನಿದೆ ನಲ್ಲಿ? ಹಣಕಾಸು ಬೆಳ್ಳಿ ಬಂಗಾರ ಇಲ್ಲ. ಮಧ್ಯಾಹ್ನದ ಊಟ ಹಾಕಿ ಕಳಿಸಿದ್ರೆ ಆಯಿತು. ನೀನು ಹೆಚ್ಚಿಗೆ ಮಾಡಿ ದಣಿಯೋದು ಬೇಡ, ಹೊರಗಿನವರು ಅಲ್ಲವಲ್ಲ. ಮೊದಲೇ ಸೊಂಟ ಹೂ ಅಂತ ಹಿಂಸೆ ಪಡ್ತಿ. ತಿಮ್ಮಪ್ಪಯ್ಯನ ಮೂಗಿಗೆ ವಾಸನೆ ಹೊಡೆದಾಗಲೇ ಮೂವರು ಹೆಣ್ಣು ಮಕ್ಕಳು ಕರೆಯೂ ಬಂದಿದೆ. ಎಲ್ಲ ಜೊತೆಯಾಗಿ ಬರ್ತಿದ್ದಾರೆ ಅಂದರೆ ಸಣ್ಣ ವಿಚಾರವಲ್ಲ. ವರ್ಷಕ್ಕೊಮ್ಮೆ ಮುಖ ತೋರಿಸದ ಹೆಣ್ಣು ಮಕ್ಕಳು ಈಗ ಬರಬೇಕಿದ್ದರೆ ಏನೋ ಇದೆ. ಇರಲಿ, ಯಥಾ ಪ್ರಕಾರ ಸೀತಮ್ಮ ಕುಚ್ಚಲು ಗಂಜಿ, ಕಾಡು ಮಾವಿನ ಹಣ್ಣಿನ ಗೊಜ್ಜು ಮಾಡಿದರು. ಮಧ್ಯಾಹ್ನ 12 ಗಂಟೆಗೆ ಪರಸ್ಪರ ಮಾತಾಡಿಕೊಂಡಂತೆ ನಾಲ್ಕು ಹೆಣ್ಣು ಮಕ್ಕಳು ಅವರ ಗಂಡಂದಿರು ಅಂಗಳಕ್ಕೆ ಇಳಿದರು. ಸೀತಮ್ಮ ಹೊರಬಂದು ಬಾಯಾರಿಗೆ ನೀರು ಕೊಟ್ಟು ಯೋಗಕ್ಷೇಮ ವಿಚಾರಿಸಿಕೊಂಡರು. ಹೊಟ್ಟೆ ಹಸಿಯುತ್ತಿದೆ, ಮೊದಲು ಊಟ ಮುಗಿಸಿಬಿಡುವ, ಆಮೇಲೆ ತುಸು ಮಾತಾಡಲಿದೆ, ಹಿರಿಮಗಳು ಹೇಳಿದಾಗ ಅದೇ ಸರಿ ಎನ್ನಿಸಿತು. ಕಳೆದ ತಿಂಗಳಿನಲ್ಲಿ ಮಲೇರಿಯಾ ಜ್ವರ ಹಿಡಿದು ಸೀತಮ್ಮ ಹಾಸಿಗೆ ಹಿಡಿದಿದ್ದರು. ಎದ್ದು ನಿಲ್ಲುವ ತ್ರಾಣವೂ ಇರಲಿಲ್ಲ. ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಅಮ್ಮನ ಕಾಯಿಲೆಯ ಬಗ್ಗೆ ಹೇಳಿ ಒಬ್ಬರಾದರೂ ಬನ್ನಿ ಎಂದು ಕೇಳಿದ್ದರು ಅಪ್ಪ. ಅದು ಇದು ನೆವನ ಹೇಳಿದ್ದೆ ಹೊರತು ಬಂದವರು ಇಲ್ಲವೇ ಇಲ್ಲ. ವೀಳ್ಯದ ತಟ್ಟೆ ಎಳೆದುಕೊಳ್ಳುತ್ತಾ ಹಿರಿಯ ದನಿ ತೆಗೆದ. ಮಾವಯ್ಯ, ನಾವು ಇವತ್ತು ಬಂದಿದ್ದು ನಮಗೆ ಧಾರಾಳ ಸಮಯ ಇದ್ದು ಅಲ್ಲ, ಮುಖ್ಯ ವಿಚಾರ ಇತ್ಯರ್ಥ ಆಗಬೇಕಿದೆ. ನಿಮ್ಮ ಮತ್ತು ಅತ್ತೆಯ ಆರೋಗ್ಯ ಕ್ಷೀಣಿಸುತ್ತಿದೆ, ಬಂದ ಕಾರ್ಯವನ್ನು ನಾವು ಇದ್ದುಕೊಂಡೇ ಇತ್ಯರ್ಥ ಮಾಡಲು ತೀರ್ಮಾನಿಸಿದ್ದೇವೆ. ಗೋಡೆಗೊರಗಿ ಕುಳಿತ ಗಂಡನ ಸುಕ್ಕುಗಟ್ಟಿದ ಮುಖ, ಬಡಕಲುಷರ, ಸೊಂಟಕ್ಕೆ ಬಿಗಿದ ಬಣ್ಣಗೆಟ್ಟ ಪಂಚೆ ಕಂಡ ಹೆಣ್ಮಕ್ಕಳು ವಿಚಾರಿಸಿದವರಲ್ಲ. ಗುಸುಗುಸು ಪಿಸು ಪಿಸು ಅಷ್ಟೆ. ಹಿರಿಮಗಳು ನಾನು. ಮೊದಲಿಗೆ ನಾನೇ ಪ್ರಸ್ತಾಪ ತೆಗೆಯುತ್ತೇನೆ. ಅಪ್ಪ ಸರಿಯಾಗಿ ಕೇಳಿಸಿಕೊಳ್ಳಿ. ನಿಶ್ಶಬ್ದ. ಎಲ್ಲರ ನೋಟ ಪರಸ್ಪರ ಸಂಧಿಸಿತು. ನಮ್ಮಗಳ ಲಗ್ನ ಮಾಡಿ ಕಳಿಸಿದ್ದೀರಿ, ಆಗ ನಮಗೆ ಇಲ್ಲಿಂದ ಕೊಟ್ಟಿದ್ದು ಏನೂ ಇಲ್ಲ. ಮತ್ತೇನಿತ್ತು? ನಮ್ಮ ಲಗ್ನ ಅಂದರೆ ಕಾಟಾಚಾರದ್ದು. ಒಳ್ಳೆ ರೇಷ್ಮೆ ಸೀರೆ ಇಲ್ಲ, ಕೊರಳಿಗೆ ಆಭರಣ ಇಲ್ಲ, ಏನೋ ನಮ್ಮ ಗಂಡ ಆದವರು ಒಳ್ಳೆ ಜನರಾದ ಕಾರಣಕ್ಕೆ ಆಯಿತು. ನೂನ ಎಳೆಯ ಹಾಗಿದ್ದ ಸರ ಒಂದು. ನಮ್ಮತ್ತೆ ಮಾವನೇ ನನ್ನ ಬೋಳು ಕುತ್ತಿಗೆ ಕೈಕಂಡು ಒಡವೆ ಮಾಡಿಸಿದ್ರು. ಈಗ ಏನು ಅಂದರೆ ಜಮೀನಿನಲ್ಲಿ ಹೆಣ್ಣು ಮಕ್ಕಳಿಗೆ ಪಾಡಲೇಬೇಕು, ನಮಗೆ ಆ ಹಕ್ಕಿದೆ. ನಿಮ್ಮ ಕಾಲ ಮುಗೀತಾ ಬಂತು, ಆಮೇಲೆ ಹಾಗೆ ಹೀಗೆ ಎಂದು ವೈಮನಸ್ಸು ಬೇಕಿಲ್ಲ. ನೀವಿದ್ದಾಗಲೇ ನಾವು ಜಮೀನು ಪಾಲು ಮಾಡಿಕೊಳ್ತೇವೆ. ನಾಲ್ಕು ಹೆಣ್ಣು ಮಕ್ಕಳಿಗೆ ಸಮಪಾಲು ಬೇಕು. ಇದ್ದ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದೇ ಅದೇ ಕಾರಣಕ್ಕೆ. ನಾವು ನಾಳೆಗೆ ಏನೂ ಆಗ

ಬಹುದು. ನಿನ್ನ ಅಳಿಯಂದಿರು ಅವರ ಕೆಲಸ ಬಿಟ್ಟು ಬಂದಿದ್ದೇ ಅದಕ್ಕೆ. ಅಪ್ಪ, ನಮ್ಮ ಮೂಲೆ ಜಮೀನಿಗೆ ಬೆಲೆ ಹೆಚ್ಚೇನೂ ಸಿಗಲಿಕ್ಕಿಲ್ಲ. ಆದರೂ ನೀನಿದ್ದಾಗಲೇ ಅದು ತೀರ್ಮಾನ ಆಗಬೇಕು. ಮನೆ ಮತ್ತು ಹಿತ್ತಲು ಹಿರಿ ಮಗಳಾದ ನನಗೇ ಬೇಕು. ಅದು ಹೇಗಾಗುತ್ತದೆ? ಸರಿಯಾದ ಪಾಲು ಬೇಕು, ಇಲ್ಲವಾದರೆ ನಾನು ಸುಮ್ಮನಿರುವುದಿಲ್ಲ. ನೀವಿಬ್ಬರೇ ಎಲ್ಲ ಹಕ್ಕುದಾರರು, ನಾವಿದ್ದೇವೆ. ಸಮನಾಗಿ ಹಂಚಿಕೆ ಆಗಬೇಕು. ಮಾವಯ್ಯ, ನಮಗೆ ಇಲ್ಲಿ ಪದೇ ಪದೇ ಬರಲು ಸಮಯವಿಲ್ಲ. ಏನು, ನಿಮ್ಮ ಹೆಣ್ಣು ಮಕ್ಕಳು ಅಪ್ಪನ ಸ್ವತ್ತನ್ನು ಉಳಿಸಿಕೊಳ್ಳಬೇಕು ಅಂತ ಹಂಬಲಿಸುತ್ತಾರೆ. ಬೇಗನೆ ಇತ್ಯರ್ಥ ಆದರೆ ನಮಗೂ ಒಳ್ಳೆಯದು. ನನ್ನ ಹೆಸರಿನ ಭೂಮಿ ಇರುವುದೇ ಕಡಿಮೆ. ಅದನ್ನು ನಿಮಗೆ ಕೊಟ್ಟರೆ ನಾವಿಬ್ಬರು ಉಣ್ಣುವುದನ್ನು ಹೆತ್ತ ತಾಯಿ ತಂದೆ ನಿಮ್ಮಗಳಲ್ಲಿ ಬಂದು ಇರಬೇಕಾಗುತ್ತದೆ. ಅದೆಲ್ಲ ಬೇಡ ಅಪ್ಪ, ನಮ್ಮಲ್ಲಿ ಅತ್ತೆ ಮಾವ ಇದ್ದಾರೆ, ಆಗದು. ನಮ್ಮಲ್ಲಿ ಮತ್ತೇನು, MBBS ಮಾಡಬೇಕು ಎಂದು ಹಗಲಿರುಳು ಸ್ಟಡಿಯಲ್ಲೇ ಇರ್ತಾನೆ ಮಗ. ಮುದುಕರನ್ನು ತಂದಿಟ್ಟುಕೊಂಡರೆ ಆಯಿತು, ಅವ ಎಲ್ಲಿ ಓದಬೇಕು ಹೇಳಿ? ಜಾಗ ಇಲ್ಲ ನಮ್ಮಲ್ಲಿ. ನಮ್ಮದು ಹಾಗೆ, ಹೊರಗಿನ ಕೋಣೆ ಮಗಳಿಗೆ ಬೇಕು. ಇನ್ನು ನಮಗೆ ಇರುವ ಜಾಗವೇ ಕಡಿಮೆ. ಈಗಿರುವ ಮನೆ ಮಾರಾಟ ಮಾಡಿ ಹೊಸ ಮನೆಗೆ ಹೋಗೋಣ ಅಂತ ನಿಶ್ಚಯ ಮಾಡಿದ್ದೇವೆ. ಹಲಿರುಳು ಅಪ್ಪ ಕೆಮ್ಮುತ್ತ ಕೂತರೆ ಹೇಗೆ? ಅಲ್ಲದೆ ನನ್ನ ಮಗ ಗಂಡನ ಸ್ನೇಹಿತರು ಹೈ ಸೊಸೈಟಿಯ ಜನರು, ನಕ್ಕಾರು ಅವರು, ಅದೆಲ್ಲ ಆಗದು. ಅದು ತನಕ ಸುಮ್ಮದ ತಾಯಿ ಈಗ ಬಾಯಿ ತೆರೆದರು. ನೋಡಿ, ನೀವೆಲ್ಲ ಹೇಳಿದ್ದು ಸರಿ, ಅದು ನಿಮ್ಮ ಮಟ್ಟಿಗೆ. ಇರುವ ಭೂಮಿ ಈಗ ನಮಗೆ ಅನ್ನ ನೆರಳು ಕೊಟ್ಟಿದೆ. ಅದನ್ನು ಮಾರಾಟ ಮಾಡಿ ಅಥವಾ ಇದ್ದ ಹಾಗೆ ನಿಮಗೆ ಕೊಡಬೇಕು ಅಂತೀರಿ. ಮುದುಕರಾದ ನಾವು ಉಸಿರಿದ್ದಷ್ಟು ದಿನ ಎಲ್ಲೇ ಉಳಿಯಬೇಕು? ಎಂಥದಮ್ಮ ನಿನ್ನ ಪಿರಿಪಿರಿ, ವೃದ್ಧಾಶ್ರಮಗಳು ಇರುವುದು ಯಾಕೆ? ನಿಮ್ಮಂಥವರನ್ನು ಅಲ್ಲಿ ಕೂರಿಸಿ ಅನ್ನ ಹಾಕ್ತಾರೆ. ಇಲ್ಲಿನ ಹಾಗೆ ದುಡಿತ ಕಷ್ಟ ಇಲ್ಲ. ತಿಂಡಿ ಊಟದ ಸಮಯಕ್ಕೆ ಹಾಜರಾದರೆ ಆಯಿತು, ಮತ್ತೇನಾಗಬೇಕು? ಹಾಗಿದ್ದರೆ ನೀವು ಅಂಥ ಕಡೆಗೆ ಹೋಗುವ ಜನರ? ಊಟ ತಿಂಡಿಗೆ ಏನೇನೂ ಕೊರತೆ ಇಲ್ಲ ಅಂತಿ. ಬಾಯಿ ಮುಚ್ಚು ಅಮ್ಮ, ನಾವ್ಯಾಕೆ ಅಂಗಡೆಗೆ ಹೋಗಬೇಕು? ನಮ್ಮದೇ ಮನೆ, ಸ್ವತ್ತು, ಕೆಲಸ ಇರುವಾಗ ಸಂಪತ್ತು ನಮಗೆ ಧಾರಾಳವಾಗಿದೆ. ನಾವೆಲ್ಲ ಬಡತನದಲ್ಲಿ ಉಡುವ ಪಂಚೆ ಸೀರೆ ಹರಿದು ತುಪ್ಪ ಹಾಕುವ ಜನರಲ್ಲ. ನಾವೆಲ್ಲಿ ನೀವೆಲ್ಲಿ? ಮಾವಯ್ಯ, ಹೆಚ್ಚಿಗೆ ಮಾತಾಡಲು ನಮಗೆ ಸಮಯ ಇಲ್ಲ. ಇಲ್ಲಿನ ಜಮೀನು ಹಂಚಿಕೊಡಿ, ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡೋಣ. ಪದೇ ಪದೇ ಬರಲು ನಮಗೂ ಸಮಯ ಇಲ್ಲವೇ ಇಲ್ಲ. ಕೊನೆಯದಾಗಿ ಹೇಳ್ತೇನೆ, ನಾವು ಜೀವದಲ್ಲಿ ಇರುವ ತನಕ ಎರಡು ಹೊತ್ತು ಗಂಜಿ ಊಟಬೇಕು. ನಮ್ಮ ಸಾವಿನ ನಂತರ ಅದು ನಿಮಗೆ ಬಿಟ್ಟದ್ದು. ಅಪ್ಪ, ನೀವೇ ಬುದ್ಧಿವಂತರು ಎಂದುಕೊಳ್ಳಬೇಡಿ. ಇದೆಲ್ಲ ನಿಮ್ಮ ತಂದೆಯಿಂದ ಬಂದ ಜಮೀನು, ನಿಮಗೆ ಹೇಗೆ ಬಂತೋ ಹಾಗೆ ನಮಗೆ ಕೊಡಬೇಕು. ವೃದ್ಧಾಶ್ರಮ ಅಂದರೆ ಅದರ ಬಗ್ಗೆ ನಿಮಗೆ ಕಲ್ಪನೆ ಇಲ್ಲ. ಕೂತ ಕಡೆಗೆ ಸಮಯಕ್ಕೆ ಸರಿಯಾಗಿ ಅನ್ನ ತಿಂಡಿ ಚಹಾ ಕಾಫಿ ಬರುತ್ತದೆ. ಮಲಗಲು ಹಾಸಿಗೆ, TV ನೋಡಬಹುದು. ಹರಟೆ ಹೊಡೆಯಲು ನಿಮ್ಮೇ ವಯಸ್ಸಿನ ಮುದುಕರು ಸಿಗ್ತಾರೆ. ಹುಲ್ಲು ಎತ್ತಿ ಇಡುವ ಕಾರ್ಯ ಕೂಡ ನಿಮಗಿಲ್ಲ, ಮಹಾರಾಜರ ಆಗಿರಬಹುದು. ಹಾಗಿದ್ದರೆ ನಿಮ್ಮ ಅತ್ತೆ ಮಾವನೂ ಇದ್ದಾರಾ ಅಲ್ಲಿ? ಆಗಲಿ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಮತ್ತೇನು? ಬಾಯಿ ಮುಚ್ಚು ಅಮ್ಮ, ನಮ್ಮದೇ ಮನೆ ಸಂಪತ್ತು ಧಾರಾಳವಾಗಿದೆ. ಹಾಗಿರುವಾಗ ಅವರು ಯಾಕೆ ವೃದ್ಧಾಶ್ರಮಕ್ಕೆ ಹೋಗ್ತಾರೆ? ಅದೆಲ್ಲ ಎರಡು ಹೊತ್ತಿನ ಗಂಜಿಗೂ ತತ್ವಾರ ನಿಮ್ಮಂಥವರಿಗೆ. ಎತ್ತರಿಸಿದ ದನಿಯಲ್ಲಿ ಗದರಿಸಿದಳು. ಶೀಲಾ, ನನ್ನ ಅಪ್ಪ ಅಮ್ಮನಿಗೆ ಅವಮಾನ ಮಾಡ್ತಿದ್ದಾರೆ ನಿನ್ನ ತಾಯಿ. ನಾನಿಲ್ಲಿ ನಿಲ್ಲುವುದಿಲ್ಲ, ಎದ್ದೆ. ಅಳಿಯನ ಮುಖ ಕೆಂಪಗೆ ಕಾದ ಬಣ್ಣಕ್ಕೆ ತಿರುಗಿತ್ತು. ಮಾವಯ್ಯ, ನಿಮ್ಮಲ್ಲಿ ಹೆಚ್ಚಿಗೆ ಮಾತಾಡಲು ನನಗೂ ಸಮಯವಿಲ್ಲ. ನಮಗೆ ಇಲ್ಲಿನ ನೆಲ ಬೇಕು, ಅದನ್ನು ಸರ್ವತಾ ಬಿಟ್ಟುಕೊಡಲರೆ. ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡಿಕೊಳ್ಳೋಣ, ನಮ್ಮ ಸಮಯ ಹಾಳಾಗುತ್ತದೆ. ಬೇಗನೆ ಇತ್ಯರ್ಥ ಮುಗಿಸುವ. ನಾವು ಜೀವದಲ್ಲಿರುವ ತನಕ ಎರಡು ಹೊತ್ತಿನ ಗಂಜಿ ಊಟಕ್ಕಾದರೂ ಈ ಜಮೀನು ಬೇಕು. ನಿಮ್ಮ ಕೇಳಿಕೆಯಂತೆ ಕೊಟ್ಟರೆ ಆಮೇಲೆ ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗದ ಜನ ನಾವಲ್ಲ. ಅಪ್ಪ, ಅಳಿಯನಿಗೆ ಅವಮಾನ ಮಾಡ್ತಿದ್ದೀರಿ, ಅಷ್ಟಕ್ಕೂ ಅವರೇನು ತಪ್ಪಳಿದ್ರ? ನಮ್ಮಗಳ ಮನೆಗೆ ಬಂದಿರುವುದು ಬೇಕಿಲ್ಲ, ಅದು ಹಾಗಂದಿದ್ದಕ್ಕೆ ವೃದ್ಧಾಶ್ರಮ ಅಂದೆ. ತಪ್ಪೇನಿದೆ? ಇಂದಲ್ಲ ನಾಳೆಗೆ ನಿಮ್ಮ ಕೈಕಾಲು ಬಿದ್ದರೆ ಯಾರಿದ್ದಾರೆ ಅಕರೆ ಮಾಡಲು? ನಾವಂತೂ ಬರುವುದಿಲ್ಲ. ಸೊತ್ತು ಜಮೀನು ನಮ್ಮ ಹೆಸರಿಗೆ ಮಾಡು ಅಂದಿದ್ದು ಅದಕ್ಕೆ. ಗಂಜಿಯಾದರೂ ಕುಡಿದು ಬದುಕಬಹುದು ನಿಮಗೆ. ನೋಡಿ ಅಪ್ಪ, ನಮ್ಮ ಮಗ MBBS ಮಾಡಬೇಕು, ಹಗಲಿರುಳು ಸ್ಟಡಿಯಲ್ಲೇ ಇರ್ತಾನೆ. ಅವನಿಗೆ ಸಣ್ಣ ತೊಂದರೆ ಕೂಡ ಬರಬಾರದು ಅಂತಾನೆ. ನೀವು ಕೆಮ್ಮುವುದು, ದನಿ ಎತ್ತರಿಸಿ ಮಾತಾಡುವುದು ಎಲ್ಲ ಅನಾಗರಿಕ ಲಕ್ಷಣ, ಅವನಿಗೆ ಹಿಡಿಸುವುದಿಲ್ಲ. ನಾನು ಇತ್ತ ಹೊರಟಾಗಲೇ ಹೇಳಿದ್ದಾನೆ, ಅಜ್ಜ ಅಜ್ಜಿ ಇಲ್ಲಿಗೆ ಬಂದರೆ ನಾನು ಹಾಸ್ಟೆಲಿಗೆ ಹೋಗ್ತೇನೆ ಅಂತ. ನಿಮಗೆ ಬೇಕಾಗಿ ಇರೋ ಒಬ್ಬ ಮಗನನ್ನು ಹಾಗೆ ಬಿಡಲಾಗುವುದಿಲ್ಲ ನಮಗೆ. ನಿನ್ನೆಯೇ ಹೇಳಿಬಿಟ್ಟಿದ್ದಾನೆ ಮಗರಾಯ, ಈಗಿರುವ ಮನೆ ಚಿಕ್ಕದು, ಇಲ್ಲಿ ಅಮ್ಮ ಅಪ್ಪ ಇರುವ ಮನೆ ಒಳ್ಳೆ.

0: ಗಾಳಿ ಬೆಳಕು ಎಲ್ಲ ಇದೆ. ಮಾರಾಟ ಮಾಡಿ ಹೊಸ ಮನೆ ಕೊಳ್ತಾನಂತೆವ. ಎಲ್ಲಿ ಮಾವಯ್ಯ, ಈ ಕಾಗದಗಳಿಗೆ ಒಂದು ದಸ್ಕತ್ತು ಹಾಕಿಬಿಡಿ. ಅಜ್ಜನ ದಸ್ಕತ್ತು ಈಗಲೂ ಎಷ್ಟು ಸ್ಪಷ್ಟವಾಗಿದೆ ಅಂತ ನಿಮ್ಮ ಮೊಮ್ಮಗ ನೋಡಲಿ. ಅದು ಆಗೋದು. ನಮ್ಮ ನವ್ಯ ಕೂಡ ಕೇಳಿದ್ಲು ನಿನ್ನೆ, ಅಮ್ಮ ಅಜ್ಜಂಗೆ ಇಂಗ್ಲೀಷ್ನಲ್ಲಿ ಸಹಿ ಮಾಡಲು ಗೊತ್ತಾ ಅನ್ಲು. ನನ್ನಪ್ಪ ಅಂದರೆ ಏನು ಅಂತ ಅಂದ್ಕೊಂಡೆ. ದಸ್ಕತ್ತು ಹಾಕಿ ಕೊಡದೇ ಇರ್ತಾರಾ, ನೀ ನೋಡುವೆಯಂತೆ ಅಂತ ಹೊಗಳಿದೆ ಅಪ್ಪನ. ಪರಸ್ಪರ ಮುಖ ನೋಡಿಕೊಂಡ ಹೆಣ್ಮಕ್ಕಳಿಗೆ ಮುಖ ಪ್ರಸನ್ನವಾಯಿತು. ಹೌದೇನಕ್ಕ, ಅಪ್ಪ ನಿಮ್ಮಲ್ಲಿರ್ತಾರಾ, ಮತ್ತೆ ಅಮ್ಮನೂ ಬರ್ತಾರೆ ಅಲ್ವಾ? ನಿಜಾನ? ನೀನೇ ನೋಡ್ಕೊಳ್ತೀಯ ಇನ್ನು ಮುಂದೆ? ಮೊದಲು ಜಮೀನಿನ ವಿಲೇವಾರಿ ಆಗಲಿ, ನಂತರದ್ದು ಈಗೇಕೆ? ಅಕ್ಕ ಇಲ್ಲಿ ಮನೆ ಸಮೀಪ ಹೈವೇ ಬರ್ತದೆ ಅಂತ ಕೇಳಿದೆ. ಆಗ ಇಲ್ಲಿ ಇಂಚಿಂಚು ನೆಲಕ್ಕೆ ಚಿನ್ನದ ರೇಟು ಸಿಗುತ್ತೆ. ಅಪ್ಪ ಹೀಗೇಕೆ ಮಾಡ್ತಾರೆ, ನಾವು ಅವರ ಮಗಳಂದಿರೇ ತಾನೆ. ಸುಮ್ಮನಿರು, ಈಗ ಅದೆಲ್ಲ ಮಾತಾಡಬೇಕಿಲ್ಲ, ಹೇಗಾದರೂ ಒಪ್ಪಿಸಬೇಕು ಅವರನ್ನು. ಅಪ್ಪ ಅಮ್ಮ ತುಂಬ ಮುದುಕರಾದರು, ಆದರೂ ಕಣ್ಣು ಕಿವಿ ಸರಿಯಾಗಿದೆ. ಹೈವೇ ಮಾಡಲಿರುವಾದರೆ ಮತ್ತೆ ನಮಗೇನು ಸಿಗುತ್ತದೆ? ಈಗಲೇ ಸಹಿ ಮಾಡಿಸಬೇಕು, ಅವರಿಗೆ ತಿಳಿಯುವ ಮುನ್ನವೇ. ನಾವೀಗ ಹೊರಡ್ತೇವೆ ಅಪ್ಪ, 4 ದಿನ ಬಿಟ್ಟು ಬರ್ತೇವೆ. ಆ ಸೊತ್ತಿನ ಪಾಲು ಮುಗಿಸೋಣ. ಅಮ್ಮ ಇಂದಿನ ದಿನ ಅಪಾಯ ಜಾಸ್ತಿ, ನಿನ್ನ ಒಡವೆಗಳನ್ನು ಇಲ್ಲಿ ಇರಿಸಬೇಡ. ಈಗ ಕಳ್ಳರೇ ತುಂಬಿದ್ದಾರೆ, ಕೇಳಿಲ್ವಾ? ಮೊನ್ನೆ ಹಾಡು ಹಗಲೆ ಮುದುಕಿ ಒಬ್ಬಂಟಿಯಾಗಿರುವ ಮನೆ ಹೊಕ್ಕು ಚಿನ್ನ ಅಪಹರಿಸಿದ್ರು. ಪಾಪ ಆ ವೃದ್ಧೆಯನ್ನು ಜೀವ ಸಹಿತ ಬಿಡಲಿಲ್ಲ. ನಮಗೆ ನಿನ್ನದೇ ಚಿನ್ನ ಆಗ್ತಿದೆ. ನಿನ್ನ ಬಂಗಾರ ನಮ್ಮಲ್ಲೇ ಕೊಡು, ನಿನಗೆ ಬೇಕಾದಾಗ ಕೇಳು, ತಂದುಕೊಡ್ತೇವೆ. ಇಲ್ಲಿನ ಮುರುಕಲು ಗೂಡಿನ ಆಗಿರುವ ಮನೆಯಲ್ಲಿ ಇಡಬೇಡ. ಬಂಗಾರ ಎಲ್ಲಿ ಮಗಳೇ? ಎಲ್ಲ ನಿಮ್ಮ ವಿವಾಹದ ವೆಚ್ಚಕ್ಕೆ ಮುಗಿಯಿತು. ಈಗ ಏನಿದೆ? ಮೊನ್ನೆ 4 ಬಳೆ ತಗೊಂಡೆ ಅಂತ ನಮ್ಮ ಜುವೆಲ್ಲರ್ ಹೇಳಿದ್ರಲ್ಲ, ತುಂಬ ಚೆನ್ನಾಗಿದೆ ಡಿಸೈನ್, ನೀವು ತೊಳಿ ಅಕ್ಕ ಅಂದರು. ನೋಡೋಣ, 4 ದಿನ ನನ್ನಲ್ಲಿರಲಿ, ಮದುವೆ ಮುಂಜಿ ಅಂತ ಹಾಕ್ಕೊಂಡು ಹೋಗಬಹುದು. ಅದೂ ಕಿವಿ ಸೇರಿತ, ನಿಮ್ಮಪ್ಪ ಇಷ್ಟು ವರ್ಷದಲ್ಲಿ ಮೊದಲು ಕೊಟ್ಟೆ. ಇದ್ದ ಬದ್ದ ಆಭರಣ ಚಿನ್ನ ನಿಮ್ಮಗಳ ಲಗ್ನಕ್ಕೆ ಕೊಟ್ಟಿದ್ದೆ, ಅಡಿಕೆಗೆ ಒಳ್ಳೆಯ ಬೆಲೆ ಇತ್ತು, ತಂದು ಹಾಕು ಅಂದರು. ಆಗಲೇ ಹೇಳಿ ಎಚ್ಚರಿಸಿದ್ದಾರೆ, ನಿನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟು ಬಿಡಬೇಡ. ಕೈಲಿ 4 ಚಿನ್ನದ ಬಳೆ ಕಂಡರೆ ಸುಮ್ಮನಿರುವುದಿಲ್ಲ ಅವರು. ನಿಜ ಆಯ್ತಲ್ಲ, ಹೊರಡಿನ್. ಇನ್ಮೇಲಿಂದ ನೀವು ತವರಿಗೆ ಬರುವುದಾದರೆ ತವರ ಮೇಲಿನ ಪ್ರೀತಿಗೆ ಬನ್ನಿ. ಹಣ ಒಡವೆ ಕೊಡು ಎಂದು ಬರುವುದಾದರೆ ಅಗತ್ಯವೇ ಇಲ್ಲ. ನಾವು ನಮ್ಮ ಬದುಕಿನ ನಂತರ ಏನಿದ್ದರೂ ಕೊಟ್ಟು ಬಿಡುತ್ತೇವೆ. ಚಿನ್ನದ ಬಳೆ ಹಾಕೊಳ್ಳುವ ಆಸೆ ನಿನ್ನಮ್ಮನಿಗೆ ಇದ್ದರೇನಂತೆ? ಅವಳ ತವರಿನಲ್ಲಿ ಕೊಟ್ಟ ಬಂಗಾರ ಲಗ್ನದ ಸಮಯಕ್ಕೆ ನಿಮಗೆ ಹಂಚಿ ಹಾಕಿದ್ದಾಳೆ. ಬರಿಗೊರಳಿನಲ್ಲಿ ಬದುಕಿನ ಹಲವಾರು ವರ್ಷ ದುಡಿದವಳು, ಈಗ ಆಸೆ ಈಡೇರಿಸಿಕೊಟ್ಟೆ, ಅದು ಅವಳದು. ಹೆತ್ತವರನ್ನು ನೋಡಲು ಬರುವಾಗ ಜಮೀನು ಕೊಡು ಅಂತ ಕೇಳುವುದು ಅಗತ್ಯವಿಲ್ಲ, ಇದು ನನ್ನ ಸ್ವಯಾರ್ಜಿತ. ನಮ್ಮ ನಂತರ ನಿಮಗೆ ಸಿಗಬಹುದೇನು ಅದೂ ಹೇಳಲಾರೆ. ತಂದೆ ತಾಯಿ ಎನ್ನುವ ಮಮತೆ ಬಾಂಧವ್ಯ ಇರಿಸಿಕೊಂಡು ಬನ್ನಿ. ಅಳಿಯಂದರಿಗೆ ನಾವು ಹೇಳುವುದು ಇದನ್ನೇ, ನಾವಿರುವ ತನಕ ನಮ್ಮ ಸೊತ್ತು ನಮ್ಮದು, ಅದು ಪರಭಾರೆ ಮಾಡುವುದಿಲ್ಲ. ಅನುಕೂಲಸ್ಥ ಮನೆತನದ ಬುದ್ಧಿ ತಿಳಿದ ನಿಮಗೆ ಅರ್ಥ ಆಗಿದೆ ಎಂದು ತಿಳಿಯುತ್ತೇವೆ.
1: ಇದುವರೆಗೆ ಸಂಬಂಧಗಳ ನಡುವೆ ಕೃಷ್ಣವೇಣಿ ಕಿದೂರು ಅವರಿಂದ ಕಥೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ

0: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
0: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
0: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ

0: ಸಮಗ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಪತ್ರಕರ್ತೆ ಭವ್ಯ ಎನ್. ಕಾರ್ಯಕ್ರಮ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಕೇಳಿ ಕಾರ್ಯಕ್ರಮ ಪ್ರಗತಿ ಪಥ. ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
2: ರೈತರು ಮುಂಗಾರು ಹಂಗಾಮಿನ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ವಿಮಾ ಮೊತ್ತದ 2% ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ವಿಮಾ ಮೊತ್ತದ 5% ವಿಮಾ ಕಂತನ್ನ ಪಾವತಿಸಬೇಕಾಗುತ್ತದೆ. ಈ ಯೋಜನೆಯ ವ್ಯಾಪ್ತಿಯನ್ನ ನೋಡೋದಾದ್ರೆ ತಡೆಗಟ್ಟಲಾದ ಬಿತ್ತನೆ ನಾಟಿ ಅಪಾಯ ಅಂದ್ರೆ ವಿಮಾ ಘಟಕದಲ್ಲಿ ಅಧಿಸೂಚಿತ ಬೆಳೆ ಪ್ರದೇಶದ 75%ಕ್ಕಿಂತ ಹೆಚ್ಚು ಭಾಗ ಬಿತ್ತನೆಯಾಗದೆ ಉಳಿದಿದ್ದರೆ ಅಥವಾ ಮಳೆಯ ಕೊರತೆ ಅಥವಾ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಿಂತಹ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಬಿತ್ತನೆ ಅವಧಿಯಲ್ಲಿ ಮೊಳಕೆಯೊಡೆಯುವಿಕೆ ವಿಫಲವಾದರೆ ರೈತರು ಬಿತ್ತನೆ ವೈಫಲ್ಯದ ಅಪಾಯವನ್ನ ತಡೆಗಟ್ಟಲು ಅರ್ಹರಾಗಿರುತ್ತಾರೆ.
1: ಪ್ರಗತಿಪಥ ಇಂದು 1 ಗಂಟೆಗೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೂಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರು, ದಂತ ವೈದ್ಯರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ನಾವು ದಂತ ವಿಷಯವಾಗಿ ಅನೇಕ ವಿಚಾರಗಳನ್ನು, ಅಂದರೆ ಅದರ ವಿವಿಧ ರೂಪಗಳು, ದಂತ ಚಿಕಿತ್ಸೆ ಅಂತಂತಂದರೆ ಜನರಿಗೆ ರೂಟ್ ಕ್ಯಾನಲಿಂಗು, ಹಲ್ಲು ತುಂಬಿಸೋದು ಅಂತ ಇಷ್ಟಿಷ್ಟೇ ಕೆಲವು ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ. ಹಲ್ಲು ಬಿದ್ದಾಗ ಇನ್ನೊಂದು ಹಲ್ಲು ಹಾಕ್ಸಿದ್ರೆ ಆಯಿತು ಅಂತಂಥೇಳಿ. ಆದರೆ ಭಾಳಷ್ಟು ವಿಷಯಗಳು ಇದರಲ್ಲಿವೆ. ಈ ರೀತಿಯಾಗಿ ದಂತ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಹೋದಾಗ ಅವರದ್ದು ತಮ್ಮದೇ ಆದಂಥ ಕೆಲವು ಚಿಕಿತ್ಸೆಗಳನ್ನು ಮಾಡ್ತಾ ಹೋಗ್ತಾರೆ. ಈ ತಪ್ಪು ಕಲ್ಪನೆಗಳು ಏನೇನು ಇರ್ತವೆ, ಇದನ್ನು ಹೋಗಲಾಡಿಸ್ಬೇಕಂತಂದರೆ ಯಾವ ರೀತಿ ದಂತ ಚಿಕಿತ್ಸೆನ ನಾವು ಪಡಿಬೇಕಾಗತ್ತೆ ಅನ್ನೋದು ಭಾಳ ಮುಖ್ಯ. ಡಾಕ್ಟರ್ ಆತ್ಮಾನಂದ್ ಅವರೇ, ನಮಗೆ ಹೇಳಿ, ಜನರಲ್ಲಿ ಏನಾದರೂ ಈ ರೀತಿ ತಪ್ಪು ಕಲ್ಪನೆಗಳು ಇವೆಯಾ?
2: ಇದರಲ್ಲಿ ನಾವು ಚಿಕಿತ್ಸೆಯ ಕುರಿತು ಒಂದು ತಪ್ಪು ಕಲ್ಪನೆ ಮತ್ತು ಮೌಢ್ಯತೆಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಪ್ಪು ಕಲ್ಪನೆಗಳಂದ್ರೆ ಏನು ಮತ್ತು ಮೌಢ್ಯತೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೌಢ್ಯತೆ ಅಂತಂದ್ರೆ ನಾವು ಆ ಒಂದು ಪರ್ಟಿಕ್ಯುಲರ್ ಪರಿಸರ ಅಥವಾ ಒಂದು ಸಿಚುವೇಶನ್ ಒಳಗೆ ಇರಲ್ಲ, ಬೇರೆಯವರು ಹೇಳಿದ್ರೆ ನಾವು ಕೇಳ್ತೀವಿ, ಅದು ಕೇಳಿ ಕೇಳಿ ಒಬ್ರು ಕೊಟ್ಟಿರುವಂತಹ ಮಾಹಿತಿಯನ್ನ ಮತ್ತಿನ್ನೊಬ್ರಿಗೆ ನಾವು ನೀಡ್ತೀವಿ, ಅದನ್ನ ಜನರು ನಂಬ್ತಾರೆ, ಅದನ್ನ ನಾವು ಮೌಢ್ಯತೆ ಅಂತ ಹೇಳ್ತೀವಿ.
1: ಅಂದ್ರೆ ಬಾಯಿಯಿಂದ ಬಾಯಿಗೆ ಏನೇನೋ ಹೇಳಿದ್ದನ್ನ ಕೇಳ್ತಾ ಅದನ್ನ ಅನುಸರಿಸೋದು.
2: ಹೌದು.
1: ಆದ್ರಿಂದ ಸಾಕಷ್ಟು ಅನಾಹುತಗಳಾಗತ್ತೆ. ಆದ್ರೆ ಏನಂದ್ರೆ ಮಾನಸಿಕವಾಗಿ ಅವರು ಹೇಳಿದ್ದಕ್ಕೆ ಅಥವಾ ಅವರು ಎಲ್ಲೋ ಒಂದು ದಾರಿ ತೋರಿಸಿದ್ದಕ್ಕೆ ಅಲ್ಲಿ ಹೋಗಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆರಾಮಾದೀವಿ ಅಂತ ಹೇಳಿ, ಮನುಷ್ಯನ ಮನಸ್ಸು ಎಷ್ಟಿದೆ ಅಂದ್ರೆ ಆ ತಪ್ಪು ಕಲ್ಪನೆ ಅದನ್ನ ಅನುಸರಿಸೇ ಅವನು ಗುಣ ಆದ ಅಂತಂತೇಳೋ ಆ ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತಾರೆ. ಏನೇನು ಸರ್ ತಪ್ಪು ಕಲ್ಪನೆಗಳಲ್ಲಿ, ಯಾವ್ಯಾವ ತಪ್ಪು ಕೆಲಸಗಳನ್ನ ಅಥವಾ ತಪ್ಪು ಚಿಕಿತ್ಸೆ ದಾರಿಗಳನ್ನ ತುಳಿತಾರೆ ಜನ?
2: ನೋಡಿ, ದಂತ ವೈದ್ಯಕೀಯ ಲೋಕದಲ್ಲಿ ಹಲವಾರು ವಿಭಾಗಗಳಿದ್ದು ಆ ವಿಭಾಗವಾರು ನಿಮಗೆ ಜನರು

0: ಆ ವಿಭಾಗದಲ್ಲಿ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ಏನು ತಪ್ಪು ಕಲ್ಪನೆಗಳಿದೆ ಅಂತ ನಾನು ವಿವರವಾಗಿ ಹೇಳ್ಕೊಂಡು. ಮೊದಲನೇ ವಿಭಾಗ ಬಂದ್ಬಿಟ್ಟು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆ ಅಥವಾ ನಾವು ಓರಲ್ ಅಂಡ್ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಅಂತ ನಾವು ಹೇಳ್ತೀವಿ. ಈ ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗದಲ್ಲಿ ಮುಖ್ಯವಾಗಿ ಒಂದು ಮೂಲಭೂತ ಚಿಕಿತ್ಸೆ ಏನಂತಂದ್ರೆ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಟೂತ್ ಎಕ್ಸ್ಟ್ರಾಕ್ಷನ್ ಅಥವಾ ಹಲ್ಲು ಕೀಳಿಸಿಕೊಳ್ಳೋದು ಅಂತ ಹೇಳ್ತೀವಿ. ಹಲ್ಲು ಕೀಳಿಸಿಕೊಳ್ಳುವಂತಹ ಸಂದರ್ಭ ಎದಕ್ ಬರುತ್ತೆ ಅಂತಂದ್ರೆ ಅತಿಯಾಗಿ ಹಲ್ಲು ಹುಳು ಹಿಡಿತಂತಂದ್ರೆ ಅಥವಾ ಏನೋ ನೀವು ಎಲ್ಲಾದ್ರೂ ಬಿದ್ರಂತಂದ್ರೆ ಹಲ್ಲಿಗೆ ತುಂಬಾನೇ ಡ್ಯಾಮೇಜ್ ಆಯ್ತಂತಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಹಲ್ಲು ಕೀಳಿಸಿಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಚಿಕಿತ್ಸೆಕ್ಕಿಂತ ಮುಂಚೆ ಜನರಲ್ಲಿ ಯಾವ ರೀತಿಯ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಂತಂದ್ರೆ ಹಲ್ಲಿ ಒಂದು ತಗ್ಸ್ಕೊಳ್ಳುವ ಚಿಕಿತ್ಸೆ ಕುರಿತು, ನಾವೆಲ್ಲಿ ಹಲ್ಲು ತಗ್ಸ್ಕೊಂಡ್ರೆ ಎಲ್ಲಿ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಂಡು ಬಿಡ್ತೀವಿ ಅಥವಾ ಎಲ್ಲಿ ನಾವು ನಮ್ಮ ಒಂದು ಹಿಯರಿಂಗ್ ಸೆನ್ಸ್ ಅಥವಾ ಕೇಳುವುದು ನಾವು ಏನಿರ್ತದ ಅದನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅಂತಂದು ತಪ್ಪು ಕಲ್ಪನೆ ಜನರ ಒಳಗಿರ್ತದ. ಬಟ್ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತಹ ಅಂಗಾಂಗಗಳಾಗಿರಬಹುದು ಅಥವಾ ಯಾವುದೇ ನರಗಳಾಗಿರಬಹುದು ಅಥವಾ ಹಿಯರಿಂಗ್ ಕಿವಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಂಗಾಂಗ ಅಥವಾ ನರಗಳಾಗಿರಬಹುದು ಇವ್ಯಾವೂ ಕೂಡ ಬಾಯಲ್ಲಿ ಇರುವುದಿಲ್ಲ. ಹೀಗಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಟ್ರಾಕ್ಷನ್ ಅಂತ ಚಿಕಿತ್ಸೆಗೆ ಒಳಗಾದ್ರೆ ಅಂತಂದ್ರೆ ನಿಮಗೆ ಎಂತಹ ಒಂದು ಸಂದರ್ಭದಲ್ಲೂ ಕೂಡ ದೃಷ್ಟಿಯನ್ನು ಕಳ್ಕೊಳ್ಳೋದು ಅಥವಾ ಹಿಯರಿಂಗ್ ಲಾಸ್ ನಿಮ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗಕ್ಕೆ ಇರುವಂತಹ ಒಂದು ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿ ಅಂತ ನಾವು ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ಪೆರಿಯೋಡಾಂಟಿಕ್ಸ್ ಅಂತ ಒಂದು ವಿಭಾಗ. ಪೆರಿಯೋಡಾಂಟಿಕ್ಸ್ ವಿಭಾಗ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಒಸಡು ಮತ್ತು ಒಸಡಿಗೆ ಅಂಟಿಕೊಂಡಿರುವಂತಹ ಅನಾರೋಗ್ಯದ ಬಗ್ಗೆ ಚಿಕಿತ್ಸೆ ಕೊಡುವಂತಹ ವಿಭಾಗ. ರೋಗಗಳು ಅಂತಂದ್ರೆ ಮೊದಲು ನಾವು ಬಾಯಲ್ಲಿ ಅಥವಾ ಹಲ್ಲು ಮತ್ತು ಒಸಡಿನ ನಡುವೆ ಜಮಾ ಆಗಿರುವಂತಹ ಕಿಟ್ಟು ಅದನ್ನ ಹೋಗಲಾಡಿಸುವಂತಹ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ, ಅದನ್ನ ನಾವು ಸ್ಕೇಲಿಂಗ್ ಅಂತ ಹೇಳ್ತೀವಿ. ಜನರಲ್ಲಿ ಮುಖ್ಯವಾಗಿ ಒಂದು ತಪ್ಪು ಕಲ್ಪನೆ ಸ್ಕೇಲಿಂಗ್ ಚಿಕಿತ್ಸೆ ಕುರಿತು ಏನಿದೆ ಅಂತಂದ್ರೆ ಎಲ್ಲಿ ಸ್ಕೇಲಿಂಗ್ ಆದ ನಂತರ ಹಲ್ಲುಗಳು ನಮ್ ಸಡಿಲಾಗಿದೆ
1: ಸಡಿಲಾಗ್ಬಿಡ್ತವೆ
0: ಈ ರೀತಿಯಾದಂತಹ ಒಂದು ಕಂಪ್ಲೇಂಟ್ ಅನ್ನ ಅವ್ರು ಇಟ್ಕೊಂತಾರೆ. ಬಟ್ ಯಾವುದೇ ಒಂದು ಸೈಂಟಿಫಿಕ್ ಪೇಪರ್ಸ್ ಆಗಿರಲಿ ಯಾವುದೇ ಒಂದು ವೈಜ್ಞಾನಿಕ ಮಾಹಿತಿ ಆಗಿರಲಿ ಎಲ್ಲೂ ಪ್ರೂವ್ ಆಗಿಲ್ಲ ಏನಂತಂದ್ರೆ ನೀವು ಸ್ಕೇಲಿಂಗ್ ಮಾಡಿಸ್ಕೊಳ್ಳೋದಿಂತ ನಿಮ್ಮ ಹಲ್ಲುಗಳು
1: ಸಡಿಲಾಗ್ತವೆ ಅಂತ. ಹಂಗೇನಿಲ್ಲ, ಏನೂ ಆಗಲ್ಲ,
0: ಏನಂದ್ರೂ ಏನೂ ಆಗಲ್ಲ. ಬಟ್ ಬಹಳಷ್ಟು ಜನ ಅವರು ಸೆನ್ಸ್ ಮಾಡ್ತಾರೆ, ಯಾಕಂತಂದ್ರೆ ಈಗ ನಾವು ಹಲ್ಲು ಮತ್ತು ಒಸಡಿ ನಡಕ ಕಿಟ್ ಏನ್ ಕುಂತಿರ್ತದೆ ಅದು ಪ್ಲಾಕ್ ಅಂತ ನಾವು ಕರಿತೀವಿ. ಅದು ಪ್ಲಾಕ್ ತುಂಬಾನೇ ದಿನಗಳಿಂದ ಅಲ್ಲೇ ಕೂತು ಏನಾಗುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕ್ಯಾಲ್ಕುಲಸ್ ಆಗಿ ಮಾರ್ಪಡುತ್ತೆ. ಅದು ಅಂದ್ರೆ ಕ್ಯಾಲ್ಕುಲಸ್ ಅಂದ್ರೆ ಅದು ಪ್ಲಾಕಿನ ಅತ್ಯಂತ ಗಟ್ಟಿಯಾದಂತಹ ಒಂದು ಫಾರ್ಮ್. ಅದು ಪ್ಲಾಕ್ ಅಂತಂದ್ರೆ ನೀವು ದಿನ ಮುಂಜಾನೆ ನೀವು ಏನು ಬ್ರಷ್ ಮಾಡ್ತಿರ್ತೀರಿ ಅವಾಗ ಒಂದ್ ಸ್ವಲ್ಪ ಹಳದಿ ಬಣ್ಣದ ಒಂಥರ ಪದರು ನಿಮ್ಮ ಹಲ್ಲಿನ ಮೇಲೆ ಅಂಟ್ಕೊಂಡಿರ್ತದೆ, ಅದು ಬಹಳ ಮೈನರ್ ಪ್ಲಾಕ್ ಅದು. ಬಟ್ ಅದೇ ಒಂದು ಜಮಾವಣೆ ಆಗಿ ಆಗಿ ಕ್ಯಾಲ್ಕುಲಸ್ ಅಂತ ಒಂದು ಫಾರ್ಮೇಶನ್ ಆಗುತ್ತೆ. ಅದು ಗಟ್ಟಿ ಕಲ್ ತರ ಇದ್ದಂಗಿರುತ್ತೆ, ಅದು ನೀವು ನಾರ್ಮಲಿ ಬ್ರಷ್ ಮಾಡಿದ್ರೆ ಈ ತರ ಹೋಗಲ್ಲ. ಅದು ಕ್ಯಾಲ್ಕುಲಸ್ ಪದಾರ್ಥದಲ್ಲಿ ಜಮಾವಣೆಗೊಂಡು ಅದು ಗಟ್ಟಿಯಾಗಿ ಕೂತ್ ಬಿಡುತ್ತೆ.
1: ಸೊ ಅದನ್ನ ತೆಗಿಬೇಕಾ?
0: ಅದನ್ನ ತೆಗಿಬೇಕು. ಅದನ್ನ
1: ತೆಗೆದ್ಬಿಟ್ಟು ಅಲ್ಲಿ ಏನ್ ಹಾಕ್ಬೇಕು?
0: ಅಲ್ಲಿ ಏನು ಹಾಕಲಿಕ್ಕೆ ಬರಲ್ಲ,
1: ಹಾಕಲಿಕ್ಕೆ ಬೇಡ. ಅಂದ್ರೆ ಈ ಒಸಡಿನ ಮಧ್ಯೆ ಏನೋ ಸೇರ್ಕೊಂಡಿರ್ತದೆ, ಅದನ್ನ ಖಾಲಿ ಮಾಡ್ತೀವಿ ನಾವು ಕಡ್ಡಿಗಳಿಂದ ಸ್ವಚ್ಛ ಮಾಡೋದಾಗ್ಲಿ, ಅಲ್ಲಿ ಸಿಕ್ಕಾಕೊಂಡಿದ್ದನ್ನು ತೆಗಿಲಿಕ್ಕಂತ ಹೋದಾಗ ಆ ಹಲ್ಲು ಸರಿ ಇರ್ತದೆ, ಗಟ್ಟಿ ಇರ್ತದೆ, ಆದ್ರೆ ಒಸಡಿನ ಮಧ್ಯೆ ಸಾಕಷ್ಟು ಗ್ಯಾಪ್ ಆಗಿ ಅಲ್ಲಿ ಏನೋ ಸಿಕ್ಕಾಕೊಂಡು ತುಂಬಾ ತೊಂದರೆ ಕೊಡುತ್ತೆ. ಸೊ ಒಸಡಿನ ಮಧ್ಯೆ ಏನ್ ತುಂಬಬೇಕಾಗಾರೆ?
0: ಒಸಡಿನ ಮಧ್ಯೆ ಅದು ಇದು ಗಮ್ಸ್ ಯಾವ ರೀತಿ ಇರಂತಂದ್ರೆ ನೀವು ಕ್ಯಾಲ್ಕುಲಸ್ ಇತ್ತಂತಂದ್ರೆ ಅದನ್ನ ನೀವು ಎಲಿಮಿನೇಟ್ ಮಾಡಿದ ನಂತರ ಒಸಡಿಗೆ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇರುತ್ತೆ,
1: ಬರ್ತದೆ.
0: ಸೊ ನೀವು ಒಂದು ಕೀಲಿಂಗ್ ಆದ ನಂತರ ಒಂದ್ ಎರಡು ಮೂರು ದಿನದ ನಂತರ ಆ ಒಸಡು ತಂತಾನೆ ನಿರ್ದಿಷ್ಟವಾದಂತಹ ಜಾಗ ಅದಕ್ಕೆ ಏನಿರುತ್ತದೆ ಅದಕ್ಕೆ ಬಂದು ಅಟ್ಯಾಚ್ ಆಗ್ಬಿಡುತ್ತೆ. ಅದು
1: ಡಾಕ್ಟರ್ ಒಳ್ಳೆ ಮಾತು ಹೇಳಿದ್ರಿ ನೀವು. ಎಷ್ಟೋ ಸಲ ಅಯ್ಯೋ ಇವತ್ತು ಈ ನಮೂನಿ ಹಲ್ ನೋವಾಗಿದೆಯಲ್ಲ, ನಾಳೆ ಏನ್ ಮಾಡ್ಬೇಕು, ನಾನು ಹೆಂಗ್ ತಿನ್ಬೇಕು ಅಂತ ಹೇಳಿ ಚಿಂತೆ ಮಾಡ್ತಾರೆ. ಅವನು ಸಹಜವಾಗಿ ತನ್ನ ಏನೇನು ಕ್ರಿಯೆಗಳನ್ನ ತಿನ್ನೋದೆಲ್ಲ ಮಾಡ್ತಾರೆ, ಅಲ್ಲಿ ಏನೂ ತೊಂದರೆ ಬಂದಿರಲ್ಲ. ಸೊ ಭಯ ಪಟ್ಕೋಬಾರ್ದು, ಅದು ತಂತಾನೆ ಸರಿ ಆಗುತ್ತೆ ಅಂತ ಹೇಳಿ. ಆದ್ರೆ ಯಾವಾಗ ಭಯ ಪಟ್ಕೋಬೇಕಾಗತ್ತಂದ್ರೆ ಇನ್ನೇನು ದಿನ ದಿನ ಅದೇ ಆಗ್ತಾ ಇದೆ ನನಗೆ ಅಂತಂದಾಗ ವೈದ್ಯರ ಕಡೆ ಹೋಗ್ಲೇಬೇಕಾಗತ್ತೆ. ಸೊ ಈಗ ತಾವು ಹೇಳ್ದಂಗೆ ಅದು ಸಡಿಲ್ ಆದಂಗೆ ಆಗೋಲ್ಲ ಅಂತ ಅನ್ನೋದು ಈಗ ಇನ್ನೊಂದು ತಪ್ಪು ಕಲ್ಪನೆ, ಅದು ಅಲ್ಲ, ಅದು ಹಾಗೇನು ಅನ್ಕೋಬಾರ್ದು ಅಂತ ಹೇಳಿದಿರಿ ತಾವು. ಮುಂದೆ
0: ಈಗ ಅದೇ ಒಂದು ಕ್ಯಾಲ್ಕುಲಸ್ ರಿಲೇಟೆಡ್ ಒಂದು ಜಿಂಜಾವೈಲಿಸ್ ಅಂತ ಕರೀತೀವಿ ನಾವು. ಈ ಸ್ಕೇಲಿಂಗ್ ಎಷ್ಟು ಮುಖ್ಯವಾದಂತಹ ಚಿಕಿತ್ಸೆ ಅಂತಂದ್ರೆ ಇದು ಬಹಳ ಬೇಸಿಕ್ ಚಿಕಿತ್ಸೆ ಇದು, ಆದ್ರೂ ಇದೆಷ್ಟು ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತಂದ್ರು, ಇದು ಪಿ ಜಿಂಜಾವೈಲಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನಿದೆ ಇದು ನಿಮ್ಮ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗಿ ಹಾರ್ಟ್ ಅಲ್ಲಿ ಕೂಡ ಅದು ತನ್ನ ಒಂದು ಹಾರ್ಟಿಗೆ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಏನಿರ್ತಾವ ಅಲ್ಲಿ ಪ್ಲಾಕ್ ಫಾರ್ಮೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಸೊ ಅದು ನಿಮ್ಗೆ ಹಾರ್ಟಿ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಎಲ್ಲ ಸ್ವಲ್ಪ ನ್ಯಾರೋ ಡೌನ್ ಮಾಡ್ತಾವ, ನ್ಯಾರೋ ಅಂತಂದ್ರೆ ಒಂದು ಸ್ವಲ್ಪ ಸಣ್ಣದಾಗಿ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ಒಂದು ಫ್ಯಾಟಿ ಡೆಪಾಸಿಷನ್ ಆಗಿರಬಹುದು ಅಥವಾ ಇದೊಂದು ಪ್ಲಾಕ್ ಡೆಪಾಸಿಷನ್ ಆಗಿರಬಹುದು. ಇದನ್ನ ನಾವು ವೈದ್ಯಕೀಯ ಒಂದು ಭಾಷೆಯಲ್ಲಿ ಅರ್ಥ್ರೋಸ್ಕ್ಲಿರೋಸಿಸ್ ಅಂತ ನಾವು ಕರಿತೀವಿ ಇದನ್ನ. ಈ ಅರ್ಥ್ರೋಸ್ಕ್ಲಿರೋಸಿಸ್ ಇಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೃದ್ರೋಗ ಕಾಯಿಲೆಗಳು, ಸ್ಟ್ರೋಕ್ ಕೂಡ ಆಗಬಹುದು. ಅದು ಸಣ್ಣ ಚಿಕಿತ್ಸೆ,
1: ಅದು ಹೃದಯದ ಒಂದು ಸಮಸ್ಯೆಗೂ ಕಾರಣ ಆಗಬಹುದು. ಅಂದ್ರೆ ಚಿಕಿತ್ಸೆ ಕೊಟ್ಟರೆ ಸರಿ ಆಗುತ್ತೆ ಅಂತ. ಅಂದ್ರೆ ತಪ್ಪು ಕಲ್ಪನೆ ಏನಿದೆ ಇದರಲ್ಲಿ?
0: ತಪ್ಪು ಕಲ್ಪನೆ ಅಂತಂದ್ರೆ ನೀವು ಜನರನ್ನ ಕೇಳಿಕೊಂಡು ಹಳ್ಳಿ ಸಡಿಲಾಗ್ತಾವ ಅಂತ ನೀವು ಕೇಳಿ, ಅದಾದ ನಂತರ ನಿಮ್ಮನ್ನು ನೀವು ಲೈಕ್ ಇಂತಹ ಹೃದ್ರೋಗಕ್ಕೆ ನೀವೆಲ್ಲ ಎಕ್ಸ್ಪೋಸ್ ಆಗ್ತಿದ್ರಿ ನೀವು.
1: ಅಂದ್ರೆ ಚಿಕಿತ್ಸೆ ಕೊಡದೇನೆ ಹಾಗೆ ಬಿಟ್ರೆ ಅಥವಾ ಬೇರೆ ಯಾವುದೋ ಮಾರ್ಗದಿಂದ ಅವ್ರು ಚಿಕಿತ್ಸೆ ಕೊಡ್ಲಿಕ್ಕೆ ಹೋದ್ರೆ ಏನಾದ್ರೂ ಆಗ್ಬಹುದು ಅಂತ ಹೇಳ್ತಾ ಇದ್ದೀರಿ. ಮುಂದೆ ಮತ್ತೆ ಇನ್ನು ಯಾವ ತಪ್ಪು ಕಲ್ಪನೆ ಇದೆ?
0: ಇನ್ನು ವಕ್ರದಂತ ಚಿಕಿತ್ಸೆ, ಇದಕ್ಕೆ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಏನಿದೆ ಅಂತಂದ್ರೆ ಸುಮಾರು 12-14 ವರ್ಷಗಳಾದ ನಂತರ ನೀವು ವಕ್ರದಂತ ಚಿಕಿತ್ಸೆ ತಗೋಬಹುದು ಅಂತ ಹೇಳ್ತಾರೆ.

0: ಆದರೆ ಬಹಳಷ್ಟು ಒಂದು ಅಡ್ವಾನ್ಸ್ಮೆಂಟ್ ಬಂದಿರೋ ಕಾರಣ ಈಗ 7ರಿಂದ 8ನೇ ವಯಸ್ಸಿನ ಮಕ್ಕಳು ಇರ್ತಾರೆ, ಅವ್ರಿಗೂ ನೀವು ವಕ್ರದಂತ ಚಿಕಿತ್ಸೆ ನೀವು ಕೊಡಬಹುದು. ಯೂಶುವಲಿ ಆರ್ಥೋಡಾಂಟಿಕ್ಸ್ ಅಂತ ನಾವು ಕರಿತೀವಲ್ಲ, ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಈ ವಿಭಾಗದಲ್ಲಿ ಒಂದು ಡೆಂಟಲ್ ಡಿಫಾರ್ಮೇಶನ್ ಮತ್ತೆ ಇನ್ನೊಂದು ಸ್ಕೆಲಿಟಲ್ ಡಿಫಾರ್ಮೇಶನ್ ಅಂತ ಇರುತ್ತೆ. ಸೊ ಇದನ್ನ ನಾವು ಡಿಫಾರ್ಮೇಶನ್ ನಾವು ಕರೆಕ್ಷನ್ ಮಾಡ್ಬೇಕಂತಂದ್ರೆ ಸುಮಾರು 7ರಿಂದ 8 ವಯಸ್ಸಿನ ಮಕ್ಕಳನ್ನ ನಾವು ಸ್ಕೆಲಿಟಲ್ ಡಿಫಾರ್ಮೇಶನ್ ನಾವು ಅವಾಗಲೇ ಕರೆಕ್ಷನ್ ಮಾಡಿದ್ವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರು ತಂತಿ ಹಾಕೊಳ್ಳಿಕ್ಕೂ ಲೈಕ್ ಸಂದರ್ಭ ಬರ್ಲಿಕ್ಕೆ
1: ಅನುಕೂಲ ಆಗುತ್ತೆ. ಅಂದ್ರೆ ಅವಾಗಲಿಂದಾನೆ ಬೇಕಾದ್ರೆ ಅದನ್ನ ಸರಿಯಾಗಿ ಚೆಕಪ್ ಮಾಡಿ ಸರಿ ಮಾಡಿಸ್ಕೋಬೇಕು. ಆಫ್ಕೋರ್ಸ್ ಅಂದ್ರೆ ಹಲ್ಲುಗಳು ಬೀಳ್ತವೆ, ಮುಂದೆ ಅದು ಬದಲಾವಣೆ ಆಗ್ತಿರ್ತವೆ, ಹಾಗಾಗಿ ಏನು ಮಾಡಲ್ಲ ಅಂತ ನೀವು ವೈದ್ಯರು ಕೂಡ ಆದಷ್ಟು ಅದನ್ನ ನಂತರ ಹಾಕ್ಸ್ಕೋಬೇಕು ಅಂತ ಆಗಲಿ ಅಂತೇನೋ ಹೇಳ್ತೀರಿ. ಈಗ ಹಾಕ್ಸಿದ ನಂತರ ಆಗಲಿ ಅಥವಾ ಹಾಕ್ಸೋ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಇರ್ತವೆ ಇದರಿಂದ, ಏ ಇಲ್ಲ ಆಮೇಲೆ ಹಾಕ್ಸಕ್ಕೆ ಬರಲ್ಲ ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಈಗ ನೀವು ಹೇಳಿದ್ರಿ, ಭಾಳ ಖುಷಿ ಆಗುತ್ತೆ. ವೈದ್ಯಕೀಯ ಅಭಿವೃದ್ಧಿ ಆದಂಗೆ ಎಲ್ಲವನ್ನು ಯಾರಾದರೂ ಕೂಡ ಹಾಕ್ಸ್ಕೋಬಹುದು, ಚಿಕಿತ್ಸೆಯನ್ನು ಮಾಡಿಕೊಳ್ಳೇಬಹುದು. ಆ ಕ್ಲಿಪ್ಪನ್ನು 40 ವರ್ಷದವರೆಗೂ ಬೇಕಾದ್ರೆ ಹಾಕೋಬಹುದು ಅಂತ ಅಂದಂಗೆ ಆಯ್ತು. ಈಗ ಏನೇನು ಈಗ ತಪ್ಪು ಕಲ್ಪನೆಗಳು, ಈಗ ಇದನ್ನ ಹಾಕ್ಸೋದ್ರಿಂದ ಹಿಂಗಾಗತ್ತೆ, ಅದು ಒಂದು ಯಾವುದೋ ಹಲ್ಲು ಕೀಳ್ತಾರೆ ಅದರಿಂದ ಏನೇನೋ ಆಗತ್ತೆ ಅಂತಂತೇಳಿ ಹೇಳ್ತಾರಲ್ಲ.
0: ಮೊದಲೇದಾಗಿ ರೋಗಿಗಳು ಏನು ಬರ್ತಾರೆ ನನ್ನ ಹತ್ರ, ಅವರಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ ಇದು ವಕ್ರದಂತ ಚಿಕಿತ್ಸೆ ಅತ್ಯಂತ ಒಂದು ಕಡಿಮೆ ಸಮಯದಲ್ಲಿ ಆಗುವಂತ ಚಿಕಿತ್ಸೆ ಅನ್ಕೊಂಡು ಬರ್ತಾರೆ.
1: ಹೌದು,
0: ಆದ್ರೆ ಇದು ಇಟ್ ವಿಲ್ ಡಿಪೆಂಡ್ ಆನ್ ದ ಲೈಕ್ ಡೆಂಟಲ್ ಡಿಫಾರ್ಮಿಟೀಸ್, ಎಷ್ಟು ವಕ್ರವಾಗಿರ್ತಲ್ಲ ಅಷ್ಟೇ ಅದು ಟೈಮ್ ತಗೊಳುತ್ತೆ ಮಾಡುವಾಗ.
1: ಹೌದಾ? ಸೊ ಇಂತಿಷ್ಟು ತಿಂಗಳ ಕಾಲ ನೀವು ಟ್ರೀಟ್ಮೆಂಟ್ ಬರಬೇಕಾಗತ್ತೆ ಅಂತ ಹೇಳಿ ಅದನ್ನ ನೀವು ಸ್ವಲ್ಪ ಸರಿಪಡಿಸ್ತಾ ಹೋಗ್ತಾ ಇರ್ತೀವಿ.
0: ಹೌದು,
1: ಸಾಮಾನ್ಯವಾಗಿ ಇದಕ್ಕೆ ಜಾಸ್ತಿ ದೀರ್ಘಾವಧಿ ಚಿಕಿತ್ಸೆನೆ ಬೇಕು, ಆದ್ರೆ ಕಡಿಮೆ ಅವಧಿನಲ್ಲಿ ಇದು ಮುಗಿದೋಗ್ಬಿಡುತ್ತೆ ಅಂತ ಹೇಳಿ ಅವ್ರು ಹೆಂಗ್ ಅನ್ಕೋತಾರೆ, ಯಾವ ಕಾರಣಕ್ಕಾಗಿ?
0: ಯಾಕಂತಂದ್ರೆ ಲೈಕ್ ಏನು ನಮ್ಗೆ ಗಾಯ ಆಗಿಲ್ಲ, ಏನೂ ಆಗಿಲ್ಲ, ಮಾಯ ಆಗೋದು ಏನು ಬೇಕಾಗೇನಿಲ್ಲ, ಹೀಗಾಗಿ ಡಾಕ್ಟರ್ ಕಡೆ ಹೋದ ನಂತರ ಜಲ್ದಿ ಅವ್ರು ಮಾಡಿಕೊಟ್ಟು ಬಿಡ್ತಾರೆ. ಅವರು ಆ ರೀತಿಯಾದಂತಹ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ. ಆಮೇಲೆ ಹೆಚ್ಚಾನೆಚ್ಚು ಜನರು ಏನನ್ಕೊಂಡು ತಪ್ಪು ಕಲ್ಪನೆ ಅಂತಂದ್ರೆ, ಇದೇ ಒಂದು ತಪ್ಪು ಕಲ್ಪನೆಯಿಂದ ಮದುವೆಗೆ ವಯಸ್ಸಿಗೆ ಬಂದಿರಂತ ಹೆಣ್ಮಕ್ಳು ಅವ್ರ ಮನೆಯೊಳಗೆ ಯಾವಾಗ ಗಂಡು ಹೊಡಕೋದು ಶುರು ಮಾಡ್ತಾರೆ ಅಂತವರೆಲ್ಲ ಸ್ವಲ್ಪ ನಮ್ಮ ಹತ್ರ ಬಂದಿರ್ತಾರೆ. ಮಗಳಿಗೆ ಇನ್ನೊಂದು 2-3 ತಿಂಗಳು ಬಿಟ್ಟು ಮದುವೆ ಮಾಡೋದೈತಿ,
1: ಅರ್ಜೆಂಟ್ ಸರಿಯಾಗಬೇಕು,
0: ಈಕಿ ಒಂದ್ಸ
1: ಕಾಣಬೇಕು,
0: ಈಕಿ ಒಂದ್ಸ ಫೋಟೋಗಳನ್ನ
1: ಯಾರೋ ದೋಸ್ತರು ಅಂದ್ಬಿಟ್ಟಿರ್ತಾರೆ ಹಲ್ಲಿನಿಂದ ಸ್ವಲ್ಪ ಯಾಕೋ ಮುಂದಿದಂಗ ನೋಡು ಅಂತ,
0: ಒಂದ್ಸ ಫೋಟೋಗಳನ್ನ ಹಾಕ್ರ ಸ್ವಲ್ಪ ನಗು ಚಲೋ ಕಾಣಬೇಕು, ಈ ರೀತಿಯಾದಂತಹ ಮಾತುಗಳನ್ನ ಒಂದು ಇದನ್ನ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಬರ್ತಿರ್ತಾರೆ. ಬಟ್ ಒಂದು ಮಾತೇನಂತಂದ್ರೆ, ನಾನಂತಲ್ಲ ಒಂದು 10-15 ಡಿಗ್ರಿ ತಗೊಂಡಿರೋ ಡಾಕ್ಟರ್ನೂ ಅಲ್ಲ, ಹರಿಬ್ರಹ್ಮ ಬಂದ್ರು ಕೂಡ ಕಡಿಮೆ ಅವಧಿಯಲ್ಲಿ ಸರಿ ಮಾಡಕ್ಕಾಗಲ್ಲ. ಮತ್ತು ಇನ್ನೊಂದು ಒಂದು ಪ್ರಾಕ್ಟೀಸ್ ಇದು, ನಾನು ತಪ್ಪು ಕಲ್ಪನೆ ಅಂತ ಹೇಳಿಕ್ ಬರಂಗಿಲ್ಲ, ಜನರ ಒಂದು ರೂಢಿ ಏನಂತಂದ್ರೆ, ಯಾವಾಗ ಅವರು ತಂತಿ ಬ್ರೇಸಸ್ ಅಥವಾ ಅಲೈನರ್ಸ್ ಈ ರೀತಿಯಾದಂತಹ ಒಂದು ವಕ್ರದಂತ ಚಿಕಿತ್ಸೆಗೆ ಯೂಸ್ ಆಗುವಂತಹ ಉಪಕರಣಗಳೇನದಾವ ಇವನ್ನೆಲ್ಲ ಅವ್ರು ಬಾಯಿಗಳ ಹಾಕೊಂಡಾದ ನಂತರ ಒಂದು ಸಮಯದಲ್ಲಿ ಅದು ಎಲ್ಲ ಕರೆಕ್ಟ್ ಆಗುತ್ತೆ ಅದು. ಬಟ್ ದೇರ್ ವಿಲ್ ಬಿ ಅ ಚಾನ್ಸಸ್ ಆಫ್ ರಿಲ್ಯಾಪ್ಸ್, ಒಂದು ಕೊರೆ ಹಲ್ಲು ವಕ್ರದಂತವಾಗಿ ವಕ್ರವಾಗಿ ಬೆಳೆದಿರ್ತದೆ, ಅದನ್ನು ಕರೆಕ್ಟ್ ಆಗಿ ಅದರ ಒಂದು ಜಾಗದಲ್ಲಿ ನಾವು ತಂದಿಡ್ತೀವಿ. ಇಟ್ಟಾದ ನಂತರ ಒಂದು ರಿಟೈನರ್ ಅಂತ ಉಪಕರಣ ಬರುತ್ತೆ, ಅದನ್ನ ಅಟ್ಲೀಸ್ಟ್ ನೀವು ಮತ್ತೊಂದು 6 ತಿಂಗಳ 7 ತಿಂಗಳ 8 ತಿಂಗಳಾದ್ರೂ ನೀವು ಹಾಕೊಳ್ಳೇಬೇಕಾಗುತ್ತೆ. ಇಲ್ಲಿಕಂದ್ರೆ ಮತ್ತದ್ರ ನೈಜ ಜಾಗ ಏನಿರ್ತಲ್ಲ ವಕ್ರವಾಗಿ ಬಿಡುತ್ತೆ, ಅದೇ ಜಾಗಕ್ಕೆ ಹೋಗ್ಬಿಡುತ್ತೆ.
1: ಆವಾಗ ಚಿಕಿತ್ಸೆ ಸರಿಯಾಗಲಿಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತಂದ್ರೆ,
0: ಮತ್ತು
1: ಸರಿಯಾದ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಪಾಲಿಸಬೇಕು.
0: ಹೌದು, ಮತ್ತಿನ್ನು ಒಂದು ಕೃತಕ ದಂತ ವಿಭಾಗ ಅಂತ ಇದೆ, ಅಂದ್ರೆ ಪ್ರೊಸ್ಟೋಡಾಂಟಿಕ್ಸ್ ಅಂತ ನಾವು ಕರಿತೀವಿ ಅದನ್ನ. ಅದರಲ್ಲಿ ಮುಖ್ಯವಾಗಿ ನಾನೇ ಲೈಕ್ ಕೇಳಿರುವಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಜನರು ಏನಂತಂದ್ರೆ, ಕೆಲವೊಬ್ಬರದ್ದು ಬಾಯಿ ನೋಡಿದ್ರಂತಂದ್ರೆ ಯಾವುದೇ ರೀತಿಯಾದಂತಹ ಹಲ್ಲುಗಳಿರಲ್ಲ. ಸೊ ಅವರಿಗೆ ನಾವು ಏನ್ ಕೊಡಬೇಕಾಗ್ತದೆ ಚಿಕಿತ್ಸೆ ರೂಪದಲ್ಲಿ ಅಂದ್ರೆ ಹಲ್ಲಿನ ಸೆಟ್ ಕೊಡಬೇಕಾಗ್ತದೆ. ಸೊ ಹಲ್ಲಿನ ಸೆಟ್ ತಗೊಳ್ಳೋ ಮುಂದಾಗ ಅವ್ರು ಯಾವ ರೀತಿ ಒಂದು ಮುಜುಗರಕ್ಕೆ ಒಂದು ಒಳಗಾಗ್ತಾರೆ ಅಂತಂದ್ರೆ, ಅವ್ರ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ನಾವು ಯಾವುದೋ ಡೆಡ್ ಬಾಡಿದ ಹಲ್ಲು ತಗೊಂಡು ಅವ್ರ ಬಾಯಿ ಒಳಗೆ ಹಾಕ್ತಿದೀವಿ, ಅಥವಾ ಯಾವುದೇ ಒಂದು ಪ್ರಾಣಿಯ ಹಲ್ಲನ್ನ ನಾವು ತಗೊಂಡು ಅದಕ್ಕೆ ನಾವು ಮನುಷ್ಯನ ಹಲ್ಲಿಗೆ ಒಂದು ಶೇಪ್ ಅನ್ನ ಕೊಟ್ಟು ಅವ್ರ ಬಾಯಲ್ಲಿ ಹಾಕ್ತಿದೀವಿ ಅಂತ ಒಂದು ತಪ್ಪು ಕಲ್ಪನೆ. ಇದೇ ಒಂದು ತಪ್ಪು ಕಲ್ಪನೆಯಿಂದ ಎಷ್ಟೋ ಜನ ಪಾಪ ಇನ್ನೂ ರಾಗಿ ಗಂಜಿ ಒಳಗೆ ಬದುಕ್ಬಿಟ್ಟಾರ, ಲಿಕ್ವಿಡ್ ಫುಡ್ ಒಳಗೆ ಬದುಕ್ಬಿಟ್ಟಾರ ಅವರು. ಜನರ ಮಾತಿಂದ ಮಾತು ಅವರು ವೈದ್ಯರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೆದರಿಸಿ ಈ ರೀತಿಯಾದಂತಹ ಒಂದು ತಪ್ಪು ಕಲ್ಪನೆ ಅಥವಾ ಮೌಢ್ಯತೆಯನ್ನು ಅವ್ರ ತಲೆ ಒಳಗೆ ತುಂಬಿಬಿಡ.
1: ನೋಡಿದ್ರೆ ನೀವು ಆ ವ್ಯಕ್ತಿಯ ಹಲ್ಲಿನ ಆಕಾರಕ್ಕೆ ಅನುಗುಣವಾಗಿ ನೀವೇ ಅದನ್ನ ತಯಾರಿಸ್ತೀರಿ.
0: ಹೌದು, ಅದು ಎಲ್ಲ ಪ್ಯೂರ್ಲಿ ಲ್ಯಾಬ್ ಮೇಡ್ ಇರುತ್ತೆ.
1: ಹೌದು,
0: ಅಕ್ರಿಲಿಕ್ ಅಂತ ಒಂದು ಮೆಟೀರಿಯಲ್ ಬರುತ್ತೆ, ಆ ಮೆಟೀರಿಯಲ್ ಇಂದ ನಾವು ಮಾಡ್ತೀವಿ, ಅದು ಲ್ಯಾಬ್ ಗ್ರೋನ್ ಮೆಟೀರಿಯಲ್ ಅದು ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸತ್ತ ಮನುಷ್ಯನ ಅಥವಾ ಯಾವುದೇ ಪ್ರಾಣಿಗಳ ಹಲ್ಲನ್ನು ನಿಮ್ಮ ಬಾಯಲ್ಲಿ ನಾವು ಹಾಕಲ್ಲ.
1: ಹೌದೌದು, ಈಗ ಕಣ್ಣು ಕಾಣದೇ ಇರೋರಿಗೆ ಅದು ಆ ಕಣ್ಣಿನ ದೃಷ್ಟಿ ಹೋಗಿರ್ತದೆ, ಅದು ಒಂಥರ ಮುಚ್ಚಿದಂಗಾದಾಗ ಆ ಜಾಗದಲ್ಲಿ ಇನ್ನೊಂದು ಕೃತಕ ಕಣ್ಣನ್ನ ಕೂರಿಸಿ ಅದು ನೋಡ್ಲಿಕ್ಕೆ ಅಂದವಾಗಿ ಕಾಣಿಸ್ಬೇಕು. ಅದು ಆಕ್ಚುಲಿ ದೃಷ್ಟಿ ಇರಲ್ಲ, ಬಟ್ ನೋಡ್ಲಿಕ್ಕೆ ಚಂದ ಇರಲ್ಲ ಅಂತ ಹೇಳಿ ಅದನ್ನ ಹಾಕ್ಸಿದ್ದೆಲ್ಲ ನೋಡ್ತೀವಿ ನಾವು. ಆದ್ರೆ ದಂತದ್ದು ಹಂಗಲ್ಲ, ಅದು ಅವರಿಗಾಗಿನೇ ಎಕ್ಸ್ಕ್ಲೂಸಿವ್ಲಿ ಅವರಿಗಾಗಿ ತಯಾರು ಮಾಡಿರೋದ್ದು ಆಗತ್ತೆ, ಹಾಗೇನ ಅನ್ಕೋಬಾರ್ದು ಅಂತ ಹೇಳಿ.
0: ಇಲ್ಲಿ
1: ಸರ್
0: ಜನರ ಒಂದು ನಾನು ತಪ್ಪು ಕಲ್ಪನೆ ಅಂತ ಹೇಳಿಕನು ಬರಲ್ಲ, ಯಾಕಂತಂದ್ರೆ ಜನರದೊಂದು ಅದೊಂದು ಅನುಭವ. ಯಾಕಂತಂದ್ರೆ ಈಗ ನಿಮ್ಗೆ ಯಾರಾದ್ರೂ ನಿಮ್ಗೆ ಐ ಡೊನೇಟ್ ಮಾಡ್ತಾರೆ ಅಂತಂದ್ರೆ ಅದ ಡೆಡ್ ಬಾಡಿದ ಒಂದು ಐ ಐಸ್ ತಗೊಂತ. ಸೊ ಹೀಗಾಗಿ ಅವರು ಏನಾರ ಹಲ್ಲಾಕೋಬೇಕು.

0: ಹೌದಲ್ಲ, ಅಂದ್ರೆ ಈ ಕೃತಕವಾಗಿ ಯಾವುದೇ ಹಲ್ಲುಗಳನ್ನ ನೀವು ತಗೊಳ್ಳೋದಲ್ಲ ತಾನೆ,
1: ತಗೊಳ್ಳೋದಿಲ್ಲ,
0: ಅದಕ್ಕೆ ತಗೊಳಕ್ ಬರೋದಿಲ್ಲ. ಬಿಕಾಸ್ ಯಾರ್ಯಾರ್ದು ಹಲ್ಲು ಇರ್ತದೆ ಅಥವಾ ಅಷ್ಟು ಜಾಗ ಇದೆ ಅಂತ ತಿಳ್ಕೊಂಡು ಇರ್ಲಿ ನಡೀತದೆ ಅಂತ ತಿಳ್ಕೊಂಡು ಅಡ್ಜಸ್ಟ್ ಮಾಡಕ್ ಬರಲ್ಲ.
1: ಹೇಗೆ ಹುಟ್ಟಿದಾಗಿಂತ ಪ್ರತಿಯೊಬ್ಬರಿಗೂ ಫಿಂಗರ್ ಪ್ರಿಂಟ್ಸ್ ಬೇರೆ ಇರುತ್ತೆ, ಚರ್ಮದ ಬಣ್ಣ ಬೇರೆ ಇರುತ್ತೆ, ಒಂದು ಕೂದಲಿನ ಬಣ್ಣ ಬೇರೆ ಇರುತ್ತಲ್ಲ, ಅದೇ ರೀತಿ ಎಲ್ಲರ ಬಾಯಲ್ಲೂ ಹಲ್ಲುಗಳ ಒಂದು ಆಕಾರ ಕೂಡ ಬೇರೆ ಬೇರೆ
0: ಇರುತ್ತಲ್ಲ,
1: ಬೇರೆ ಬೇರೆ ಇರುತ್ತೆ.
0: ಸೊ ಈ ಹಲ್ಲಿನ ಆಕಾರ ಅದು ಒಂಥರ ಈಗ ಫಿಂಗರ್ ಪ್ರಿಂಟ್ ಸಮ ಆದಂಗ ಐತಿ ಈಗ.
1: ಹೌದು ಹೌದು.
0: ಅದಕ್ಕಾಗಿ ಕೆಲವು ಪರೀಕ್ಷೆಗಳನ್ನ ಎಲ್ಲ ಮಾಡುವಾಗ ನಿಮ್ಮ ಪ್ರಾಮುಖ್ಯತೆ ಏನು ಅಲ್ಲಿ?
1: ಈಗ ಒಂದು ವಿಭಾಗನೂ ಇದೆ, ಫೋರೆನ್ಸಿಕ್ ಒಡೆಂಟಾಲಜಿ ಅಂತ. ಈ ಒಂದು ಫೋರೆನ್ಸಿಕ್ ಒಡೆಂಟಾಲಜಿಯಲ್ಲಿ ಯಾವ ರೀತಿ ಅಂತಂದ್ರೆ, ಈಗ ಸಪೋಸ್ ಯಾರಾದ್ರೂ ರೇಪ್ ವಿಕ್ಟಿಮ್ಸ್ ಇರ್ತಾರಂತಂದ್ರೆ, ಅವರ ಒಂದು ಮೈಯಲ್ಲಿ ಬೈಟ್ ಮಾರ್ಕ್ಸ್ ಇರುತ್ತೆ, ಅಕ್ಯೂಸ್ಡ್ ಇರುತ್ತಾರೆ, ಅವ್ರದೊಂದು ಬೈಟ್ ಮಾರ್ಕ್ಸ್ ಅದು ಇರುತ್ತೆ. ಆ ಬೈಟ್ ಮಾರ್ಕ್ಸ್ ಅನ್ನ ನಾವು ಫೋಟೋ ತಗೊಂಡು ಅದನ್ನ ಮತ್ತೆ ಕಂಪ್ಯೂಟರ್ ನಲ್ಲಿ ಹಾಕಿ ಅದನ್ನ ಯಾರು ಅಕ್ಯೂಸ್ಡ್ ಇರ್ತಾರೆ ಅವ್ರದೊಂದು ಅಚ್ಚೆ ತಗೊಂತೀವಿ ನಾವು. ಸೊ ಆ ಅಚ್ಚೆನ ಅದನ್ನೊಂದು ಮಾಡೆಲ್ ಆಗಿ ಪರಿವರ್ತಿಸಿ ಆ ಫೋಟೋನ ಮತ್ತೆ ಆ ಅಚ್ಚೆನ ಎರಡು ಕಂಪೇರ್ ಮಾಡಿ ಇಷ್ಟು ಪರ್ಸೆಂಟ್ ಮ್ಯಾಚ್ ಆಗ್ತಿದೆ, ಆ ಪರ್ಸೆಂಟೇಜ್ ವೈಸ್ ಪ್ರಕಾರ ಇವರೇ ಮಾಡಿರ್ಬೋದು ಅಂತ ಒಂದು ತೀರ್ಮಾನಕ್ಕೂ ಬರ್ಬೋದು ನಾವು.
0: ಓಕೆ ಓಕೆ. ಸೊ ಬಹಳ ಪ್ರಮುಖವಾದಂತಹದ್ದ ಒಂದು ಫೋರೆನ್ಸಿಕ್ ನಲ್ಲಿ ತುಂಬಾ ಒಂದು ಉತ್ತಮವಾದಂತಹ ಸಲಹೆ ನಿಮ್ಮಿಂದನೂ ಬರುತ್ತೆ, ಬಹಳ ಪ್ರಮುಖ ಪಾತ್ರ ವಹಿಸ್ತೀರಿ ನೀವು ಅಂತ ಹೇಳಿ. ಮತ್ತೆ ಏನು ತಪ್ಪು ಕಲ್ಪನೆಗಳು ಈ ವಿಚಾರವಾಗಿ ನಾವು ಚರ್ಚೆ ಮಾಡಬಹುದು?
1: ಮತ್ತು ಇನ್ನೊಂದು ವಿಭಾಗ ಬರುತ್ತೆ, ಚಿಕ್ಕ ಮಕ್ಕಳ ಒಂದು ಚಿಕಿತ್ಸೆ ವಿಭಾಗ, ಅದು ಪೀಡೋಡಾಂಟಿಕ್ಸ್ ಅಂತ ನಾವು ಕರಿತೇವೆ. ಇಲ್ಲಿ ಮಕ್ಕಳಿಗೆ ಬ್ಲೇಮ್ ಮಾಡಕ್ ಬರಲ್ಲ, ಯಾಕಂತಂದ್ರೆ ಅವರು ಚಿಕ್ಕವರು, ಅವರಿಗೆ ಹೆಲ್ತ್ ಆಗಿರ್ಲಿ, ಹೆಲ್ತ್ ಕಾನ್ಶಿಯಸ್ ಆಗಿರ್ಲಿ ಅವರಷ್ಟಿರಲ್ಲ. ಸೊ ನಾವು ಇಲ್ಲಿ ಯಾರಿಗಾದ್ರೂ ನಿಜವಾಗ್ಲೂ ನಾವು ಜ್ಞಾನವಂತ ಕೊಡಬೇಕಂತಂದ್ರೆ ಅದು ಮಕ್ಕಳಿನ ಪೋಷಕರಿಗೆ. ಆದ್ರೆ ಮಕ್ಕಳಿನ ಪೋಷಕರು ಯಾವ ರೀತಿ ಅವ್ರದ್ದು ಒಂದು ಮೆಂಟಾಲಿಟಿ ಇದೆ ಅಂತಂದ್ರೆ, ಮಾನಸಿಕತೆ ಇದೆ ಅಂತಂದ್ರೆ, ಯಾವಾಗ ತಮ್ಮ ಮಕ್ಕಳಲ್ಲಿ ಹಾಲು ಹಲ್ಲುಗಳು ಹುಳುಕಿಡಿದಿರ್ತಾವ, ಹಾಲು ಹಲ್ಲುಗಳು ಕೆಟ್ಟಿರ್ತಾವ, ಅವರು ಒಂದು ಥಿಂಕಿಂಗ್ ಸ್ಟೈಲ್ ಹೆಂಗಿರುತ್ತಂದ್ರೆ ಹೇಗಿದ್ರು ಇದು ಹಾಲು
0: ಬೀಳುತ್ತೆ,
1: ಆಮೇಲೆ ಶಾಶ್ವತಲ್ಲಿ ಬಂದ ಬರುತ್ತೆ. ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಲ್ಲ, ಈಗ ಹಾಲಲ್ಲಿ ಹೋದ್ರೆ ಹೋಯ್ತು, ಬಟ್ ಆ ಮಗು ಏನು ಅನ್ಬಿಸಿದ್ ಅವ್ರಿಗೆ ಗೊತ್ತದು ಮೊದಲೇದು. ಆಮೇಲೆ ಈಗ ಹಾಲು ಈ ರೀತಿ ಕೆಟ್ಟದಾದ ನಂತರ ಅದೇ ಹಲ್ಲಿನ ಒಂದು ಇನ್ಫೆಕ್ಷನ್ ಒಸಡಿಗೆ ಹೋಗುತ್ತೆ, ಅದೇ ಒಸಡಿನ ಬುಡಭಾಗದಲ್ಲಿ ಶಾಶ್ವತಲ್ಲೂ ಕೂಡ ಇರುತ್ತೆ,
0: ಅದು ಕೆಡಬಹುದು, ಅದಕ್ಕೆ ಹಾನಿ ಆಗ್ಬಹುದು ಅಂತ ಚಿಕಿತ್ಸೆ ಕೊಡ್ಲೇಬೇಕಾಗತ್ತೆ. ಅದು ಬೀಳುತ್ತೆ ಬಿಡು ಅಂತ ಅನ್ನೋಂಗಿಲ್ಲ, ಆ ಪಾಪ ಮಗು ಹೇಳಕ್ ಆಗ್ತಿರಂಗಿಲ್ಲ, ನೋವು ನೋವನ್ನೊಂದು ಅಂತಿರ್ತದೆ, ಏ ಇರ್ಲಿ ಬಿಡು ಸುಮ್ಮನೆ ಇರು ಅದ ಸರಿಯಾಗತ್ತೆ ಬಿಡು, ಇನ್ನೊಂದು ಹಲ್ಲು ಬರ್ತಾ ಇದೆ ಹಂಗೇನಿಲ್ಲ ಸರಿಯಾಗತ್ತೆ ಬಿಡು ಅಂತ ಹೇಳ್ತಿರ್ತಾರೆ. ಸೊ ಚಿಕಿತ್ಸೆ ಅಗತ್ಯ ಇದೆ, ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಹಾಲುಗಲ್ಲಾದ್ರೂ ಚಿಂತೆ ಇಲ್ಲ, ನೋಡ್ಬೇಕಾಗತ್ತೆ. ಹಾಲುಗಲ್ಲ ಅಂದ್ರೆ ತೀರಾ ಹಾಲುಗಲ್ಲ ಅಂತಲ್ಲ, ಸ್ವಲ್ಪ ಮುಂದೆ ಈ ಒಂದು 5 ವರ್ಷದ ಮಕ್ಕಳಿಗೆ ಏನಾದ್ರು ಒಂದು ಸಮಸ್ಯೆ ಇದ್ದಾಗಲೂ ಕೂಡ ನೋಡ್ಬೇಕಾಗತ್ತೆ ಅಂತ. ಈಗ ಬಹಳ ಪ್ರಮುಖವಾಗಿ ಈ ಕಿವಿಯಿಂದ ಹುಳ ಬಂತು, ಹಲ್ಲೊಳಗ ಹುಳ ಇದ್ದಿದ್ದಕ್ಕೆ ಕಿವಿಯಿಂದ ತೆಗೆದ್ರು ಅಂತೇಳಿ, ಅದೊಂಥರ ಅದೇನು ಮೂಢನಂಬಿಕೆ ಅನ್ಬೇಕು, ಆ ಜನ ಅದನ್ನು ಕೂಡ ಇನ್ನೂವರೆಗೂ ನಂಬಿಕೊಂಡು ಬೇರೆ ಬೇರೆ ಕೆಲವೊಂದು ಈ ನಾಟಿ ಔಷಧಿ ಎಲ್ಲ ಇದ್ದವ್ರ ಕಡೆ ಹೋಗ್ತಾರಲ್ಲ ಸರ್.
1: ಮುಖ್ಯವಾಗಿ ಈಗ ನೀವು ಹೇಳಿರುವಂತಹ ಇದೊಂದು ಸಮಸ್ಯೆ ಏನಿದೆ, ಇದನ್ನ ಸಮಸ್ಯೆ ಇದು ಹುಳುಕು ಹಲ್ಲು ವಿಭಾಗದ ಅಂಡರ್ ಬರುತ್ತೆ, ಇದು ಸಮಸ್ಯೆ ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಹಲ್ಲಿನ ಒಂದು ಒಳಾಂಗಣ ರಚನೆ ಅದ್ರ ಜೊತೆ ಡೀಲ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಇದು, ಅದಕ್ಕೆ ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಮುಖ್ಯವಾಗಿ ಹಲ್ಲಿನ ಒಂದು ನೀವು ಪದರ ಅಥವಾ ಭಾಗಗಳನ್ನ ನೋಡ್ಕೊಂತ ಹೋದ್ರೆ ಮೊದಲು ನಿಮಗೆ ಕಣ್ಣಿ ಕಾಣುವಂತಹ ಒಂದು ಭಾಗ ಅದಕ್ಕೆ ಎನಾಮಲ್ ಅಂತ ನಾವು ಕರಿತೀವಿ. ಅದರ ತಳಗಡೆ ಒಂದು ಡೆಂಟಿನ್ ಅಂತ ಒಂದು ಪದರ ಬರುತ್ತೆ, ಅದರ ತಳಗಡೆ ಸೂಕ್ಷ್ಮ ನಾಳಗಳ ಒಂದು ಗುಂಪು ಇರುತ್ತೆ, ಅದನ್ನ ನಾವು ಪಲ್ಪ್ ಅಂತ ಕರಿತೀವಿ. ನಿಜವಾಗ್ಲೂ ಹಲ್ಲಿಗೆ ಒಂದು ಸೆನ್ಸ್ ಅಂತ ಬರುದು ಅದೇ ಒಂದು ಸೂಕ್ಷ್ಮ ನಾಳದ ಗುಂಪಿನಿಂದ. ಯಾವಾಗ ಡೆಂಟಲ್ ಕಿರೀಸ್ ಅಥವಾ ಹಲ್ಲಿನ ಹುಳುಕು ಏನಿದೆ ಅದು ಎನಾಮಲ್ ಮತ್ತು ಡೆಂಟಿನ್ ಅನ್ನ ದಾಟಿ ಯಾವಾಗ ಪಲ್ಪಿಗೆ ತಲುಪುತ್ತಲ್ಲ ಅವಾಗ ನಿಮ್ಗೆ ನೋವು ಬರ್ಲಿಕ್ಕೆ ಶುರು ಆಗುತ್ತೆ.
0: ಓಕೆ, ಅಲ್ಲಿ ಏನ್ ಯಾವ ಕಾರಣಕ್ಕಾಗಿ ನೋವು ಬರುತ್ತೆ, ಅಲ್ಲಿ ಏನು ಹುಳ ಇರ್ತಾವ?
1: ಅಲ್ಲಿ ಹುಳ ಇರ್ತಾವೆ ಇಲ್ಲ ಅಂತ ನಂಗಿಲ್ಲ, ಬಟ್ ಅವು ಎಲ್ಲವೂ ಸೂಕ್ಷ್ಮ ದರ್ಶಕ, ಮೈಕ್ರೋಸ್ಕೋಪಿಕ್,
0: ಮೈಕ್ರೋಸ್ಕೋಪಿಕ್ ನಲ್ಲಿ ಕಂಡ್ರೆ ಮಾತ್ರ ಕಾಣುವಂತ ಹುಳ.
1: ಹೌದು.
0: ಓಕೆ,
1: ಈಗ ನಿಮಗೆ ಅದು ಕನ್ನಡಿಯಲ್ಲಿ ನಿಮ್ಮ ಹಲ್ಲುಗಳನ್ನ ನೀವು ನೋಡಿಕೊಂಡಾಗ ಅದು ನಿಮಗೆ ಕಪ್ಪಾಗಿ ಕಾಣಬಹುದು, ಬಟ್ ಅದು ಕಪ್ಪಾಗಿ ಕಾಣುವುದು ಅದು ಮಿನರಲೈಸ್ಡ್ ಹಲ್ಲಿದ್ದು, ಅದು ಹುಳದಿಂದ ಆಗಿರುವಂತ ಅದೊಂದು ಹಲ್ಲಿನ ಭಾಗ, ಅದು ಹೊರತಾಗಿ ನಿಮಗೆ ಯಾವುದೇ ರೀತಿಯಾದಂತ ಹುಳುಗಳು ಕಾಣ್ತಿರಲ್ಲ.
0: ಹುಳ ಅಲ್ಲದು ಅಂತ ಅರ್ಥ.
1: ನಾನು ಯಾವಾಗ ನನ್ನ ಪದವಿ ಓದುವಾಗ ನಾನು ಧಾರವಾಡದಲ್ಲಿದ್ದೆ, ಧಾರವಾಡದಿಂದ ಸರಿಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇತ್ತು, ಅಲ್ಲಿ ನನಗೆ ಆ ಗ್ರಾಮದ ಬಗ್ಗೆ ಗೊತ್ತಿರಲಿಲ್ಲ. ಆದ್ರೂ ಕೂಡ ಅಲ್ಲಿ ಹೋಗಿರುವಂತಹ ಕೆಲವೊಂದು ರೋಗಿಗಳು ನನ್ನ ಬಳಿ ಬರ್ತಿದ್ರು. ನಾನು ನನ್ನ ರೋಗಿಗಳಿಗೆ ಕೇಳ್ತಿದ್ದೆ, ಅಲ್ಲಿ ಮೊದಲು ನೀವು ನಮ್ಮ ಕಡೆ ಬರಲಿಲ್ಲ, ಆ ಗ್ರಾಮವನ್ನು ಅದಕ್ಕೆ ನೀವು ಪ್ರಿಫರ್ ಮಾಡಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಅಂತ
0: ಹೇಳಿದ್ರಿ.
1: ಅವ್ರೇನಂತಂದ್ರು, ಇಲ್ಲಿ ನೀವು ಬಂದಂತರ ನೀವು ಇಂಜೆಕ್ಷನ್ ತೋರಿಸ್ತೀರಿ, ಇಂಜೆಕ್ಷನ್ ಕೊಡಬಹುದು, ಇಂಥವೆಲ್ಲ ನಮಗೆ ತಪ್ಪು ಕಲ್ಪನೆಗಳದಾವ, ಇದೇ ಒಂದು ತಪ್ಪು ಕಲ್ಪನೆಗಳಿಂದ ನಾವು ಅಲ್ಲಿ ಹೋದ್ವಿ ಅಂತ ಅವ್ರು ಹಿಂಗ್ ಹೇಳ್ತಾರೆ. ಅಲ್ಲಿ ಹೋದ ನಂತರ ನೀವು ಏನ್ ಮಾಡಿಸ್ಕೊಂಡ್ರಿ, ಎಂತ ರೀತಿಯ ಚಿಕಿತ್ಸೆ ಕೊಟ್ಟರು ಅಂತ ಕೇಳಿದ್ಕೊಳ್ಳೆ. ಯಾವುದೋ ಒಂದು ಹಸಿರು ಬಣ್ಣದ ಒಂದು ಲೀಫ್ ಯಾವ್ದೋ ತಗೊಂತಾರೆ, ಎಲೆಯನ್ನು ತಗೊಂತಾರೆ, ತಗೊಂಡಾದ ನಂತರ ಅದನ್ನ ಅರದು ಅದರ ರಸ ತೆಗಿತಾರ ಅವರು, ರಸ ತೆಗೆದು ಕಿವಿಯಲ್ಲಿ ಹಾಕ್ತಾರೆ, ಅದನ್ನ ಕಿವಿಯಲ್ಲಿ ಹಾಕಿ 40 ನಿಮಿಷ ಹಾಗೆ ಅಲ್ಲಿ ಮಲಗ್ಲಿಕ್ಕೆ ಹೇಳ್ತಾರ ಅವರು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ ನಂತರ ಅವ್ರಿಗೆ ಎಬ್ಬಿಸಿಕೊಂಡು ಕಿವಿಯಿಂದ ಒಂದ್ ಸ್ವಲ್ಪ ಏನೋ ಹಿಂಗ್ ಒಂದ್ ಸ್ವಲ್ಪ ಹಿಂಗ್ ಬಟ್ ಹಾಕಿದಂಗ್ ಮಾಡಿ ಹುಳುಗಳನ್ನ ತೋರಿಸ್ತಾರ, ಇವ ನೋಡ್ರಿ ನಿಮ್ ಹುಳುಗಳಂತ. ಲೈಕ್ ಲಿಟ್ರಲಿ ಅವು ಒಂಥರ ಹಿಂಗ ಜರ್ಮ್ಸ್ ಇದ್ದಂಗ ಇರ್ತಾವ್ರಿ,
0: ಅವು ದೊಡ್ಡ
1: ಹಿಂಗ್ ಜರ್ಮ್ಸ್, ಅವೆಲ್ಲ ಹಿಂಗ್ ಮೂವ್ ಆಗ್ತಿರ್ತಾವ. ಬಟ್ ನಾವು ಈಗ ಭಾರತದಲ್ಲಿ ಹೇಗಿದೆ ಅಂತಂದ್ರೆ, ಒಂದ್ ಸ್ವಲ್ಪ ಜನರು ಏನೇ ಹೇಳಿದ್ರು ನಮ್ಗೆ

0: ಶುರು ಮಾಡ್ತಾರೆ. ಅದೊಂದು ದುರದೃಷ್ಟ. ಇಲ್ಲಿ ಮುಖ್ಯವಾಗಿ ನಾವು ಹುಳ ಅಂತಂದ ಕೂಡ ನಾವೇನು ಇಮ್ಯಾಜಿನ್ ಮಾಡ್ತೀವಿ ಅಂತಂದ್ರೆ ಒಂದು ಕಣ್ಣಿಗೆ ಕಾಣುವಂತ ಹುಳ
1: ಅಂದ್ಕೊಂಡಿರ್ತೀವಿ. ಬಟ್ ನೀವು ಹೇಳೋದು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಮಾತ್ರ ಕಾಣುವಂತ
0: ಹುಳಗಳು, ಅವೆಲ್ಲ ಮೈಕ್ರೋಸ್ಕೋಪಿಕ್ ಎಕ್ಸಾಮ್ಸ್. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಹುಳ ತೋರಿಸಿದ ಕೂಡ ಹುಳ ಬಂದ್ಬಿಟ್ಟು ಬಾಯಿ ಅಂತ ಹೊರಗಿಂತ ಬಂದ್ಬಿಟ್ಟು
1: ಆವಾಗ ಈಗ ಆರಾಮಾಯ್ತು ನನಗೆ ಅಂತ ಹೇಳಿ ಏನಾರ ಅಂದ್ರೆ ಏನ್ ಕಾರಣ, ಯಾವ ದೃಷ್ಟಿಯಿಂದ ಅವ್ರು ಆರಾಮಾಗಿರ್ತಾರೆ? ಹಂಗಾರೆ
0: ಅದು ಪ್ಲಸಿಬೋ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಪ್ಲಸಿಬೋ ಎಫೆಕ್ಟ್ ಅಂತಂದ್ರೆ ಸಪೋಸ್ ಕೆಲವೊಬ್ರು ಮಾನಸಿಕವಾಗಿ ರೋಗಿಗಳು ಹೆಂಗಿರ್ತಾರೆ ಅಂತಂದ್ರೆ ಅವ್ರಿಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೆ ನಮ್ಗೆ ಸಮಸ್ಯೆ ಆಗಿದೆ ಅಂತ ನಮ್ ಕಡೆ ಬರ್ತಿರ್ತಾರೆ. ಅವರಿಗೆ ನಾವು ಒತ್ತಾಯ ಪೂರ್ವಕವಾಗಿ ನಿಮಗೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಕನ್ವಿನ್ಸ್
1: ಮಾಡ್ಕೊಂಡು ಮಾತುಗಳಲ್ಲ.
0: ಸೊ ಅವಾಗ ಏನೋ ನಂಗೆ ತಲೆ ನೋವಿಸ್ತಿದೆ ಅಂತ ಏನೋ ಬರ್ತಾರೆ, ನನಗೆ ಹೀಗಾಗ್ತಿದೆ ಅಂತ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಸಮಸ್ಯೆ ಇಲ್ಲ ಅಂತಂದ್ರು ನಾವು ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಅದು ಪ್ಲಸಿಬೋ ಎಫೆಕ್ಟ್ ಅಂತ ಕ್ರಿಯೇಟ್ ಮಾಡುತ್ತೆ. ಆ ಪೇಷಂಟ್ ಒಳಗೆ ಯಾವ ರೀತಿ ಒಂದು ಭಾವನೆ ಬರ್ತಂದ್ರೆ ನಾನು ಗುಳಿಗೆನ ತಗೊಂತಿದ್ದೀನಿ, ನಾನು ಡಾಕ್ಟರ್ ಬಳಿ ಹೋಗಿದ್ದೀನಿ ಅಂದ್ರೆ ನಾನು ಆರಾಮ ಆಗ್ತೀನಿ ಅದ್ರಿಂದ.
1: ಅಷ್ಟೇ ಅಷ್ಟೇ, ಹೌದೌದು. ಈಗ ಎಷ್ಟೋ ಸಲ ವೈದ್ಯರ ಕಡೆ ಹೋಗ್ತಿದ್ದಂಗೆ ಆರಾಮಾಗ್ಬಿಡ್ತಾರೆ ಕೆಲವರು, ಇನ್ನೇನಪ್ಪ ಸುಮ್ ಸುಮ್ಮನೆ ಇಂಜೆಕ್ಷನ್ ಮಾಡಿಸಿದಂಗೆ ಅಂತ ಅಲ್ಲಿ ಹೋದ್ಮೇಲೆ ನಾನು ಭಾರಿ ಆರಾಮಿದ್ದೆ ಅಂತ ಹೇಳ್ತಾರೆ. ಆ ರೀತಿಯಾದಂಥ ಒಂದು ಭಾವನೆ ಇರುತ್ತೆ. ಮತ್ತು ಈಗ ಹಳ್ಳಿ ಕಡೆಯವರೆಲ್ಲ ಒಂದು ಸಣ್ಣ ಪೇಟೆಗೆ ಹೋಗಿ ವೈದ್ಯರ ಕಡೆ ತೋರಿಸಿ ಬರುವಾಗ ಅಲ್ಲಿ ಇಡ್ಲಿ ಸಾಂಬಾರು ತಿಂದು ಬರ್ತಾರೆ. ಬರುವಾಗ ಹೋಗುವಾಗ ಏನು ತಿನ್ನೋಕ್ಕಾಗ್ತಿರಂಗಿಲ್ಲ, ನಡೆಯೋಕ್ಕಾಗ್ತಿರಂಗಿಲ್ಲ. ಅಷ್ಟು ಒಂದು ಕೂಡಲೇ ಕೆಲವು ನೋವು ನಿವಾರಕ ಔಷಧಿಗಳಿಗೂ ಕೂಡ ಅಲ್ಲಿ ಬಳಕೆ ಆಗಿರ್ತವೆ, ಅದನ್ನಂತೂ ಹೇಳ್ಬೋದು. ಹೀಗೆ ಅನೇಕ ತಪ್ಪು ಕಲ್ಪನೆಗಳು ಇವೆ ಅಥವಾ ತಪ್ಪು ಅಭಿಪ್ರಾಯಗಳು ಅಥವಾ ಯಾರೋ ಏನೋ ಸಲಹೆ ಕೊಟ್ಟರು ಅಂಥೇಳಿ ಇರುತ್ತೆ. ಇನ್ನು ಏನಾದರೂ ಬಹಳ ಪ್ರಮುಖವಾಗಿ ನಮ್ಮ ಕೇಳುಗರಿಗೆ ಉಪಯೋಗ ಆಗುವಂಥದ್ದು ಇದೆಯಾ ಸರ್, ಮತ್ತು ತಪ್ಪು ಕಲ್ಪನೆಗಳಲ್ಲಿ?
0: ಮುಖ್ಯವಾಗಿ ತಪ್ಪು ಕಲ್ಪನೆಗಳು ಅಥವಾ ಮೌಢ್ಯತೆಗಳ ವಿಚಾರವಾಗಿ ಇದನ್ನು ನಾನು ಹೇಳಬೇಕಂದ್ರೆ, ಇದನ್ನು ಬದಿಗಿಟ್ಟು ಭಾರತೀಯರು ಬಹುಸಂಖ್ಯಾತ ಭಾರತೀಯರು ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಒಂದು ಚಿಕಿತ್ಸೆಯ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಮೂರು ಅಂಶಗಳನ್ನು ಅವ್ರು ತಲೆಯಲ್ಲಿಟ್ಟುಕೊಂತಾರೆ. ಆ ಚಿಕಿತ್ಸೆ ನೋವುರಹಿತವಾಗಿರಬೇಕು, ಆ ಚಿಕಿತ್ಸೆ ಶೀಘ್ರವಾಗಬೇಕು, ಮತ್ತು ಅತಿ ಅಗ್ಗದ ಬೆಲೆಯಲ್ಲಿ
1: ಆಗಬೇಕು.
0: ಇವು ಮೂರನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರು ಟ್ರೀಟ್ಮೆಂಟ್ ಚಾಯ್ಸ್ ಆಫ್ ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಅವರು.
1: ಅದೇ ಒಂದು 2 ರೂಪಾಯಿನೋ ಒಂದು ಉದ್ದಿನ ಕಡ್ಡಿ ಇಟ್ಟರು ಕೂಡ ನಮ್ಮ ಹುಳ ತೆಗೆದುಬಿಟ್ರು ಯಾರೋ ಒಬ್ಬರು ಅಂತಂತೇಳಿ ಹೇಳ್ತಾರೆ. ಆದರೆ ಹಂಗೆ ಯಾರೂ ಇರಲ್ಲ, ಅದು ಮುಂದೆ ಯಾವುದಾದ್ರೂ ರೂಪದಲ್ಲಿ ಅವರು ನಿಮ್ಮ ಕಡೆಯಿಂದ ಹಣ ಕಿತ್ತಿರ್ತಾರೆ.
0: ಬಟ್ ಕೆಲವೊಬ್ರು ವಾದ ಮಾಡೋರಿರ್ತಾರೆ, ನಾವು ಅವ್ರ ಕಡೆ ಹೋಗಿದೀವಲ್ಲ, ಅವ್ರು ನಮ್ಮ ಹುಳ ತೆಗೆದ್ರು ಹಲ್ ಒಳಗಿಂತ ಹಾಗೆ ಹೀಗೆ ಅಂತ. ಓಕೆ ಫೈನ್, ನಿಮಗೆ ಪ್ಲಸಿಬೋ ಎಫೆಕ್ಟ್ ಆಗೈತಿ, ಫೈನ್. ಲಾಜಿಕಲಿ ಹೇಳಬೇಕಂತಂದ್ರೆ, ನಿಮ್ಗೆ ಏನಾದರೂ ಗಾಯ ಆಯಿತು, ನೀವು ಹೋಗು ಮುಂದೆ ಗಾಯ ಆಗ್ತದೆ, ಗಾಯ ಆದ ನಂತರ ಅದು ನೀವು ಬಿದ್ದ ನಂತರ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ರಕ್ತ ಬರಕ್ಕೆ ಸ್ಟಾರ್ಟ್ ಆದರೆ ನೀವು ಡಾಕ್ಟರ್ ಬಳಿ ಹೋಗಿ ಇಲ್ಲಿ ಸುತ್ತಮುತ್ತ ಅನಸ್ತೇಷ್ಯ ತೊಗೊಂತೀರಾ, ನೋವಾಗಬಾರಂತ? ಇಲ್ಲ, ಅದಕ್ಕೆ ನೀವು ಬ್ಯಾಂಡೇಜ್ ಕಟ್ಕೊಂತೀರಿ ನೀವು.
1: ಅಷ್ಟೇ.
0: ಅದೇ ರೀತಿ ಆಯಿತು, ನಿಮ್ಮ ಬಾಯಿ ಒಳಗಿಂತ ಹಲ್ಲಿ ಒಳಗಿಂತ ಹುಳ ತೆಗೆದ್ರಿ ಈಗ, ಬಟ್ ಹುಳ ಮಾಡಿರುವಂತ ಕ್ಯಾವಿಟಿ ಏನಿದೆ ಅದನ್ನಾರು ತುಂಬವರು?
1: ಸರಿ, ಅದು ಮಾಡಿದಂತ ಅನಾಹುತ ಅದು ತೆಗೆ ತುಂಬಬೇಕಲ್ಲ.
0: ಇಲ್ಲಾಂದ್ರೆ ಅಲ್ಲಿ ಫುಡ್ ಲಾಜ್ಮೆಂಟ್ ಆಗುತ್ತೆ, ಅಲ್ಲಿ ಹಲ್ ಮತ್ತೆ ಸಿಕ್ಕೊಳ್ಳೋದು
1: ಆಗತ್ತಲ್ಲ. ಸಾಮಾನ್ಯ ಒಂದ್ಸಲ ಹಲ್ ನೋವು ಅಂತಂದು ಹೇಳೋರು ನನಗೆ ಮುಂದೆ ಹಲ್ಲು ನೋವು ಬರಲಿಲ್ಲ ಅಂತ ಹೇಳಂಗಿಲ್ಲ. ಅದು ಏನೋ ನೀವು ಕೆಲವು ಗುಳಿಗೆ ಕೊಟ್ಟಿರ್ತೀರಿ, ಹುಳ ಸಾಯುವಂಥ ಕೆಲವು ಮೆಡಿಸಿನ್ಸ್ ಇರ್ತವೆ, ಅದರಿಂದನೂ ಕೂಡ ಆರಾಮಾಗಿರ್ತದೆ. ಎಷ್ಟೋ ಸಲ ಕೆಲವು ಈ ಸಾಂಪ್ರದಾಯಿಕ ಭಾವನೆಗಳು ಹೆಂಗಿರ್ತಾವೆ ಅಂದರೆ, ನಾನು ಈ ದೇವರಿಗೆ ಹೋದೆ, ಅಲ್ಲಿ ಎಲ್ಲೋ ಒಂದು ಕಡೆ ನಾನು ಬಲಿ ಕೊಟ್ಟೆ, ಅಲ್ಲಿ ಎಲ್ಲೋ ಪೂಜೆ ಮಾಡಿದೆ, ಅದಕ್ಕೆ ಆರಾಮಾಯಿತು ಅಂತಂಥೇಳಿ ಹೇಳೋದು ನಿಜ ಹೌದು. ಬಟ್ ಅದೇ ಸಮಯದಲ್ಲಿ ಅವರು ಏನಾದರೂ ಒಂದು ಟ್ರೀಟ್ಮೆಂಟ್ ಬೇರೆ ತೊಗೊಳ್ತಿರ್ತಾರೆ, ಆ ಟ್ರೀಟ್ಮೆಂಟ್ ಭಾಗ ಮರೆತು ಬಿಡ್ತಾರೆ ಅವರು, ಇಲ್ಲಿ ಹೋಗಿದ್ದಕ್ಕೆ ಆರಾಮಾಯಿತು ಅಂತೇಳಿ ಅದನ್ನೇ ಹೈಲೈಟ್ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ವಿಷಯದಲ್ಲಿ, ನಮ್ಮ ದಂತದ ವಿಷಯದಲ್ಲಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಕೇಳುಗರು ಅಥವಾ ನಮ್ಮ ಈ ಕಾರ್ಯಕ್ರಮ ಕೇಳಿದ್ರೆ ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಇಟ್ಕೋಬೇಕು, ವೈದ್ಯರ ಬಳಿ ಹೋಗದೇ ನಿಮ್ಗೆ ಯಾವತ್ತೂ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ.
0: ನೋಡಿ, ದೈವದ ಮೇಲೆ ನಂಬಿಕೆ ಇರಬೇಕು, ಅದನ್ನು ನಾನು ಇರಬಾರ್ದಂತ ಹೇಳಿಕ್ ಸಾಧ್ಯನೇ ಇಲ್ಲ. ಅದು ಎಲ್ಲರಿಗೂ ಭಾವನಾತ್ಮಕವಾಗಿ ಅಂಟುಕೊಂಡಿರ್ತಾರೆ ದೈವದ ಪ್ರಕಾರ. ಬಟ್ ಹಂಗಂತ ನೀವು ಚಿಕಿತ್ಸೆನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬಾರ್ದು,
1: ಮಾಡೋಂಗಿಲ್ಲ. ಜೊತೆ ಜೊತೆಗೆ ಹೋಗಬೇಕು ಅಂತ, ನಮ್ಮ ಭಾವನೆಗಳು ಮತ್ತು ನಮ್ಮ ಆಚರಣೆಗಳು ಎರಡೂ ಒಂದೇ ಆಗಬೇಕು. ಆದಷ್ಟು ಅದು ಎಲ್ಲರೂ ಒಪ್ಪುವಂತಹ ಆಚರಣೆಯನ್ನು ಮಾಡಬೇಕು ನಾವು. ತುಂಬ ಧನ್ಯವಾದಗಳು ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೇ. ತಾವು ದಂತ ಚಿಕಿತ್ಸೆ ವಿಷಯವಾಗಿ ಜನರಲ್ಲಿ ಇದ್ದಂಥ ಏನೇನು ತಪ್ಪು ಕಲ್ಪನೆಗಳು ಅಂತ ಹೇಳೋಣ ಸದ್ಯಕ್ಕೆ, ಅದು ಏನೋ ಒಂದು ತಪ್ಪು ವಿಚಾರ ಇರ್ತದೆ, ತಪ್ಪು ನಿರ್ಧಾರಗಳು ಇರ್ತವೆ, ತಪ್ಪು ಸಲಹೆಗಳನ್ನು ಅನುಸರಿಸ್ಬಿಡ್ತಾರೆ, ಏನೇನೋ ಆಗ್ತಿರ್ತದೆ, ಅದಕ್ಕೆ ಅದನ್ನೆಲ್ಲ ಮಾಡಬಾರ್ದು. ಈ ಆಧುನಿಕ ಯುಗದಲ್ಲಿ ಇಷ್ಟೆಲ್ಲ ನಾವು ಓದಿಯೂ ತಿಳಿದೂ ಕೂಡ ಸಾಕಷ್ಟು ವೈದ್ಯಕೀಯ ಅಭಿವೃದ್ಧಿ ಆಗಿಯೂ ಕೂಡ ನಾವು ಇದನ್ನು ನಂಬಬಾರ್ದು ಅಂತಂಥೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
2: ನಮಸ್ಕಾರ ಸರ್.

ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತಾಗಿ ಇದುವರೆಗೂ ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೂಜಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಬಣ್ಣ ಆಶಿಹಾಳ್. ರಾಜ್ಯವ್ಯಾಪಿ

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
1: ಈ ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ರಾರಾಜಿಸಲಿ.
0: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
4: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಮುಂತಾದ ಪ್ರಕೃತಿ ವಿಕೋಪಗಳು ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತನ ನೆರವಿಗೆ ಬರಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು 2016-17 ಸಾಲಿನಿಂದ ಜಾರಿಗೆ ತಂದಿದೆ. ಈ ಯೋಜನೆಯು ಒಂದು ರಾಷ್ಟ್ರ ಒಂದು ಬೆಳೆ ಒಂದು ಪ್ರೀಮಿಯಂ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಭಾರತದ ರೈತರಿಗೆ ಕೈಗೆಟುಕುವ ಬೆಳೆ ವಿಮೆಯನ್ನ ಒದಗಿಸುವ ಗುರಿಯನ್ನ ಇದು ಹೊಂದಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಗುರಿಯು ದೇಶದಲ್ಲಿ ಒಟ್ಟು ಬಿತ್ತನೆ ಪ್ರದೇಶವನ್ನು ಒಳಗೊಳ್ಳುವ ಪ್ರಾಥಮಿಕ ಗಮನದೊಂದಿಗೆ ಭಾರತದಲ್ಲಿ ವಿಮೆಯನ್ನ ವಿಸ್ತರಿಸುವುದಾಗಿದೆ. PMFBY ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಬೆಳೆ ವೈಫಲ್ಯದಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡುವ ಮೂಲಕ ಇದು ರೈತರ ಆದಾಯವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯಡಿ ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪಗಳಾದ ಪ್ರವಾಹ, ಆಲಿಕಲ್ಲು ಮಳೆ, ಭೂಕುಸಿತ ಇವುಗಳಿಂದ ಬೆಳೆ ನಷ್ಟವಾದರೆ ವೈಯಕ್ತಿಕವಾಗಿ ಬೆಳೆ ನಷ್ಟ ನಿರ್ಧರಣೆ ಮಾಡುವುದು ಹಾಗೂ ಇತರೆ ಹವಾಮಾನ ವೈಪರೀತ್ಯಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಕೀಟರೋಗ ಬಾಧೆ ಮುಂತಾದವುಗಳಿಂದ ಬೆಳೆ ನಷ್ಟ ಸಂಭವಿಸಿ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಬೆಳೆ ಕಟಾವು ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ ಇಳುವರಿ ಮಾಹಿತಿಯು ನಿಗದಿಪಡಿಸಲಾದ

ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಇದ್ದರೆ ಇಳುವರಿಯ ಕೊರತೆಗೆ ಅನುಗುಣವಾಗಿ ಹಾಗೂ ಗ್ರಾಮ ಪಂಚಾಯಿತಿ ಅಥವಾ ಹೋಬಳಿ ಮಟ್ಟದಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಬೆಳೆ ವಿಮಾ ನಷ್ಟ ಪರಿಹಾರ ನೀಡುವ ಮೂಲಕ ಭದ್ರತೆ ಒದಗಿಸುವುದು ಈ ಬೆಳೆ ವಿಮೆಯ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆದ ಹಾಗೂ ಪಡೆಯದ ರೈತರಿಗೆ ಈ ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವುದು ಐಚ್ಛಿಕವಾಗಿರುತ್ತದೆ. ಮುಂಗಾರು ಹಂಗಾಮಿನಲ್ಲಿ ಒಟ್ಟು 36 ನೀರಾವರಿ ಮತ್ತು ಮಳೆಯಾಶ್ರಿತದ ವಿವಿಧ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳು ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಅಧಿಸೂಚಿಸಲಾಗಿದೆ. ಮುಂಗಾರು ಬೆಳೆಗಳಿಗೆ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಬೆಳೆ ವಿಮೆಗೆ ನೋಂದಣಿ ಪ್ರಕ್ರಿಯೆ ಇರುತ್ತದೆ. ರೈತರು ಮುಂಗಾರು ಹಂಗಾಮಿನ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ವಿಮಾ ಮೊತ್ತದ 2% ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ವಿಮಾ ಮೊತ್ತದ 5% ವಿಮಾ ಕಂತನ್ನು ಪಾವತಿಸಬೇಕಾಗುತ್ತದೆ. ಈ ಯೋಜನೆಯ ವ್ಯಾಪ್ತಿಯನ್ನು ನೋಡೋದಾದರೆ ತಡೆಗಟ್ಟಲಾದ ಬಿತ್ತನೆ ನಾಟಿ ಅಪಾಯ ಅಂದರೆ ವಿಮಾ ಘಟಕದಲ್ಲಿ ಅಧಿಸೂಚಿತ ಬೆಳೆ ಪ್ರದೇಶದ 75%ಕ್ಕಿಂತ ಹೆಚ್ಚು ಭಾಗ ಬಿತ್ತನೆಯಾಗದೆ ಉಳಿದಿದ್ದರೆ ಅಥವಾ ಮಳೆಯ ಕೊರತೆ ಅಥವಾ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಿಂತಹ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಬಿತ್ತನೆ ಅವಧಿಯಲ್ಲಿ ಮೊಳಕೆಯೊಡೆಯುವಿಕೆ ವಿಫಲವಾದರೆ ರೈತರು ಬಿತ್ತನೆ ವೈಫಲ್ಯದ ಅಪಾಯವನ್ನು ತಡೆಗಟ್ಟಲು ಅರ್ಹರಾಗಿರುತ್ತಾರೆ. ಈ ವಿಮೆಯಡಿಯಲ್ಲಿ ವಿಮೆ ಮಾಡಲಾದ ರೈತರಿಗೆ ಒಟ್ಟು ಮೊತ್ತದ ಪಾವತಿಯು ವಿಮಾ ಮೊತ್ತದ 25% ಆಗಿರುತ್ತದೆ ಮತ್ತು ವಿಮಾ ರಕ್ಷಣೆಯನ್ನು ಕೊನೆಗೊಳಿಸಲಾಗುತ್ತದೆ. ಇನ್ನು ಮಧ್ಯ ಋತುವಿನ ಪ್ರತಿಕೂಲತೆ ಅಂದರೆ ಬೆಳೆ ಋತುವಿನಲ್ಲಿ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಾದ ಪ್ರವಾಹ, ದೀರ್ಘಕಾಲದ ಬರಗಾಲ ಮತ್ತು ತೀವ್ರ ಬರ ಇತ್ಯಾದಿಗಳ ಸಂದರ್ಭದಲ್ಲಿ ನಷ್ಟ. ಈ ಋತುವಿನಲ್ಲಿ ನಿರೀಕ್ಷಿತ ಇಳುವರಿ ಸಾಮಾನ್ಯ ಇಳುವರಿಯ 50%ಕ್ಕಿಂತ ಕಡಿಮೆ ಇರುವ ಸಾಧ್ಯತೆ ಇದೆ. ಈ ವಿಮೆಯ ಅಡಿಯಲ್ಲಿ ವಿಮೆ ಮಾಡಿಸಿದ ರೈತರಿಗೆ ಪಾವತಿಯು ಸಂಭವನೀಯ ಕ್ಲೇಮ್ಗಳ 25% ಆಗಿರುತ್ತದೆ. ಇದು ಅಂತಿಮ ಕ್ಲೇಮ್ಗಳ ವಿರುದ್ಧ ಹೊಂದಾಣಿಕೆಗೆ ಒಳಪಟ್ಟಿರುತ್ತದೆ. ಇನ್ನು ಕೊಯ್ಲಿನ ನಂತರದ ನಷ್ಟಗಳು ಅಂದರೆ ಕೊಯ್ಲು ಮಾಡಿದ ನಂತರ ಕತ್ತರಿಸಿ ಹರಡಿದ ಅಥವಾ ಸಣ್ಣ ಕಟ್ಟುಗಳಲ್ಲಿ ಒಣಗಿಸಬೇಕಾದ ಬೆಳೆಗಳಿಗೆ ಆಲಿಕಲ್ಲು ಮಳೆ, ಚಂಡಮಾರುತ ಮಳೆ ಮತ್ತು ಅಕಾಲಿಕ ಮಳೆಯ ನಿರ್ದಿಷ್ಟ ಅಪಾಯಗಳ ವಿರುದ್ಧ ಕೊಯ್ಲು ಮಾಡಿದ ನಂತರ ಗರಿಷ್ಠ 2 ವಾರಗಳು ಅಂದರೆ 14 ದಿನಗಳ ಅವಧಿಯವರೆಗೆ ಮಾತ್ರ ವಿಮಾ ರಕ್ಷಣೆ ಲಭ್ಯವಿದೆ. ಇನ್ನು ಸ್ಥಳೀಯ ವಿಪತ್ತುಗಳು ಅಂದರೆ ಅಧಿಸೂಚಿತ ಪ್ರದೇಶದಲ್ಲಿನ ಪ್ರತ್ಯೇಕ ಜಮೀನುಗಳ ಮೇಲೆ ಪರಿಣಾಮ ಬೀರುವ ಮಿಂಚಿನಿಂದಾಗಿ ಆಲಿಕಲ್ಲು ಮಳೆ, ಭೂಕುಸಿತ, ಪ್ರವಾಹ, ಮೋಡ ಸಿಡಿಲು ಮತ್ತು ನೈಸರ್ಗಿಕ ಬೆಂಕಿಯಂತಹ ಗುರುತಿಸಲಾದ ಸ್ಥಳೀಯ ಅಪಾಯಗಳಿಂದ ಅಧಿಸೂಚಿತ ವಿಮೆ ಮಾಡಿಸಿದ ಬೆಳೆಗಳಿಗೆ ಉಂಟಾಗುವ ನಷ್ಟ. ಬೆಳೆ ವಿಮೆ ನೋಂದಣಿಯನ್ನು ರೈತರು ಬ್ಯಾಂಕುಗಳು, ಗ್ರಾಮ ವನ್ ಕೇಂದ್ರಗಳು, ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಮಾಡಿಸಬಹುದು. ರೈತರು ಈ ಯೋಜನೆಯಡಿ ಭಾಗವಹಿಸಲು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ, ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ಸಂಖ್ಯೆ ಮತ್ತು FIDಯನ್ನು ನೀಡಿ ನೋಂದಾಯಿಸಿಕೊಳ್ಳಬಹುದಾಗಿದೆ. 2023ರ ಮುಂಗಾರು ಹಂಗಾಮಿನಿಂದ ಬೆಳೆ ವಿಮೆ ನೋಂದಣಿಗಾಗಿ ರೈತರಿಗೆ ಫ್ರೂಟ್ ಐಡಿ ಹೊಂದುವುದು ಕಡ್ಡಾಯ ಮಾಡಲಾಗಿದೆ. ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ಸರ್ವೆ ನಂಬರ್ಗಳಿಗೆ ಮಾತ್ರ ಬೆಳೆ ವಿಮೆಯಡಿ ನೋಂದಣಿ ಮಾಡಲು ಅವಕಾಶವಿರುತ್ತದೆ ಹಾಗೂ ಯಾವುದೇ ಮಾರ್ಪಾಡು ಅಂದರೆ ಸರ್ವೆ ನಂಬರ್ ಸೇರ್ಪಡೆ ಮಾಡಲು ಅಥವಾ ಕೈಬಿಡಲು ಸಹ ಫ್ರೂಟ್ಸ್ ತಂತ್ರಾಂಶದ ಮೂಲಕವೇ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಇದಕ್ಕಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆಗಳಿಗೆ ಸಂಪರ್ಕಿಸಬಹುದು. ಜಂಟಿ ಖಾತೆದಾರರು ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬೆಳೆ ವಿಮೆ ನೋಂದಣಿ ಮಾಡಲು ಅವಕಾಶವಿರುತ್ತದೆ. ಬೆಳೆ ವಿಮೆ ನೋಂದಣಿ ಸಮಯದಲ್ಲಿ ರೈತ ಮೃತ ಹೊಂದಿದಲ್ಲಿ ಯಾವುದೇ ಕಾರಣಕ್ಕೂ ಮೃತಪಟ್ಟ ರೈತರ ಹೆಸರಿನಲ್ಲಿ ನೋಂದಣಿ ಮಾಡಬಾರದು. ಮೃತ ಹೊಂದಿದ ರೈತರ ವಾರಸುದಾರರು ಇದಕ್ಕಾಗಿ ಫ್ರೂಟ್ಸ್ ಐಡಿಯಲ್ಲಿ ಸೂಕ್ತ ಮಾರ್ಪಾಡನ್ನು ನೋಂದಣಿಗೂ ಮುಂಚಿತವಾಗಿ ಮಾಡಿಸಿಕೊಂಡಲ್ಲಿ ನೋಂದಣಿ ಮಾಡಿಸಲು ಅನುಕೂಲವಾಗುತ್ತದೆ ಹಾಗೂ ಅರ್ಹ ವಿಮಾ ಪರಿಹಾರ ಮೊತ್ತದ ಇತ್ಯರ್ಥವೂ ಕೂಡ ವಾರಸುದಾರರ ಖಾತೆಗೆ ಸುಲಭವಾಗಿ ಜಮೆಯಾಗುತ್ತದೆ. ರೈತರು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ಸಹ ಮುತುವರ್ಜಿ ವಹಿಸಬೇಕು. ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಫಲಾನುಭವಿಗಳು ಶೀಘ್ರವಾಗಿ ಪರಿಹಾರ ಪಡೆಯಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿದ ರೈತರು ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯುವಲ್ಲಿಯೂ ಸಹ ಮುತುವರ್ಜಿ ವಹಿಸಬೇಕು. ರೈತರು

0: ಹಾಗೂ ತಮ್ಮ ಪ್ರಸ್ತಾವನೆಯ ಕುರಿತು ತಿಳಿಯಲು ಸಂರಕ್ಷಣೆ ತಂತ್ರಾಂಶದಲ್ಲಿ ವರ್ಷ ಮತ್ತು ಹಂಗಾಮಿನಲ್ಲಿ ಚೆಕ್ ಸ್ಟೇಟಸ್ನಲ್ಲಿ ನೋಡಿ ತಿಳಿಯಬಹುದು. ಅದರಲ್ಲಿ ನಿಮ್ಮ ಪ್ರಸ್ತಾವನೆಯು ಎನ್ಪಿಸಿಐ ಸೀಡಿಂಗ್ ಫೇಲ್ಯೂರ್ ಎಂದು ತೋರಿಸಿದಲ್ಲಿ ಕೂಡಲೇ ಅಗತ್ಯ ದಾಖಲಾತಿಗಳೊಂದಿಗೆ ಬ್ಯಾಂಕ್ಗೆ ಹೋಗಿ ಆಧಾರ್ ಲಿಂಕ್, ಆಧಾರ್ ಸೀಡಿಂಗ್, ಆಧಾರ್ ಆಕ್ಟಿವ್, ಅಕೌಂಟ್ ಆಕ್ಟಿವ್ ಮಾಡಿಸಬೇಕು.
1: ಇದುವರೆಗೆ ಕೇಳಿದಿರಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
3: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ನೆ ತಿನ್ನಪ್ಪ.
0: ನಂಗೆ ಸ್ವೇ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವಾಗ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೆ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಆಕಾಶವಾಣಿ, ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
9: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ಗೆ ಗೆಲುವು. ವಾರ್ತೆಗಳ ವಿವರ: ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ವಿಪಕ್ಷಗಳ ತೀವ್ರ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆದಿದ್ದು, ಕಲಾಪಗಳನ್ನು 2:00 ಮುಂದೂಡಲಾಗಿದೆ. ನೀಟ್ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಆಗಮಿಸಿ ಸ್ಪಷ್ಟತೆ ನೀಡಬೇಕೆಂದು ಆಗ್ರಹಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳ ಸಂಸದರು ನಿರಂತರ ಘೋಷಣೆ ಕೂಗಿದರು. ಗೃಹ ಸಚಿವರು ವಿಸ್ತೃತ ಚರ್ಚೆಗೆ ಸಿದ್ದರಿದ್ದಾರೆ ಎಂದು ಸರ್ಕಾರ ತಿಳಿಸಿದರೂ, ಗದ್ದಲ ಶಮನವಾಗದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕಲಾಪವನ್ನು 1:00 ಮುಂದೂಡಿದರು. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಹಾಗೂ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ವಿಧೇಯಕಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಮತ್ತೊಂದೆಡೆ, ರಾಜ್ಯಸಭೆಯಲ್ಲಿ ಸಿಪಿಐಎಂ ಸಂಸದ ಜಾನ್ ಬ್ರಿಟಾಸ್ ಅವರ ವಿರುದ್ದ ಮಹಿಳಾ ಸದಸ್ಯೆಯೊಬ್ಬರು ನೀಡಿದ್ದಾರೆನ್ನಲಾದ ಆಕ್ಷೇಪಾರ್ಹ ಹೇಳಿಕೆ ಭಾರೀ ಗದ್ದಲಕ್ಕೆ ಕಾರಣವಾಯಿತು. ಈ ಮಾತು ತಮ್ಮ ಸಂಸ್ಕೃತಿಗೆ ಎಸಗಿದ ಅಪಮಾನ ಎಂದು ಬ್ರಿಟಾಸ್ ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಸದಸ್ಯರ ಸಂಸ್ಕೃತಿ ಮತ್ತು ಗೌರವವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದ್ದು, ಆಕ್ಷೇಪಾರ್ಹ ಹೇಳಿಕೆ ಕುರಿತು ಚರ್ಚಿಸಲು ಸಂಬಂಧಪಟ್ಟವರನ್ನು ತಮ್ಮ ಕೊಠಡಿಗೆ ಕರೆಯಿಸುವುದಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಆದರೂ ಎರಡೂ ಕಡೆಗಳಿಂದ ಗದ್ದಲ ಮುಂದುವರೆದಿದ್ದರಿಂದ ರಾಜ್ಯಸಭೆ ಕಲಾಪವನ್ನು 2:00 ಮುಂದೂಡಲಾಯಿತು. ಕಲಾಪ ಮುಂದೂಡಿಕೆಗೂ ಮುನ್ನ ಶಿಕ್ಷಣ, ಹಣಕಾಸು ಹಾಗೂ ರೈಲ್ವೆ ಸೇರಿದಂತೆ ವಿವಿಧ ಸಚಿವಾಲಯಗಳ ಪ್ರಮುಖ

0: ವರದಿಗಳು ಮತ್ತು ಸಿಎಜಿ ವರದಿಗಳನ್ನು ಸದನದ ಮುಂದಿಡಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆ ಸೇರಿದಂತೆ ಯಾವುದೇ ವಿಷಯದ ಕುರಿತು ಚರ್ಚೆ ನಡೆಸಲು ಹಾಗೂ ಸಂಸತ್ ಸದಸ್ಯರು ಎತ್ತುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಸಿದ್ದವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ದವಾಗಿದೆ. ಈ ವಿಷಯದ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಮಧ್ಯಾಹ್ನ 2 ಗಂಟೆಯೊಳಗೆ ಸಭಾಧ್ಯಕ್ಷರಿಗೆ ನೋಟಿಸ್ ಸಲ್ಲಿಸಬಹುದು. ಇದರಿಂದ ಇಂದು ಮಧ್ಯಾಹ್ನ 3 ಗಂಟೆಗೆ ಚರ್ಚೆ ಆರಂಭಿಸಬಹುದು ಎಂದು ಹೇಳಿದ್ದಾರೆ. ಚರ್ಚೆ ಆರಂಭವಾದರೆ ತಾವು ಸದನದಲ್ಲೇ ಕುಳಿತು ಪ್ರತಿಯೊಬ್ಬ ಸದಸ್ಯರ ಮಾತನ್ನು ಆಲಿಸುವುದಾಗಿ ತಿಳಿಸಿದ ಅವರು, ಚರ್ಚೆ ಪೂರ್ಣಗೊಂಡ ಬಳಿಕ ನಾಳೆ ಮಧ್ಯಾಹ್ನ 3 ಗಂಟೆಗೆ ಚರ್ಚೆಗೆ ಉತ್ತರಿಸಲು ಸಿದ್ದವಿರುವುದಾಗಿ ತಿಳಿಸಿದ್ದಾರೆ. ಪ್ರತಿಪಕ್ಷಗಳು ಸದನದ ಕಲಾಪ ನಡೆಯಲು ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದ ಸಚಿವರು, ಇಂತಹ ಗಂಭೀರ ವಿಷಯದ ಕುರಿತು ಸಂಸದೀಯ ನಿಯಮಾವಳಿಗಳ ಪ್ರಕಾರ ಚರ್ಚೆ ನಡೆಯಬೇಕು ಎಂದು ತಿಳಿಸಿದರು. ವಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆಯಾಗಿದ್ದಲ್ಲದೆ ಇಂದಿಗೂ ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುತ್ತಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಷ್ಟೀಯ ಗೀತೆಗೆ 150 ವರ್ಷ ತುಂಬಿದ ನೆನಪಿನಲ್ಲಿ ಸಂಸ್ಕೃತಿ ಸಚಿವಾಲಯವು ಆಯೋಜಿಸಿದ್ದ ಹರ್ ಘರ್ ತಿರಂಗ ಬೈಕ್ ರ್ಯಾಲಿಗೆ ದೆಹಲಿಯಲ್ಲಿ ಸಂಸತ್ ಸದಸ್ಯರೊಂದಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆ ದೇಶಭಕ್ತಿಯನ್ನು ಜಾಗೃತಗೊಳಿಸಿ ಬ್ರಿಟಿಷ್ ಆಡಳಿತದ ವಿರುದ್ದದ ಹೋರಾಟದಲ್ಲಿ ವಿಭಿನ್ನ ಪ್ರದೇಶ ಭಾಷೆ ಮತ್ತು ಧರ್ಮಗಳ ಜನರನ್ನು ಒಂದಾಗಿ ಬೆಸೆದಿತ್ತು ಎಂದು ಸ್ಮರಿಸಿದರು. ಇದೇ ವೇಳೆ ಹರ್ ಘರ್ ತಿರಂಗ ಅಭಿಯಾನವನ್ನು ಜನಪರ ಚಳವಳಿ ಎಂದು ಬಣ್ಣಿಸಿದ ಅವರು, ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ ಹಾಗೂ ಸೇವಾ ಮನೋಭಾವವನ್ನು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿದರು. ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹರ್ ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆ ನೀಡಿದರು. ದೆಹಲಿ ವಿಶ್ವವಿದ್ಯಾಲಯದ ಮೈ ಭಾರತ್ ಸ್ವಯಂ ಸೇವಕರೊಂದಿಗೆ ಸಚಿವರು ಯಾತ್ರೆಯ ನೇತೃತ್ವ ವಹಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮನ್ಸುಖ್ ಮಾಂಡವೀಯ, ಯಾತ್ರೆಯಲ್ಲಿ 1,000ಕ್ಕೂ ಅಧಿಕ ಮೈ ಭಾರತ್ ಸ್ವಯಂ ಸೇವಕರು ಪಾಲ್ಗೊಂಡು ದೇಶಕ್ಕೆ ದೈಹಿಕ ಕ್ಷಮತೆಯ ಸಂದೇಶ ಸಾರಿದ್ದಾರೆ ಎಂದರು. ಅಭಿವೃದ್ದಿ ಹೊಂದಿದ ರಾಷ್ಟ ನಿರ್ಮಾಣದಲ್ಲಿ ಸೈಕ್ಲಿಂಗ್ನ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೈಮಗ್ಗ ಕ್ಷೇತ್ರಕ್ಕೆ ಹೊಸ ಚೈತನ್ಯ ತುಂಬಲು ನಾವೀನ್ಯತೆ, ಮಾರುಕಟ್ಟೆ ಆಧಾರಿತ ವಿನ್ಯಾಸ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಬೇಕೆಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೂತ್ರ 2026 ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೈಮಗ್ಗ ಉತ್ಪನ್ನಗಳನ್ನು ಜಿಐ ಟ್ಯಾಗ್ ಹೊಂದಿರುವ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳು ಉದ್ಯೋಗದಾತರಾಗಲು ಶ್ರಮಿಸಬೇಕು ಎಂದರು. ಇದೇ ವೇಳೆ ಕೈಮಗ್ಗ ಕ್ಷೇತ್ರದಲ್ಲಿ ಸಂಶೋಧನೆ, ಉದ್ಯಮಶೀಲತೆ ಮತ್ತು ತರಬೇತಿಯನ್ನು ಉತ್ತೇಜಿಸಲು ಗ್ರಾಸಿಮ್ ಇಂಡಸ್ಟ್ರೀಸ್, ಐಎಎಂ ಸಂಬಲ್ಪುರ ಹಾಗೂ ನಿಟ್ರಾ ಸಂಸ್ಥೆಗಳೊಂದಿಗೆ ಪ್ರಮುಖ ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು. ಈ ಪುಸ್ತಕವು ರಾಮನಾಥ್ ಕೋವಿಂದ್ ಅವರ ಬಾಲ್ಯದ ದಿನಗಳು, ಸವಾಲುಗಳು ಹಾಗೂ ಭಾರತದ 14ನೇ ರಾಷ್ಟಪತಿಯಾಗಿ ಸಲ್ಲಿಸಿದ ಸೇವೆ ಒಳಗೊಂಡಂತೆ ಅವರ ಸುದೀರ್ಘ ಸಾರ್ವಜನಿಕ ಜೀವನಾನುಭವಗಳನ್ನು ತೆರೆದಿಡುತ್ತದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ರಾಮನಾಥ್ ಕೋವಿಂದ್ ಅವರ ಮಾರ್ಗದರ್ಶನ ನಮಗೆ ದೊಡ್ಡ ಶಕ್ತಿಯಾಗಿತ್ತು ಎಂದರು. ಈ ಆತ್ಮಕಥನವು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಮಹತ್ವದ ಕೊಡುಗೆಯಾಗಿದ್ದು ಯುವ ಪೀಳಿಗೆಯು ಅವರ ಜೀವನ ಪಯಣದಿಂದ ಪ್ರೇರಣೆ ಪಡೆಯಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜಕೀಯ ಎಂಬುದು ಕೇವಲ ಅಧಿಕಾರ ಹಿಡಿಯುವ ಮಾರ್ಗವಲ್ಲ, ಬದಲಿಗೆ ದೇಶ ಸೇವೆಯ ಸಾಧನ. ಶಿಕ್ಷಣವು ಜೀವನದಲ್ಲಿ ಅಪಾರ ಅವಕಾಶಗಳನ್ನು ತೆರೆಯುತ್ತದೆ ಎಂದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ಸಂಜೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಆಪ್ ಅನ್ನು ಉದ್ಘಾಟಿಸಲಿದ್ದಾರೆ. ಗುಜರಾತ್ನ ಗಾಂಧಿ

0: ನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಗ್ರಂಥಾಲಯಗಳನ್ನು ಪರಸ್ಪರ ಸಂಪರ್ಕಿಸುವ ಉದ್ದೇಶದಿಂದ ಈ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂಬೈನ ಘಾರ್ಕೋಪರ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನಿಷ್ಠ 6 ಜನರು ಮೃತಪಟ್ಟಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಹಾಗೂ ಮುಂಬೈ ಅಗ್ನಿಶಾಮಕ ದಳ ನೀಡಿದ ಮಾಹಿತಿಯಂತೆ ಘಾರ್ಕೋಪರ್ನ ಚಿರಾಗ್ ನಗರದಲ್ಲಿರುವ ಗೌಸಿಯಾ ಚಾಲ್ನಲ್ಲಿ ಬೆಳಗಿನ ಜಾವ ಸುಮಾರು 3:48ಕ್ಕೆ ಈ ದುರಂತ ಸಂಭವಿಸಿದೆ. ಗುಡ್ಡದ ಒಂದು ಭಾಗ ಕುಸಿದು 2-3 ಮನೆಗಳ ಮೇಲೆ ಬಿದ್ದಿದ್ದರಿಂದ ಅಪಾರ ಹಾನಿಯಾಗಿದೆ. ಅಮೆರಿಕದ ಸೆಂಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಉಜ್ಬೇಕಿಸ್ತಾನದ ಜವೋಖಿ ಸಿಂದಾರೋ ವಿರುದ್ದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದು ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯಲ್ಲಿ ಪ್ರಜ್ಞಾನಂದ ಅವರಿಗೆ ಒಲಿದ ಮೊದಲ ಜಯವಾಗಿದೆ. 95 ನಡೆಗಳ ಕಾಲ ನಡೆದ ಸುದೀರ್ಘ ಕಾದಾಟದ ನಂತರ ಪ್ರಜ್ಞಾನಂದ ಜಯದ ನಗೆ ಬೀರಿದರು. ಈ ಗೆಲುವಿನೊಂದಿಗೆ ಅವರು 2 ಪಂದ್ಯಗಳಿಂದ ಒಟ್ಟು 1.5 ಅಂಕ ಕಲೆಹಾಕಿದ್ದಾರೆ. ಟೊರಾಂಟೊದಲ್ಲಿ ನಡೆಯುತ್ತಿರುವ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕೊಕೊಗಫ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ರೈಬಾಕಿನಾ ಜಪಾನ್ನ ನವೋಮಿ ಒಸಾಕಾ ವಿರುದ್ದ 4-6, 7-6, 6-4 ಅಂತರದಲ್ಲಿ ಗೆಲುವು ಸಾಧಿಸಿದರೆ ಅಮೆರಿಕದ ಕೊಕೊಗಫ್ ತಮ್ಮ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಎದುರಾಳಿ ಹಿಂದೆ ಸರಿದ ಹಿನ್ನೆಲೆ ನೇರವಾಗಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಮಾಂಟ್ರಿಯಲ್ನಲ್ಲಿ ನಡೆದ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಮೆರಿಕದ ಲರ್ನರ್ ಟಿಯನ್ ಹಾಗೂ ಅಮೆರಿಕದವರೇ ಆದ ಬೆನ್ ಶೆಲ್ಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ಕ್ಷಿಪ್ರ ಚಿತ್ರದಿಂದಾಗಿ ದಿನ ಕೇಳ್ತಾ ಇದ್ದೀರಾ ಸಂತೋಷ್ ವೆಂಕಿ ಹಾಗೂ ರ್ಯಾಪಿಡ್ ರಶ್ಮಿಯವರ ಸ್ವರದಲ್ಲಿ. ಸಮರ್ಥವರ ಗೀತ ರಚನೆ ಇದೆ, ಸಂಗೀತ ವಿಕ್ಟರ್ ಲೋಗಿ.

ಸಂತೋಷ್ ವೆಂಕಿ ಹಾಗೂ ಸಂಗಡಿಗರು ಹಾಡಿದ ಶಾಸನ ಸಭಾ ಈ ಚಿತ್ರದಿಂದ ಇದಾಗಿದೆಯನ್ನ ಕೇಳಿದ್ರಿ. ಕಿನಾಲ್ ರಾಜ್ ಅವರ ಸಾಹಿತ್ಯವಿದು, ಸಂಗೀತ ರವಿ ಬಸ್ರೂರ್.

0: ಈ ದಿನ ಬರೆದವರು ಖಾದರ್ ಕುಮಾರ್, ಸಂಗೀತ ಎಸ್ ಆರ್ ಪ್ರಭು. ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ನಾವು ಭಾರತೀಯರು, ನಮ್ಮ ರಾಷ್ಟ್ರಧ್ವಜ ದೇಶದ ಗೌರವದ ಪ್ರತೀಕ. ಆಗಸ್ಟ್ 15ರಂದು ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋಣ, ಭಾರತ ಮಾತೆಯ ಕೀರ್ತಿ ಶಿಖರವ ಮೆರೆಸೋಣ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
2: ಭಾರತಾಂಬೆ ನಿನ್ನ ಜನ್ಮದಿನ.
0: ಸಮಯ 1:30 ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
5: ಮಂತ್ರಿಯ ಮಗಳಾದ ವಿಷಯ, ನಾನು ಇನ್ನೊಂದು ಸ್ವಲ್ಪ ಹೂಗಳನ್ನ ಬಿಡಿಸ್ಕೊಂಡು ಬರ್ತೇನೆ ಎನ್ನುವ ಬಯಕೆಯಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ದಟ್ಟವಾದ ಮಾವಿನ ಮರದ ಸಮೀಪಕ್ಕೆ ಬಂದ್ಲು. ಆ ಮಾವಿನ ಮರದ ಕೆಳಗೆ ಮೈ ಮರೆತು ಸಂತೋಷದಿಂದ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವಂತಹ ಚಂದ್ರಹಾಸನನ್ನು ನೋಡಿ ಆಶ್ಚರ್ಯ ಆಯ್ತು ಅವಳಿಗೆ. ಮನಸ್ಸು ಅವನಲ್ಲಿ ಸಿಲುಕಿ ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಅವನ ಸೊಂಟಕ್ಕೆ ಕಟ್ಟಿರುವ ಪಟ್ಟಿಯ ಮಧ್ಯದಲ್ಲಿ ಸಿಕ್ಕಿಸ್ಕೊಂಡಿರುವಂತಹ ಒಂದು ಪತ್ರದ ಸುರುಳಿ ಕಾಣಿಸಿತು. ಅವನ ಸೊಂಟದ ಪಟ್ಟಿಯಲ್ಲಿ ಇರುವ ಆ ಪತ್ರವನ್ನು ನೋಡಿ ಇದರಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಮೆಲ್ಲಕ್ಕೆ ಅವನಿಗೆ ಎಚ್ಚರ ಆಗದೇ ಇದ್ದ ಹಾಗೆ ಆ ಪತ್ರವನ್ನು ಎಳ್ಕೊಂಡ್ಲು. ನೋಡಿದ ತಕ್ಷಣಕ್ಕೆ ಬಹಳ ಸಂತೋಷ ಆಯಿತು. ನಮ್ಮ ತಂದೆಯೇ ಬರೆದಿರೋದು, ಅದನ್ನ ತನಗೆ ಬೇಕಾದ ರೀತಿಯಲ್ಲಿ ತನ್ನ ಬುದ್ಧಿಗೆ ತೋಚಿದ ರೀತಿಯಲ್ಲಿ ಅದನ್ನ ಹೊಂದಿಸಿಕೊಂಡು ಕಲ್ಪನೆ ಮಾಡಿಕೊಂಡು ಚಿಂತಿಸಿದಳು.

ವಿಷಯ ಯೋಚನೆ ಮಾಡ್ತಾ ಇದ್ದಾಳೆ. ರಾಜಕಾರ್ಯದ ಮೇಲೆ ನನ್ನ ತಂದೆ ತಿರುಗಾಡ್ಲಿಕ್ಕೆ ಎಲ್ಲಿಯೋ ಹೋಗಿದ್ದಾನೆ. ಅಲ್ಲಿ ಅತ್ಯಂತ ಸುಂದರವಾದಂತಹ ಈ ಹುಡುಗನನ್ನ ನೋಡಿದ್ದಾನೆ. ಇಂತಹ ಚಲುವನಾಗಿರ್ತಕ್ಕಂಥವನ್ನ ನಮ್ಮ ಅಳಿಯ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚಲುವೆಯಾದ ಮಗಳು ವಿಷಯಗೆ ಅನುರೂಪನಾದ ವರ ಅಂತ ತಿಳ್ಕೊಂಡು ಪತ್ರವನ್ನು ಬರೆದು ಅವನ ಮೂಲಕವೇ ನನ್ನ ಅಣ್ಣನಿಗೆ ಕಳಿಸಿಕೊಟ್ಟಿದ್ದಾನೆ. ಆದ್ರಿಂದ ಇವನನ್ನು ಮದುವೆ ಮಾಡಿಕೊಂಡ್ರೆ ನನ್ನ ಮನಸ್ಸಿನ ಆಸೆಯೂ ನೆರವೇರುತ್ತೆ. ಆದರೆ ಈ ಪತ್ರದಲ್ಲಿ ಹೀಗಿದೆಯಲ್ಲ, ವಿಷಯ ಮೋಹಿಸುವಂತೆ ಅಂತಲೇ ಇರಬೇಕಾಗಿತ್ತು, ಹೀಗಾಗ್ಬಿಟ್ಟಿದೆಯಲ್ಲ. ಇದೇ ಪತ್ರವನ್ನು ಕೊಟ್ಟರೆ ಏನಾಗತ್ತೆ, ಅಕ್ಷರದ ದೋಷ ಇರೋದ್ರಿಂದ ಕೆಲಸ ಕೆಟ್ಟೋಗ್ಬಿಡತ್ತೆ. ಆದ್ದರಿಂದ ಹೇಗಾದರೂ ಮಾಡಿ ಈ ಅಕ್ಷರವನ್ನು ತಿದ್ದಿ ಲಿಪಿಯನ್ನು ಸರಿಪಡಿಸ್ತೇನೆ, ಪತ್ರದ ಆಶಯ

ಇವನನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಮನಸ್ಸಿನ ಆಸೆಯು ನೆರವೇರುತ್ತೆ. ಆದರೆ ಈ ಪತ್ರದಲ್ಲಿ ಹೀಗಿದೆಯಲ್ಲ, ವಿಷಯ ಮೋಹಿಸುವಂತೆ ಅಂತಲೇ ಇರಬೇಕಾಗಿತ್ತು, ಹೀಗಾಗ್ಬಿಟ್ಟಿದೆಯಲ್ಲ. ಇದೇ ಪತ್ರವನ್ನು ಕೊಟ್ರೆ ಏನಾಗತ್ತೆ, ಅಕ್ಷರದ ದೋಷ ಇರೋದ್ರಿಂದ ಕೆಲಸ ಕೆಟ್ಟೋಗ್ಬಿಡತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ಈ ಅಕ್ಷರವನ್ನು ತಿದ್ದಿ ಲಿಪಿಯನ್ನ ಸರಿಪಡಿಸ್ತೇನೆ, ಪತ್ರದ ಆಶಯವನ್ನ ಸರಿ ಮಾಡ್ತೇನೆ ಅಂತ ಯೋಚನೆ ಮಾಡಿ

ಈ ಬರವಣಿಗೆಯಲ್ಲಿರುವಂತಹ ವಕಾರವನ್ನು ತೆಗೆದು ಅಲ್ಲಿ ಯಕಾರವನ್ನು ಬರೀತೇನೆ ಅಂತ ಯೋಚನೆ ಮಾಡಿದ್ಲು. ಹೇಗೆ ಬರೀಲಿ, ಪತ್ರ ಲೇಖನಕ್ಕೆ ಹೊಂದುವಂತಹ ಮಸಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾಳೆ. ತಕ್ಷಣಕ್ಕೆ ಅವಳಿಗೆ ಆಲೋಚನೆ ಬಂತು. ಪಕ್ಕದಲ್ಲಿರುವ ಮಾವಿನ ಮರಕ್ಕೆ ತನ್ನ ಉಗುರಿನಿಂದ ಗೀರಿದ್ಲು. ಮಾವಿನ ಮರದ ರಸ ಬರುತ್ತಲ್ಲ, ಅದನ್ನ ನಿರ್ಯಾಸ ಅಂತ ಕರೀತಾರೆ. ಮಾವಿನ ಮರದ ರಸವನ್ನ ತನ್ನ ಕಿರು ಬೆರಳಿನ ಉಗುರಿನಿಂದ ತಗೊಂಡು ವಕಾರವನ್ನು ಬದಲಾಯಿಸಿ ಯಕಾರವಾಗಿ ತಿದ್ದಿ ನಂತರ ವಿಷಯ ಮೋಹಿಸುವಂತೆ ಕೊಡುವುದು ಈತಂಗೆ ಅನ್ನುವ ಭಾವವನ್ನ ನೋಡ್ಕೊಂಡ್ಲು. ಬರೆದಿದ್ದು ಸರಿ ಅಂತ ಗೊತ್ತಾಯ್ತು, ಜೊತೆಗೆ ಬದಲಾಯಿಸಿದ್ದು ಗೊತ್ತಾಗದೆ ಇದ್ದಂತಹ ಚಾತುರ್ಯದಿಂದ ಅದನ್ನು ಬರೆದಿದ್ದಾಳೆ. ಅದನ್ನು ಮೊದಲಿನಂತೆ ಕಟ್ಟಿ ಮುದ್ರೆಯನ್ನು ಅಳವಡಿಸಿ ಅವನ ಮೇಲು ಅಂಗಿಯ ಸೆರಗಿನಲ್ಲಿ ಕಟ್ಟಿ ಸಪ್ಪಳಾಗದಂತೆ ಅಲ್ಲಿಂದ ಮೆಲ್ಲಕ್ಕೆ ಬರ್ತಾ ಇದ್ದಾಳೆ. ಆದರೆ ಹೋಗ್ತಾ ಇದ್ರೆ ಹೋಗ್ಲಿಕ್ಕೆ ಕಾಲು ಬರ್ತಾ ಇಲ್ಲ, ಕಣ್ಣು ಅವನ ಕಡೆಗೇ ನೋಡ್ತಾ ಇದೆ.

ಈ ಕಡೆಗೆ ಬರ್ತಾ ಇದ್ದಾಳೆ, ಆದ್ರೆ ಅವಳ ದೃಷ್ಟಿ ಮುರಿದೇ ಇದ್ದ ಹಾಗೆ ಚಂದ್ರಹಾಸನ ಮೇಲೆ ನೆಟ್ಟಿದೆ. ಕಾಲುಗಳು ಎತ್ತಿ ಇಡ್ಲಿಕ್ಕೆ ಆಗದೆ ಇದ್ದ ಹಾಗೆ, ಈ ಕಡೆಗೆ ಬರ್ಲಿಕ್ಕೆ ಆಗದೆ ಇದ್ದ ಹಾಗೆ ಕಾಲುಗಳನ್ನು ನೆಲದಲ್ಲಿ ಸಿಕ್ಕೊಂಡಾಗ ಆಗ್ತಾ ಇದೆ. ಬರ್ಲಿಕ್ಕೆ ಮನಸ್ಸಿಲ್ಲ, ಮನಸ್ಸಂತೂ ಚಂದ್ರಹಾಸನಲ್ಲಿಯೇ ನೆಟ್ಟು ಬಿಟ್ಟಿದೆ. ಮನ್ಮಥನ ಬಾಣ ತನ್ನ ದೇಹಕ್ಕೆ ನಾಟಿದೋ ಎನ್ನುವ ಹಾಗೆ ಮೈಯೆಲ್ಲ ಪ್ರೇಮ ಭಾವನೆಯಿಂದ ಬಿಸಿಯೇರಿಬಿಟ್ಟಿದೆ. ಮನಸ್ಸಿನಲ್ಲಿ ವಿರಹದ ಭಾವನೆ ತೋರಿದೆ. ದಾರಿ ಹಿಡ್ಕೊಂಡು ಬರ್ತಾ ಇದ್ರು ಆಗಾಗ್ಗೆ ತಿರುಗಿ ತಿರುಗಿ ನೋಡ್ತಾ ಇದ್ದಾಳೆ. ಕಣ್ಮರೆ ಆಗುವ ತನಕ ಅವನ ಸುಂದರವಾದಂತಹ ದೇಹವನ್ನ ಮುಖವನ್ನು ನೋಡ್ತಾ ಈ ಕಡೆಗೆ ಬಂದಳು. ಬಂದು ಇಲ್ಲಿ ಸಖಿಯರ ಜೊತೆಗೆ ಸೇರ್ಕೊಂಡು ಕವಿ ಬಹಳ ಸೊಗಸಾಗಿ ಅವಳ ಮನಸ್ಥಿತಿಯನ್ನು ವರ್ಣನೆ ಮಾಡ್ತಾನೆ. ಹೇಗಿದೆ ಅವಳ ಅಂತರಂಗ ಅಂತಂದ್ರೆ, ಸಂಭ್ರಮದ ಸಂತಾಪದ ಎಡೆಯಾಟ. ಸಂಭ್ರಮ, ಈ ಪತ್ರವನ್ನ ಒಯ್ದು ಕೊಡ್ತಾನೆ ನಮ್ಮ ಅಣ್ಣ, ಅದನ್ನು ಅರ್ಥ ಮಾಡ್ಕೊಂಡು ನನಗೆ ಮದುವೆ ಮಾಡ್ತಾನೆ, ಇವನನ್ನು ಮದುವೆ ಮಾಡ್ಕೊಳ್ಬೇಕು, ಇವನ ಜೊತೆಗೆ ಸೇರಬೇಕು ಅನ್ನುವ ಭಾವನೆ ಅನ್ನುವ ನನ್ನ ಆಸೆ ನೆರವೇರುತ್ತಲ್ಲ ಅನ್ನೋ ಸಂಭ್ರಮ, ಆದರೆ ಈಗ ಸದ್ಯಕ್ಕೆ ಇವನಿಂದ ಅಗಲಬೇಕಾಗಿದೆಯಲ್ಲ ಎನ್ನುವಂತಹ ಸಂತಾಪ. ಹೀಗೆ ಸಂಭ್ರಮ ಸಂತಾಪ ಎರಡೂ ಅವಳ ಅಂತರಂಗದಲ್ಲಿ ತುಂಬಿದೆ. ಮೇಲ್ಮೇಲೆ ನಗ್ತಾ ಇರುವಂತೆ ನಾಟಕ ಆಡ್ತಾ ಇದ್ರು ಅವಳ ಮನಸ್ಸಿಗೆ ಆಗಿರುವ ವ್ಯಥೆ ಗೊತ್ತಾಗ್ತಾ ಇದೆ. ಇದನ್ನು ಅವಳ ಸಖಿಯರು ಕಂಡರು.

ಸಖಿಯರೆಲ್ಲ ಇವಳನ್ನ ನೋಡ್ತಾರೆ. ಏನೇ ವಿಷಯ, ಇಷ್ಟೋ ತನಕ ಎಲ್ಲಿದ್ದೆ? ಇವಳು ಹೇಳಿದ್ಲು, ಇಲ್ಲ ಹೂ ಕೊಯ್ಲಿಕ್ಕೆ ಅಂತ ಹೋಗಿದ್ದೆ ಅಂತಂದ್ರೆ, ನಿನ್ನ ಮುಖದ ಭಾವವನ್ನ ನೋಡಿದ್ರೆ ಹೂವನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಹೋದಾಗಿ ಕಾಣಿಸ್ತಾ ಇಲ್ಲ. ನಿನ್ನ ಕಣ್ಣು ಮತ್ತೆ ಮತ್ತೆ ಆ ಕಡೆಗೆ ಹೋಗ್ತಾ ಇದೆ. ಅಲ್ಲಿ ಏನು ನೋಡದೆ ಯಾರನ್ನಾದ್ರೂ ಕಂಡೆಯಾ ಅಂತ ಹೇಳಿ ಹಾಸ್ಯವನ್ನ ಮಾಡ್ತಾ ಇದ್ದಾರೆ. ತಡ ಮಾಡಿದ್ದಕ್ಕೆ ಕಾರಣವೇನು? ಮುಖದಲ್ಲಿ ಸಂತೋಷವೂ ಇದೆ, ಜೊತೆಗೆ ಆಗಾಗಿ ಬೆಚ್ಚಿ ಬೀಳ್ತಾ ಇದೀಯಾ. ನಾವು ಏನೇ ಮಾತಾಡ್ತಾ ಇದ್ರು ಮತ್ತೆ ಮತ್ತೆ ಕಣ್ಣು ತಪ್ಪಿಸಿ ಆ ಕಡೆಗೆ ನೋಡ್ತಾ ಇದೆಯಲ್ಲ, ಅಲ್ಲಿ ಯಾರನ್ನಾದ್ರೂ ಭೇಟಿಯಾಗಿದ್ದೀಯಾ ಅಂತ ಕೇಳ್ತಾ ಇದ್ದಾರೆ. ಗಾಳಿ ಪರಿಮಳವನ್ನ ಅಡಗಿಸ್ಲಿಕ್ಕೆ ಸಾಧ್ಯವೇ? ನಿನ್ನ ಮನಸ್ಸಿನ ಭಾವನೆ ಏನು ಅಂತ ಅನ್ನೋದು ನಿನ್ನ ದೇಹದ ಚೇಷ್ಟೆಯಿಂದಲೇ ಗೊತ್ತಾಗತ್ತೆ, ನಿನ್ನ ವರ್ತನೆಯಿಂದಲೇ ಗೊತ್ತಾಗ್ತಾ ಇದೆ. ನೀನು ಏನೋ ನಮ್ಮಿಂದ ಅಡಗಿಸಿಡ್ತಾ ಇದೀಯಾ ಅಂತ ಹೇಳಿ ಹಾಸ್ಯವನ್ನು ಮಾಡ್ತಾ ಇದ್ದಾರೆ ಆ ಕೆಳದಿಯರ ನುಡಿಗೆ.

ಗೆಳತಿಯರು ಏನು ಹೇಳಿದ್ರು ಸಹ ಅದಕ್ಕೆ ನಗುತ್ತಾ ತನ್ನ ಮನಸ್ಸಿನ ಭಾವನೆ ಏನು, ತಾನು ಏನು ಮಾಡಿ ಬಂದಿದ್ದೇನೆ ಅನ್ನೋದನ್ನು ಯಾವುದನ್ನು ಕಾಣಿಸದೆ ಅವ್ರ ಜೊತೆಗೆ ಏನೇನೋ ಸುಳ್ಳು ಹೇಳ್ತಾ ತಮಾಷೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ದಾಳೆ ವಿಷಯ. ಯಾವಾಗ ಮನೆಗೆ ಹಿಂತಿರುಗಿ ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ರಾಜಕುಮಾರಿಯಾದಂತಹ ಚಂಪಕಮಾಲಿನೇ ಇನ್ನು ಸಾಕು ವನವಿಹಾರ, ಇನ್ನು ಸಾಕು ಜಲಕ್ರೀಡೆ, ನಾವು ಹೋಗೋಣ ಅಂತ ಹೇಳಿ ಎಲ್ಲರೂ ಅಲ್ಲಿಯೇ ವನದಲ್ಲಿ ಆಹಾರವನ್ನು ಸೇವನೆಯನ್ನು ಮಾಡಿ ಹಣ್ಣು ಹಾಲು ಇತ್ಯಾದಿಗಳನ್ನು ತಿಂದು ತಂದಿರುವಂತಹ ಊಟವನ್ನೆಲ್ಲ ಮಾಡಿ ಹಿಂತಿರುಗಲು ಸಿದ್ಧರಾದರು. ಎಲ್ಲರೂ ಸಹ ಮುಚ್ಚಿದ ಪಲ್ಲಕ್ಕಿಗಳಲ್ಲಿ ಮುಚ್ಚಿದ ಮೇನೆಗಳಲ್ಲಿ ಕೂತ್ಕೊಂಡು ಅವರೆಲ್ಲ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ವಿವಾಹದ ಮಂಗಳ ವಾದ್ಯಗಳು ಕೇಳಿಸ್ತಾ ಇದೆ. ಕಲಶ ಕನ್ನಡಿಗಳು ಇವ್ರು ಬರ್ತಾ ಇರಬೇಕಾದ್ರೆ ಇವರು ಎದುರುಗಡೆಗೆ ಬಂದರು. ಅದೇ ರೀತಿ ಹಿರಿಯ ಮುತ್ತೈದೆಯರು ಎಲ್ಲರೂ ಶೋಭನದ ಹಾಡುಗಳನ್ನು ಹಾಡ್ತಾ ಬರ್ತಾ ಇದ್ದಾರೆ. ಮಂಗಳ ವಾದ್ಯಗಳು ಕೇಳ್ತಾ ಇದೆ. ನೃತ್ಯ ಸಂಗೀತ ಇವುಗಳೆಲ್ಲವೂ ಸಹ ಇವರೆದುರಿಗೆ ಕೇಳ್ತಾ ಇದೆ, ಕಾಣಿಸ್ತಾ ಇದೆ. ಇದರಿಂದ ಸಂತೋಷವನ್ನು ಪಡ್ತಾ ಬರ್ತಾ ಇದ್ದಾರೆ.

ಹೀಗೆ ಆ ರಾಜಕುಮಾರಿ ಮಂತ್ರಿಯ ಮಗಳು ಉಳಿದ ಸಖಿಯರು ಎಲ್ಲರೂ ಸಹ ಕ್ಷೇಮವಾಗಿ ತಮ್ಮ ಅರಮನೆಗೆ ರಾಜಕುಮಾರಿ ಜೊತೆಗೆ ಹಿಂತಿರುಗಿದರು. ಕ್ಷೇಮದಿಂದ ಬಂದಂತಹ ರಾಜಕುಮಾರಿ ಚಂಪಕ ಮಾಲಿನಿ ಎಲ್ಲರಿಗೂ ಧನ್ಯವಾದಗಳನ್ನು

ಗೊತ್ತಾ, ಉದ್ಯಾನವನದಲ್ಲಿ ತಿರುಗಾಡ್ಲಿಕ್ಕೆ ಸಹಾಯ ಮಾಡಿದ್ದಕ್ಕೆ, ಜಲಕ್ರೀಡೆಗೆಲ್ಲ ಸಹಕರಿಸಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಅವರನ್ನೆಲ್ಲ ಅವರವ್ರ ಮನೆಗೆ ಕಳಿಸಿಕೊಟ್ಲು. ತಾನು ಅರಮನೆಗೆ ಹೋದಳು. ನಂತರ ಈ ಮಂತ್ರಿಯ ಮಗಳಾದ ವಿಷಯ ತನ್ನ ಮನೆಗೆ ಬರ್ತಾ ಇದ್ದಾಳೆ. ಬರ್ತಾ ದಾರಿಯಲ್ಲಿ ಅವಳಿಗೆ ಅದೇ ಯೋಚನೆ, ಆಹಾ ಇವತ್ತು ಏನೋ ಶುಭ ಶಕುನ ಆಯ್ತು, ನಾನು ವಿವಾಹದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಿದ್ದಕ್ಕೂ, ಅವನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅಪೇಕ್ಷೆ ಇದ್ದಿದ್ದಕ್ಕೂ, ಅವನ ಸೊಂಟದ ಬಟ್ಟೆಯಲ್ಲಿ ಕಟ್ಟಿರುವಂತಹ ಪತ್ರದಲ್ಲಿ ವಿವಾಹದ ವಿಚಾರವೇ ಇದೆ, ಅದನ್ನೇ ಆಲೋಚನೆಯನ್ನು ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ನೃತ್ಯ, ಗೀತ, ವಾದ್ಯ, ಕಳಶ, ಕನ್ನಡಿ, ಹಿರಿಯ ಮುತ್ತೈದೆಯರು, ಅಲಂಕಾರ ಸ್ತ್ರೀಯರು ಇವೆಲ್ಲವೂ ಸಹ ಕೇಳಿ ಬರ್ತಾ ಇದೆ. ಆದ್ರಿಂದ ಬಹುಶಃ ಇದು ಶುಭ ಶಕುನ ಅಂತ ಕಾಣಿಸುತ್ತೆ, ನನಗೆ ಮದುವೆ ಸದ್ಯದಲ್ಲಿಯೇ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಆ ಸದ್ಯದಲ್ಲಿಯೇ ಅನ್ನುವ ಕಾಲ ಯಾವಾಗ ಬರುತ್ತೋ ಅನ್ನುವ ಯೋಚನೆಯಿಂದ ಚಂದ್ರಹಾಸನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಅವನ ಬಗ್ಗೆ ಅತಿಯಾದ ಪ್ರೇಮ ಭಾವವನ್ನು ತುಂಬಿಕೊಂಡು ತನ್ನ ಮನೆಗೆ ಬಂದಳು.

ವರದಿಂದ ತನ್ನ ಮನೆಗೆ ಬಂದಳು ವಿಷಯ. ಮನಸ್ಸಿನಲ್ಲಿ ವಿರಹ ಭಾವನೆ ತುಂಬಿಬಿಟ್ಟಿದೆ. ಹೊತ್ತು ಕಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ಗಳಿಗೆ 10,000 ಯುಗಕ್ಕೆ ಸಮ ಅನ್ನೋ ಹಾಗೆ ಆಗ್ತಾ ಇದೆ. ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂಳ್ತಾ ಇಲ್ಲ, ಯಾರನ್ನು ಮಾತಾಡಿಸ್ಲಿಕ್ಕೆ ಅಪೇಕ್ಷೆ ಇಲ್ಲ, ಯಾರನ್ನು ನೋಡ್ಲಿಕ್ಕೂ ಅಪೇಕ್ಷೆ ಇಲ್ಲ. ಯಾರಾದರೂ ಪರಿಚಯದವರು ಬಂದು ಇವಳನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಬಿಟ್ಟರೆ ಆ ಸಖಿಯರನ್ನೆಲ್ಲ ನಗ್ಗಿಸೋಳು ಹೊಡಿತಾ ಇದ್ದಾಳೆ, ಹಿಂಸಿಸ್ತಾ ಇದ್ದಾಳೆ. ಅವರು ಮಾತು ಬೇಕಾಗಿಲ್ಲ ಇವಳಿಗೆ, ಆಪ್ತ ಸಖಿಯರ ಮಾತು ಇವಳು ಕೇಳ್ತಾ ಇಲ್ಲ. ಸಿಂಗರಕ್ಕೆ ಮೈಗೂಡಳು, ಯಾವ ಅಲಂಕಾರವೂ ಬೇಡ, ಹಾಗಾಗ್ಬಿಟ್ಟಿದೆ. ಪಂಜರದಲ್ಲಿ ಇವಳು ಸಾಕಿರುವಂತಹ ಗಿಣಿಗಳು ಇವಳನ್ನು ವಿಷಯೇ ವಿಷಯೇ ಅಂತ ಕರೀತಾ ಇದ್ರೆ ಅವುಗಳನ್ನು ಮಾತಾಡಿಸ್ತಾನೂ ಇಲ್ಲ. ತಾನು ಸಾಕಿರುವ ಜಿಂಕೆ ನವಿಲು ಮುಂತಾದಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಇಲ್ಲ. ಯಾವುದರಲ್ಲೂ ಅಪೇಕ್ಷೆ ಇಲ್ಲದಿದ್ದ ಹಾಗೆ ನಿರಾಸಕ್ತಳಾಗಿ ವಿರಹದ ಉರಿಯಿಂದ ಚಂದ್ರಹಾಸನನ್ನೇ ಧ್ಯಾನಿಸ್ತಾ ಕಾಲ ಕಳೀತಾ ಇದ್ದಾಳೆ.

ಕವಿಗೆ ಶಬ್ದ ಪ್ರಯೋಗದಲ್ಲಿ ಎಂತಹ ಪರಿಣತಿ ಇದೆ ಅಂತ ಅನ್ನೋದಕ್ಕೆ ಈ ಪದ್ಯ ಉತ್ಕೃಷ್ಟವಾದ ಉದಾಹರಣೆ. ಸಣ್ಣ ಸಣ್ಣ ನಿಷೇಧಾರ್ಥಕ ಪದಗಳನ್ನ, ಕ್ರಿಯಾಪದಗಳನ್ನ ಬಳಸಿ ಕವಿ ಎಷ್ಟು ಸೊಗಸಾಗಿ ಈ ಪದ್ಯವನ್ನು ಕಟ್ಟಿದ್ದಾನೆ ನೋಡಿ. ಚಂದ್ರಹಾಸನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಅವಳ ಮನಸ್ಸಿನಲ್ಲಿ ಉಂಟಾದಂತಹ ಪ್ರೇಮ ಭಾವದಿಂದ, ವಿರಹದ ಉರಿಯಿಂದ ಅವಳಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಉಣ್ಣಳ್, ವರಗಳ್, ನುಡಿಯಳು, ಉಡಲು, ಇಡಳು, ತುಡಲು, ಏನು ಅವಳಿಗೆ ಆಸಕ್ತಿ ಇಲ್ಲ. ಊಟನೂ ಮಾಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ, ಮಾತಾಡಿಸಿದ್ರೆ ಅದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ. ಅವಳು ಏನು ಉಟ್ಕೊಳ್ತಾನೂ ಇಲ್ಲ, ಯಾವ ಆಭರಣಗಳನ್ನು ತೊಟ್ಕೊಳ್ತಾ ಇಲ್ಲ. ದೇಹವೆಲ್ಲ ಬಿಸಿಯೇರಿ ಉರಿ ಅನ್ನಿಸ್ತಾ ಇದೆ ಅವಳಿಗೆ. ಅದಕ್ಕೆ ತಂಪು ಬೇಕು, ತಂಪು ಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಅವಳ ದೇಹವೇ ಅವಳಿಗೆ ಭಾರ ಅಂತ ಅನ್ನಿಸ್ತಾ ಇದೆ.

ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ಸುಮ್ಮನೆ ಅಲ್ಲಿ ಇಲ್ಲಿ ಒಂದ್ ಕಡೆಗೆ ಕೂಡದೇ ಇದ್ದಂಗೆ ಅಲಿತಾ ಇರೋದನ್ನ ನೋಡಿ, ಅಂತಹ ದೊಡ್ಡದಾದಂತಹ ಅರಮನೆಯಂತಹ ಮನೆಯಲ್ಲಿ ಅವಳು ತಿರುಗ್ತಾ ಇರೋದನ್ನ ನೋಡಿ ಅವಳ ಸಖಿಯರೆಲ್ಲ ಯಾಕೆ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹತ್ರ ಬಂದು ನೋಡಿದ್ರೆ ಮೈ ಬಿಸಿ ಏರಿಬಿಟ್ಟಿದೆ ವಿರಹದ ತಾಪದಿಂದ. ಅದಕ್ಕೆ ಪಾಪ ತಂಗಾಳಿಯನ್ನ ಬೀಸ್ತಾ ಇದ್ದಾರೆ. ಅವ್ರು ಏನೇನೋ ಉಪಚಾರವನ್ನು ಮಾಡಿದ್ರೆ ಅವಳ ಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಸುಣ್ಣಕ್ಕೆ ನೀರು ಹಾಕಿದ್ರೆ ಅದು ಹೇಗೆ ಅರಳತ್ತೋ ಮರಳಿ ಕುದಿಯತ್ತೋ ಹಾಗೆ ಅವಳ ಮನಸ್ಸು ಅಂತನ್ನೋದು ವಿರಹದ ಉರಿಯಿಂದ ಕುದಿತಾ ಇದೆ. ಇಂತಹ ಸ್ಥಿತಿಯಲ್ಲಿ ಇದ್ದಾಳೆ ವಿಷಯ. ಆ ವಿರಹ ವ್ಯಥೆಯನ್ನು ತಡಿಲಾರದೆ ಅನೇಕ ಕಡೆಗೆ ತಿರುಗಾಡ್ತಾ ಇದ್ದಾಳೆ.

ವಿರಹದ ಉರಿಯಿಂದ ದೇಹವೆಲ್ಲ ತಾಪ ಏರ್ಬಿಟ್ಟಿದೆ, ಬಿಸಿಯಾಗ್ಬಿಟ್ಟಿದೆ. ಜಲಯಂತ್ರದ ಎಡೆಯಲ್ಲಿ ತಿರುಗಾಡ್ತಾ ಇದ್ದಾಳೆ. ತನ್ನ ಪ್ರಾಸಾದದ ಮುಂಭಾಗದಲ್ಲಿ ಇರುವಂತಹ ಕಾರಂಜಿಗಳು ಚಿಮ್ಮತಾ ಇರುವಂತಹ ನೀರಿನ ಸಮೀಪದಲ್ಲಿ ಬಂದು ನಿಲ್ತಾ ಇದ್ದಾಳೆ. ತುಂತುರು ಹನಿಗಳೆಲ್ಲ ಅವಳ ಮೈ ಮೇಲೆ ಬೀಳ್ತಾ ಇದೆ, ಆದ್ರೂ ತಂಪು ಅನಿಸ್ತಾ ಇಲ್ಲ. ತಳಿರು ಹಸೆಯ ತಾಣದಲ್ಲಿ ಮಲ್ಕೊಂಡು ಉರುಳಾಡ್ತಾ ಇದ್ದಾಳೆ. ಎಳೆ ಚಿಗರುಗಳನ್ನ ಹಾಸ್ಕೊಂಡು ಉರುಳಾಡ್ತಾ ಇದ್ದಾಳೆ, ತಂಪು ಅನಿಸ್ತಾ ಇಲ್ಲ. ತಂಪಾದ ಗಾಳಿ ಬೀಸ್ತಾ ಇರುವಂತಹ ಗಂಧ ಚಂದನದ ಕಾಡಿನಲ್ಲಿ ಉಪವನದಲ್ಲಿ ತಿರುಗಾಡ್ತಾ ಇದ್ದಾಳೆ. ಮನಸ್ಸಿಗೆ ಸಮಾಧಾನವಿಲ್ಲ. ಚಂದ್ರಕಾಂತ ಶಿಲೆ ಅಮೃತ ಶಿಲೆಯ ವೇದಿಕೆಯ ಮೇಲೆ ತಣ್ಣಗೆ ಮೈಚೆಲ್ಲಿ ಮಲಗಿದ್ದಾಳೆ. ದೇಹಕ್ಕೆ ಹಿತ ಅನಿಸ್ತಾ ಇಲ್ಲ. ಬಿಸಿಲು ಬೀಳದೇ ಇರುವಂತಹ ದಟ್ಟವಾದ ಲತಾ ಮಂಟಪದಲ್ಲಿ ಬಳ್ಳಿಯ ಮನೆಯ ಒಳಗಡೆಗೆ ತಿರುಗಾಡ್ತಾ ಇದ್ದಾಳೆ. ತಂಪಾದ ಕೊಳದ ದಡದ ಮರಳಿನ ಮೇಲೆ ಬಂದು ಕೂತ್ಕೊಂಡು ಕಾಲನ್ನು ನೀರಲ್ಲಿ ಇಳಿಬಿಟ್ಕೊಂಡು ಕೂತ್ಕೊಂಡಿದ್ದಾಳೆ. ಆದರೂ ಅವಳಿಗೆ ಸಮಾಧಾನ ಆಗ್ತಾ ಇಲ್ಲ. ಯಾವುದು ಸಹಜ ಕಾಲದಲ್ಲಿ, ಪ್ರೀತಿಯ ಕಾಲದಲ್ಲಿ ಸುಕುಮಾರವಾಗಿ ಕಾಣ್ತಾ ಇತ್ತೋ, ಈ ವಿರಹದ ಕಾಲದಲ್ಲಿ ಅವೆಲ್ಲವೂ ಕರ್ಕಶವಾಗಿ ಒರಟಾಗಿ ತೋರ್ತಾ ಇದೆ. ಎಳೆಯದಾದಂತಹ ಚಿಗುರು ಅವಳ ದೇಹಕ್ಕೆ ನೋವನ್ನು ಉಂಟು ಮಾಡ್ತಾ ಇದೆ. ಇಂಪಾದ ದುಂಬಿಗಳ ಝೇಂಕಾರ ಅವಳ ಕಿವಿಗೆ ಕರ್ಕಶ ಅಂತ ಅನಿಸ್ತಾ ಇದೆ. ಎಳೆಯ ಚಿಗುರು ಅವಳಿಗೆ ದೇಹಕ್ಕೆ ಹಿತ ಅಂತ ಅನಿಸ್ತಾ ಇಲ್ಲ. ತುಂಬಾ ಮೃದುವಾದ ಹೂವುಗಳು ಸಹ, ಮಾಲೆಯು ಅವಳಿಗೆ ಹಿತ ಅಂತ ಅನಿಸ್ತಾ ಇಲ್ಲ. ಹಂಸ, ಗಿಳಿ, ಕೋಗಿಲೆಯ ಇಂಪಾದ ಧ್ವನಿಗಳು ಸಹ ಅವಳಿಗೆ ಕಿವಿಗೆ ಕೇಳಲಾರದಷ್ಟು ಒರಟಾಗಿ ಕರ್ಕಶವಾಗಿ ಕೇಳ್ತಾ ಇದೆ. ಅವಳ ಸಮೀಪದಲ್ಲಿ, ಅವುಗಳ ಯಾವುದ ಸಮೀಪದಲ್ಲಿಯೂ ನಿಲ್ಲದೆ ಕೊನೆಗೆ ತನ್ನ ಮಹಡಿಯ ಮನೆಯನ್ನು ಹತ್ತಿ ತುದಿ ನೆಲೆಯ ಚಂದ್ರಶಾಲೆಗೆ, ಯಾಕೆಂದ್ರೆ ಅಲ್ಲಿ ತಂಪಾದ ಗಾಳಿ ಬೀಸತ್ತೆ ಅಂತ ಒಂದು ಕಾರಣ. ಇನ್ನೊಂದು, ಚಂದ್ರಹಾಸ ಆ ಉದ್ಯಾನವನದಿಂದ ಹೊರಟನೋ ಇಲ್ವೋ ಅನ್ನೋದನ್ನು ನೋಡೋದಕ್ಕೆ ಅಲ್ಲಿಂದ ಕಾಣತ್ತೆ. ಎರಡು ಕಾರಣದಿಂದ ಅಲ್ಲಿಂದ ಅವಳು ಮೇಲ್ಗಡೆಯ ಉಪ್ಪರಿಗೆಯ ಚಂದ್ರಶಾಲೆಗೆ ಬಂದಳು.

ಆ ಮೇಲುಗಡೆಯ ಉಪ್ಪರಿಗೆಯಲ್ಲಿ ಚಂದ್ರಶಾಲೆಯಲ್ಲಿ ಅವಳ ನಿಜವಾದ ಸಖಿಯರು ಆತ್ಮ ಸಖಿಯರೆಲ್ಲ ಬಂದು ಅನೇಕ ರೀತಿಯ ಉಪಚಾರವನ್ನು ಮಾಡ್ತಾ ಇದ್ದಾರೆ, ಗಾಳಿಯನ್ನು ಬೀಸ್ತಾ ಇದ್ದಾರೆ, ಮೆಲ್ಲಗೆ ಆತ್ಮೀಯತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಹತ್ರ ಬಂದು ಅಂತಃಕರಣೆಯಿಂದ ಕೇಳ್ತಾ ಇದ್ರೆ ಅವರ ಸುಂದರವಾದ ಮುಖ, ಇಂಪಾದ ಧ್ವನಿ, ಸುಂದರವಾದ ಕಣ್ಣುಗಳು, ಕಾಮನ ಬಿಲ್ಲಿನಂತೆ ಬಾಗಿದ ಹುಬ್ಬು, ನೀಳವಾದಂತಹ ತಲೆಗೂದಲು, ಅವರ ಕೆಂಪಾದ ತುಟಿಗಳನ್ನು ನೋಡಿ ಇವಳಿಗೆ ಇನ್ನಿಷ್ಟು ವ್ಯಥೆಯಾಗ್ತಾ ಇದೆ. ಸ್ತ್ರೀಯರಲ್ಲಿ ಇವರು ಚೆಲುವೆರು, ಅದೇ ರೀತಿ ಪುರುಷರಲ್ಲಿ ಅವನು ಚೆಲುವನಾದಂತಹ ಅವನನ್ನು ಯಾವಾಗ ನಾನು ಮತ್ತೆ ಭೇಟಿ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಅವನ ಜ್ಞಾಪಕ ಆಗ್ತಾ ಇದೆ. ಇದರಿಂದ ಅವಳು ತಲ್ಲಣಿಸಿ, ನಿಜವಾಗ್ಲೂ ಪ್ರೇಮಿಗಳಿಗೆ ಶತ್ರುಗಳು ಯಾರು ಅಂತಂದರೆ ತಿಂಗಳು, ಅಂದರೆ ಬೆಳದಿಂಗಳು, ಅರಗಿಣಿ, ಕಬ್ಬಿನ ಬಿಲ್ಲನ್ನು ಹಿಡಿದಂತಹ ಮನ್ಮಥ, ಹೂವಿನ ಬಾಣ, ದುಂಬಿಗಳು, ಇವುಗಳೇ ಶತ್ರುಗಳು ಅಂತ ಯೋಚನೆ ಮಾಡ್ತಾ, ಇವು ನಿಜವಾಗಲೂ ಯುವಕ ಯುವತಿಯರಿಗೆ ಪ್ರಿಯಕರಾಗಬೇಕಾಗಿತ್ತು, ಆದರೆ ವಿರಹ ಕಾಲದಲ್ಲಿ ಇವರೆಲ್ಲ ನಿಜವಾದ ಶತ್ರುಗಳು ಅಂತ ಯೋಚನೆ ಮಾಡಿ ಇವುಗಳಿಂದ ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಯೋಚಿಸ್ತಾ ತನ್ನ ನೆನಪಾದಂತಹ ಕೆನ್ನೆಗೆ ಕೈ ಕೊಟ್ಟು ಚಿಂತೆಯನ್ನು ಮಾಡ್ತಾ ಕೂತ್ಕೊಂಡಿದ್ದಾಳೆ. ಯಾರು ಏನು ಮಾತಾಡಿಸಿದ್ರು ಅದರಲ್ಲಿ ಅವಳಿಗೆ ಆಸಕ್ತಿ ಇಲ್ಲ. ಅವಳ ಈ ಸ್ಥಿತಿಯನ್ನು ನೋಡಿ ಸಖಿಯರು ಮಾತಾಡ್ತಾ ಇದ್ದಾರೆ.

ಅವರಿಗೆ ಇವಳ ಸಂತಾಪದಿಂದ ಗೊತ್ತಾಯ್ತು, ಬಹುಶಃ ಇವಳು ಯಾರನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಆ ವಿರಹ ವ್ಯಥೆಯಿಂದ ಒದ್ದಾಡ್ತಾ ಇದ್ದಾಳೆ ಅಂತ. ಅದಕ್ಕೆ ಅವರು ಸಮಾಧಾನವನ್ನು ಹೇಳ್ತಾ ಇದ್ದಾರೆ, ಹಾವು ಕಚ್ಚಿ ಬದುಕಿರುವವರುಂಟೆ, ಈಶ್ವರನ ಕೋಪದಲ್ಲಿ ಉರಿದು ಮತ್ತೆ ಬದುಕಲಿಕ್ಕೆ ಸಾಧ್ಯವೇ? ಕಾಡಿನ ಬೆಂಕಿಯಲ್ಲಿ ಸಿಕ್ಕಾಕಿಕೊಂಡು ಮತ್ತೆ ಬದುಕಲಿಕ್ಕೆ ಸಾಧ್ಯವೇ? ಅದೇ ರೀತಿ ಚಂದ್ರ, ಮನ್ಮಥ, ಗಾಳಿ ಇವೆಲ್ಲವೂ ಸಹ ಅಬಲೆಯರಿಗೆ, ಸ್ತ್ರೀಯರಿಗೆ, ವಿರಹಿಗಳಿಗೆ ನೋವನ್ನೇ ಉಂಟು ಮಾಡ್ತಾ ಇದ್ದಾವೆಯೇ ಹೊರತು ಇವು ಯಾವ ಸಹಕಾರಿಗಳಲ್ಲ. ಶಿವಶಿವ, ಹೀಗೆ ವಿರಹ ವ್ಯಥೆಯಿಂದ ಬಳಲ್ತಾ ಇರುವಂತಹ ಇವಳಿಗೆ ಸಹಾಯ ಮಾಡೋದು ಹೇಗೆ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾರೆ.

ಚಂದ್ರನ ಎಲ್ಲಾ ಕಲೆಗಳನ್ನು, 16 ಕಲೆಗಳನ್ನ, ಷೋಡಶ ಕಲೆಗಳು ಅಂತ ನಾವು ಹೇಳ್ತೇವಲ್ಲ, ಎಲ್ಲಾ ಕಲೆಗಳನ್ನು ಅಪಹಾರ ಮಾಡ್ತಾ ಮಾಡ್ತಾ ಒಂದೇ ಒಂದು ಕಲೆಯನ್ನು ಉಳಿಸಿದ್ದಾರೆ. ದೇವತೆಗಳ 16 ಯಾಕೆ ಉಳಿಸಿದ್ರೆ ಏನು, ಅದನ್ನು ಅತ್ಲಾಗಿ ತಗೊಂಡು ಹೋಗ್ಬಿಟ್ಟಿದ್ರೆ ಆಕಾಶದಲ್ಲಿ ಚಂದ್ರನ ಇರ್ತಾ ಇರ್ಲಿಲ್ಲ, ವಿರಹಿಗಳಿಗೆ ತೊಂದರೆಯೇ ಆಗ್ತಾ ಇರ್ಲಿಲ್ಲ. ಆದ್ರಿಂದ ದೇವತೆಗಳು ಚಂದ್ರನ ಒಂದು ಕಲೆಯನ್ನು ಏಕೆ ಉಳಿಸಿದ್ರೋ ಏನೋ, ಅದರಿಂದ ಇನ್ನಿಷ್ಟು ತೊಂದರೆ ಇವಳಿಗೆ. ಅದೇ ರೀತಿ ಈಶ್ವರ 3ನೇ ಕಣ್ಣನ್ನು ಬಿಟ್ಟು ಅವತ್ತು ಮನ್ಮಥನನ್ನು ಸುಟ್ಟು ಹಾಕಿದ, ಮತ್ತೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಅವನನ್ನ ಯಾಕೆ ಉಳಿಸಿದ್ನೋ ಏನೋ, ಮನ್ಮಥನನ್ನ ನಾಶ ಮಾಡಿಬಿಡ್ಬೇಕಿತ್ತು, ಉಳಿಸ್ಲೇಬಾರದಾಗಿತ್ತು. ಅದೇ ರೀತಿ ಹಾವುಗಳು ಗಾಳಿಯನ್ನು ನುಂಗಿ ಮತ್ತ್ಯಾಕೆ ನಿಟ್ಟುಸರಿನ ರೂಪದಲ್ಲಿ ಅವು ಹೊರಗೆ ಬಿಟ್ಟವ ಏನೋ, ಬಿಡಬಾರದಿತ್ತು. ಶಶಿ, ಮನ್ಮಥ ಮತ್ತು ತಂಗಾಳಿಗಳನ್ನ ಈ ರೀತಿ ಬಿಡಬಾರದಿತ್ತು ಅಂತ ಹೇಳಿ ಬೈತಾ ಇದ್ದಾರೆ ಸಖಿಯರು. ಅಷ್ಟೇ ಅಲ್ಲ, ಇವಳಿಗೆ ಹಿಂಸೆಯನ್ನು ಕೊಡುವಂತಹ ಕೋಗಿಲೆಯ ನೆಪದಿಂದ ಕೋಗಿಲೆ ಅಂತ ತಿಳ್ಕೊಂಡು ಕಾಗೆಯನ್ನು ಬೈದ್ರು. ದುಂಬಿಗಳಿಗೆ ಆಶ್ರಯವಾದಂತಹ ಕಮಲದ

0: ಅವುಗಳನ್ನ ಬೈತಾ ಇದ್ದಾರೆ. ಅದೇ ರೀತಿ ತಮ್ಮ ಮೈ ಮೇಲೆ ತಮ್ಮ ಕೈ ಮೇಲೆ ಬಂದು ಕೂತುಕೊಳ್ಳುವಂತಹ ಆ ಗಿಳಿಗಳಿಗೆ ಬಂದು ಕೂಡ್ತಾವಲ್ಲ ಅಂತ ಹೇಳಿ ತಮ್ಮ ಕೈಗಳನ್ನು ಸಹ ಕರತಳವನ್ನು ಜರೆದು ಒಬ್ಬ ಸಖಿ ನಿಂದಿಸ್ತಾ ಇದ್ದಾಳೆ. ಇವಳ ಪರಿಸ್ಥಿತಿಯನ್ನು, ವಿಷಯ ಪರಿಸ್ಥಿತಿಯನ್ನು ನೋಡಿ ವ್ಯಥೆಪಡ್ತಾ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಕೇಳಿದ್ರಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಂದು ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜಭವನಕ್ಕೆ ಖಾತೆ ಕುರಿತ ಪಟ್ಟಿ ರವಾನೆಯಾಗಿದ್ದು ಸಂಜೆಯೊಳಗೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಳೆ ವಿಧಾನಸಭೆ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳು ಸದನದಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. 2 ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯ ರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023ರಲ್ಲಿ ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಇತ್ತು. 2 ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯಿತಿಗಳು ಟಿಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ 15 ದಿನಗಳ ಕಾಲ ಕೃಷ್ಣರಾಜಸಾಗರ

ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 15,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿದರೆ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ. 124.8 ಅಡಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 109.8 ಅಡಿ, ಅಂದರೆ 31.252 ಟಿಎಂಸಿ ಇದೆ. ಆದೇಶ ಪಾಲಿಸಿ ನೀರು ಬಿಟ್ಟರೆ ಕನಿಷ್ಠ 10 ಟಿಎಂಸಿಯಷ್ಟು ನೀರು ತಮಿಳುನಾಡು ಪಾಲಾಗಲಿದೆ. ಈ ನಡುವೆ ಮಂಡ್ಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶ ಖಂಡಿಸಿ ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿದರು. ಮಂಡ್ಯ ನಗರದ ಕಾವೇರಿ ನೀರಾವರಿ ನಿಗಮದ ಬಳಿ ಇರುವ ಕಾವೇರಿ ಮಾತೆಯ ಪ್ರತಿಮೆಯನ್ನು ಅಪ್ಪಿಕೊಳ್ಳುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಅಪ್ಪಿಕೋ ಚಳವಳಿ ಮಾಡಿದರೆ, ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕಂಠೇಗೌಡ, ಯಾವುದೇ

0: ಮಂಡ್ಯ ನಗರದ ಕಾವೇರಿ ನೀರಾವರಿ ನಿಗಮದ ಬಳಿ ಇರುವ ಕಾವೇರಿ ಮಾತೆಯ ಪ್ರತಿಮೆಯನ್ನು ಅಪ್ಪಿಕೊಳ್ಳುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಅಪ್ಪಿಕೋ ಚಳವಳಿ ಮಾಡಿದರೆ, ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕಂಠೇಗೌಡ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. ನಾಳೆ ಕನ್ನಡಪರ ಸಂಘಟನೆಗಳು ಘೋಷಿಸಿರುವ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಇಂದು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿ ಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. 150 ಮೀಟರ್ ಉದ್ದದ ರಾಷ್ಟ್ರಧ್ವಜ ಹಿಡಿದು ಕೆಪಿಎಸ್ ಶಾಲಾ ಮೈದಾನದಿಂದ ಆಂಜನೇಯ ವೃತ್ತದವರೆಗೂ ಮೆರವಣಿಗೆ ಸಾಗಿತು. ಮಾಜಿ ಶಾಸಕ ಎಂ ಬಸವರಾಜ್ ನಾಯ್ಕ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಹರ್ ಘರ್ ತಿರಂಗ ಯಾತ್ರೆ ಆಗಸ್ಟ್ 15ರವರೆಗೂ ನಡೆಯಲಿದೆ. ಮಾಯಕೊಂಡ ಕ್ಷೇತ್ರದ ಪ್ರತಿ ಮನೆ ಸೇರಿದಂತೆ ಜಿಲ್ಲೆಯಾದ್ಯಂತ 32,000 ಧ್ವಜಗಳನ್ನು ಹಾರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಯಾತ್ರೆ ನಡೆಯಿತು. ದೇಶಭಕ್ತರ ಬಳಗ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಸುಮಾರು 100 ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ನಗರದ ತಾಲೂಕು ಕಚೇರಿ ಆವರಣದಿಂದ ಜಾತ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ಈ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿ ಹಲವು ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ತಿರಂಗ ರ್ಯಾಲಿ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ರಾಜ್ಯದಲ್ಲಿ ನಿಯುಕ್ತಿಗೊಂಡಿರುವ ಸಚಿವರು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೂ ಬರದ ಛಾಯೆ ಆವರಿಸಿದ್ದು ಮಳೆ ಕೊರತೆ ಉಂಟಾಗಿದೆ. ಕುಡಿಯುವ ನೀರು ಹಾಗೂ ಬರ ಎದುರಿಸಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ವಿಪತ್ತು ನಿರ್ವಹಣೆ, ಬರ ಹಾಗೂ ಕುಡಿಯುವ ನೀರು ವಿಷಯಗಳ ಕುರಿತ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಮಾ ಕಂಪನಿಗಳಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ರೈತರು ಪಾವತಿಸಿದ ಬೆಳೆ ವಿಮೆ ಮೊತ್ತದ ವಿವರ ನೀಡುವಂತೆ ವಿಮಾ ಕಂಪನಿಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಮೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಾರ್ವಜನಿಕ ಕಚೇರಿಗಳು, ಹಾಲಿನ ಡೈರಿ, ಗ್ರಾಮ ಪಂಚಾಯಿತಿಗಳು, ಕಚೇರಿಗಳಲ್ಲಿ ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಬೆಳೆ ವಿಮೆ ಕುರಿತಂತೆ ಭಿತ್ತಿಪತ್ರ, ಬ್ಯಾನರ್ಗಳನ್ನು ಅಳವಡಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಜಿಲ್ಲೆಯಲ್ಲಿ 80,000 ಹೆಕ್ಟೇರ್ ಬೆಳೆ ವಿಸ್ತೀರ್ಣ ಪ್ರದೇಶವಿದ್ದು 2,500 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಶೇಕಡ 3ರಷ್ಟು ಬಿತ್ತನೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ವಿಶ್ವ ಆನೆಗಳ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಗಜರಾಜನಿಗೆ ಪೂಜನೀಯ ಸ್ಥಾನವಿದೆ. ಆದರೆ ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಅರಣ್ಯನಾಶದಿಂದಾಗಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಡಿನ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಆನೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆನೆಗಳ ಸಂರಕ್ಷಣೆ ಮತ್ತು ಅವುಗಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಗಳ ದಿನ ಆಚರಿಸಲಾಗುತ್ತಿದೆ. ಏಷ್ಯಾ ಖಂಡದ ಒಟ್ಟು ಆನೆಗಳ ಪೈಕಿ ಶೇಕಡ 60ರಷ್ಟು ಆನೆಗಳು ಭಾರತದಲ್ಲೇ ಇವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವಂಶವಾಹಿ ಆಧಾರಿತ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಒಟ್ಟು 22,446 ಆನೆಗಳು

0: ಗುರುತಿಸಲಾಗಿದೆ. ಇದರಲ್ಲಿ ನಮ್ಮ ರಾಜ್ಯವು 6013 ಆನೆಗಳೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನ ಶ್ರೀಮಂತಿಕೆಯನ್ನು ತೋರುತ್ತದೆ. ಆದರೆ ಕಳವಳಕಾರಿ ಸಂಗತಿ ಎಂದರೆ ಕಾಡುಗಳು ಕಾಂಕ್ರೀಟ್ ನಾಡಾಗುತ್ತಿವೆ. ವಾಣಿಜ್ಯ ಬೆಳೆಗಳ ತೋಟಗಳ ವಿಸ್ತರಣೆ ಮತ್ತು ಬೃಹತ್ ಅಭಿವೃದ್ಧಿ ಯೋಜನೆಗಳಿಂದಾಗಿ ಆನೆಗಳ ವಲಸೆ ಮಾರ್ಗಗಳು ಮುಚ್ಚಿ ಹೋಗುತ್ತಿವೆ. ಇದರಿಂದಾಗಿ ಕಾಡಿನಿಂದ ನಾಡಿಗೆ ಬರುತ್ತಿರುವ ಆನೆಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೇ ಬಾರೆ ಮೇ ಸಮಝಾ ದೀಜಿಯೇ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೇ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಾಹಿ ಪಡಾ ದೀಜಿಯೇ.
2: ಅಚ್ಚಾ ಕವಿತಾ ಪಡಾನೆ ಕೇ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೇ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೇ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೇ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹಿ, ಆಪಿ ಬತಾಯಿಯೆ ಬಹನ್ ಜಿ.
2: ಅಚ್ಚಾ ಧ್ಯಾನ್ ಸೇ ಸುನಿಯೆ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಹರಿಹವ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ್ಟ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಣ್ ವಿದ್ವಾನ್ ತೆ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹಿ ಬಹನ್ ಜಿ.
2: ಇನ್ಕಾ ಜನ್ಮ ಅಜಾಮ್ಗಢ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೈ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜಿ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೇ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜಿ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜಿ.
2: ಉತನಾ ಹಿ ನಹಿ, ಹರಿಹವ್ ಜಿ ಪ್ರಕೃತಿ ಕವಿ ಹೋನೇಕೆ ಸಾಥ್ ಸಾಥ್ ಇನ್ಕೆ ಅಂತರ್ ಮೇ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್

ಮತ್ತು ನೀಡುವ ತಾಯಂದಿರ ದಿನದ ಬದುಕು ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ, ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ, ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ, ರಸವಾರ್ತೆ ಸಂಜೆ 6:30ಕ್ಕೆ, ಇನ್ನು ಕೃಷಿರಂಗ ಕಾರ್ಯಕ್ರಮ 6:51ಕ್ಕೆ, ಗ್ರಾಮೀಣ ಮಹಿಳೆಯರ ಆರೋಗ್ಯ ತಪಾಸಣೆಯ ವಿಧಾನಗಳ ಕುರಿತಾಗಿ ಡಾ ಸೌಮ್ಯ ಹಿರೇಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. 7:45ರಿಂದ 8:15ರವರೆಗೆ, 8:30ರಿಂದ 8:45ರವರೆಗೆ ಸಿರಿಗಂಧ, 8:15ಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ, 9:15ಕ್ಕೆ ಪ್ರಚಲಿತ ವಿದ್ಯಮಾನ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ರಾತ್ರಿ 9:30ಕ್ಕೆ 65ನೇ ಅಂತಾರಾಜ್ಯ ಹಿರಿಯರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 4x100 ಮೀಟರ್ ರಿಲೆಯಲ್ಲಿ ಬಂಗಾರದ ಪದಕ ಪಡೆದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಗಮನಿಸಿ, 65ನೇ ಅಂತಾರಾಜ್ಯ ಹಿರಿಯರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 4x100 ಮೀಟರ್ ರಿಲೆಯಲ್ಲಿ ಬಂಗಾರದ ಪದಕ ಪಡೆದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗಿನ ಸಂದರ್ಶನವಿದೆ ಇಂದಿನ ಕ್ರೀಡಾ ಲೋಕದಲ್ಲಿ. ಇನ್ನು ರಾತ್ರಿ 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ರಂಜನ್ ಕುಮಾರ್ ಬೇವೂರ ಅವರ ವಾಯ್ಲಿನ್ ವಾದನವಿದೆ. ತಬಲಾ ಸಾತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಹಕಾರ ಬಸವರಾಜ್ ಕೋನಹಾಳ್. 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 611 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರೆ. ಇಲ್ಲಿಗೆ ನಿಲಯದ ಇವತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 3:03 ಸೆಕೆಂಡುಗಳು. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: श्रोताओं, अभी आपने सुना ये खूबसूरत गीत जवानो उठो, और अब इसी कार्यक्रम के साथ हमारा आज का उमंग कार्यक्रम यहीं पर समाप्त होता है। तो अब मुझे यानी अजीत को उमंग कार्यक्रम की तकनीकी टीम यानी कुसुम लता, जगबंधु
1: और मंजू जी के साथ विमलेश को कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
3: ಸ್ನೇಹಿತರೆ, ಸಮಯ ಆಗಿದೆ 3:30 ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು, ನಮಸ್ಕಾರ ಸರ್.
5: ನಮಸ್ಕಾರ.
4: ಈಗ ಭಾರತದಲ್ಲಿ ರೈತರಿಗಾಗಿನೇ ಅಂತಾನೆ ಯಾವ್ಯಾವ ಹಕ್ಕುಗಳಿವೆ ಅದನ್ನ ನಾವು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ರೈತನ ಬಗ್ಗೆ ನಾವು ಒಂದು ಒಳ್ಳೆ ಗೌರವ ಇಟ್ಕೊಂಡಿರ್ತೀವಿ, ಅವರ ಕುರಿತಾಗಿ ಕೂಡ ಒಂದಿಷ್ಟು ಮಾಹಿತಿ ಬೇಕಾಗತ್ತೆ.
5: ಮೊದಲಿಂದಲೂ ನಾವು ಹೇಳುವಂಥದ್ದು ಏನಂದ್ರೆ, ರೈತರು ಭಾರತದ ಬೆನ್ನೆಲುಬು ಅನ್ನುವಂಥದ್ದು. ಯಾಕಂದ್ರೆ ಕೃಷಿ ಪ್ರಧಾನವಾಗಿರುವಂಥ ದೇಶ, ಇಲ್ಲಿ ಕಾನೂನು ಅವರ ರಕ್ಷಣೆಗೆ ಹಲವಾರು ಹಕ್ಕುಗಳನ್ನು ನೀಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದು ಭೂಮಿಯ ಹಕ್ಕು. ರೈತರು ತಮ್ಮ ಭೂಮಿಯ ಮೇಲೆ ಸಂಪೂರ್ಣವಾದ ಕಾನೂನಿನ ಹಕ್ಕಿದೆ. ಕರ್ನಾಟಕದಲ್ಲಂತೂ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಜಾರಿಯಾಗಿದ್ದು, ಇದರಲ್ಲಿ ಭೂಮಿ ಉಳುಮೆ ಮಾಡುವವರಿಗೆ ಆ ಭೂಮಿ ಮೇಲೆ ಹಕ್ಕು ಸಿಗುತ್ತೆ. ಸರ್ಕಾರ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡ್ರೆ, ಯಾವುದೋ ಉದ್ದೇಶಕ್ಕಾಗಿ ಸ್ವಾಧೀನ ಮಾಡಿಕೊಂಡ್ರೆ, 2013 ಬಂದಿರುವಂತಹ ಭೂ ಸ್ವಾಧೀನ

0: ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯೋಚಿತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಹಕ್ಕು ಅಧಿನಿಯಮ ಅನ್ನೋದರ ಅಡಿಯಲ್ಲಿ, ಸಣ್ಣದಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ಹೇಳ್ತೇವೆ, ಇದರ ಅಡಿಯಲ್ಲಿ ಸರಿಯಾದ ಪರಿಹಾರವನ್ನು ನೀಡುವಂತಹ ವ್ಯವಸ್ಥೆಗಳಿವೆ. ಇನ್ನೊಂದು ಬೆಳೆ ವಿಮೆ ಹಕ್ಕು. ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ವಿಮಾ ಹಕ್ಕುಗಳಲ್ಲಿ ರೈತರು ತಮ್ಮ ಬೆಳೆಗೆ ವಿಮೆಯನ್ನು ತೆಗೆದುಕೊಳ್ಳಬಹುದು. ಇದು ಯಾವಾಗ ಅಂದ್ರೆ ನೈಸರ್ಗಿಕ ವಿಕೋಪ ಆದಾಗ, ಬರ ಅಥವಾ ಪ್ರವಾಹದಿಂದ ತಾನು ಬೆಳೆದ ಬೆಳೆ ಹಾಳಾದ್ರೆ ಆಗ ಪರಿಹಾರವನ್ನು ಕೇಳಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅರ್ಜಿ ಸಲ್ಲಿಸಲು ಹತ್ತಿರದ ಬ್ಯಾಂಕ್ ಅಥವಾ ಪಿಎಂ ಕಿಸಾನ್ ಪೋರ್ಟಲ್ ಮೂಲಕ ಸಂಪರ್ಕಿಸಬಹುದು.
1: ಈಗ ಮತ್ತು ಬಹಳ ಪ್ರಮುಖವಾಗಿ ಕನಿಷ್ಠ ಬೆಲೆ ಬೆಂಬಲ ಬೆಲೆ, ಅದ್ರ ಬಗ್ಗೆ ಒಂದು ಹಕ್ಕು ಅಂತ ಹೇಳ್ತಾರೆ.
0: ಹೌದು ಹೌದು, ಕನಿಷ್ಠ ಬೆಂಬಲ ಬೆಲೆ ಅಥವಾ ಇದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳುವಂತದ್ದು. ಸರ್ಕಾರ ಇದನ್ನು ನಿಗದಿಪಡಿಸಿರ್ತದೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ತಮ್ಮ ಬೆಳೆ ಮಾರಾಟ ಮಾಡುವಂತಹ ಹಕ್ಕು ರೈತರಿಗಿದೆ. ಮಧ್ಯವರ್ತಿಗಳ ಮೂಲಕ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಹಾಗೆ ಯಾವುದೇ ಮಧ್ಯವರ್ತಿಗಳು ಒತ್ತಾಯಿಸುವಂತಿಲ್ಲ. ರೈತರು ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಕನಿಷ್ಠ ಬೆಂಬಲ ಬೆಲೆ, ಅಷ್ಟನ್ನು ಪಡೆದುಕೊಳ್ಳುವಂತಹ ಹಕ್ಕು ಕೂಡ ರೈತರಿಗಿದೆ.
1: ಈ ಕಿಸಾನ್ ಕ್ರೆಡಿಟ್ ಸಂಬಂಧಪಟ್ಟಾಗ ಏನಾದರೂ ಹಕ್ಕು ಇದೆಯಾ ಸರ್?
0: ಸಾಲ ಮತ್ತೆ ಸಹಾಯಧನದ ಹಕ್ಕು ಅಂತ ಹೇಳ್ತೇವೆ ಇದನ್ನು. ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕಡಿಮೆ ಬಡ್ಡಿಗೆ ಸಾಲವನ್ನು ಪಡಿಬಹುದು. ಬ್ಯಾಂಕ್ ಸಾಲ ನಿರಾಕರಿಸಿದ್ರೆ ನಬಾರ್ಡ್ ಅಥವಾ ಜಿಲ್ಲಾಧಿಕಾರಿಗೆ ಇದರ ಬಗ್ಗೆ ದೂರನ್ನು ನೀಡಿ ಬ್ಯಾಂಕ್ ಒಂಬುಡ್ಸ್ಮನ್ಗೂ ದೂರ ನೀಡುವಂತಹ ಅವಕಾಶ ಇದೆ. ಸರ್ಕಾರ ಕೂಡ ಈ ಸಾಲ ಮನ್ನಾ ಯೋಜನೆ ಘೋಷಿಸಿದ್ರೆ ಅದರ ಸೌಲಭ್ಯಗಳನ್ನು ಕೂಡ ಪಡೆಯುವಂತಹ ಹಕ್ಕುಗಳಿವೆ.
1: ಈಗ ಪ್ರಮುಖವಾಗಿ ರೈತಾಪಿ ಕೆಲಸ ಮಾಡೋರಿಗೆ ನೀರು ಬಹಳ ಮುಖ್ಯ ಆಗತ್ತೆ. ಅದನ್ನು ಪಂಪ್ಸೆಟ್ ಮೂಲಕವಾಗಿ ಪಡಿತಿರ್ಬಹುದು, ಕಾಲುವೆಗಳ ಮೂಲಕವಾಗಿ ಪಡಿತಿರ್ಬಹುದು. ಈ ನೀರಿನ ವಿಷಯವಾಗಿ ಅವರಿಗೆ ಏನೇನು ಹಕ್ಕು ಇದೆ?
0: ನೀರಾವರಿ ಅನ್ನುವಂಥದ್ದು ಕೃಷಿಗೆ ಬಹಳ ಮುಖ್ಯವಾಗಿರುವಂತಹ ಅಂಶ. ಇದರಲ್ಲಿ ನೀರಿನ ಹಕ್ಕು ಕರ್ನಾಟಕ ಇರಿಗೇಷನ್ ಆಕ್ಟ್ ಅಡಿಯಲ್ಲಿ ಕಾಲುವೆ, ನದಿ, ಕೆರೆ ನೀರು ಬಳಕೆಗೆ ರೈತರಿಗೆ ಹಕ್ಕಿದೆ. ಅಥವಾ ಈ ನೀರನ್ನು ನಿರಾಕರಿಸಿದರೆ ಯಾರದಾದರೂ ಅಥವಾ ಅಕ್ರಮವಾಗಿ ತಡೆದರೆ ಈ ಆಕ್ಟ್ನ ಅಡಿಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ಸಕ್ಷಮ ಪ್ರಾಧಿಕಾರಗಳಿಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಇದರಲ್ಲಿ ಕಲ್ಪಿಸಲಾಗಿದೆ.
1: ನೀರು ಯಾವತ್ತು ಅವರಿಗೆ ಸಿಗ್ತಾ ಇರಬೇಕು, ಆಗ ಮಾತ್ರ ಬೆಳೆ ಬೆಳೆಯಕ್ಕೆ ಸಾಧ್ಯ. ಇನ್ನು ಭೂಮಿ ವಿಷಯವಾಗಿ ಸರ್, ಈಗ ಏನಕ್ಕೆನೋ ಅನೇಕ ದಾಖಲೆಗಳ ಬಗ್ಗೆ ಮಾತಾಡ್ತೀವಿ, ಅವು
0: ಭೂಮಿಯ ದಾಖಲೆಗಳಲ್ಲಿ ಮುಖ್ಯವಾಗಿ ಒಂದು ಭೂಮಿಯ ಒಡೆತನ ಇರುವಂತದ್ದು ಅಂದ್ರೆ ಪಹಣಿ ಪತ್ರ ಅಥವಾ RTC ಅಂತ ಹೇಳುವಂತದ್ದು, ಅದನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ. ಇನ್ನೊಂದು ಮ್ಯೂಟೇಷನ್ ದಾಖಲೆಗಳನ್ನು ಪಡೆಯುವಂತದ್ದು. ಮ್ಯೂಟೇಷನ್ ಅಂದ್ರೆ ಓನರ್ಶಿಪ್, ಅದರ ಒಡೆತನದ ಬದಲಾವಣೆಗಳು ಎಷ್ಟಾಗಿದೆ ಅನ್ನುವಂತರ ದಾಖಲೆಗಳನ್ನು ಭೂಮಿಗೆ ಸಂಬಂಧಪಟ್ಟ ಹಾಗೆ ಪಡ್ಕೊಳ್ಬಹುದು. ಕರ್ನಾಟಕದಲ್ಲಿ ಇದನ್ನು ಭೂಮಿ ಪೋರ್ಟಲ್ ಅಥವಾ bhoomi.karnataka.gov.in ಇದರಲ್ಲಿ ಆನ್ಲೈನ್ನಲ್ಲಿ ಪಡ್ಕೊಳ್ಬಹುದು. ಅಥವಾ ದಾಖಲೆ ತಿದ್ದುಪಡಿ ನಕಲಿ ಏನಾದರೂ ಆಗಿದ್ರೆ ತಮ್ಮ ಯಾವ ತಾಲೂಕಿದೆ ಆ ತಾಲೂಕಿನ ತಹಸೀಲ್ದಾರರಿಗೆ ದೂರನ್ನು ನೀಡಿ ಅದನ್ನು ಸರಿಪಡಿಸಿಕೊಳ್ಳುವಂತ ಅವಕಾಶಗಳಿವೆ.
1: ಇಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಿದೆ ಅಂತ ಅಂದ್ಕೊಂಡು ನಮ್ಮ ಎಲ್ಲ ಕೇಳುಗರ ಮೂಲಕವಾಗಿ ಅವರಿಗೆ ತಲುಪಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .ನ್ಯಾಯ.

0: 7 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಪ್ರೀತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:36:54. ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆಗೆ 9480910013, 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬಹುದು, ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಕಳುಹಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತು ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆ ಪ್ರಶ್ನೆ ಅಲ್ಲ, ಒಂದು ಹಾಡು, ಹಾಡನ್ನು ಪ್ರಸಾರ ಮಾಡಲಾಗುತ್ತೆ. ಆ ಹಾಡನ್ನು ಕೇಳಿಸ್ಕೊಳ್ಳಿ, ಹಾಗೆ ಆ ಹಾಡಿನ ಕುರಿತಾಗಿ ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ತಿಳಿಸಬೇಕು. ಈ ಗೀತೆಯಲ್ಲಿ ಅಭಿನಯಿಸಿದ ನಟಿ ಯಾರು ಅನ್ನೋದು ನಮ್ಮ ಪ್ರಶ್ನೆ. ಗೀತೆ ಪ್ರಸಾರ ಆಗತ್ತೆ, ಈ ಗೀತೆಯಲ್ಲಿ ಅಭಿನಯಿಸಿದಂತಹ ನಟಿಯ ಹೆಸರನ್ನು ನೀವು ನಮಗೆ ಕಳಿಸಬೇಕು.

ಬಾಲಿವುಡ್ ನ ಒಂದು ಐಕಾನಿಕ್ ಸಾಂಗ್ ಅಂತಾನೆ ಹೇಳ್ಬೋದು ಈ ಹಾಡನ್ನ ಕೇಳಿದ್ರಿ. ಈ ಹಾಡಿನಲ್ಲಿ ಅಭಿನಯಿಸಿರುವಂತಹ ನಟಿ ಯಾರು ಅಂತ ನಮಗೆ ಸಂದೇಶವನ್ನ ಕಳಿಸಿ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ಮತ್ತೆ ನಿಮಗೆ ಸಿಗುತ್ತೆ ಎಂದಿನಂತೆ ಒಂದು ಹಾಡಿನ ಕಾಲಾವಕಾಶ.

ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಹೇಳ್ತಾ, ಹಿಂದಿನ ಪ್ರಶ್ನೆ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಈ ಗೀತೆಯಲ್ಲಿ ಅಭಿನಯಿಸಿರುವಂತಹ ನಟಿ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ನೀಡಿದ್ದಾರೆ ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹಾಗೆ ನೇತ್ರಾ ಅವರು ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿ, ಬಿಂದು ಪ್ರಕಾಶ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಪ್ರಮೀಳಾ ದಾವಣಗೆರೆ, ಪ್ರಸನ್ನ ಕುಮಾರ್ ದಾವಣಗೆರೆ, ಬಾಬಾ ಕಲ್ಯಾಣ್ ಬೆಂಗಳೂರು, ರಾಜ್ಕುಮಾರ್ ಕಾತರಕಿ ಕೆಎಚ್ ಬಿ ಕಾಲೋನಿ ಹರಿಹರ, ಗೀತಾ ಜೋಶಿ ಕಲಬುರ್ಗಿ, ಎಸ್ಎಂ ಶೋಭಾ ಹಾಸನ, ಶೈಲಜಾ ಕುಲಕರ್ಣಿ ರಾಯಚೂರು, ಸುಬಾನ್ ಕೋರಿ ಹಂಪಸಾಗರ, ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಹಾಗೆ ಇನ್ನಷ್ಟು ನಮ್ಮ ಪ್ರೀತಿಯ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಿ. ಕಳಿಸಿದ ಬಹುತೇಕರ ಉತ್ತರ ಸರಿಯಾಗಿದೆ. ಹಾಗಾದರೆ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡುವ ಸಮಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಧನಾ ಶಿವದಾಸಿನಿ. ಇವರು ಲಗ್ಜಾಗಲೆ ಅನ್ನುವ ಈ ಹಾಡನ್ನು ಏನು ಕೇಳಿದ್ರಿ, ಇದು ಓಹ್ ಕೌಂತಿ ಚಿತ್ರದ ಹಾಡು. 1964 ಬಿಡುಗಡೆಯಾಗಿದ್ದಂತಹ ಚಿತ್ರದಲ್ಲಿ ಸಾಧನಾ ಶಿವದಾಸಿನಿ ಹಾಗೂ ಮನೋಜ್ ಕುಮಾರ್ ಅವರ ತಾರಾಗಣವಿತ್ತು. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನ ಕಳುಹಿಸಿ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ ಎರಡನೇ ಪ್ರಶ್ನೆ, ಪ್ರಶ್ನೆ ಅಲ್ಲ ಎರಡನೇ ಹಾಡು,

ಸಂಗೀತವನ್ನ ಕೇಳಬೇಕು. ಈ ಸಂಗೀತವನ್ನ ಕೇಳಿ ಹಾಡನ್ನ ಗುರುತಿಸಬೇಕು. ಹಾಡಿನ ಮೊದಲ ಸಾಲನ್ನ ಬರೆದು ನಮಗೆ ಕಳಿಸಿದ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಈ ಸಂಗೀತವನ್ನ ಗೀತೆಯ ಶುರುವಿನ ಸಂಗೀತವನ್ನ ಕೇಳಿ ಹಾಡು ಯಾವುದು ಅಂತ ಹೇಳಿ ನೀವು ಕಂಡುಹಿಡಿದು ನಮಗೆ ಕಳಿಸಬೇಕು. ಮೊದಲನೇ ಸಾಲನ್ನ ಬರೆದು ಕಳಿಸಬೇಕು, ಅದು ಸರಿಯಾದ ಉತ್ತರ ಆಗುತ್ತೆ. ಈಗ ಸಂಗೀತ ಪ್ರಸಾರ ಆಗುತ್ತೆ.

ಕೇಳಿದ್ರಲ್ಲ, ಇದು ಯಾವ ಗೀತೆಯ ಮೊದಲು ಬರುವಂತಹ ಸಂಗೀತ ಅಂತ ನೀವು ಕಂಡುಹಿಡಿದು ನಮಗೆ ಕಳಿಸಬೇಕು ಸರಿಯಾದ ಉತ್ತರಗಳನ್ನು. ನಾನು ಸಹ ಎದುರು ನೋಡ್ತಾ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ. 101 ನೆನಪು ಅನ್ನುವ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದಿಂದ.

ಬಳಿ ಸದಾನಂದ ಹೆಚ್ಎಸ್ಆರ್ ಲೇಔಟ್ ಬೆಂಗಳೂರು, ಹೊನ್ನೂರು ಅಲ್ಲಿ ಹನುಮಂತಪುರ, ಡಾಕ್ಟರ್ ಮಹೇಂದ್ರ ಬಣಕಾರ್ ದಾವಣಗೆರೆ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಹರೀಶ್ ಮಲ್ಲೇಶ್ವರ, ರವಿ ಬಟ್ಲೇರಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಪ್ರಕಾಶ್ ಮಾಲವಿ, ಮೋಹನ್ ಎಸ್ಜೆ ವೈಟ್ಫೀಲ್ಡ್ ಬೆಂಗಳೂರು ಹಾಗೂ ವಾಣಿಶ್ರೀ ಧಾರವಾಡ. ಇವರಲ್ಲದೆ ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳುವ ಬದಲು ಹಾಡನ್ನೇ ನೀವು ಕೇಳಬಹುದು. ರಂಗ ಎಸ್ಎಸ್ಎಲ್ಸಿ ಚಿತ್ರದ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಕೊಂಬಿಸಿಲೂರು ಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ ಹಿಂದಿನ ನಮ್ಮ ಸವಾಲಿಗೆ ಸರಿಯಾದ ಉತ್ತರವನ್ನ ಯಾರು ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಶಿವಗಂಗಾ ಹೆಬ್ಬಾಳದಿಂದ ರಘುನಾರಾಯಣ್ ಬೆಂಗಳೂರು, ಪಂಚಾಕ್ಷರಿ ಹಿರೇಮಠ ವಿಜಯಪುರ, ಚಂದ್ರಪ್ಪ ಉತ್ತರ.

ಸ್ನೇಹಿತರೆ ಕೇಳ್ತಾ ಇದ್ದೀರಿ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗ್ತಾ ಇದ್ರಿ. 4 ಗಂಟೆಗೆ ಸರಿಯಾಗಿ ಇಂದು ಯುವ ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗಲಿದೆ, ತಪ್ಪದೇ ಕೇಳಿ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕೊನೆಯ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. 4 ಗಂಟೆಗೆ ಸರಿಯಾಗಿ ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ನಿಮ್ಮೊಂದಿಗೆ ಜೊತೆಯಾಗಲಿದ್ದಾರೆ. ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕೇಳಿದಂತಹ ಪ್ರಶ್ನೆಗಳು ಹಾಗೂ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಮೌನಿ ನಾನು ಅನ್ನುವಂತಹ ಹಾಡು ಸೂರ್ಯಕಾಂತಿ ಚಿತ್ರದಿಂದ.

0: ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:18. ಸ್ನೇಹಿತರೆ, ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ.
1: ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬೆಂಗಳೂರು ಅಂದರೆ ನಮಗೆ ತಕ್ಷಣವಾಗಿ ನೆನಪಾಗೋದು ಸ್ಟಾರ್ಟ್ಅಪ್ಗಳು, ಉದ್ಯಮ, ಉದ್ಯೋಗ, ಅವಕಾಶ, ಹೀಗೆ ಹತ್ತು ಹಲವರು. ಹಾಗಾಗಿ ದೇಶದ ವಿವಿಧ ಕಡೆಗಳಿಂದ ಯುವಕ ಯುವತಿಯರು ತಮ್ಮ ಕನಸುಗಳನ್ನು ಹೊತ್ತು ಬೆಂಗಳೂರಿಗೆ ಬರ್ತಾರೆ. ಅದೇ ಕಾರಣಕ್ಕೆ ಇಂದಿನ ನಮ್ಮ ಕಾರ್ಯಕ್ರಮದ ಮಾತು ಕೂಡ ಯುವಕರು ಬೆಂಗಳೂರು ನಗರದಿಂದ ಏನನ್ನು ಬಯಸ್ತಾರೆ ಮತ್ತು ನಮ್ಮ ಬೆಂಗಳೂರು ಯುವಕರಿಂದ ಏನನ್ನು ಬಯಸುತ್ತದೆ ಎಂಬುದರ ಬಗ್ಗೆ ಮಾತನಾಡಲಿದ್ದೇವೆ. ಅದಕ್ಕೂ ಮುಂಚೆ ಈಗ ಕೇಳುವವರಿಗೊಂದು ಪ್ರಶ್ನೆ. ಬೆಂಗಳೂರಿನ ಯುವಜನರಿಗಾಗಿ ನೀವು ಒಂದು ವಿಷಯವನ್ನು ಬದಲಾಯಿಸಬಹುದಾದರೆ ಏನನ್ನು ಬದಲಾಯಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ವಾಟ್ಸಪ್ ಸಂದೇಶಗಳ ಮೂಲಕ ಹಾಗೂ ಧ್ವನಿ ಸಂದೇಶಗಳ ಮೂಲಕ ಕಳುಹಿಸಬಹುದು. ದೂರವಾಣಿ ಸಂಖ್ಯೆ 0802228106, ವಾಟ್ಸಪ್ ಸಂಖ್ಯೆ 9480901013. ಮಾತನಾಡುತ್ತಿರುವವರ ಪರಿಚಯ, ನನ್ನ ಹೆಸರು ಅನ್ವಿತಾ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಪ್ರಸ್ತುತ ನಾನು ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆಯುತ್ತಿದ್ದೇನೆ.
2: ನಿಮ್ಮ ಮುಂದಿರುವ ಧ್ವನಿ ಕುಸುಮಾ ಸಿಎಂ ಎಂದು ಹೇಳಿ ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಸಿದ್ಧವಾಗಿರುವಂತಹ ಕೊಡಗಿನಿಂದ ಬಂದಿದ್ದೇನೆ. ಪ್ರಸ್ತುತವಾಗಿ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಪದವೀಧರರಾಗಿ ವ್ಯಾಸಂಗ ಮಾಡುತ್ತಿದ್ದೇನೆ.
3: ನಮಸ್ತೆ, ನಾನು ಉಷಾ ಚಕ್ರಸಾರಿ, ಶಿವಮೊಗ್ಗದಿಂದ ಬಂದಿದ್ದೀನಿ. ಪ್ರಸ್ತುತ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯಾಗಿದ್ದೀನಿ.
2: ಚರ್ಚೆಯನ್ನು ಮುಂದುವರಿಸಲಿಕ್ಕೂ ಮುಂಚೆ ನಿಮ್ಮ ಮುಂದಿದೆ ಸಾಂಗ್.

0: ಹಲೋ ಕೇಳಿದ್ರೆ ಬನ್ನಿ ಬೆಂಗಳೂರು ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ನಿಮ್ಮ ಮುಂದೆ ಇವಾಗ ಇದಾವೆ ಸ್ವಲ್ಪ ಪ್ರಶ್ನೆಗಳು. ಹೇಳಿ ಅನ್ವಿತ ಅವರೇ, ನಿಮಗೆ ರಾಜ್ಯಶಾಸ್ತ್ರ ಹಾಗೂ ಉಷಾ ಚಕ್ರಸಾಲಿ ಅವರೇ, ನೀವು ಅರ್ಥಶಾಸ್ತ್ರ ಕಲಿತಾ ಇದ್ದೀರಾ, ನೀವು ಈ ಅಧ್ಯಯನ ಮಾಡಲಿಕ್ಕೆ ನಿಮ್ಮ ಸ್ಫೂರ್ತಿ ಏನು ಹೇಳ್ಬೋದೆ?
1: ನಾನು ರಾಜ್ಯಶಾಸ್ತ್ರವನ್ನು ಕಲಿತಿದ್ದೀನಿ. ನನ್ನ ಪ್ರಕಾರ ಸರ್ಕಾರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ಈಗ ಸರ್ಕಾರ ಚುನಾವಣೆಗಳ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಪಕ್ಷಗಳ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ರಾಜ್ಯಶಾಸ್ತ್ರ ಅಂತ ನನಗನ್ಸಲ್ಲ. ಈಗ ಪ್ರತಿನಿತ್ಯ ಜೀವನದಲ್ಲೂ ರಾಜಕೀಯ ನಮ್ಮ ಜೊತೆಗೆ ಇರುತ್ತೆ. ನಾವು ಪಡೆಯೋ ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಸಾರಿಗೆ ಇರ್ಬೋದು, ರಸ್ತೆ ಇರ್ಬೋದು, ಅಥವಾ ನಾವು ಉದ್ಯೋಗದ ಅವಕಾಶಗಳವರೆಗೂ ಸರ್ಕಾರದ ಡಿಸಿಷನ್ಸ್ ಮತ್ತು ಪಬ್ಲಿಕ್ ಪಾಲಿಸಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮಗೆ ಅವಕಾಶಗಳು ಸಿಗ್ತಿದೆಯಾ ಅನ್ನೋದು ಕೂಡ ಅವಲಂಬಿತ ಆಗಿರುತ್ತೆ. ಹಾಗಾಗಿ ನಾನು ಈ ಸರ್ಕಾರದ ನಿರ್ಧಾರಗಳ ಜೊತೆಗೆ ಅವು ಹೇಗೆ ಸಾಮಾನ್ಯ ಜನರ ಮೇಲೆ ಒಂದು ಪರಿಣಾಮವನ್ನು ಬೀರ್ತಿದ್ದಾವೆ ಹಾಗೂ ನಾವು ನಾಗರಿಕರಾಗಿ ನಮ್ಮ ಕರ್ತವ್ಯಗಳೇನು ಎಂಬುದನ್ನು ತಿಳ್ಕೋಬೇಕು ಅಂತ ರಾಜ್ಯಶಾಸ್ತ್ರವನ್ನು ಓದ್ತೀನಿ.
2: ನನ್ನ ಪ್ರಕಾರ ರಾಜ್ಯಶಾಸ್ತ್ರ ಅನ್ನೋದು ಸಮಾಜದ ಭದ್ರತೆಗೆ ಬುನಾದಿ ಆದರೆ ಅರ್ಥಶಾಸ್ತ್ರ ದೇಶದ ಆರ್ಥಿಕತೆಗೆ ಭದ್ರ ಬುನಾದಿ. ಆದ್ರಿಂದ ಪ್ರತಿಯೊಬ್ಬ ಸಾಮಾನ್ಯನಲ್ಲೂ ಸಾಮಾನ್ಯವಾಗಿರಬೇಕಾದ ಜ್ಞಾನ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಹಾಗೆ ಕೇಳಿದರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಲ್ಯಾಂಡ್ಲೈನ್ ಅಲ್ಲಿ ಕಾಲ್ ಮಾಡಬಹುದು. ಮುಂದೆ ಹೋಗ್ತಾ ಎರಡನೇ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಕ್ತು ಅಂತ ಹೇಳಿದ್ರೆ ಲೈಫ್ ಸೆಟಲ್ ಅಪ್ಪ ಅಂತ ಹೇಳ್ತಿದ್ದ ಒಂದು ಕಾಲ ಇತ್ತು, ಆದರೆ ಈಗಿನ ಯುವಜನತೆಗೆ ಅದು ಸ್ವಲ್ಪ ಚೇಂಜ್ ಆಗಿದೆ. ಸೊ ಆ ಕಾರಣ ಉಷಾ ಅವರೇ ಹೇಳಿ, ನಿಮ್ಮ ಈಗಿನ ಯುವಜನತೆಯ ಬಗ್ಗೆ, ಈಗಿನ ಯುವಜನತೆ ಯಶಸ್ಸು ಅಂತ ಹೇಳಿದ್ರೆ ಏನಂತ ಯೋಚನೆ?
2: ಉದಾಹರಣೆಗೆ ಹರನ್ ಇಂಡಿಯಾ ಅಂಡರ್ 30 ಅನ್ನೋ ಒಂದು ಸಮೀಕ್ಷೆ ಪ್ರಕಾರ ಬೆಂಗಳೂರು ಅನ್ನೋದು ಭಾರತದಲ್ಲಿ ಅತಿ ಹೆಚ್ಚು ಯುವ ಉದ್ಯಮಿಗಳನ್ನ ಹೊಂದಿರೋ ನಗರ ಆಗಿ ಹೊರಹೊಮ್ಮುತ್ತಿದೆ. ಇದಕ್ಕೆ ಕಾರಣ ಏನು? ಈಗ ನೀವು ಆಗ್ಲೇ ಹೇಳಿರೋ ಹಾಗೆ ಯಾರು ಸಾಕಪ್ಪ ನನ್ನ ಲೈಫ್ ಸೆಟಲ್ ಆದ್ರೆ ಅಂತ ನಿಲ್ತಾ ಇಲ್ಲ, ಮುಂದೆ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಯಾವ ರೀತಿ ಮುಂದೆ ಹೋಗ್ತಿದ್ದಾರೆ ಅಂದ್ರೆ ಸ್ವಾವಲಂಬನೆ ಆಗಿರುವ ಬೆಳವಣಿಗೆಯನ್ನು ಮುಂದೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಸ್ವಾವಲಂಬನೆ ಅನ್ನೋದು ಈಗಿನ ಯಶಸ್ಸಿನ ಮಂತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ನನ್ನ ಪ್ರಕಾರ ನೀವು ಹೇಳ್ದಂಗೆ ಈಗಿನ ಯುವಕರಿಗೆ ಒಂದು ಹುದ್ದೆ ತಗೊಂಡ್ಬಿಟ್ರೆ ಅಥವಾ ಒಳ್ಳೆ ಸಂಬಳ ಇತ್ತು ಅಂತ ಅಂದ್ರೆ ಅವ್ರಿಗೆ ಯಶಸ್ಸು ಸಿಕ್ತು ಅಂತ ಅವ್ರು ಅನ್ಕೊಳ್ಳಲ್ಲ. ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಖುಷಿ ಇದೆಯಾ, ಅಥವಾ ನಾವು ಮಾಡೋ ಕೆಲಸದಲ್ಲಿ ತೃಪ್ತಿ ಇದೆ, ಅಥವಾ ನಾವೀಗ ಯಾವುದೋ ಒಂದು ನಮ್ಗೆ ಇನ್ನು ಮುಂದೆ ಏನೋ ಒಂದು ಕನಸುಗಳಿರುತ್ತೆ, ಆ ಕನಸಿನೆಡೆಗೆ ನಾವು ಹೋಗ್ತಿದ್ದೀವ, ನಿನ್ನೆಗಿಂತ ನಾವು ಇವತ್ತು ಬೆಟರ್ ಆಗಿದ್ದೀವ, ಹಂಗಿದ್ರೆ ಮಾತ್ರ ಅವ್ರು ಯಶಸ್ಸು ಅಂತ ಅನ್ಕೋತಾರೆ.
0: ಹಾಗೆ ಮುಂದೆ ಹೋಗ್ತಾ ಯಶಸ್ಸು ಅಂತ ಹೇಳಿ ಯಶಸ್ಸಿನ ಭವ್ಯ ಭಾರತದ ಯಶಸ್ಸಿನ ಪ್ರಜೆಗಳು ನೀವು ಕೂಡ ಉತ್ತರ, ನಿಮ್ಮ ಉತ್ತರ ಕೂಡ ನಮಗೆ ತುಂಬ ಬೇಕಾಗ್ತದೆ. ಆ ಕಾರಣ ಬೇಗ ಬೇಗ ದೂರವಾಣಿ ಸಂಖ್ಯೆಯಲ್ಲಿ ಮೆಸೇಜ್ ಅನ್ನು ಕಳಿಸುವಂಥದ್ದು ನಮಗೆ ತುಂಬ ಖುಷಿ ಆಗ್ತದೆ. ಮುಂದೆ ಹೋಗ್ತಾ ಭಾರತ ಅನ್ನುವಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಕ್ ಬರ್ತಾರೆ. ಆದರೆ ಆ ಕಾರಣ ಅವರು ಆಡಿ ಬೆಳೆದ ಪರಿಸರ ಹಾಗೂ ಅವನ ಮನೆಯ ಆರ್ಥಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಅವರ ಕನಸಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಕೇಳ್ಬೋದೇ?

0: ನನ್ನ ಪ್ರಕಾರ ಈಗ ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಬೇರೆ ಬೇರೆ ಇದ್ರೂ ಕೂಡ ವಿದ್ಯಾರ್ಥಿಗಳ ಕನಸುಗಳು ಒಂದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಈಗ ಆರ್ಥಿಕವಾಗಿ ತುಂಬ ಬಲಶಾಲಿಯಾಗಿ ಇಲ್ಲದೆ ಇರೋರು ಮತ್ತು ಬಲಶಾಲಿಯಾಗಿರೋರು ಇಬ್ಬರು ವಿದ್ಯಾರ್ಥಿಗಳು ನಾವು ನಾಗರಿಕ ಸೇವೆಗೆ ಸೇರಬೇಕು ಅನ್ನೋ ಒಂದು ಆಸೆಯನ್ನು ಹೊಂದಿರ್ಬೋದು. ಆದರೆ ಅವರು ಅದ ತಮ್ಮ ಗುರಿಯನ್ನು ತಲುಪುವಾಗ ಅದಕ್ಕೆ ಆರ್ಥಿಕವಾಗಿ ಸಂಕಷ್ಟ ಉಂಟಾಗ್ಬೋದು ಅಥವಾ ಪರಿಣಾಮ ಬೀರ್ಬೋದು. ಈಗ ಉದಾಹರಣೆಗೆ ನಮ್ಮ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲೇ ನೋಡಿದ್ರೆ ನಾಗರಿಕ ಸೇವೆಗೆ ತರಬೇತಿ ಇದೆ, ಜೊತೆಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಅದರಿಂದಾಗಿ ಆರ್ಥಿಕವಾಗಿ ಕಷ್ಟದಲ್ಲಿ ಇರೋರು ಕೂಡ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಸಹಾಯವಾಗುತ್ತೆ.
1: ರೀತಾ ಅವ್ರು ಹೇಳಿದ ಹಾಗೆ ಕನಸುಗಳೊಂದೇ, ಆದರೆ ಆ ಕನಸುಗಳಿಗೆ ದಾರಿ ಬಣ್ಣ ತುಂಬೋರು ದಾರಿಗಳು ಬೇರೆ ಬೇರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
2: ಯುವಜನರೇ, ನಿಮ್ಮ ಮುಂದೆ ಹೇಳುವಂಥದ್ದು ಹೇಳೋದಾದ್ರೆ ಇಂದಿನ ಯುವಜನಕರು ಇಂದಿನ ಯುವಜನರು ಹೆಚ್ಚು ಆಕಾಂಕ್ಷಿಗಳೇ ಅಥವಾ ಅವರ ಮೇಲಿನ ಒತ್ತಡ ಹೆಚ್ಚಾಗಿ ಅವರು ತುಂಬಾ ಖಿನ್ನತೆ ಒಳಗಾಗಿದ್ದಾರೆ?
1: ನನ್ನ ಪ್ರಕಾರ ಎರಡು. ಸಮಾಜ ಬದಲಾಗ್ತಿದ್ದ ಹಾಗೆ ಸ್ಪರ್ಧೆಗಳು ಹೆಚ್ಚಾಗ್ತಾ ಹೋಗಿದೆ. ಸ್ಪರ್ಧೆಗಳು ಹೆಚ್ಚಾಗ್ತಿದ್ದ ಹಾಗೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ. ಆಕಾಂಕ್ಷೆಗಳು ಹೆಚ್ಚಾದ್ರೆ ಒತ್ತಡ ಅದನ್ನ ಪೂರೈಸ್ಕೋಬೇಕು ಅನ್ನೋ ಒತ್ತಡ ಕೂಡ ಹೆಚ್ಚಾಗಿ ಆಗುತ್ತೆ. ಆದ್ರಿಂದ ಅದ ಅಥವಾ ಇದ ಅನ್ನೋದಕ್ಕಿಂತ ಎರಡನ್ನ ಒಟ್ಟಿಗೆನೆ ನೋಡೋದು ಉತ್ತಮ ಅಂತ ನನ್ಗನ್ಸ್ತು.
0: ನನ್ನ ಪ್ರಕಾರ ಎರಡು ಹೆಚ್ಚಾಗಿದೆ. ಯಾಕಂದ್ರೆ ಹಿಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಈಗ ಅವಕಾಶ ಮತ್ತೆ ಆಯ್ಕೆ ಬಗ್ಗೆ ಮಾಹಿತಿ ಹೆಚ್ಚಿದೆ. ಈಗಿನ ವಿದ್ಯಾರ್ಥಿಗಳು ಹೆಂಗೆ ಅಂದ್ರೆ ನಾವು ಮುಂದೆ ಯಾವ ಫೀಲ್ಡಿಗೆ ಹೋಗ್ಬೇಕು, ಏನ್ ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬಾ ಒಳ್ಳೆಯ ಒಂದು ಜ್ಞಾನ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅವರು ಅವರ ಗುರಿ ಕಡೆಗೆ ಹೋಗೋಕೆ ತುಂಬಾ ಸಹಾಯ ಆಗುತ್ತೆ. ಜೊತೆಗೆ ಈಗ ಹೇಗೆ ಮಾಹಿತಿನೂ ಹೆಚ್ಚಾಗಿದೆಯೋ ಅದ್ರ ಜೊತೆಗೆ ಸ್ಪರ್ಧೆನೂ ಹೆಚ್ಚಾಗಿದೆ. ಜೊತೆಗೆ ಅವರು ಬೇರೆಯವರ ಒಟ್ಟಿಗೆ ಹೋಲಿಕೆ ಮಾಡ್ಕೋಬೋದು. ಅವರಿಗೆ ಬೇಗ ಏನೋ ಒಂದು ಅವಕಾಶ ಸಿಕ್ತು, ನಂಗಿನ್ನೂ ಸಿಕ್ಕಿಲ್ಲ ಅಂತ ಆ ರೀತಿಯಿಂದಾಗಿ ಅವ್ರಿಗೆ ಸ್ವಲ್ಪ ಒತ್ತಡಗಳು ಉಂಟಾಗಬಹುದು.
2: ಸೊ ಅಕರ್ಣ, ಇಂದಿನ ಯುವಜನತೆ ಹೆಚ್ಚು ಖಿನ್ನತೆ ಹಾಗೂ ಆಕಾಂಕ್ಷೆಗಳಿಂದ ಮೆರಿತಾ ಇದ್ದಾರೆ ಅಂತ ಕೇಳ್ಬೋದು. ಹಾಗಾಗ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಾ, ನಿಮ್ಮ ಪೀಳಿಗೆ ಬಗ್ಗೆ ವಯಸ್ಕರು ಸಾಮಾನ್ಯವಾಗಿ ಒಂದಲ್ಲ ಒಂದು ಊಹಾಪೋಹಗಳನ್ನ ಮಾಡ್ತಾನೆ ಇರ್ತಾರೆ. ಆ ಕಾರಣಕ್ಕೋಸ್ಕರ ಆ ಊಹೆಗಳಲ್ಲಿ ನೀವು ಒಪ್ತೇ ಇರುವಂತ ಯಾವ್ದಾದ್ರು ಊಹೆ ನೀವು ಹೇಳ್ಬೋದಾ?
0: ನನ್ಗೆ ಅನ್ಸೋ ಮಟ್ಟಿಗೆ ಈಗ ಹಿಂದಿನ ಕಾಲದವ್ರು ಹೇಳ್ತಾರೆ, ನಾವು ತುಂಬಾ ಕಷ್ಟ ಪಡ್ತಿದ್ವಿ, ನಮ್ಗೇನು ಅವಕಾಶನೇ ಇರಲಿಲ್ಲ, ನಿಮಗೀಗ ಅವಕಾಶಗಳು ತುಂಬಾ ಇದೆ, ನೀವೇನು ಉಪಯೋಗಿಸ್ಕೊಳ್ಳೋದೇ ಇಲ್ಲ, ನೀವೇನು ಮಾಡೋದೇ ಇಲ್ಲ, ನಿಮಗೇನು ಸಮಸ್ಯೆಗಳೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ನಿಜ, ಅವ್ರಿಗೆ ಅವಕಾಶಗಳು ಕಡಿಮೆ ಇತ್ತು. ಆದ್ರೆ ಈಗ ನಮಗೆ ಅವಕಾಶಗಳು ಇದೆ, ಅದ್ರ ಜೊತೆಗೆ ಸ್ಪರ್ಧೆನೂ ಹೆಚ್ಚಾಗಿದೆ. ಅದು ಅಲ್ಲದೆ ಈ ಕಾಲಕ್ಕೆ ತಕ್ಕಂತೆ ಸಮಸ್ಯೆಗಳು ಬೇರೆ ಬೇರೆನೆ ಇರುತ್ತೆ. ಈಗಿನ ಕಾಲದ ಸಮಸ್ಯೆ ಏನಪ್ಪ ಅಂದ್ರೆ ನಮ್ಮ ಹತ್ರ ಅವಕಾಶಗಳು ಇದೆ, ಮಾಹಿತಿನೂ ಇದೆ, ಎಲ್ಲ ಇದೆ. ಆದ್ರೆ ಇರೋ ಡಿಸ್ಟ್ರಾಕ್ಷನ್ಗಳ ಮಧ್ಯದಲ್ಲಿ ನಾವು ಹೇಗೆ ನಮ್ಮ ಗುರಿಯನ್ನು ತಲುಪ್ತೀವಿ ಅನ್ನೋದು ಕೂಡ ಒಂದು ಸಮಸ್ಯೆ ಆಗಿದೆ.
1: ನನ್ನ ಪ್ರಕಾರ ಹೇಳೋದಾದ್ರೆ ಅವ್ರು ಮಾಡೋ ಎಲ್ಲ ಊಹೆಗಳು ಸರಿಯಲ್ಲ. ಉದಾಹರಣೆಗೆ ಅವ್ರು ಹೇಳ್ತಿರ್ತಾರೆ, ಈಗಿನ ಕಾಲದಲ್ಲಿ ನೀವು ಕಷ್ಟಪಟ್ಟೆ ಗೊತ್ತಿರೋ ನಿಮ್ಗೆ ಬರೀ ಸೋಮಾರಿಗಳು ಅಂತ. ಆದ್ರೆ ನಾವು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ನ ಜಾಸ್ತಿ ನಂಬ್ತೀವಿ. ಹಾಗಂತ ಅವ್ರು ಹೇಳೋ ಎಲ್ಲ ಅವ್ರು ಮಾಡೋ ಎಲ್ಲ ಊಹೆಗಳು ತಪ್ಪು ಅಂತಲೇ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಅವ್ರು ಹೇಳ್ತಿರ್ತಾರೆ, ನಿಮಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಹೇಗೆ ಬೇಕೋ ದುಡ್ಡು ಖರ್ಚು ಮಾಡ್ತಿರ್ತಾರ, ಮುಂದೆ ಕಷ್ಟಕ್ಕಾಗಬೇಕು, ಅವ್ನು ಇಟ್ಕೊಳ್ಳಿ ಕೂಡಿಸಿಡಿ ಅಂತ ಅವ್ರು ಹೇಳ್ತಿರ್ತಾರೆ. ಆದರೆ ನಾವು ಅದನ್ನು ಮಾಡೋದಿಲ್ಲ. ಯಾಕಂದ್ರೆ ನಾವು ಪ್ರೆಸೆಂಟಲ್ಲಿ ಜೀವಿಸೋದಕ್ಕೆ ಬಯಸ್ತಿರ್ತೀವಿ ನಿಜ, ಆದರೆ ನಮ್ಮ ಫ್ಯೂಚರ್ಗೆ ನಮಗೆ ಮುಂದೆ ಬರೋ ಕಷ್ಟಕ್ಕೆ ನಾವು ಕೂಡಿಡಬೇಕಾಗಿರೋದು ನಮ್ಮ ಧರ್ಮನೇ. ಆ ಮಾತನ್ನ ನಾವು ಕೇಳೋದಿಲ್ಲ. ಹಾಗಾಗಿ ಎಲ್ಲ ಊಹೆಗಳು ಸರಿಯಲ್ಲ, ಹಾಗೆ ಎಲ್ಲ ಊಹೆಗಳು ತಪ್ಪು ಅಲ್ಲ.
2: ಊಹಾಪೋಹಗಳನ್ನ ಮುಂದೆ ಹಾಕ್ತಾ ನಾವು ಮುಂದೆ ಹೋಗ್ತಾ ಇದ್ದೇವೆ. ಕೇಳಿದ್ರೆ ನಿಮ್ಮಲ್ಲಿದೆ ಇವಾಗ ಕೆಳಗಿನ ಈ ಹೇಳಿಕೆಗಳ ಮೇಲೆ ನಿಮ್ಮ ನಿಲುವೇನು ಅಂತ ಹೇಳುವಂಥದ್ದು. ಸೊ ಮೊದಲನೆಯ ವಾಕ್ಯ ಏನು ಅಂತ ಹೇಳಿದ್ರೆ, ಇಂದಿನ ಯುವಜನರಿಗೆ ಹಿಂದೆಗಿಂತಲೂ ಹೆಚ್ಚಿನ ಅವಕಾಶಗಳು ಇವೆ ಅನ್ನುವಂಥದ್ದು. ಇದಕ್ಕೆ ಒಪ್ತೀರಾ ಒಪ್ಪಲ್ವಾ?
0: ನಾನು ಒಪ್ತೀನಿ, ಆದ್ರೆ ಅವಕಾಶಗಳ ಜೊತೆಗೆ ಸ್ಪರ್ಧೆನೂ ಹೆಚ್ಚಾಗಿದೆ.
1: ಆ ಸ್ಪರ್ಧೆಗೆ ಸ್ಪರ್ಧಾರ್ಥಿಗಳು ಕೂಡ ಜಾಸ್ತಿ ಆಗಿದ್ದಾರೆ.
2: ಈಗ ಅನ್ವಿತಾ ಅವರ ಒಪ್ಪಿಗೆ ಹಾಗೂ ಉಷಾ ಅವರ ಒಪ್ಪಿಗೆಯನ್ನು ನೋಡ್ತಾ ನೀವು ಕೂಡ ಒಪ್ಪುತ್ತೀರಾ ಒಪ್ತಿಲ್ಲ ಅಂತ ನಮಗೆ ಕೂಡ ತಿಳಿಸಿ ಅಂತ ಹೇಳ್ತೇನೆ. ಸೊ ಮುಂದಿನ ಸ್ಟೇಟ್ಮೆಂಟ್ ಹೇಗಿದೆ? ಉತ್ತಮ ವೃತ್ತಿ ಜೀವನಕ್ಕೆ ಪದವಿ ಇನ್ನು ಅತ್ಯಂತ ಸುರಕ್ಷಿತವಾದ ಮಾರ್ಗವಾಗಿದೆ.
1: ನಾನು ಇದನ್ನ ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಪದವಿ ಬೇಕು, ಹಾಗಂತ ಪದವಿ ಒಂದೇ ಅಂತ ನಾನು ಹೇಳೋದಿಲ್ಲ.
0: ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪಲ್ಲ. ಯಾಕಂದ್ರೆ ಪದವಿ ಜೊತೆಗೆ ಪದವಿಯಲ್ಲಿ ಕಲ್ತಿದ್ದ ಜ್ಞಾನವನ್ನ ಪ್ರಾಯೋಗಿಕವಾಗಿ ಅನ್ವಯಿಸಕ್ಕೂ ನಮಗೆ ಬರಬೇಕು.
2: ವಿಪರ್ಯಾಸ ನೋಡಿ ಪದವೀಧರರೇ, ಪದವಿಯ ಬಗ್ಗೆ ಪದವಿ ಅನ್ನುವಂಥದ್ದು ಇನ್ನೂ ಕೂಡ ಸುರಕ್ಷಿತ ಮಾರ್ಗ ಅಲ್ಲ ಅಂತ ಹೇಳ್ತಿದ್ದಾರೆ. ಮುಂದಿನ ಆಯ್ಕೆ ಏನು ಅಂತ ಹೇಳಿದ್ರೆ, ಯಾರೇ ಆಗ್ಲಿ ಯಶಸ್ವಿಯಾಗಬಹುದಾದಂತಹ ನಗರ ಬೆಂಗಳೂರು ಅನ್ನುವಂಥದ್ದು. ನೀವು ಒಪ್ತೀರಾ?
0: ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪಲ್ಲ. ಎಲ್ಲರಿಗೂ ಇದು ಯಶಸ್ಸು ಸಿಕ್ಕೇ ಸಿಗುತ್ತೆ ಬೆಂಗಳೂರಲ್ಲಿ ಅಂತ ಹೇಳೋಕ್ಕಾಗಲ್ಲ.
1: ನಾನು ಇದನ್ನು ಭಾಗಶಃ ಒಪ್ತೀನಿ. ಯಾಕೆ ಅಂತಂದ್ರೆ ಬೆಂಗಳೂರು ಕೊಡೋ ಕಲಿಸೋಂತಹ ಪಾಠವನ್ನ ನಾವು ಸರಿಯಾಗಿ ಕಲ್ತಿದ್ದೆ ಆದ್ರೆ ಒಂದಲ್ಲ ಒಂದ್ ರೀತಿಯಾದ್ರೂ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಂಡೇ ಕಾಣ್ತೀವಿ.
2: ಹಾಗೆ ಕೊನೆಯ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ, ನಮ್ಮ ಪೀಳಿಗೆ ತುಂಬಾ

0: ಹತ್ತಿರದ ಪೀಳಿಗೆ.
1: ನಾನು ಇದನ್ನ ಭಾಗಶಃ ಒಪ್ತೇನೆ.
2: ನಾನು ಬಹುಶಃ ಒಪ್ಲಿಕ್ಕಿಲ್ಲ, ಯಾಕಂದ್ರೆ ನಾವು ಟೈಮ್ ಇಸ್ ಮನಿ ಅಂತ ನಂಬೋರು. ಹಾಗಾಗಿ ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ದೊಡ್ಡದಾಗಿ ಅಚೀವ್ ಮಾಡಕ್ಕಾಗುತ್ತೋ ಅದನ್ನ ನೋಡೋರು, ಹಾಗಾಗಿ ನಾನು ಇದನ್ನ ಒಪ್ಪೋದಿಲ್ಲ.
0: ಸೊ ಆತರದ ಪೀಳಿಗೆ ನಿಮ್ಮ ಮುಂದಿದೆ. ಮುಂದಿನ ಸಾಂಗ್

0: ಗೀತಾ ಜೋಶಿ ಕಲಬುರ್ಗಿ ಇವರಿಂದ ಒಂದು ಒಂದು ಪ್ರಶ್ನೆ ಬಂದಿದೆ. ಎಂತ ಹೇಳಿದ್ರೆ, ಇಂದಿನ ಯುವಜನತೆ ಹೆಚ್ಚಾಗಿ ಮಾದಕ ವಸ್ತುಗಳ ವ್ಯಸನಿಗಳು ಆಗ್ತಾ ಇದ್ದಾರೆ, ಹಾಗೆಯೇ ಆತ್ಮಹತ್ಯೆ ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಅತಿಯಾದ ಸ್ವತಂತ್ರ ಇರಬಹುದಾ ಅಂತ ಕ್ವಶನ್ ಕೇಳಿದ್ದಾರೆ. ನಿಮ್ಮ
1: ನನ್ನ ಪ್ರಕಾರ ಮಾದಕ ವ್ಯಸನಿಗಳಾಗೋ ಕಾರಣ ಸ್ವತಂತ್ರ ಇರಬಹುದೇನೋ, ಆದರೆ ಆತ್ಮಹತ್ಯೆಗೆ ಕಾರಣ ಅವರು ಅವರ ಮಾನಸಿಕ ಖಿನ್ನತೆ ಮತ್ತು ಒತ್ತಡಗಳಿಂದಾಗಿರ್ಬೋದು.
2: ನಾನು ಕೂಡ ಆತ್ಮಹತ್ಯೆ ಅಥವಾ ಮಾದಕ ವ್ಯಸನಿಗೆ ಅದು ಸ್ವತಂತ್ರನೇ ಇರ್ಬೋದು, ಆತ್ಮಹತ್ಯೆಗೆ ಕಾರಣ ಬಹುಶಃ ಅವರ ಮಾನಸಿಕ ಸ್ಥಿತಿ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ.
0: ನಾ ಹೇಳಿಕ್ ಇಷ್ಟಪಡ್ತೇನೆ, ಉತ್ತಮವಾದಂತಹ ಮಾರ್ಗದರ್ಶನ ಇಲ್ಲೇ ಇರುವಂತದ್ದು, ಅದು ಸ್ಕೂಲಲ್ಲಿ ಆಗಿರ್ಬೋದು ಮನೆಯಲ್ಲಿ ಆಗಿರ್ಬೋದು, ಅವರಿಗೆ ಕರೆಕ್ಟ್ ಆದಂತಹ ಮಾರ್ಗದರ್ಶನ ಸಿಗದೆ ಆತ್ಮಹತ್ಯೆ ಮತ್ತು ವ್ಯಸನ ಆಗ್ತಿದೆ ಅಂತ ನಾ ಹೇಳಿಕ್ ಇಷ್ಟಪಡ್ತೇನೆ. ಹಾಗೆ ಮುಂದಿನ ಸೆಗ್ಮೆಂಟಿಗೆ ಹೋಗ್ತಾ ಮುಂದಿನ ಸೆಗ್ಮೆಂಟ್ ಅನ್ನು ನೋಡ್ತಾ ಇದ್ದಾರೆ ಅನಿತಾ ಅವರು.
1: ಬನ್ನಿ ಈಗ ನಾವು ಬೆಂಗಳೂರಿನ ರಿಯಾಲಿಟಿ ಬಗ್ಗೆ ಮಾತಾಡೋಣ. ಈಗ ಸಾಮಾನ್ಯ ವಿದ್ಯಾರ್ಥಿ ಪಾಲಿಗೆ ಬೆಂಗಳೂರು ಇನ್ನೂ ಅವಕಾಶಗಳ ನಗರ ಅಂತ ನಿಮ್ಮಿಬ್ಬರಿಗೂ ಅನಿಸುತ್ತಾ?
2: ಖಂಡಿತ, ಬೆಂಗಳೂರು ಬೆಳೆದಿದ್ದ ಹಾಗೆ ಅವಕಾಶಗಳು ಕೂಡ ಬೆಳೀತಾನೆ ಇವೆ.
0: ಅವಕಾಶ ಅಂತ ಹೇಳಿದ್ರೆ ಇವಾಗ ನೋಡ್ಬೋದು ರಾಮೇಶ್ವರಂ ಕೆಫೆ ಆಗಿರ್ಬೋದು ಅಥವಾ ಸ್ವಿಗ್ಗಿ ಆಗಿರ್ಬೋದು, ಜೊಮ್ಯಾಟೋ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಅವಕಾಶಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಅಂದ್ರೆ ನಿಮ್ಮ ಪ್ರಕಾರ ಅವಕಾಶಗಳು ಇನ್ನೂ ಹೆಚ್ಚಾಗ್ತಾನೆ ಇವೆ ಅಂತ?
0: ಖಂಡಿತವಾಗಿ.
2: ಖಂಡಿತ.
1: ಹಾಗಾದ್ರೆ ಬನ್ನಿ, ಯುವಜನರ ಮೇಲೆ ಹೆಚ್ಚು ಪರಿಣಾಮ ಬೀರೋದು ಯಾವುದು, ಅದು ಅವಕಾಶಗಳ ಕೊರತೆ ಆಗಿರ್ಬೋದಾ ಅಥವಾ ಅವಕಾಶಗಳಿಗೆ ಸಮಾನ ಪ್ರವೇಶದ ಕೊರತೆನ?
0: ಇವಾಗ ತಾನೇ ಹೇಳಿದಂತೆ ಅವಕಾಶಗಳಿಗೆ ಯಾವುದೇ ರೀತಿಯಾದಂತಹ ಕೊರತೆ ನಮ್ಮ ಬೆಂಗಳೂರಲ್ಲಿ ಇಲ್ಲ.
2: ಹಾ, ಈ ಸಮಸ್ಯೆ ಏನಿರೋದಂದ್ರೆ ಅವಕಾಶಗಳಿಗೆ ಸಮಾನವಾದ ಪ್ರವೇಶದ ಕೊರತೆ. ಯಾಕಂದ್ರೆ ಎಲ್ಲರೂ ಒಂದೇ ತರದ ಬ್ಯಾಕ್ಗ್ರೌಂಡ್ ಇಂದ ಬಂದಿರಲ್ಲ, ಒಬ್ರು ಆರ್ಥಿಕವಾಗಿ ಸದೃಢವಾಗಿರೋರು ಬಂದಿರ್ತಾರೆ, ಒಬ್ರು ಆರ್ಥಿಕವಾಗಿ ಹಿಂದೆ ಉಳಿದಿರೋರು ಬಂದಿರ್ತಾರೆ. ಅವರಿಬ್ರು ಒಟ್ಟಿಗೆ ಬೆಂಗಳೂರಿಗೆ ಕಾಲಿಟ್ಟಾಗ ಇಬ್ಬರಿಗೂ ಒಂದೇ ತರದ ಉದ್ಯೋಗ ಅವಕಾಶ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಪ್ರವೇಶದ ಕೊರತೆ ಅಂತ ಹೇಳ್ಬೋದು ಅಷ್ಟೇ.
0: ಇವಾಗ ನೋಡೋದಾಯ್ತು ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ತುಂಬಾ ರೀತಿಯಾದ ಸ್ಕೂಲ್ಸ್ ಇದೆ, ಒಂದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಇನ್ನೊಂದು ಹೈಟೆಕ್ ಸ್ಕೂಲ್ ಇರ್ಬೋದು. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕಲಿತಾ ಇರುವಂತಹ ಅದೇ ವ್ಯಕ್ತಿ ಹಾಗೂ ಒಂದು ಹೈಟೆಕ್ ಕಾಲೇಜ್ ಅಲ್ಲಿ ಕಲಿತಾ ಇರುವಂತಹ ಅದೇ ವಿದ್ಯಾರ್ಥಿ, ಇಬ್ಬರಿಗೂ ಕೂಡ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಇವನಿಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ಅವನಿಗೆ ಗೊತ್ತಿರಲ್ಲ. ಈ ಕಾರಣಕ್ಕೋಸ್ಕರ ಅವನು ಚೂಸ್ ಮಾಡುವಂತಹ ಜಾಬ್ ಬೇರೆ ಇರ್ತದೆ, ಇವ ಚೂಸ್ ಮಾಡುವಂತಹ ಜಾಬ್ ಬೇರೆ ಇರ್ತದೆ ಅಂತ ನಾ ಹೇಳಿಕ್ ಇಷ್ಟಪಡ್ತೇನೆ.
1: ಹಾಗಾದ್ರೆ ನಮ್ಮ ಬೆಂಗಳೂರು ಅವಕಾಶಗಳಿಗೆ ಸಮಾನ ಪ್ರವೇಶವನ್ನ ಕೊಡೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಬೇಕು ಅನ್ಸುತ್ತೆ. ವಿದ್ಯಾರ್ಥಿಗಳು ಮತ್ತು ವೃತ್ತಿ ಜೀವನ ಆರಂಭಿಸೋ ಯುವಕರಿಗೆ ಈ ನಗರ ದುಬಾರಿ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ?
2: ಖಂಡಿತ, ಇದಂತೂ ನೂರಕ್ ನೂರು ಸತ್ಯ. ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ 30,000-40,000 ದುಡಿತಾನೆ ಅಂದ್ರೆ ಆತನ ದುಡಿಮೆಯ ಸಿಂಹಪಾಲು ಅವನ ಮನೆ ಬಾಡಿಗೆ ಕಟ್ಟೋದಕ್ಕೆ ಹೋಗ್ಬಿಡತ್ತೆ. ಇನ್ನು ಉಳಿದಿದ್ರಂತಲ್ಲಿ ಅವನ ಖರ್ಚು ವೆಚ್ಚ ಎಲ್ಲವನ್ನ ನೋಡ್ಕೊಂಡು ಅವನ ಜೀವನ ಸಾಗಿಸ್ಬೇಕಂತಂದ್ರೆ ಈ ದುಬಾರಿ ನಗರದಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಆದ್ರಿಂದ ಸ್ವಲ್ಪ ಇದ್ರ ಕಡೆ ಗಮನ ಹರಿಸೋದು ಒಳ್ಳೇದು ಅಂತ ಅನ್ಸುತ್ತೆ.
0: ನಾವಿವಾಗ ಬರ್ಬೇಕಾದ್ರೆ ಕ್ಯಾಬ್ ಡ್ರೈವರ್ ಒಟ್ಟಿಗೆ ಮಾತಾಡಿದ್ವಿ, ಅವ್ರು ಏನ್ ಹೇಳಿದ್ರು ಅಂದ್ರೆ ನಾನು ಹುಟ್ಟದಾಗಿಂದಲೂ ಕೂಡ ಬೆಂಗಳೂರಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಹಾಗಾದ್ರೆ ಸರ್, ನೀವು ಚಿಕ್ಕೋರಿದಾಗಿಂದನೂ ಆಗಿರುವಂತಹ ತುಂಬಾ ಚೇಂಜ್ ಏನು ಅಂತ ಹೇಳಿದ್ರೆ ಎಲ್ಲ ಕೂಡ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ, ಎಲ್ಲ ದುಬಾರಿ ಆಗ್ತಿದೆ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಬೆಂಗಳೂರು ಅನ್ನುವಂಥದ್ದು ಒಂದು ಚಾಕ್ಲೇಟಿಂದ ಹಿಡಿದು ಚಪ್ಪಲ್ವರೆಗೂ ಕೂಡ ಪ್ರತಿಯೊಂದು ಕೂಡ 1,000-2,000 ಹಾಗೆ ತುಂಬಾ ದುಬಾರಿ ಆಗ್ತಿದೆ ಅಂತ ನಾ ಹೇಳ್ತೇನೆ.
1: ನಂತರ ಬೆಂಗಳೂರು ಅಂದ್ರೆ ಎಲ್ಲರಿಗೂ ನೆನಪಾಗೋದು ಮೆಟ್ರೋ ವ್ಯವಸ್ಥೆ. ಮೆಟ್ರೋ ಸಂಪರ್ಕ ಯುವ ಜನರಿಗೆ ಬೆಂಗಳೂರನ್ನ ಅನುಭವಿಸುವ ಅಥವಾ ಬದುಕುವ ರೀತಿಯನ್ನ ಬದಲಾಯಿಸುತ್ತಿದೆ ಅಂತ ಅನ್ಸುತ್ತಾ?
2: ಖಂಡಿತ, ನನ್ನ ಪ್ರಕಾರ ಮೆಟ್ರೋ ಬೆಂಗಳೂರನ್ನ ಕಿರಿದಾಗಿಸ್ತಿದೆ. ಅಂದ್ರೆ ಈಗ ಮೆಟ್ರೋ ಸೌಲಭ್ಯ ವಿಸ್ತರಣೆ ಆಗ್ತಾ ಇದೆ, ಇದರ ಮೂಲಕ ಬೆಂಗಳೂರನ್ನ ಮೆಟ್ರೋ ಕಿರಿದಾಗಿಸ್ತಿದೆ, ಆದ್ರೆ ಜನಜೀವನವನ್ನ ವಿಸ್ತರಿಸ್ತಾ ಇದೆ. ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡೋದ್ರ ಮೂಲಕ ಅವರ ಸಮಯವನ್ನ ಉಳಿಸಿ ಅವರ ಜೀವನವನ್ನ ವಿಸ್ತರಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ದೇಶದಲ್ಲಿ ಹಲವಾರು ಕಡೆ ಮೆಟ್ರೋ ಉಂಟು. ನಾನಿವಾಗ ಮೊನ್ನೆ ತಾನೇ ಡೆಲ್ಲಿಯಿಂದ ಬಂದಾಗ ಡೆಲ್ಲಿ ಮೆಟ್ರೋಲ್ಲಿ ನಾನು ಪ್ರಯಾಣ ಮಾಡಿ ನನಗೆ ಅಭ್ಯಾಸ ಉಂಟು. ಅದನ್ನು ನೋಡಿದಾಗ ಪ್ರತಿಯೊಂದು ಮೂಲೆಯಿಂದ ಮೂಲೆ ತನಕನೂ ಕೂಡ ಮೆಟ್ರೋ ವ್ಯವಸ್ಥೆ ಅಲ್ಲುಂಟು. ಆದರೆ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮೆಟ್ರೋ ಅನ್ನೋದು ಊಟದಲ್ಲಿರೋ ಉಪ್ಪಿನಕಾಯಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಕೇವಲ ಒಂದು ಸೀಮಿತವಾದಂತಹ ಪ್ರದೇಶದಲ್ಲಿ ಮಾತ್ರ ಮೆಟ್ರೋ ಇದೆ. ಇವಾಗ ನಾನು ಬೆಂಗಳೂರಿಂದ ಏರ್ಪೋರ್ಟಿಗೆ ಹೋಗ್ಬೇಕಂತ ಹೇಳಿದ್ರೆ ಕೇವಲ ನನಗೆ ಬಸ್ಸೋ ಟ್ಯಾಕ್ಸಿನೋ ಅಥವಾ ಬೇರೆ ಏನೋ ಇದೆ, ಮೆಟ್ರೋ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕೋಸ್ಕರ ಮೆಟ್ರೋ ವ್ಯವಸ್ಥೆ ಇನ್ನೂ ತುಂಬಾ ದೊಡ್ಡದಾಗಬೇಕಾಗಿದೆ ಅಂತ ನಾ ಹೇಳ್ತೇನೆ.
1: ಸರಿ, ಇನ್ನು ಹೊಸದಾಗಿ ಬೆಂಗಳೂರಿಗೆ ಬರೋರು ಕನ್ನಡ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನ ಗೌರವಿಸೋದ್ರ ಜೊತೆಗೆ ಅವರು ಕೂಡ ಸ್ವಾಗತಿಸಲ್ಪಟ್ಟಿದ್ದಾರೆ ಅಂತ ಹೇಗೆ ಭಾವಿಸ್ಬೋದು?
2: ಅದು ಇದಂತೂ ತುಂಬಾ ಒಳ್ಳೆ ವಿಚಾರ. ಯಾಕೆಂತಂದ್ರೆ ಸ್ಥಳೀಯ ಭಾಷೆ ಗೌರವ ಕೊಡೋದು ಆ ಸ್ಥಳಕ್ಕೆ ಗೌರವ ಕೊಟ್ಟ ಹಾಗೆ. ಈ ಕರ್ನಾಟಕದ ರಾಜಧಾನಿಲಿ

0: ಮಾತ್ರಕ್ಕೆ ಕನ್ನಡದ ಪಂಡಿತರಾಗಬೇಕು ಅಂತ ಏನಿಲ್ಲ. ದಿನನಿತ್ಯ ಮಾತಾಡುವಂತಹ ಸರಳವಾದ ಸುಲಭವಾದ ಕನ್ನಡ ಬಂದರೂ ಸಾಕು. ಹಾಗಂತ ಬಂದು ಮೊದಲನೇ ದಿನದಿಂದಾನೇ ಕನ್ನಡದಲ್ಲಿ ಮಾತಾಡಬೇಕು ಅಂತಲೂ ಇಲ್ಲ. ಕನ್ನಡ ಮಾತಾಡೋದು ಪ್ರಯತ್ನ ಪಡಿ, ಆ ಪ್ರಯತ್ನಕ್ಕೆ ನಿಮಗೆ ಸಿಗುವಂತಹ ಪ್ರತಿಕ್ರಿಯೆಯೇ ನಿಮಗೆ ಸ್ವಾಗತ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಪ್ರಶ್ನೆಯಲ್ಲಿ ಇದ್ದ ಹಾಗೇನೆ ಸ್ವಾಗತ ಅನ್ನುವಂಥದ್ದು ಅಂದ್ರೆ ಕನ್ನಡಿಗರು ಅಂತ ಹೇಳಿದ್ರೆ ಹೃದಯ ವೈಶಾಲ್ಯತೆಗೇನೆ ತುಂಬಾ ಫೇಮಸ್ ಆದಂಥದ್ದು. ನಮ್ಮ ರಕ್ತದ ಕಣಕಣದಲ್ಲೂ ಕೂಡ ಸ್ವಾಗತಿಸುವಿಕೆ ಅಥವಾ ವೆಲ್ಕಮಿಂಗ್ ಅನ್ನುವಂಥದ್ದು ತುಂಬಾ ಇದ್ದೇ ಇದೆ. ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಫಾರಿನ್ ವ್ಯಕ್ತಿ ಆಗಿರ್ಬೋದು, ದೇಶದ ಎಲ್ಲೆಯಿಂದ ಆಗಿರ್ಬೋದು, ಮೂಲೆ ಮೂಲೆಯಿಂದ ಕರ್ನಾಟಕಕ್ಕೆ ಬರುವವರು ಕನ್ನಡ ಗೊತ್ತು ಅಂತಾನೆ ಹೇಳ್ತಾರೆ. ಹೊರತು ನಾವು ಯಾವಾಗ ಕರ್ನಾಟಕದವರು ಬೇರೆ ದೇಶಕ್ಕೆ ಹೋಗ್ತೀವೋ ಅವಾಗ ಮಾತ್ರ ನಾವು ಬೇರೆ ಭಾಷೆನ ಕಲಿಬೇಕು, ಅದನ್ನೇ ಆ ಥರ ಮಾಡಬೇಕು ಅಂತ ಕಷ್ಟಪಡ್ತೇವೆ. ಆದರೆ ಯಾವಾಗ ಹೊರಗಿನವರು ಇಲ್ಲಿಗೆ ಬರ್ತಾರೋ ಅವರಿಗೆ ಸ್ವಾಗತಿಸಿಕೆ ಅನ್ನುವಂಥದ್ದು, ವೆಲ್ಕಮಿಂಗ್ ಅನ್ನುವಂಥದ್ದು ನಮ್ಮ ನರ ನಾಡಿಯಲ್ಲಿ ಹರಿತಾ ಇದೆ. ಆ ಕಾರಣಕ್ಕೋಸ್ಕರ ಆ ಪ್ರಶ್ನೆಗೆ ಉತ್ತರ ನಾವೇನು ಹೇಳುವಂಥದ್ದು,
2: ಹೌದು, ಈಗ ಇಲ್ಲಿರುವ ಜನರು ಕೂಡ ಹೊರಗಡೆಯಿಂದ ಬರೋರನ್ನ ಸ್ವಾಗತಿಸಬೇಕು, ಜೊತೆಗೆ ಹೊರಗಡೆಯಿಂದ ಬರೋರು ಕೂಡ ನಮ್ಮ ಕನ್ನಡವನ್ನು ಗೌರವಿಸಬೇಕು ಅಂತ ಹೇಳ್ತಾ ಈಗ ಕೇಳುಗರಿಗೊಂದು ಪ್ರಶ್ನೆ. ಬೆಂಗಳೂರಿನ ಯುವ ಜನರಿಗೆ ಅತಿದೊಡ್ಡ ಸವಾಲು ಯಾವುದು ಅಂತ ನಿಮ್ಗೆ ಅನಿಸುತ್ತೆ? ಆಪ್ಷನ್ಸ್ ಹೀಗಿವೆ: ಉದ್ಯೋಗ, ಜೀವನ ವೆಚ್ಚ, ಸಂಚಾರ ಮತ್ತು ಪ್ರಯಾಣ, ಮಾನಸಿಕ ಒತ್ತಡ, ಸುರಕ್ಷತೆ. ನಿಮ್ಮ ಸಂದೇಶಗಳನ್ನು 0802228126 ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಿಳಿಸಬಹುದು. ಈಗ ಒಂದು ಹಾಡನ್ನು ಕೇಳಿಕೊಂಡು ಬರೋಣ.

0: ಕೇಳಿದೀವಿ, ಇದುವರೆಗೂ ಕೇಳಿದೀವಿ. ಯಾರನ್ನೇ ಕೇಳಿದ್ರು ನನಗೆ, ನಮ್ಮ ಯುವ ಜನರನ್ನು ಕೇಳಿದ್ರೆ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಪಾಲಿಟಿಕ್ಸ್ಗೆ ನಂಗೆ ಹೋಗೋಕೆ ಇಷ್ಟ ಇಲ್ಲ, ಹೀಗೆ ಹೇಳ್ತಿರ್ತಾರೆ. ಹೀಗಿದ್ದಾಗ ರಾಜಕೀಯ ಅನ್ನೋದು ಅವರ ಜೀವನದಲ್ಲಿ ಯಾವ ರೀತಿ ಪರಿಣಾಮವನ್ನು ಕೊಡುತ್ತೆ?
1: ನನ್ನ ಪ್ರಕಾರ ಯುವ ಜನರು ನಮ್ಗೆ ಆಸಕ್ತಿ ಇಲ್ಲ ರಾಜಕೀಯದಲ್ಲಿ ಅಂತ ಹೇಳಿದ್ರು ಕೂಡ, ರಾಜಕೀಯ ನಾವು ವಾಸಿಸುವ ಪ್ರತಿ ದಿನಾನು ನಮ್ಮ ಜೊತೆಗೆ ಇರುತ್ತೆ, ಮತ್ತು ನಮ್ಮ ಮೇಲೆ ಪರಿಣಾಮ ಬೀರೇ ಬೀರುತ್ತೆ. ಯಾಕಂದರೆ ಈಗ ನಾವು ಪಡೆಯೋ ಶಿಕ್ಷಣ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ಉದ್ಯೋಗಾವಕಾಶ ಇರ್ಬೋದು, ಎಲ್ಲದರೂ ಹಿಂದೆನೂ ಗೌರ್ಮೆಂಟ್ ಡಿಸಿಷನ್ಸ್ ಇರ್ಬೋದು, ಪಬ್ಲಿಕ್ ಪಾಲಿಸಿ ಆಗಿರ್ಬೋದು, ಅದ್ರ ಪರಿಣಾಮ ಇದ್ದೇ ಇರುತ್ತೆ.
2: ಇವಾಗ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ರಸ್ತೆ ಏನಾದರೂ ಸರಿ ಇಲ್ಲ ಅಥವಾ ಕಸ ಏನಾದರೂ ಹಾಗೆ ಇದೆ ಅಂತ ಹೇಳಿದ್ರೆ, ನಾವು BBMP ಅವ್ರು ಕ್ಲೀನ್ ಮಾಡಬೇಕು, ಅವ್ರು ಕ್ಲೀನ್ ಮಾಡಬೇಕು, ಇವ್ರು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾನೆ ಇರ್ತೇವೆ. ಆ ಕಾರಣಕ್ಕೋಸ್ಕರ ನಾವು ಎಷ್ಟೇ ರಾಜಕೀಯದಿಂದ ದೂರ ಹೋಯಿತು ಅಂತ ಹೇಳಿದ್ರು ಕೂಡ ರಾಜಕೀಯ ಮಾತ್ರ ನಮ್ಮ ಬೆನ್ನಿಂದ ಬಿದ್ದೇ ಬಿದ್ದಿರುತ್ತೆ ಅಂತ ಹೇಳ್ತಾನೆ ಅಷ್ಟೇ.
0: ನಾವು ರಾಜಕೀಯ ಅಂದ್ಬಿಟ್ರೆ ರಾಜಕೀಯ ನಮ್ಮನ್ನು ಬಿಡಲ್ಲ ಅಂತೀರಾ? ಸರಿ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಮತ ಚಲಾಯಿಸೋದು ಅಷ್ಟೇ ನಮ್ಮ ಕರ್ತವ್ಯನಾ, ಅಥವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಕರ್ತವ್ಯಗಳಿದೆಯಾ ನಮಗೆ?
2: ನಾ ಹೇಳೋದಾಯ್ತು ಅಂತ ಹೇಳಿದ್ರೆ, ಮತ ಚಲಾಯಿಸಿ ಅನಾಗರಿಕರಾಗಿ ವರ್ತನೆ ಮಾಡೋದಕ್ಕಿಂತ ಮತ ಚಲಾಯಿಸದೆ ನಾಗರಿಕರಾಗಿ ವರ್ತನೆ ಮಾಡೋದು ತುಂಬಾ ಉಪಯೋಗ ಅಂತ ನಾ ಹೇಳ್ತೇನೆ.
1: ನನ್ನ ಪ್ರಕಾರ ಮತ ಚಲಾಯಿಸೋದು ಪ್ರಜಾಪ್ರಭುತ್ವದ ಒಂದು ಭಾಗ ಅಷ್ಟೇ. ಅದರಿಂದ ಹೊರತಾಗಿಯೂ ನಮಗೆ ನಾವು ಹೇಗೆ ನಾಗರಿಕರು ಹಕ್ಕುಗಳು ಮುಖ್ಯ ಅಂತ ಹೇಳ್ತೀವೋ, ನಮಗೆ ಆದಂತಹ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳು ಇದ್ದೇ ಇರುತ್ತೆ. ಉದಾಹರಣೆಗೆ ಈಗ ಯಾವುದೋ ನಾವು ವಾಸಿಸೋ ಜಾಗದಲ್ಲಿ ರಸ್ತೆ ಸರಿ ಇಲ್ಲ, ಎಲೆಕ್ಟ್ರಿಸಿಟಿ ಸರಿ ಇಲ್ಲ ಅಂದರೆ ಬರೀ ಸರ್ಕಾರನ ದೂರೋದಕ್ಕಿಂತ ನಾವು ಇದಕ್ಕೆ ಏನು ಪರಿಹಾರ ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿ ಅದನ್ನು ಸಂಬಂಧಪಟ್ಟವರಿಗೆ ತಲುಪಿಸುವಂಥ ಒಂದು ಕರ್ತವ್ಯವನ್ನು ನಾವು ನಿರ್ವಹಿಸಬೇಕಾಗತ್ತೆ.
2: ಉದಾಹರಣೆಗೆ ನೋಡ್ತಾ ಇತ್ತು ಅಂತ ಹೇಳಿದ್ರೆ, ಮತ ಚಲಾಯಿಸಿದ್ ಬಂದ್ಬಿಟ್ಟು ಆಚೆ ಕಡೆ ಇರುವಂತಹ ಆ ಸ್ಕೂಲ್ ಕಾಂಪೌಂಡ್ ಅಲ್ಲೇ ಮೂತ್ರ ವಿಸರ್ಜನೆ ಮಾಡಬೇಡಿ ಅಂತ ಬೋರ್ಡ್ ಮೊದಲೇ ಹಾಕಿರ್ತಾರೆ, ಅಲ್ಲೇ ಹೋಗಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು. ಪಾನ್ ಪರ ಉಗಿಬೇಡಿ ಅಂತ ಹೇಳಿರ್ತಾರೆ, ಅಲ್ಲೇ ಹೋಗಿ ಪಾನ್ ಪರ ಕುಗಿಯುವಂಥದ್ದು. ಮತ ಚಲಾಯಿಸಿ ಏನು ಉಪಯೋಗ? ಎಲ್ಲ ಕೆಲಸ ಮಾಡ್ತಾನೆ ಇತ್ತು ಅಂತ ಹೇಳಿದ್ರೆ.
0: ತುಂಬ ಒಳ್ಳೆಯ ಉತ್ತರ. ನಿಮಗೇನಾದರೂ ಬೇರೆ ಯಾವ ಕರ್ತವ್ಯಗಳನ್ನ ಒಬ್ಬ ನಾಗರಿಕ ಪಾಲಿಸ್ಬೇಕು ಅಂತ ಅನ್ಸುತ್ತೆ, ಅದನ್ನ ವಾಟ್ಸಪ್ ಸಂದೇಶದ ಮೂಲಕ ಕಳಿಸ್ಬೋದು. ನಾವು ಇವಾಗ ನೋಡ್ತಿರೋ ಪ್ರಕಾರ ನಮ್ಮ ಪೀಳಿಗೆಯವರು ಆನ್ಲೈನಲ್ಲಿ ಎಷ್ಟು ಬಲವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೋ ಅಷ್ಟು ಬಹಿರಂಗವಾಗಿ ಅಂದರೆ ಸಾಮಾಜಿಕವಾಗಿ ವ್ಯಕ್ತಪಡಿಸೋದಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು?
1: ನನ್ನ ಪ್ರಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದು ಭಾಳ ಸುಲಭ. ಏನೋ ಒಂದು ನಮ್ಗೆ ಅನಿಸಿದನ್ನು ಬರೆದು ಶೇರ್ ಬಟನ್ ಒತ್ತುಬಿಟ್ರೆ ಮುಗೀತು. ಅದೇ ನಾವು ರಿಯಾಲಿಟಿ ಒಂದು ಹೋರಾಟ ಮಾಡಬೇಕು ಅಥವಾ ಏನೋ ಒಂದು ಪ್ರತಿಭಟನೆ ಮಾಡಬೇಕು ಅಥವಾ ಸಾರ್ವಜನಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂದರೆ ಅದು ನಮ್ಮ ಸಮಯ ಮತ್ತು ಎನರ್ಜಿಯನ್ನು ಕೇಳುತ್ತೆ. ಹಾಗಾಗಿ ಯುವಕರು ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಭಾಗವಹಿಸ್ತಾರೆ.
2: ನಿಮ್ಮ ಪ್ರಶ್ನೆಗೆ ಉತ್ತರ ಆಗಲೇ ನಮ್ಮ ಜೆನ್ಜಿ ಅವ್ರು ಕೊಟ್ಟಾಗಿದೆ, ಜೆನ್ಜಿ ಪ್ರೊಟೆಸ್ಟ್ ಅಂತ ಹೇಳಿ ಜಂತರ್ ಮಂತರಲ್ಲಿ. ಆ ಕಾರಣಕ್ಕೋಸ್ಕರ ಜೆನ್ಜಿ ಅನ್ನುವಂಥವ್ರು ಹೌದು ಮೊಬೈಲಲ್ಲ ತುಂಬ ಆಕ್ಟಿವ್ ಇರ್ತವೆ, ಜಸ್ಟ್ ನೋಡ್ಬೋದು ಜೆನ್ಜಿ ಪ್ರೊಟೆಸ್ಟ್ ಇಂದ ಎಷ್ಟು ಚೇಂಜ್ ಆಯಿತು ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಸ್ ಮಾಡೋಷ್ಟು ತುಂಬ. ಆ ಕಾರಣಕ್ಕೋಸ್ಕರ
0: ನೀವು ಹೇಳೋ ಪ್ರಕಾರ ಸಮಯ ಉಳಿಸೋದ್ರ ಜೊತೆಗೆ ಎಫೆಕ್ಟಿವ್ ಆಗಿ ಹೋಗುತ್ತೆ ಅನ್ನೋದಿರ್ಬೋದು. ಇದಲ್ಲದೆ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ರಾಜಕೀಯ ಮತ್ತೆ ಆರ್ಥಿಕತೆಯ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅದಕ್ಕಿಂತ ಮೊದಲು ಅದರ ಸತ್ಯ ಅಸತ್ಯತೆಗಳನ್ನ ಯಾವ ರೀತಿ ಪರಿಶೀಲನೆ ಮಾಡಬಹುದು ಅಂತ ನಿಮ್ಗನ್ಸುತ್ತೆ?
1: ನನ್ನ ಪ್ರಕಾರ ಯಾವುದೇ ಒಂದು ವಿಷಯ ಬಂದಾಗ ಮೊದಲು ನಾವು ಅದ್ರ ಮೂಲ ಯಾವುದು ಅಂತ ನೋಡಬೇಕಾಗುತ್ತೆ. ಅದು ಎಲ್ಲಿಂದ ಬಂದಿದೆ, ಯಾವುದಾದ್ರೂ ಒಂದು ಅಧಿಕೃತ ವೆಬ್ಸೈಟಿಂದ ಬಂದಿದೆಯಾ ಅಥವಾ ಯಾವುದೋ ಒಂದು ನಂಬುವಂತಹ ಒಂದು ನ್ಯೂಸ್ ಚಾನೆಲ್ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಮೂಲಗಳಿಂದ ಬಂದಿದೆಯಾ ಇಲ್ವಾ ಅನ್ನೋದನ್ನು ನಾವು ಮೊದಲು ನೋಡಬೇಕಾಗತ್ತೆ. ಜೊತೆಗೆ ಅದು ಸಂಪೂರ್ಣವಾಗಿ ನಾವು ತಿಳ್ಕೊಂಡು ಅದನ್ನು ಶೇರ್ ಮಾಡಬೇಕಾಗತ್ತೆ. ಅರ್ಧಂಬರ್ಧ ಓದ್ಕೊಂಡು ಯಾವುದೋ ಒಂದು ಹೆಡ್ಲೈನ್ ಓದ್ಕೊಂಡು ನಾವು ಶೇರ್ ಮಾಡೋದು ತಪ್ಪಾಗತ್ತೆ.
2: ಈಗ AI ಮೂಲಕ ಏನಾಗಿದೆ ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಡೀಪ್ ಫೇಕ್ ಅನ್ನುವಂಥ ತುಂಬ ನಡೀತಾನೆ ಇರ್ತದೆ. ಆ ಕಾರಣಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ನಾ ಹೇಳ್ತೇನೆ. ಉದಾಹರಣೆಗೆ ನಾವು ಆಗಿರುವಂತಹ ನ್ಯೂಸ್ ಪೇಪರ್ನ ನೋಡೋದ್ರಿಂದ ಆಗಿರ್ಬೋದು, ಅಥವಾ PIB ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅದನ್ನು ನೋಡೋದ್ರಿಂದ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದೇ ಈಗ ತುಂಬ ರೀತಿಯಾದಂಥ ವೆಬ್ಸೈಟ್ ಇದಾವೆ, ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಯಾವ ಸಂಸ್ಥೆಯಿಂದ ಬಂದಿರ್ತದೋ ಅದನ್ನು ನಾವು ಕರೆಕ್ಟಾಗಿ ಚೆಕ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ಉತ್ತರ ಸಿಗ್ತದೆ ಅಂತ ನಾ ಹೇಳ್ತೇನೆ.
0: ಹೌದು, ಅದು ನಿಜ. ನಾವೇನಾದರೂ ಮಾಡೋದಕ್ಕಿಂತ ಮೊದಲು ನಾವೇನು ಮಾಡ್ತಿದ್ದೀವಿ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿದ್ರೆ ಅದರ ಪರಿಣಾಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಮುಂದಿನ ಪ್ರಶ್ನೆ ಏನಂತಂದರೆ, ಪ್ರಶ್ನೆಗಳು ಸಾಕು ಅನಿಸುತ್ತೆ, ಜಾಸ್ತಿ ಆಯಿತು ಪ್ರಶ್ನೆಗಳು. ಸಣ್ಣದೊಂದು ಆಟ ಆಡ್ಸೋಣ. ಈ ಆಟ ನಿಮ್ಮಿಬ್ಬರಿಗೂ ಕೂಡ ಮತ್ತು ಕೇಳುಗರಿಗೂ ಕೂಡ. ನಾನು ನಿಮಗೆ 30 ಸೆಕೆಂಡ್ ಕೊಡ್ತೀನಿ, ಹಾಗೆ ಬೆಂಗಳೂರಲ್ಲಿರುವಂಥ ಒಂದು ಸಮಸ್ಯೆಯನ್ನು ಕೊಡ್ತೀನಿ, ಆ ಸಮಸ್ಯೆಗೆ ಈ 30 ಸೆಕೆಂಡಲ್ಲಿ ನೀವು ಏನು ಪರಿಹಾರನ ಕೊಡ್ತೀರಾ ಅಂತ. ಮೊದಲನೇ ಸಮಸ್ಯೆ ಏನಂದರೆ, ರಾತ್ರಿ ವೇಳೆಯಲ್ಲಿರುವ ಅಸುರಕ್ಷಿತ

ಸಂಸ್ಥೆಗಳು. ಎರಡನೇದು ಯುವಜನರ ನಿರುದ್ಯೋಗ, ಮತ್ತು ಮೂರನೇದು ಸಂಚಾರ ದಟ್ಟಣೆ ಅಥವಾ ಸಂಚಾರ ಸಿಕ್ಕು. ಈ ಮೂರಕ್ಕೂ ಉತ್ತರ ಹುಡ್ಕೊಂಡಿರಿ, ಅಷ್ಟರಲ್ಲಿ ನಾವು ವಾಪಸ್ ಬರೋಣ. ಅಲ್ಲಿವರೆಗೂ ನಿಮಗೆ ಬೇಕಾಗಿ ಒಂದು ಹಾಡು ಕೇಳ್ತಾ ಇರಿ.

0: ನಿಮ್ಗೆ ಉತ್ತರ ಹುಡುಕೋದಕ್ಕೆ ಸಾಕಷ್ಟು ಸಮಯ ಸಿಕ್ತು ಅನ್ಕೋತೀನಿ. ಹೇಳಿ ಅನ್ವಿತಾ ಅವರೇ, ನಿಮ್ಮ ಉತ್ತರ ಏನು?
1: ಸುರಕ್ಷತೆಯ ಬಗ್ಗೆ ಬಂದರೆ ಸುರಕ್ಷಿತ ಮಾರ್ಗ ಯೋಜನೆ ಅನ್ನೋದನ್ನ ನಾವು ಪ್ರಾರಂಭಿಸಬೇಕು. ಅಂದ್ರೆ ಎಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಿದೆಯೋ ಅಂತ ಒಂದು ಸ್ಥಳಗಳಲ್ಲಿ ಎಮರ್ಜೆನ್ಸಿ ಹೆಲ್ಪ್ ಪಾಯಿಂಟ್ಸ್ ಅನ್ನೋದನ್ನ ಒಂದು ಸ್ಥಾಪಿಸಬೇಕಾಗತ್ತೆ. ಇನ್ನು ಉದ್ಯೋಗ ನಿರುದ್ಯೋಗ ಅಂತ ಬಂದ್ರೆ ತರಬೇತಿಯಿಂದ ವೇತನದವರೆಗೂ ಅಂತ ನಾವು ಕಲ್ತಿರೋ ಜ್ಞಾನಕ್ಕೂ ಬೇಕಾಗಿರೋ ಸ್ಕಿಲ್ಲಿಗೂ ಗ್ಯಾಪ್ ಆಗಿದೆ. ಅದರಿಂದಾಗಿ ಅದಕ್ಕೆ ತಕ್ಕಂತ ತರಬೇತಿ ಮತ್ತು ತರಬೇತಿ ಮುಗಿದ ನಂತರವೇ ಉದ್ಯೋಗಕ್ಕೆ ಒಂದು ಅವಕಾಶವನ್ನು ನೀಡಬೇಕು. ಜೊತೆಗೇನು ಟ್ರಾಫಿಕ್ ಪ್ರಾಬ್ಲಮ್ ಅಂತ ಬಂದರೆ ಎಲ್ಲರೂ ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಅಂತ ಹೇಳ್ಬೋದು. ಜೊತೆಗೆ ಕಾರ್ ಪೂಲಿಂಗ್ ಆ್ಯಪನ್ನು ಬಳಸಬೇಕು ಅಂತ ಹೇಳ್ಬೋದು.
0: ಇನ್ನು ಧನ್ಯವಾದ ಅನ್ವಿತಾ ಅವರೇ. ನಾನು ಮುಂದಿನ ಸೆಗ್ಮೆಂಟನ್ನು ಅನ್ವಿತಾ ಅವರಿಗೇನೆ ಮುಂದುವರಿಸೋದಕ್ಕೆ ಕೇಳ್ಕೊಳ್ತಾ ಇದ್ದೀನಿ.
1: ಇಷ್ಟೊತ್ತು ಪ್ರಜಾಪ್ರಭುತ್ವ, ಯುವಕರ ಒಂದು ಆಸೆಗಳು ಇವುಗಳ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಹಣ, ಉದ್ಯೋಗ, ಫ್ಯೂಚರ್ ಇವುಗಳ ಬಗ್ಗೆ ಮಾತಾಡೋಣ. ನಿಮ್ಮ ಪ್ರಕಾರ ಕಾಲೇಜ್ ವಿದ್ಯಾರ್ಥಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಅಂದರೆ ಏನು?
0: ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ ತನ್ನನ್ನು ತಾನು ಯಾರ ಮುಂದೇನು ಕೈ ಚಾಚದೆ ನೋಡಿಕೊಂಡ್ರೆ ಅದನ್ನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
2: ನನ್ನ ಪ್ರಕಾರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಏನು ಅಂತ ಹೇಳಿದ್ರೆ ಆ ಸ್ಟೂಡೆಂಟ್ಗೆ ತನ್ನ ಕಾಲೇಜ್ ಫೀಸ್, ಅದು ಹಾಸ್ಟೆಲ್ ಫೀಸ್, ಅದಾದ್ಮೇಲಿಂದ ತನಗೆ ಬೇಕಾಗಿರುವಂತಹ ಪಾಕೆಟ್ ಮನಿನ ಅಪ್ಪ ಅಮ್ಮನ ಜೊತೆ ಕೇಳಿದೆ ತಾನೇ ತಗೊಳ್ತಿದ್ದೇನೆ ಅಂತ ಹೇಳಿದ್ರೆ ಅದೇ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೇನೆ.
1: ಹೌದು, ಖಂಡಿತವಾಗಿ. ಈಗಿನ ಯುವ ಜನರು ಬಜೆಟ್ಟು, ಉಳಿತಾಯ, ಸಾಲ ಮತ್ತು ತೆರಿಗೆಗಳ ಬಗ್ಗೆ ನಿಜವಾಗ್ಲೂ ಕಲಿತಿದ್ದಾರೆ ಅಂತ ಅನ್ಸುತ್ತಾ?
2: ಹೌದು, ಖಂಡಿತವಾಗೂ ಕಲಿತಾ ಇದ್ದಾರೆ. ಆದರೆ ನಾವು ನೂರರಲ್ಲಿ ನೋಡ್ತು ಅಂತ ಹೇಳಿದ್ರೆ ನೂರರಲ್ಲಿ ನೂರಕ್ಕೂ ಜನ ಕಲಿತಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಬಜೆಟ್ ಅಂತ ಹೇಳಿದ್ರೆ ಏನು ಅಂತ ಕೇಳುವಂಥದ್ದು ಕೂಡ ಉಂಟು. ಆ ಕಾರಣಕ್ಕೋಸ್ಕರ ಕಲಿತಾ ಇದ್ದಾರೆ ಯುವ ಜನರು, ಆದರೆ ಇನ್ನೂ ಹೆಚ್ಚು ಕಲಿಬೇಕು ಅಂತ ನಾನು ಕೇಳ್ತೇನೆ.
0: ನನ್ನ ಪ್ರಕಾರ ಪ್ರಾರಂಭದಲ್ಲಿ ಅವ್ರು ಕಲ್ತಿರೋದಿಲ್ಲ, ಪಠ್ಯಪುಸ್ತಕ ಏನು ಹೇಳುತ್ತೆ ಅದನ್ನು ಮಾತ್ರ ಕಲ್ತಿರ್ತಾರೆ. ಆದರೆ ಒಂದು ಸಾರಿ ಅವರು ಕಾಂಪಿಟೇಟಿವ್ ವರ್ಲ್ಡ್ಗೆ ಕಾಲಿಟ್ಟರು ಅಂತಂದರೆ ಕ್ರಮೇಣವಾಗಿ ಜಗತ್ತೇ ಅವರಿಗೆ ಅದನ್ನು ಕಲಿಸ್ತಾ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಪ್ರತಿಯೊಬ್ಬರು

0: ಕಲಿಯುವಂತಾಗ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಪದೇ ಪದೇ ಉದ್ಯೋಗ ಬದಲಾಯಿಸೋದು ಅಥವಾ ಹೊಂದಿಕೊಳ್ಳುವ ಒಂದು ಸಾಮರ್ಥ್ಯದ ಸಂಕೇತವಾಗಿ ಕಾಣುತ್ತಾ ಅದು, ಅಥವಾ ಅದು ಅಸ್ಥಿರತೆಯ ಸಂಕೇತನ?
1: ನಾನಿದನ್ನ ಅಸ್ಥಿರತೆ ಅಂತ ಒಪ್ಪೋದಿಲ್ಲ. ಯಾಕಂದ್ರೆ ನಾವು ಕಲಿಯೋದಕ್ಕೆ ಬಯಸ್ತೀವಿ. ಪ್ರತಿಯೊಂದನ್ನು ಒಂದೇ ಜಾಗದಲ್ಲಿ ಇದ್ದು ಕಲಿಯೋದಕ್ಕಿಂತ ಒಂದೊಂದನ್ನ ಒಂದೊಂದು ಜಾಗದಲ್ಲಿ ಕಲಿತ್ರೆ ನಮಗೆ ಅನುಭವ ಜಾಸ್ತಿ. ಆದ್ರಿಂದ ಬರೀ ಕಲಿಕೆ ಅಂತ ಅಲ್ಲ, ಸಂಬಳ ಕೂಡ ಇರ್ಬೋದು. ನಮ್ಮ ಜೀವನಕ್ಕೆ ಸಾಕಾಗಷ್ಟು ಆದಾಯ ನಾವು ಈಗ ಪ್ರಸ್ತುತ ಮಾಡ್ತಾ ಇರೋ ಕೆಲಸದಿಂದ ಸಿಗದೇ ಇರ್ಬೋದು. ಆದ್ರಿಂದ ನಾವು ಬದಲಾಯಿಸೋ ಸಂದರ್ಭ ಬರ್ಬೋದು. ಆದ್ರಿಂದ ಇದನ್ನ ಅಸ್ಥಿರತೆ ಅಂತ ಹೇಳೋದಕ್ಕಿಂತ ಅವಶ್ಯಕತೆ ಅಂತ ಹೇಳೋದು ಉತ್ತಮ ಅಂತ ನನ್ಗನ್ಸುತ್ತೆ.
2: ಇವಾಗ ನೋಡೋಣ, ಯಾಕೆ ಉದ್ಯೋಗನ ಬದಲಾಯಿಸ್ತಾರೆ? ಯಾಕೆ ಅಂತ ಹೇಳಿದ್ರೆ, ಒಂದು, ಅವ್ರು ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿ ಅವ್ರ ಎಂಪ್ಲಾಯರ್ ಇಂದನೋ ಅಥವಾ ಬಾಸ್ ಇಂದನೋ ಏನೋ ಕಿರುಕುಳ ಆಗ್ತಾ ಇರುವಂಥದ್ದು. ಎರಡನೇದು ಏನಾಗಿರ್ತದೆ ಅಂತ ಹೇಳಿದ್ರೆ, ಅವ್ರು ಕೆಲಸ ಮಾಡೋ ಜಾಗ ಹಾಗೂ ಅವ್ರು ಇರುವಂತಹ ಜಾಗ ತುಂಬಾ ದೂರ ದೂರ ಇರ್ಬೋದು. ಮೂರನೇದು ಏನಾಗಿರ್ತದೆ ಅಂತ ಹೇಳಿದ್ರೆ, ಅವರ ಫ್ಯಾಮಿಲಿ ಅನ್ನುವಂಥದ್ದು ತುಂಬಾ ದೂರ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಈ ಕಾರಣಗಳಿಂದ ಉದ್ಯೋಗನ ಬದಲಾಯಿಸ್ತಾರೆ. ಅದನ್ನ ಬಿಟ್ಟರೆ ಅಸ್ಥಿರತೆ ಅಥವಾ ಸ್ವಾವಲಂಬನೆ ಅನ್ನುವಂಥದ್ದು ಬರಲ್ಲ ಅಂತ ನಾನು ಹೇಳ್ತೇನೆ.
0: ಹಾಗಾದ್ರೆ ಉದ್ಯೋಗ ಬದಲಾಯಿಸೋಕೆ ಅವ್ರವ್ರದೇ ಆದ ಪರ್ಸನಲ್ ಕಾರಣಗಳಿರುತ್ತೆ ಅಂತ ನೀವು ಹೇಳ್ತೀರಾ? ಈಗ ವೇತನ ಇಲ್ಲದ ಒಂದು ಇಂಟರ್ನ್ಶಿಪ್ಗಳು ಅನ್ಫೇರ್ ಅನ್ಸುತ್ತಾ, ಅಥವಾ ಅವು ಕೂಡ ಕಲಿಕೆಯ ಅಗತ್ಯ ಅಂತಾನ?
2: ಈಗ ನಾವು ಸ್ಟೂಡೆಂಟ್ಸ್ ಆಗಿ ಯಾವುದೇ ಚಿಕ್ಕ ಕೆಲಸ ಮಾಡಿದ್ರು ಅಷ್ಟೇ, ಕಾಂಪಿಟೇಷನ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಕೂಡ ಪ್ರೈಸ್ ಮನಿ ಬೇಕು ಅಂತ ಕೇಳ್ತೇವೆ. ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಇಂಟರ್ನ್ಶಿಪ್ ಮಾಡ್ತೇವೆ ಅಂತ ಹೇಳಿದ್ರು, ಸ್ಟೈಪೆಂಡ್ ಅನ್ನುವಂಥದ್ದು ನಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಅಂದ ಮಾತ್ರಕ್ಕೆ ಸ್ಟೈಪೆಂಡೇ ಬೇಕೇ ಬೇಕು ಅಂತಲ್ಲ, ಆದರೆ ಕೊಟ್ಟರೆ ತುಂಬ ಒಳ್ಳೇದು ಅಂತ ನಾನು ಹೇಳ್ತೇನೆ.
1: ಬಹುಶಃ ಕೊಡಬೇಕಾದದ್ದು ಪ್ರತಿಯೊಂದು ಕಂಪನಿಯ ಧರ್ಮ ಅಂತ ನಾನು ಹೇಳ್ತೇನೆ. ಯಾಕೆಂತಂದ್ರೆ ಆ ವಿದ್ಯಾರ್ಥಿ ಅಥವಾ ಕಲಿಕಾರ್ಥಿಯಿಂದ ಆ ಕಂಪನಿಗೆ ಸಿಕ್ಕಂತಹ ಕೊಡುಗೆಗೆ ಆ ಪ್ರತಿಫಲ ಕೊಟ್ಟರೆ ಆ ವಿದ್ಯಾರ್ಥಿಗೂ ಸಹಾಯ ಆಗುತ್ತೆ. ಹಾಗೆ ಆ ವಿದ್ಯಾರ್ಥಿ ಕಂಪನಿ ಬಗ್ಗೆ ಹೊರಗಡೆ ಹೇಳಿದಾಗ ಆ ಕಂಪನಿಗಿರೋ ಗುಡ್ ವಿಲ್ ಕೂಡ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
0: ಹಾಗಾಗಿ ವೇತನಗಳನ್ನು ಕೊಟ್ಟರೆ ವಿದ್ಯಾರ್ಥಿಗಳ ಆರ್ಥಿಕ ಸ್ವಾವಲಂಬನೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈಗ ಯುವ ಜನರು ವೃತ್ತಿಯನ್ನು ಆಯ್ಕೆ ಮಾಡುವಾಗ ಅವರು ಆದಾಯವನ್ನು ನೋಡಬೇಕಾ, ಆಸಕ್ತಿಯನ್ನು ನೋಡಬೇಕಾ, ಅಥವಾ ಸಾಮಾಜಿಕ ಪರಿಣಾಮವನ್ನು ನೋಡಬೇಕಾ, ಅಥವಾ ಇವೆಲ್ಲದರ ಸಮತೋಲನವನ್ನು ನೋಡಬೇಕಾ?
1: ಸಮತೋಲನ ಇದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಆದಾಯದ ಹಿಂದೆ ಓಡಿದ್ರೆ ಆಸಕ್ತಿಯನ್ನು ಕಳ್ಕೊಳ್ತೀವಿ. ಆಸಕ್ತಿ ಇಲ್ಲದಿರೋ ಆದಾಯ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋದಿಲ್ಲ. ಬರೀ ಆಸಕ್ತಿನ ನೋಡ್ತಾ ಹೋದರೆ ಅದರಲ್ಲಿ ಹೆಚ್ಚಿನ ಆದಾಯ ಇಲ್ಲದೇ ಇರ್ಬೋದು, ಅದರಿಂದ ನಮ್ಮ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ಬೋದು. ಆಸಕ್ತಿನೂ ಇದೆ, ಆದಾಯನೂ ಇದೆ, ಆದರೆ ಆ ಕೆಲಸ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿದೆ ಅಂದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಆದ್ದರಿಂದ ನಮ್ಮ ಕೆಲಸದಲ್ಲಿ ಆಸಕ್ತಿ ಇರಬೇಕು, ಆ ಕೆಲಸ ನಮಗೆ ಆದಾಯವನ್ನು ಕೊಡಬೇಕು ಮತ್ತು ಅದು ಸಮಾಜಕ್ಕೆ ಒಳ್ಳೆಯ ಪರಿಣಾಮವನ್ನು ಕೂಡ ಕೊಡಬೇಕು ಅಂತ ನಾನು ಹೇಳ್ತೀನಿ.
2: ಈ ಉಷಾ ಅವರು ಹೇಳಿದ್ದಕ್ಕೆ ಒಂದು ಉದಾಹರಣೆ ಕೊಡೋದಾಯಿತು ಅಂತ ಹೇಳಿದ್ರೆ, ನಾನು ಈಗ ನನಗೆ ಡಿಫೆನ್ಸಿಗೆ ಸೇರಬೇಕು ಅಂತೇಳಿ ತುಂಬ ಆಸೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ಅಲ್ಲೆಲ್ಲ ಇಂಜಿನಿಯರಿಂಗ್ ಇರೋದ್ರಿಂದ ಅವರೆಲ್ಲ ಐ ಟಿ ಕಂಪನಿಗಾಗಿರ್ಬೋದು ಅಲ್ಲಿಗೋ ಆಚೆ ಕಡೆ ಹೋಗ್ತಾ ಇರ್ತಾರೆ. ಆದರೆ ನನಗೆ ಅಲ್ಲಿ ಆಸಕ್ತಿ ಇಲ್ಲ, ಅದರಲ್ಲಿ ಆದಾಯ ತುಂಬ ಇದೆ. ನಂಗೆ ಡಿಫೆನ್ಸಲ್ಲಿ ಆಸಕ್ತಿನೂ ಇದೆ, ಆದಾಯನೂ ಇದೆ, ಆದರೆ ಐ ಟಿ ಕಂಪನಿಗೆ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಆದಾಯ ಸ್ವಲ್ಪ ಕಡಿಮೆನೆ. ಅಂದ ಮಾತ್ರಕ್ಕೆ ಆಸಕ್ತಿ ಇಲ್ದಿರೋ ಜಾಗದಲ್ಲಿ ಆದಾಯಕ್ಕೋಸ್ಕರ ವರ್ಕ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಹೇಳ್ತೇನೆ. ಆ ಕಾರಣ ಆಸಕ್ತಿಯಲ್ಲಿದೆಯೋ ಆದಾಯ ಖಂಡಿತ ಅಲ್ಲಿ ಇದ್ದೇ ಇರ್ತದೆ.
0: ಹಾಗಾಗಿ ಎಲ್ಲದರ ಸಮತೋಲನ ಬಹಳ ಮುಖ್ಯ ಅಂತ ಹೇಳ್ತೀರಾ?
2: ಹೌದು.
0: ಈಗ ಬಹಳ ಬೇಗ ಯಶಸ್ವಿ ಆಗಬೇಕು ಎಂಬ ಒತ್ತಡ ಯುವ ಜನರ ಆತ್ಮವಿಶ್ವಾಸವನ್ನು ಹಾಳು ಮಾಡ್ತಿದೆ ಅಂತ ಅನ್ಸುತ್ತಾ?
2: ಆತ್ಮವಿಶ್ವಾಸವನ್ನು ಹಾಳೇನು ಮಾಡುವುದಿಲ್ಲ, ಆದರೆ ಅದು ಏನು ಮಾಡುತ್ತೆ ಅಂತ ಹೇಳಿದರೆ, ಯುವ ಜನರನ್ನು ಜಾಸ್ತಿ ಬೇರೆ ಬೇರೆ ದಾರಿಗಳಿಗೆ ಹೋಗೋದಕ್ಕಿಂತ ಒಂದೇ ದಾರಿಯಲ್ಲಿ ಕಳಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಅಂದ್ಕೊಳ್ತೇನೆ.
1: ಅದು ನಿಜಾನೇ, ಆದರೆ ಇದನ್ನು ನಾನು ಪೂರ್ತಿಯಾಗೂ ಒಪ್ಪೋದಿಲ್ಲ. ಯಾಕಂತಂದರೆ ಅವರು ಮಾಡೋ ಪ್ರಯತ್ನಗಳಲ್ಲೆಲ್ಲ ಒಂದಾದ್ಮೇಲೆ ಒಂದು ಸಕ್ಸಸ್ ಸಿಗ್ತಾ ಹೋದರೆ ಅವರ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ಸೋಲಿನ ಮೇಲೆ ಸೋಲು, ಎರಡು ಮೂರು ಸೋಲು ಸಿಕ್ಕರೂ ಸಾಕು, ಅವರ ಆತ್ಮವಿಶ್ವಾಸ ಕುಗ್ಗಿಬಿಡುತ್ತೆ. ಆದ್ದರಿಂದ ಒತ್ತಡ ನನಗಿದನ್ನು ಪೂರ್ತಿಯಾಗಿ ಆ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತಿಲ್ಲ, ಈ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತಿಲ್ಲ. ಸಂದರ್ಭದ ಮೇಲೆ ಬರೋದಕ್ಕೆ ಇಷ್ಟಪಡ್ತೀನಿ.
2: ಈಗ ನಾವು ಉಷಾ ಅವರು ಹೇಳಿದಾಗೆ ಸೋಲು ಸೋಲು ಸೋಲು, ಈಗ ಪ್ರಪಂಚದಲ್ಲಿ ನಾವು ಕಾಣುವಂತಹ ಈಗ ಇಂಪಾರ್ಟೆಂಟ್ ಫೇಮಸ್ ಪರ್ಸನಾಲಿಟೀಸ್ ಯಾರು ಅಂತ ಹೇಳ್ತು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಸೋಲನ್ನು ಅನುಭವಿಸೋರೇ ಆಗಿರ್ತಾರೆ. ಆ ಕಾರಣ ಸೋಲು ಅನ್ನುವಂಥದ್ದು ನಮ್ಮ ಗೆಲುವಿನ ಸೋಪಾನ ಆಗಿರ್ತದೆ. ಯಾವುದೇ ಸೋಲು ಬಂದ್ರೂ ಅದನ್ನ ಕುಗ್ದೆ ಹಿಗ್ದೆ ಎಲ್ಲನ್ನು ಖುಷಿಯಿಂದ ಸ್ವಾಗತಿಸ್ತಾ ಯುವ ಜನತೆ ಯಾವುದೇ ರೀತಿಯಾದಂತಹ ಸೋಲನ್ನು ಹಿಮ್ಮೆಟ್ಟಿ ಯಶಸ್ಸನ್ನ ಗೆಲ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ.
0: ಒತ್ತಡ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಾರ್ದು ಅಂತ ಹೇಳ್ತಾ, ಈಗ ನಾವು ಹಣದ ಬಗ್ಗೆ ಮಾತಾಡ್ತಿರೋದ್ರಿಂದ ನಿಮಗೆ ಈಗ ಸಾವಿರದ ಒಂದು ಸವಾಲಿದೆ. ಈ ತಿಂಗಳು ನಿಮಗೆ 1,000 ರೂಪಾಯಿ ಸಿಕ್ಕರೆ ಅದನ್ನು ನೀವು ಉಳಿತಾಯ ಮಾಡ್ತೀರಾ, ಹೂಡಿಕೆ ಮಾಡ್ತೀರಾ, ಅಥವಾ ನಿಮ್ಮ ಅನುಭವಕ್ಕಾಗಿ ಅಥವಾ ಸುತ್ತಾಡಕ್ಕೆ ಖರ್ಚು ಮಾಡ್ತೀರಾ, ಕಲಿಕೆಗೆ ಬಳಸ್ತೀರಾ, ಅಥವಾ ಯಾರಿಗಾದರೂ ಹೆಲ್ಪ್ ಮಾಡ್ತೀರಾ? ಈ ಪ್ರಶ್ನೆಗೆ ನಾವು ಉತ್ತರಗಳನ್ನು ಕೇಳುಗರು ಕೂಡ ಸಂದೇಶಗಳ ಮೂಲಕ ಕಳುಹಿಸ್ಬೋದು. ಈಗ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಆಗ್ಲೇ ಕೇಳಿದ ಕ್ವಶನ್ ಗೆ ಏನ್ ನಿಮ್ ಉತ್ತರ ಕುಸುಮ?
1: ಈಗ 1,000 ರೂಪಾಯಿ ಸಿಕ್ತು ಅಂತ ಹೇಳಿದ್ರೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೇವೆ, ಆ ಕಾರಣ ಕ್ಯಾಬಿಗೆ ಹೋಗುತ್ತೆ, ಇನ್ನೊಂದು ರೀಚಾರ್ಜ್ ಮಾಡಿಸ್ತು ಅಂತ ಹೇಳಿದ್ರೆ ದುಡ್ಡೇ ಖಾಲಿಯಾಗಿ ಹೋಗುತ್ತೆ, ಇನ್ನೆಲ್ಲ ಉಳಿಯುತ್ತೆ 1,000 ರೂಪಾಯಿ?
2: ತುಂಬಾ ದೊಡ್ಡ ಅಮೌಂಟ್ ಹೇಳ್ಬಿಟ್ರೆ ಅನ್ವಿತಾ ಅವರೇ, ನನಗೆ ಕಷ್ಟ ಆಗ್ತಿದೆ ಹೇಗೆ ವಿಂಗಡಿಸ್ಬೇಕು ಅಂತ. ಆದ್ರೂ ಒಬ್ಬ ನಿಷ್ಠಾವಂತ ವಿದ್ಯಾರ್ಥಿಯಾಗಿ, ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ನನಗೆ ಸಿಕ್ಕಿರೋ 1,000 ರೂಪಾಯಿನ 5 ಭಾಗ ಮಾಡ್ತೀನಿ. ನೀವು ಯಾವ ಲಿಸ್ಟ್ ಹೇಳಿದ್ರಲ್ಲ ಆ ಎಲ್ಲ ಲಿಸ್ಟ್ಗೂ 250 ರೂಪಾಯಿ 250 ರೂಪಾಯಿ ಅಲ್ಲ 200 ರೂಪಾಯಿ ಕೊಡ್ತೀನಿ.
0: ಈಗ 1,000 ರೂಪಾಯಿ ಅಂತೂ ಕೊಡಲ್ಲ, ಆದ್ರೆ ಅದನ್ನ ಸಿಕ್ಕಿದ್ರೆ ನೀವೇನ್ ಮಾಡ್ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೋಗೋಣ.
1: ಇವಾಗ ಹಾಗೆ ಹೋಗ್ತಾ ವಿಭಿನ್ನ ಅಭಿಪ್ರಾಯಗಳನ್ನು ಒಳಗೊಂಡಂತೆ ಒಂದು ಸ್ವಲ್ಪ ಸಂದೇಶಗಳನ್ನು ಹೊಂದಿದ್ದೇವೆ. ಆ ಕಾರಣಕ್ಕೋಸ್ಕರ ನಾನು ಒಂದೊಂದು ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತೇನೆ, ಆ ಕ್ವಶನ್ಸ್ದು ಅಥವಾ ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾ ಹೋಗ್ತೇನೆ, ಅದ್ರ ಪೂರ್ಣ ನೀವು ಮಾಡಬೇಕು ಅಂತ ಆಲಿಸುವಂತಹ ಎಲ್ಲ ಕೇಳ್ತಾ ನಿಮಗೂ ಕೂಡ ಕೊಳ್ತಾ ಇದ್ದೇನೆ. ಸೊ ಮೊದಲನೇದೇನು ಅಂತ ಹೇಳಿದ್ರೆ, ಯುವ ಜನರಿಗೆ ಬೇಕಾಗಿರೋದು
0: ಉತ್ತಮ ಅವಕಾಶ, ಉತ್ತಮ ಉದ್ಯೋಗ.
1: ಎರಡನೇದು, ನಿರ್ಧಾರ ಕೈಗೊಳ್ಳುವವರು ಮಾಡಬೇಕಾದದ್ದು
0: ಯುವ ಜನರ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಸಾರ್ವಜನಿಕ ನೀತಿಗಳನ್ನ ತಯಾರಿಸ್ಬೇಕು.
1: ಮೂರನೇದು ಏನಂತ ಹೇಳಿದ್ರೆ, ಯುವ ನಾಗರಿಕರಾದ ನಾವು ಮಾಡುವುದೇನೆಂದ್ರೆ,
2: ನಮ್ಮ ಸ್ವಂತ ಗುರುತು ಮತ್ತು ನೆಮ್ಮದಿಯನ್ನ ಕಳೆದುಕೊಳ್ಳದೇನೆ ಹೊಸ ಇತಿಹಾಸವನ್ನ ಸೃಷ್ಟಿಸ್ತೀವಿ.
1: ಸೊ ಮುಂದೆ ಹೋಗ್ತಿದ್ದೇವೆ ರಾಪಿಡ್ ಫೈರ್ಗೋಸ್ಕರ. ಎಲ್ಲ ಕೇಳುಗರು ಸ್ವಲ್ಪ ಚುರುಕಾಗಿ ಕುತ್ಕೊಳ್ಳಿ, ಪಟಪಟ ಅಂತ ಹೇಳಿ ಕ್ವಶನ್ಸ್ ಬರ್ತಾ ಹೋಗ್ತದೆ, ಪಟಪಟ ಅಂತ ಹೇಳಿ ನೀವು ಉತ್ತರ ಹೇಳಿ.
2: ಈಗ ರಾಪಿಡ್ ಫೈರ್, ಒಂದೊಂದು ಪ್ರಶ್ನೆಗೆ ಒಂದೊಂದು ಪದ ಅಥವಾ ಒಂದೊಂದು ವಾಕ್ಯದಲ್ಲಿ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡಿ. ಬೆಂಗಳೂರು ಅಂತ ಅಂದ್ರೆ ಬೆಂಗಳೂರಿನ ವಿವರಿಸೋ ಒಂದು ಪದ.
1: ನಾ ಹೇಳೋದಾಯ್ತು ಅಂದ್ರೆ ಕಲ್ಪವೃಕ್ಷ.
0: ಯುವ ಜನರ ಕನಸುಗಳ ನಗರ.
1: ವೀಕ್ಷಕರೇ ನೀವು
2: ತುಂಬಾ ಒಳ್ಳೆ ಉತ್ತರ, ನಿಮ್ಮ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಎರಡನೇ ಪ್ರಶ್ನೆ, ಪ್ರತಿಯೊಬ್ಬ ಯುವಕನು ಕಲಿಯಬೇಕಾದಂತ ಒಂದು ಕೌಶಲ್ಯ.
0: ನಾಯಕತ್ವ,
1: ಪ್ರಜಾಪ್ರಭುತ್ವ.
2: ನಿಮ್ಮ ಉತ್ತರ, ವೇತನವೇ ಅಥವಾ ತೃಪ್ತಿಯೇ?
1: ನನಗಂತೂ ತೃಪ್ತಿ ಅಪ್ಪ.
0: ಎರಡು.
2: ಅಬ್ಬಾ, ಇದಂತೂ ಒಳ್ಳೆ ಉತ್ತರ. ನಿಮ್ದು, ಸ್ಥಿರತೆನೆ ಅಥವಾ ಹೊಸ ಪ್ರಯೋಗನ?
1: ನನಗಂತೂ ಹೊಸ ಪ್ರಯೋಗ ಅಪ್ಪ.
0: ಜವಾಬ್ದಾರಿಯೊಂದಿಗಿನ ಪ್ರಯೋಗ.
2: ಚರ್ಚೆ ಅಥವಾ ಸಂವಾದ?
0: ಸಂವಾದ.
1: ನನಗೆ ಚರ್ಚೆ ಸಂವಾದ ಎರಡು ಬೇಕು ಅಂತ ಹೇಳ್ತೇನೆ. ನಿಮ್ಮ ಮುಂದಿದೆ ಇವಾಗ ಸಾಂಗ್.

0: ಒಂದು ಸುಂದರ ಸಾಂಗ್ ಅನ್ನ ಕೇಳಿ ನಮಗೆ ಸುಂದರವಾದಂತಹ ಸಂದೇಶ ಕಳಿಸಿರುವಂತಹ ಗೀತಾ ಜೋಶಿ ಅವರಿಗೆ ತುಂಬಾ ಥ್ಯಾಂಕ್ಸ್.
1: ಈಗ ನಾವು ರಾಪಿಡ್ ಫೈರ್ ನ ಮುಂದುವರ್ಸೋಣ. ಯುವ ಜನರು ತ್ಯಜಿಸಬೇಕಾಗಿರೋ ಒಂದು ಅಭ್ಯಾಸ ಯಾವುದು?
0: ನನಗನಿಸುತ್ತೆ ಮಾದಕ ವಸ್ತುಗಳನ್ನ ಇರುವಂತಹ ವ್ಯಸನನ ತ್ಯಜಿಸಬೇಕು ಅಂತ ನಾ ಹೇಳ್ತೇನೆ.
2: ಒತ್ತಡವನ್ನ ತೆಗೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ಮುನ್ನಡಿಬೇಕು.
1: ತುಂಬಾ ಒಳ್ಳೆ ಉತ್ತರ. ಯುವ ಜನತೆ ಬೆಳೆಸ್ಕೊಳ್ಬೇಕಾಗಿರೋ ಒಂದು ಅಭ್ಯಾಸ?
2: ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು, ನಿರಂತರ ಕಲಿಕೆ.
0: ನಾ ಹೇಳುವಂಥದ್ದು ಸ್ವಚ್ಛತೆ ಕಡೆಗೆ ಆದ್ಯತೆಯನ್ನು ಕೊಡುವಂಥದ್ದು.

0: ನೀವ್ ಏನಾದ್ರೂ ಬೆಂಗಳೂರಿನ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದು ಅಂದ್ರೆ ಯುವಜನತೆ ಬಗೆಹರಿಸಬಹುದು ಅಂತಂದ್ರೆ ಅದು ಯಾವ ಸಮಸ್ಯೆ?
1: ಕಸ ವಿಲೇವಾರಿ.
2: ನನ್ನ ಸಮಸ್ಯೆ ಅಂತ ಹೇಳಿದ್ರೆ ಟ್ರಾಫಿಕ್ ಬಗ್ಗೆ ಹೇಳಿದ್ರೆ, ಅಂದ್ರೆ ವಾರದಲ್ಲಿ ಒಂದು ದಿನ ಆದ್ರೂ ನಾವು ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಟ್ರಾಫಿಕ್ ಅಥವಾ ಪೊಲ್ಯೂಷನ್ ಕಡಿಮೆ ಮಾಡಬಹುದು ಅಂತ ನಾ ಹೇಳ್ತೇನೆ.
0: ಈಗ ನಾನೊಂದು ವಾಕ್ಯ ಹೇಳ್ತೀನಿ, ಅದನ್ನ ಪೂರ್ಣಗೊಳಿಸಿ. ಭವಿಷ್ಯವು ಅವರದ್ದಾಗಿರುತ್ತದೆ. ಯಾರು?
2: ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು.
1: ತಂತ್ರಜ್ಞಾನವನ್ನ ಸರಿಯಾಗಿ ಬಳಸ್ಕೊಳ್ತಾರೋ.
0: ಒಳ್ಳೆ ಉತ್ತರ. ಇಲ್ಲಿಗೆ ನಮ್ಮ ರಾಪಿಡ್ ಫೈರ್ ಮುಕ್ತಾಯವಾಗಿದೆ. ಆಗ್ಲೇ ಅನ್ವಿತಾ ಅವರು ಒಂದು ಪ್ರಶ್ನೆ ಕೇಳಿದ್ರು, 1,000 ರೂಪಾಯಿ ಕೊಟ್ರೆ ಏನ್ ಮಾಡ್ತೀರಾ? 1,000 ರೂಪಾಯಿ ಅನ್ನೋದು ಬರೀ ಸಂಖ್ಯೆ ಅಷ್ಟೇ, ಹಣ ಬಂದ್ರೆ ಏನ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ. ಅದಕ್ಕೆ ಚಂದ್ರಶೇಖರ್ ಕುಮಾರ್ ಪಾರ್ಕ್ ಅನ್ನೋರು ತುಂಬಾ ಒಳ್ಳೆ ಉತ್ತರ ಕಳಿಸಿದ್ದಾರೆ. ಏನಂತಂದ್ರೆ, ಎಷ್ಟೇ ಹಣ ಬಂದರೂ ಅದನ್ನು ಬ್ಯಾಂಕ್ನಲ್ಲಿಟ್ಟು ಸಮಯ ಸಂದರ್ಭ ನೋಡಿ ಖರ್ಚು ಮಾಡ್ತೀವಿ ಅನ್ನೋದು. ಇದು ನಿಜಕ್ಕೂ ತುಂಬ ಒಳ್ಳೆಯ ಉತ್ತರ. ಈ ಥರ ಸಂದೇಶಗಳು ಸಲಹೆಗಳನ್ನು ಪಾಲಿಸೋದ್ರಿಂದ ಪ್ರತಿಯೊಬ್ಬರಿಗೂ ಮುಂದೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
2: ಹಾಗೆಯೇ ನಂಜನಗೂಡು ತಾಲೂಕಿಂದ ಸಿಂಧುಳ್ಳಿ ಗ್ರಾಮದ ಒಬ್ಬರು SM ಮಹೇಶ್ ಅನ್ನೋರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಬೆಂಗಳೂರು ನಗರದಲ್ಲಿ ಮನುಷ್ಯ ಹಣದ ಹಿಂದೆ ಓಡ್ತಾ ಓಡ್ತಾ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ ಅಂತ. ನೀವು ಮಾತ್ರ ಬೆಂಗಳೂರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಹಣ ಇಲ್ಲದೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಹಣ ಅಂತ ಹೇಳಿದ್ರೆ ಹೆಣನು ಬಾಯಿ ಬಿಡುತ್ತೆ ಅಂತ ಕೇಳಿದ್ದೇವೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹಣದಿಂದೆ ಓಡ್ತಾ ಇದ್ದಾರೆ, ಹಾಗೆ ಮಾನಸಿಕ ಖಿನ್ನತೆಗೆ ತುಂಬಾ ಒಳಗಾಗಿದ್ದಾರೆ. ನಿಮ್ಮ ಈ ಉತ್ತರಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮ ಅಂತ್ಯಕ್ಕೆ ಬಂದಿದೆ. ಆ ಕಾರಣಕ್ಕೋಸ್ಕರ ನಾವು ಒಟ್ಟಾಗಿ ಹೇಳ್ತಾ,
1: ವಿಭಿನ್ನ ಹಿನ್ನೆಲೆಗಳು, ಒಂದೇ ಆಶಯಗಳು,
0: ಎಲ್ಲರಿಗೂ
1: ಅಂತಾರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು.
2: ಧನ್ಯವಾದಗಳು.
0: ಧನ್ಯವಾದಗಳು.

ಸ್ಟುಡಿಯೋ ಸಮಯ ಆಗಿದೆ. 4:57:47 ಸ್ನೇಹಿತರೆ, ಇಷ್ಟೊತ್ತು ನೀವು ಕೇಳಿದಂತಹ ಕಾರ್ಯಕ್ರಮ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಂದ ಪ್ರಸ್ತುತ ಪಡಿಸಲಾಗಿತ್ತು. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಮೆಚ್ಚುಗೆ ಆಗಿದೆ ಅಂತ ಭಾವಿಸ್ತಾ, ಹಾಗೆ ಪ್ರಸಾರವಾದಂತಹ ಹಾಡುಗಳು, ವಿದ್ಯಾರ್ಥಿಗಳು ಕೊಟ್ಟಂತಹ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.

0: ವಿಜಯಪ್ರಕಾಶವಾಣಿ ಎಫ್ ಎಂ ಅಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯ ಕುಳುಗ ಸ್ನೇಹಿತರೆ, ಸಮಯ ಸಂಜೆಯ 5:03. ಈ ಕಾರ್ಯಕ್ರಮ ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಮತ್ತು ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರುವಂತೆ ಕರಗೊಂದು ಗೀತೆ. ಇದು ನೇರ ಫೋನ್ ಇನ್ ಕಾರ್ಯಕ್ರಮ. ಇದರಲ್ಲಿ ನೀವು ನಮಗೆ ಕರೆ ಮಾಡ್ಬೋದು, ಹಾಗೆಯೇ ನಿಮ್ಮ ನೆಚ್ಚಿನ ಗೀತೆಯನ್ನು ಕೂಡ ಕೇಳ್ಬೋದು. ಕರೆ ಮಾಡಲಿಕ್ಕೆ 2 ನಂಬರ್ಗಳಿದೆ, ನೋಟ್ ಮಾಡ್ಕೊಳ್ಳಿ. ಎಸ್ಟಿಡ್ ಕೋಡ್ ಸಂಖ್ಯೆ 08352. ಇನ್ನು 2 ಲ್ಯಾಂಡ್ ಫೋನ್ ಇದೆ, 270340, 270350, 08352 ಎಸ್ಟಿಡ್ ಕೋಡ್ ಸಂಖ್ಯೆ ಇದು, 270340, 270350. ಕೊನೆಯ 2 ಸಂಖ್ಯೆಗಳನ್ನು ನೀವು ಬದಲಾವಣೆ ಮಾಡಿದರೆ ಸಾಕು, 2 ನಂಬರ್ಗೆ ಕರೆಯನ್ನು ಮಾಡಬಹುದು. ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡುವ.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
3: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
4: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
3: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
4: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
3: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
4: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
3: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
4: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
3: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
0: ಹಲೋ, ನಮಸ್ತೆ. ಕರಿಗೊಂದು ಗೀತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಬಸವರಾಜ್ ಅವರು. ಬಸವರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಇಷ್ಟಪಡ್ತೀರಿ? ರಾಜ ನನ್ನ ರಾಜ. ಯಾಕೆ ಈ ಹಾಡು ನಿಮಗೆ ಇಷ್ಟ ಆಗ್ತಿದೆ? ಸಾಹಿತ್ಯ ಯಾರ್ದು ಗೊತ್ತಾ? ಸಾಹಿತ್ಯ ಯಾರ್ದು? ಜೀ ಉದಯಶಂಕರ್ ಅವರು. ಚಿತ್ರವನ್ನ ನೋಡಿದ್ದೀರಾ? ಎರಡು ಮೂರು ಸಲ ನೋಡಿದ್ದೀರಿ. ಎಷ್ಟು ವರ್ಷಗಳ ಹಿಂದೆ ಏನಾದರೂ ನೆನಪಾಗತ್ತಾ? 83ರಲ್ಲಿ. ಯಾರು ನೀವು? ಒಬ್ಬರೇ ಹೋಗಿದ್ರಾ ಅಥವಾ ಕರ್ಕೊಂಡು ಹೋಗಿದ್ರಾ? ಹೇಗೆ? ನಿಮ್ಮ ತಂದೆಯವ್ರು ಕರ್ಕೊಂಡು ಹೋಗಿದ್ರು ನಿಮ್ಮನ್ನ? ಏನು ಓದ್ತಾ ಇದ್ರ? ಹೈಸ್ಕೂಲ್ ಓದ್ತಾ ಇದ್ರ? ಕಾಲೇಜ್ ಓದ್ತಾ ಇದ್ರ? ಹೇಗೆ? ರಾಜ್ಕುಮಾರ್ ಅವ್ರ ಅಭಿಮಾನಿಗಳ ನೀವು? ಅದ್ರಾಗ ನಾಯಕಿ ಪಾತ್ರ ಯಾರು ಮಾಡಿದ್ದಾರೆ? ಆರತಿ ಅವರಲ್ಲ? ಹೌದಲ್ಲ. ಯಾವ್ದು ಹೇಳಿ? ಅದ್ರಾಗ ಈಗ ರಾಜ ನನ್ನ ರಾಜ ಸಿನಿಮಾದಲ್ಲಿ 3-4 ಹಾಡುಗಳಿದೆ. ಇದು 4 ಹಾಡುಗಳಿದೆ, ಅದರಲ್ಲಿ ನೀವು ಯಾವ್ದು ಇಷ್ಟಪಡ್ತೀರಿ? ಕಲ್ಲೇಟಿಗಿಂತ ಕನ್ನೇಟು ಜೋರಾಗಿ. ಈ ಹಾಡು ತುಂಬ ಇಷ್ಟನಾ? ಜಿ ಉದಯಶಂಕರ್ ಅವರ ಸಾಹಿತ್ಯ ಇದು ಅಲ್ವಾ? ಓಕೆ. ಈಗ ಡಾಕ್ಟರ್ ರಾಜ್ಕುಮಾರ್ ಆರ್ತಿ ಅವರ ಅಭಿನಯದಲ್ಲಿ ಮೂಡಿ ಬಂದಿರತಕ್ಕಂಥ ಹಾಡನ್ನು ಕೇಳೋಣ. ಬನ್ನಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೇಳಿ.
5: ನಮಸ್ಕಾರ.

0: ಹಲೋ ಆಕಾಶವಾಣಿ.
1: ಹಲೋ ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡೋದು?
1: ಸರ್ ನಾ ಇಲ್ಲಿ ಭರತ್ ಅಂತ ಸರ್, ಹಡಗಿನಿಂದ.
0: ಭರತ್ ಅವರು?
1: ಹ್ಞೂ ಸರ್.
0: ಭರತ್ ಅವರು ಏನು ಮಾಡ್ಕೊಂಡಿದ್ದೀರಿ?
1: ಕೆಲಸ ಮಾಡೋದು ಸರ್, ಸೆಕ್ಯೂರಿಟಿ ಗಾರ್ಡ್.
0: ಸೆಕ್ಯೂರಿಟಿ ಗಾರ್ಡ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಯಾವ ಹಾಡನ್ನು ಇಷ್ಟಪಡ್ತೀರಿ ಇವತ್ತು?
1: ಸರ್ ನಾವಿಬ್ಬರು ನಮಗಿಬ್ಬರು ನೋಡಿ ಸರ್,
0: ನಾವಿಬ್ಬರು ನಮಗಿಬ್ಬರು. ರಾಘವೇಂದ್ರ ರಾಜ್ಕುಮಾರ್ ಅಲ್ಲ?
1: ಹ್ಞೂ ಸರ್. ಅದರ ಶೃಂಗೇರಿ ಶಾರದ ಹಾಡೋ ಸರ್, ಅದು ಬೇಕು.
0: ಶೃಂಗೇರಿ ಶಾರದಕ್ಕ ಅಂತ. ಹ್ಞೂ, ನಾವಿಬ್ಬರು ನಮಗಿಬ್ಬರು.
1: ಹ್ಞೂ ರೀ.
0: ಹ್ಞೂ, ಶೃಂಗೇರಿ ಶಾರದಕ್ಕ.
1: ಹ್ಞೂ ರೀ.
0: ಹ್ಞೂ, ರಾಘವೇಂದ್ರ ರಾಜ್ಕುಮಾರು ಮತ್ತು ಸಂಗೀತ ಕಟ್ಟಿಯವರು, ಯುಗಳ ಗೀತೆ ಇದು, ಅವ್ರ ಧ್ವನಿಯಲ್ಲಿ ಬಂದದ್ದು ಅಲ್ವಾ? ಸಿನಿಮಾ ನೋಡಿದ್ದೀರಿ?

0: ಹಾ ನೋಡ್ಯದ ಸರ್.
1: ಎಲ್ಲಿ ನೋಡ್ರಿ
0: ಸರ್? ಇದು ಟಿ ವಿ ನೋಡ ಸರ್, ಪೈಲಿ ಈಗ ನೋಡಿಲ್ರಿ, ಮತ್ತೆ
1: ಟಿ ವಿಯಲ್ಲಿ ನೋಡಿದ್ದೀರಿ. ಈ ಹಾಡು ಯಾಕೆ ಇಷ್ಟ ಆಗತ್ತೆ ನಿಮ್ಗೆ
0: ಸರ್? ಅದು ಹಳ್ಳಿ ಸೊಗಡಿಂದ ಹಾಡಲ್ರಿ, ಅದು ಹಾಡಂಗೆ ಕೇಳಂಗೆ ಸರ್. ಸರ್
1: ಹೌದಾ?
0: ಹ್ಞೂ.
1: ಸಂಗೀತ ಕಟ್ಟಿಯವರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥ ಹಾಡಿದು. ಈಗ ಇತ್ತೀಚೆಗೆ ನೀವು ಸಿನಿಮಾ ಟಾಕೀಸ್ಗೆ ಹೋಗಿ ನೋಡಿರ್ತಕ್ಕಂಥ ಸಿನಿಮಾ ಯಾವುದು?
0: ನಾ ಟಾಕೀಸ್ಗೆ ಹೋಗಿ ನೋಡಲ್ಲ ಸರ್, ಯಾಕಂದ್ರೆ ಬರೀ ರೇಡಿಯೋನೆ ಕೇಳ್ತಾರೆ.
1: ರೇಡಿಯೋದಲ್ಲಿ ಕೇಳ್ತೀರಿ ಅಲ್ಲ? ಅಂದರೆ 2 ವರ್ಷ 3 ವರ್ಷ 4 ವರ್ಷದ ಹಿಂದೆ ಏನಾದರೂ ಟಾಕೀಸ್ಗೆ ಹೋಗಿ ನೋಡಿದ್ದೀರಾ?
0: ಸರ್ ಹುಟ್ಟ ಹಿಡ್ದು ದೊಡ್ಡಾಗಿ ನಾವು ಟಾಕೀಸ್ಗೆ ಹೋಗಿ ನೋಡಿಲ್ರಿ, ಮನೆಯಾಗ ಏನು ಟಿ ವಿ ನೋಡಿದ್ವಿ ಅಡ್ಡೆ ಲಾಸ್ಟ್.
1: ಹೌದಾ? ಯಾಕೆ ಟಾಕೀಸ್ಗೆ ಹೋಗೋದಿಲ್ಲ
0: ಅಂದ್ರೆ ನಮ್ಮ ಅಣ್ಣಾರು ಬೈತಾರ ಅದಕ್ಕೆ ನಾವು ಹೋಗಿಲ್ಲ ಸರ್ ಇಲ್ಲಿ.
1: ಹೌದಾ? ಮನೆಯಾಗ
0: ಹಿರಿಯರು ಹೋಗಲ್ರಿ, ನಾವು ಹೋಗಲ್ರಿ ಒಟ್ಟು.
1: ಮನೆಯಾಗ ಹಿರಿಯರು ಬೈತಾರಂತ?
0: ಹ್ಞೂ ಸರ್.
1: ನಿಮ್ಮ ಫ್ರೆಂಡ್ ಸರ್ಕಲ್ದಲ್ಲಿ ಯಾರೂ ಸೇರ್ಕೊಂಡು ಹೋಗಿಲ್ಲ?
0: ಇಲ್ಲ ಸರ್.
1: ಈಗ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಮೊದಲ ಸಿನಿಮಾ, ಸುಮ್ಮನೆ ಪ್ರಶ್ನೆ ಇದು, ಅವರ ನಟಿಸಿದ ಮೊದಲ ಸಿನಿಮಾ ಯಾವುದು ಏನಾದರೂ ಗೊತ್ತಾ ನಿಮಗೆ?
0: ನಮಗೇನು ಗೊತ್ತಿಲ್ಲ ಸರ್.
1: ಗೊತ್ತಿಲ್ಲ. ಚಿರಂಜೀವಿ ಸುಧಾಕರ ಅಂತ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ, ಹೀಗೆ ಕರೆ ಮಾಡ್ತಾ ಇರಿ.
0: ಓಕೆ, ನಮಸ್ಕಾರ ಸರ್.

0: ಆತ್ಮೀಯ ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 5:16:36 ಆಗ್ತಾ ಇದೆ. ಈಗ ಮೂಡಿ ಬರ್ತಾ ಇದ್ದ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ ವಿತ್ ನೇತಾಜಿ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ನೀವು ಕೇಳ್ಬೋದು. 2 ಸಂಖ್ಯೆ ಇದೆ, ನೋಟ್ ಮಾಡಿಕೊಳ್ಳಿ. ಇನ್ನೊಮ್ಮೆ 2 7 0 3 4 0 2 7 0 3 5 0, ಜೊತೆಗೆ ಎಸ್ಟಿಡಿ ಕೋಡ್ ಸಂಖ್ಯೆ 0 8 3 5 2. ಹಲೋ.
1: ಹಲೋ ಸರ್.
0: ಹಲೋ ಆಕಾಶವಾಣಿ, ನಮಸ್ತೆ.
1: ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಕಾತಿ ಅಂತ.
0: ಜಕಾತಿ ಅವರು, ಓಕೆ. ಹೆಂಗಿದ್ರಿ ಜಕಾತಿ ಅವರು?
1: ಚೆನ್ನಾಗಿದ್ದೇವೆ.
0: ಓಕೆ, ಯಾವ ಹಾಡು ಬೇಕು ನಿಮ್ಗೆ ಇವತ್ತು?
1: ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದು.
0: ಹ್ಞೂ ರೀ.
1: ಸಂಪತ್ತಿಗೆ ಸವಾಲ್.
0: ಸಂಪತ್ತಿಗೆ ಸವಾಲ್, ಯಾಕೆ ಈ ಹಾಡನ್ನ ನೀವು ಬಹಳ ಇಷ್ಟಪಡ್ತೀರಿ?
1: ಹೌದು ಸರ್, ಯಾಕಂದ್ರೆ ರಾಜ್ಕುಮಾರ್ ಅವರು ನಗುವುದು ಅಳುವುದು ಚೆನ್ನಾಗಿ ಹಾಡಿದ್ರೆ, ಮತ್ತು ಪ್ರಾಣಿಗಳ ಮೇಲಿಂದ ಯಾರ್ಯಾಕೋ ಗಾಡಲ್ಲಿ ಹಾಡನ್ನ ಹಾಡಿದರೆ, ಅದು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ ಸರ್. ಅದು ಅಂದ್ರೆ ಮನುಷ್ಯರಿಗಿಂತ ಪ್ರಾಣಿಗಳ ಮೇಲು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಆ ಹಾಡು ಲೈಕ್ ಮಾಡ್ತಾನೆ.
0: ಅದಕ್ಕೆ ಎಮ್ಮೆ ಹಾಡು ಅಂತ ಕೂಡ ಕರಿತೀವಿ ನಾವು, ಹೌದಲ್ಲ?
1: ಹೌದು, ಎಮ್ಮೆ ಹಾಡು. ಎಮ್ಮೆ ಮೇಲೆ ಕುತ್ಕೊಂಡು ಅವ್ರು ಹಾಡಿದ್ದು. ಅಂದ್ರೆ ಮನುಷ್ಯರಿಗಿಂತ ಪ್ರಾಣಿಗಳು ಎಷ್ಟು ಉಪಕಾರ ಅಂಬುದು ತೋರಿಸುತ್ತೆ.
0: ಹೌದು, ತುಂಬಾ ಅದ್ಭುತವಾಗಿ ಚಿ ಉದಯ ಶಂಕರ್ ಅವರು ಬರೆದಂತ ಸಾಲುಗಳು.
1: ಎಸ್ ಸರ್, ಅದು ಅವರು ಫಸ್ಟ್ ಹಾಡಿದ್ದು ರಾಜ್ಕುಮಾರ್ ಅವರದನ್ನ.
0: ಹೌದು,
1: ಆಕ್ಚುಲಿ ಪಿ ವಿ ಶ್ರೀನಿವಾಸ್ ಅವರು ಎಲ್ಲಾ ಚಿತ್ರಗೀತೆಗಳನ್ನ ಹಾಡಿದ್ದಾರೆ.
0: ಹೌದು,
1: ಆದ್ರೆ ಅವರಿಗೆ ಹಾಡುವಂತಹ ಪ್ರಸಂಗ ಬಂತು, ಅದು ಪಾಪ್ಯುಲರ್ ಆಯ್ತು ಹಾಡು.
0: ಅದು ಆಕ್ಚುಲಿ ಅದಕ್ಕೊಂದು ದೊಡ್ಡ ಸಂಗತಿ ಇದೆ ಅಲ್ಲಿ. ಏನು ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಮರ್ಥ ನಾಯಕರು ಎಷ್ಟು, ಅಷ್ಟೇ ಸಮರ್ಥ ಗಾಯಕರು ಕೂಡ ಅವರು. ಅವರು ರಂಗಭೂಮಿ ಕಲಾವಿದರು ಆಗಿರೋದ್ರಿಂದ ಅವರೇ ತಮ್ಮ ಧ್ವನಿಯನ್ನ ಕೊಡ್ತಾ ಇದ್ರು ನಾಟಕಗಳಲ್ಲಿ. ಅವರ ಹಾಡಿನ ಮೇಲೆ ಸಮರ್ಥ ಹಾಡ್ತಾರೆ ಅಂತ ಗೊತ್ತಿದ್ದದ್ದು ಜಿ ಕೆ ವೆಂಕಟೇಶ್ ಅವರಿಗೆ. ಅಂದ್ರೆ ಆ ಸಂಗೀತ, ಆ ಸಿನಿಮಾದ ಸಂಗೀತ ನಿರ್ದೇಶಕರು ಅವರು.
1: ಪ್ರತಿಯೊಂದು ಹಾಡು ಅದ್ಭುತ, ನಮ್ಮ ಮನಸ್ಸಿನ ಆಳಕ್ಕೆ ತಟ್ಟಿತ್ತು. ಸಂಪತ್ತಿಗೆ ಸವಾಲದಲ್ಲಿ ಅವ್ರು ಏನ್ ಮನೆ ಬಿಟ್ಟು ಹೋಗ್ತಾರಲ್ಲ, ನಮಗೆ ಬಹಳ ಅಳುವಂತ ಮನಸ್ಸಿನ ಮೇಲೆ ತಟ್ಟದು.
0: ಆಕ್ಚುಲಿ ಆ ಸಾಂಗ್ ಅನ್ನ ಹಾಡಿದ್ದು ಪಿ ವಿ ಎಸ್ ಅವರು.
1: ಹೌದು,
0: ನಗುವುದು ಅಳುವುದು ಅನ್ನುವಂಥದ್ದು. ಇದು ಅವತ್ ಕೂಡ ಪಿ ವಿ ಎಸ್ ಅವರ ಹಾಡ್ಬೇಕಾಗಿತ್ತು ಎಮ್ಮೆ ಹಾಡನ್ನ. ಅವರ ಮನೆಯಲ್ಲಿ ಸಮಸ್ಯೆ ಆಗಿ ಅವ್ರು ಬರಲಿಲ್ಲ. ಅದಕ್ಕೆ ಜಿ ಕೆ ವೆಂಕಟೇಶ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಆ ಸಂಗೀತ ನಿರ್ದೇಶಕರು ಆ ಸಿನಿಮಾದು ರಾಜ್ಕುಮಾರ್ ರಾಜ್ಕುಮಾರ್ ಅವರ ಮೇಲೆ ಅವ್ರಿಗೆ ತುಂಬಾ ಅಗಾಧವಾದಂತ ನಂಬಿಕೆ ಮತ್ತೆ ಭರವಸೆ ಇತ್ತು. ಯಾಕಂದ್ರೆ ಮಹಿಷಾಸುರ ಮರ್ದಿನಿ ಮತ್ತೆ ಕೃಷ್ಣ ಗಾರುಡಿಯಲ್ಲಿ ಅವರು 2 ಹಾಡುಗಳನ್ನ ಹಾಡಿದ್ರು ರಾಜ್ಕುಮಾರ್ ಅವರು ಮೊದಲು. ಅದಾದ್ಮೇಲೆ ಸಂಪತ್ತಿಗೆ ಸವಾಲ್ ಬರೋ ತನಕ ಎಲ್ಲಾ ಹಾಡುಗಳನ್ನ ಪಿ ಬಿ ಎಸ್ ಅವರು ಹಾಡ್ತಾ ಇದ್ರು. ಅವಾಗ ಅವ್ರು ಏನ್ ಮಾಡಿದ್ರು, ನೀವೇ ಹಾಡಿ ಅಂತ ಹೇಳಿದ ತಕ್ಷಣ ರಾಜ್ ಅವರು ಧ್ವನಿ ನೀಡಿದ್ರು. ಅಲ್ಲಿಂದ ತಿರುಗಿ ನೋಡುವ ಪ್ರಮೇ ಬರಲೇ ಇಲ್ಲ ಅವರಿಗೆ. ಕೊನೆಯ ಸಿನಿಮಾ ತನಕ ಅವರೇ ಧ್ವನಿಯನ್ನ ನೀಡ್ತಾ ಇದ್ರು. ಹಾ, ಕೊನೆಯ ಸಿನಿಮಾ ಬರುವ ತನಕ ಎಲ್ಲಾ ಹಾಡುಗಳನ್ನ ಅವರೇ ಹಾಡಿದ್ರು. ಹೌದು, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇನೆ ಅಲ್ಲೊಬ್ರು ಇಲ್ಲೊಬ್ರು ನಾಯಕರು ಕೆಲವು ಹಾಡುಗಳನ್ನ ಹಾಡಿದ್ದಾರೆ, ಆದ್ರೆ ಸಮರ್ಥವಾಗಿ ಹಾಡಿದ್ದು ರಾಜ್ಕುಮಾರ್.
1: ರಾಜ್ಕುಮಾರ್ ಅವರಷ್ಟು ಸರಿಸಾರಿ ಯಾರು ಇಲ್ಲ.
0: ಹೌದು, 100%. ಹೌದು, ಈಗ ನಿಮಗೆ ಎಮ್ಮೆ ಹಾಡು ಬೇಕಾ? ಓಕೆ, ಈಗ ನಿಮ್ಮ ನೆಚ್ಚಿನ ಹಾಡು ಬರ್ತಾ ಇದೆ, ಕೇಳಿ ಕರೆ ಮಾಡ್ತಾ ಇದೆ. ಧನ್ಯವಾದಗಳು.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಹಲೋ ಆಕಾಶವಾಣಿ, ನಮಸ್ತೆ, ಯಾರು ಮಾತಾಡೋದು? ಬಂದೇ ನವಾಜ್ ಅವರು.
3: ಹಾ,
2: ಆರಾಮಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಿ ನವಾಜ್ ಅವರೇ?
3: ರೈತರಿದ್ದೀರಿ.
2: ಯಾವ ಹಾಡ್ ಬೇಕು ನಿಮ್ಗೆ ಇವತ್ತ?
3: ನಮಗೆ ಬಡವರ ಬಂದು ಚಿತ್ರದಿದ್ದೀರಿ ಸರ.
2: ಯಾವ್ದು ಹಾಡ
3: ಅದರಲ್ಲಿ?
2: ನಗಬೇಡ ಅನ್ನುವಂತ ಹಾಡ್ ಬೇಕಾ?
3: ಹೌದ್ರಿ ಸರ.
2: ಯಾಕ ಹಾಡನ್ನ ನೀವು ಇಷ್ಟಪಡ್ತೀರಿ?
3: ಅದು ಯಾಕಪ್ಪ ಅಂದ್ರೆ ಅದ್ರ ಬಹಳ ಮಾರ್ಮಿಕವಾಗಿ ಆಗಲಿ ಸರ್. ಅದು ಹಾಡು ಯಾಕಪ್ಪ ಅಂತಂದ್ರೆ ನಗುವುದು ನಗಬಾರ್ದ್ರಿ. ಯಾವಾಗ ಯಾರಿಗೆ ನೋಡಿ ಹಾಸ್ಯ ಮಾಡಬಾರ್ದು ಅನ್ನೋ ಉದ್ದೇಶದಿಂದ್ರಿ ಅದು ಹಾಡ. ಅದು ಮಾರ್ಮಿಕ ಆದ್ರಿ. ಹಿಂಗಾಗಿ ಅದಕ್ಕೆ ಆಯ್ಕೆ ಮಾಡಿವ್ರಿ ಸರ್ ನಾವು ಹಾಡ.
2: ಹೌದಾ? ಸಿನಿಮಾ ನೋಡಿರೇನ ಅದನ್ನ?
3: ಹಾ, ನೋಡಿನ್ರಿ ಸರ್. ಬಡವರು ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ ಜಯಮಾಲ ಅಭಿನಯ ಇದ್ರಿ ಸರ್. ಅದು
2: ಜಯಮಾಲ ಅವರು.
3: ಹೌದ್ರಿ, ಜಯಮಾಲ ನಮ್ಮ ನೋಡ್ರಿ.
2: ಎಲ್ಲಿ ನೋಡಿರ ಸಿನಿಮಾ ನೀವು?
3: ಇಲ್ಲೇ ವಿಜಯಪುರ ಸರ್, ಅಲಂಕಾರ ಥಿಯೇಟರ್ದಾಗ ಬಂದಿತ್ತು ಸರ್. ಅದು ಅವಾಗ ನೋಡಿ ಸರ್.

0: ಹೌದಾ?
1: ನಮ್ಮ ಏನ್ ಬಿಜಾಪುರದಾಗ ಆರು ಕ್ಷೇತ್ರ ಸರ್, ಪ್ರತಿ ಒಂದ್ ಎಲ್ಲಿ ಹತ್ತಾವ್ ಕೆರಡ ಪಿಕ್ಚರ್ ಒಟ್ಟು ಜೈಶ್ರೀ, ನಮ್ಮ ಅಮೀರ, ತ್ರಿಪುರ ಸುಂದರಿ ಎಲ್ಲ ಇದ್ರಿ ಚಾಲ್ತಿ ಆ ಟೈಮ್ಕ. ಆ ಟೈಮ್ಕ ಎಲ್ಲ ಕ್ಷೇತ್ರದಾಗ ನೋಡಿ ನೋಡ್ರಿ ಸರ್ ಪಿಕ್ಚರ್, ರಾಜ್ಕುಮಾರ್ ಅವ್ರ ಹಳಿ ಪಿಕ್ಚರ್ ರೀ, ಹೊಸಾವು ಪಿಕ್ಚರ್ ನೋಡು ಹವ್ಯಾಸ ಮಾಡ್ರಿ ನಮ್ಗೆ. ಆ ಟೈಮ್ ಸರ್ ಆ ಟಿಕೆಟ್ ಎರಡೂವರೆ ಇತ್ತು ಸರ್ ವಿಜಯಪುರ. ಅವಾಗ
0: ಇಶ್ವಿ ನೆನಪಾಯ್ತೇನ ನೀವು ನೋಡಿದ್ದ
1: ಇಶ್ವಿ ಅದು 80 ಅಚ್ಚಿಕಡಿ ಇಚ್ಚಿಗಿಡ ಒಳಗ ಹೊರಗೆ ಇರ್ಕೊಂಡು ಸರ್, 80 ಅಚ್ಚಿಕಡಿ ಇರ್ರಿ
0: 200 ರೂಪಾಯಿ ಇತ್ತು.
1: ಹೌದ್ರಿ ಸರ್ 2.5
0: ರೀ, 200 ರೂಪಾಯಿ ಮ್ಯಾಲ ಐತಿ. ಈಗ ನಿಮ್ಮ ನೆನಪಿನ ಶಕ್ತಿ ಅಂತ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಅಂದ್ರೆ ನೀವು ನೋಡಿದ ಸಿನಿಮಾ ಯಾವ್ದು ನಿಮ್ಗೆ ನೆನಪಿರೋ?
1: ಮೊದಲು ಗಂಧದ ಗುಡಿ ನೋಡಿದ್ರಿ ಸರ್ ಫಸ್ಟ್ ಅವ್ರು ಸ್ಟಾರ್ಟಿಂಗ್ ರೀ.
0: ಹೌದಾ? ಫಸ್ಟ್ ನಿಮ್ ತಿಳುವಳಿಕೆ ಬಂದಾಗ ಗಂಧದ ಗುಡಿ ನೋಡಿದ್ರಿ?
1: ಗಂಧದ ಗುಡಿ ನೋಡಿದ್ರಿ ಸರ್, ಯಾಕಂದ್ರೆ ಅವಾಗ ಏನ ಬಾಳ ತಿಳಿಸ್ತೀರಿ, ಇವರೇ ರಾಜ್ಕುಮಾರ ಇವರೇ ಹೀರೋನೇ ಅನ್ನೋದು ಬಾಳ ತಿಳಿತಿತ್ತಿಲ್ರಿ. ಬರ್ಬಾರ್ದು ಹಂಗೆ ತಿಳಿಲಕತ್ತಿ ಅವಾಗ ನೋಡು ಚಾಲು ಮಾಡಿದ ಸರ್, ನಮ್ಗೆ ತಿಳುವಳಿಕೆ ಆಗಿ ಗಂಧದ ಗುಡಿ ನೋಡಿದವ್ರು ಫಸ್ಟ್.
0: ಹಾಂ, ಯಾಕಂದ್ರೆ ರಾಜ್ಕುಮಾರ್ ಅವರು 200+ 200 ಹೆಚ್ಚಿನ ಸಿನಿಮಾಗಳಲ್ಲೇ ಆಕ್ಟ್ ಮಾಡಿದ್ದಾರೆ. ಹೌದಾ?
1: ನೋಡಿದವ್ರಿ ಬ್ಲಾಕ್ ಅಂಡ್ ವೈಟ್ ನೋಡಿದವ್ರಿ, ಈ ಕಡೆ ಈ ಕಡೆ ಕಲರ್ ಚಿತ್ರ ಚಿತ್ರ ನೋಡುದು ಹವ್ಯಾಸ ಮಾಡ್ರಿ.
0: ನಿಮಗೆ ರಾಜ್ಕುಮಾರ್ ಅವರ ಇದು ಅದ್ಭುತ ನನ್ನ ಚಿತ್ರ ಇದು ಭಾರಿ ನಿಮ್ ಮನಸ್ಸಿಗೆ ಹಿಡಿಸಿದ್ದು ಯಾವ್ದು?
1: ನಮಗೆ ಭಾರಿ ಮನ್ಸಿಗೆ ಇರ್ಸುದು ನೋಡ್ರಿ ಸರ್, ಅವ್ರು ಪಿಕ್ಚರ್ ಅಪ್ಪ ಅಂತಂದ್ರೆ ನಮ್ಗೆ ಇದು ಸನಾದಿ ಅಪ್ಪನ ಒಂದ್ರಿ.
0: ಸನಾದಿ ಅಪ್ಪನ?
1: ಹಾ ಒಂದ್ರಿ ಸರ್. ಯಾಕಪ್ಪ ಅಂತಂದ್ರೆ ಅದು ಬಹಳ ಕೌಟುಂಬಿಕ ಚಿತ್ರ ನೋಡ್ತಕ್ಕಂಥದ್ರಿ. ಯಾಕಪ್ಪ ಅಂತಂದ್ರೆ ಅಪ್ಪ ಮಗನಿಗೆ ಏನ್ ಮಾಡ್ತಾನ, ಮಗ ಅಪ್ಪಗೆ ಏನ್ ಮಾಡ್ತಾನ ಅನ್ನೋದು ಅವನೇ ತೋರ್ಸ್ಯಾರ್ರಿ ಸರ್ ಅದ್ರಾಗ. ಹಿಂಗಾಗಿ ಅವ್ರ ತಾಯಿ ಬಂದ ತಗೊಂಡಿರ್ತಾರ, ಮಗನಿಗೆ ನೌಕರಿ ಕಲ್ಸ್ಬೇಕು, ನನ್ನಂಗ ಪಿ ಪಿ ಬಾರ್ಸ್ ಕಲ್ಸ್ಬೇಡ ಅಂತ ಹೇಳಿ ಹೇಳಿದ್ರ ಅವ್ರ ವಚನ ತೋಡ್ಕೇಶನ್ ಸಾಲಿ ಕಲಿಸ್ತಾರ ರೀ, ಮುಂದ ಮಗನೇ ಅಪ್ಪ ಅನ್ನಲ್ರಿ ಅವರಿಗೆ.
0: ನೋಡಲ್ಲ.
1: ಹೌದ್ರಿ ಸರ್. ಯಾಕಪ್ಪ ಅಂದ್ರೆ ಮಗ ಸಸಿಗೆ ಲಗ್ನ ಮಗ ಬಂದಿರ್ತಾರೆ, ಸಸಿಗೆ ಏನ್ ಹೇಳ್ತಾರೆ ಅವರು
0: ಸುಳ್ಳು ಹೇಳಿ ಮದುವೆ
1: ಆಳ ಮನುಷ್ಯ ಚೇಳಿಬಿಟ್ಟಿರ್ತಾರೆ, ಆದ್ರೆ ಸಸಿ ಗುರ್ತಿರಲ್ರಿ.
0: ಹೌದು.
1: ಇಂತ ಮಾರ್ಮಿಕ ಆದ್ರಿ ಲಾಸ್ಟಿಗೆ ಅವರು ತನ್ನ ಹೆಂಡತಿ ನೆನೆಸಿ ಗೂರಿ ಮ್ಯಾಗ ಬಿದ್ದು ಪಿ ಪಿ ಬಾಸ ಮುಂದ ಆ ಸನ್ನಿವೇಶ ಅಂತ ಬಹಳ ಇಷ್ಟ ಇರ್ ಸರ್ ನನಗೆ.
0: ಅವರಲ್ಲೇ ಬಸಂತಿ ಅಂತ ಅವ್ರ ಹೆಂಡತಿ ಪಾತ್ರ ಪಾತ್ರದ ಹೆಸರು.
1: ಬಸಂತಿ ಅವ್ರ ಪಾತ್ರ. ಯಾಕಪ್ಪ ಮದುವೆ ಆಗಿರ್ತಾರ್ರಿ ಅದು ಬರ್ತದ ನೋಡಿ.
0: ವಿಶೇಷ ಅಂದ್ರೆ ಜಯಪ್ರದಾ ಅವರ ನಟಿಸಿದ ಮೊದಲ ಕನ್ನಡ ಸಿನಿಮಾ ಅದು.
1: ಮೊದಲ ಕನ್ನಡ ಏನ್ರಿ ಸರ್? ಹೌದು. ಪಿಕ್ಚರ್ ನೋಡಿದ್ರು ಅಷ್ಟೇ ಶೋಕ್ ಇತ್ತು ರೀ, ಆದ್ರೆ ಜಯಪ್ರದಾ ಫಸ್ಟ್ ಪಿಕ್ಚರ್ ಅನ್ನೋದು ಗುರುತಿದ್ದಿಲ್ಲ ನಮ್ಗೆ.
0: ಆಮೇಲೆ
1: ಆನಂತರ ನೋಡಿದ್ರು ರಾಜ್ಕುಮಾರ್ ಅವರು, ಯಾಕಂದ್ರೆ ನಾವು ಎಲ್ಲ ಕೆಟ್ಟರದಾಗ್ರಿ ಅವಾಗ ಸಸ್ತ ಕಾಲ್ ರೀ ಸರ್, ಒಟ್ಟು ಮ್ಯಾಚ್ನಿ ಶೋ 12 ಚಾಲು ಇತ್ತಪ್ಪ ಅಂದ್ರೆ ರಾತ್ರಿ 12 ತನ ಇರ್ತಿದ್ರಿ ಅವಾಗ. ಅದ್ರ 2-1-2-3 ಪಿಕ್ಚರ್ ನೋಡ್ಕೊಂಡು.
0: ಓಕೆ, ಬಹಳ ಚಲೋ ತಂಗ ಮಾತಾಡಿದ್ರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳ್ರಿ.
1: ಧನ್ಯವಾದ. ನಮಸ್ಕಾರ.
0: ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.

0: ನೀನು ಬಿದ್ದರೆ
1: ಹ್ಮ್

0: ಹಲೋ ಆಕಾಶವಾಣಿ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾನು
0: ಏನಂದ್ರಿ ನಿಮ್ಮ ಹೆಸರನ್ನ?
1: ರೂಪಾ ವಾಲಿಕ.
0: ರೂಪಾ ಅವರು. ರೂಪಾ ಮೇಡಮ್, ಏನು ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್ ಆಗಿದ್ದೀರಾ? ಓಕೆ, ಯಾವ ಹಾಡನ್ನ ಇಷ್ಟಪಡ್ತೀರಿ ಇವತ್ತು?
1: ನಾವು ತಾಜ್ ಮಹಲ್ ಫಿಲ್ಮಿಂದ ಇಬ್ಬರು ಪ್ರೀತಿನ ಮಾಡಿದ್ದೀವಿ.
0: ತಾಜ್ ಮಹಲ್ ಸಿನಿಮಾದಿಂದ ಯಾಕೆ ಆ ಹಾಡು ನಿಮ್ಗೆ ಇಷ್ಟ ಆಗ್ತಿದೆ?
1: ಯಾಕೋ ಇಷ್ಟ ಆಗ್ತಿದೆ ಸರ್. ಇದು ಒಳ್ಳೆಯದು ಸರ್, ಕಾಲ್ ಮಾಡಿಬಿಟ್ಟು ಮತ್ತೆ ಇದೇ ಫಸ್ಟ್ ಸರ್ ಕಾಲ್.
0: ಸಿನಿಮಾ ನೋಡಿದ್ದೀರಿ ಅದನ್ನು?
1: ಹಾಂ ಸರ್, ತುಂಬ ಸಲ ನೋಡಿದ್ದೀನಿ ಸರ್.
0: ಯಾವ ಸೀನ್ ಅದರಲ್ಲಿ ನಿಮ್ಗೆ ತುಂಬ ಇಷ್ಟ ಆಗ್ತಿದೆ?
1: ಎಲ್ಲನೇ ಸೀನ್ ಇಷ್ಟ ಇದೆ ಸರ್, ಆದರೆ ನೋಡಿದ್ರೆ ಅದು ತುಂಬ ಇಷ್ಟ ಇದೆ ಸರ್.
0: ನೀವು ಟಿ ವಿಯಲ್ಲಿ ನೋಡಿದ್ದೀರಾ ಅಥವಾ ಟಾಕೀಸ್ ಹೋಗಿ ನೋಡಿದ್ದೀರಾ, ಹೇಗೆ?
1: ಟಿ ವಿಯಲ್ಲಿ ನೋಡಿದ್ದೀನಿ ಸರ್.
0: ಹೌದಾ? ಅಂದರೆ ಟಾಕೀಸ್ ಹೋಗಿ ನೋಡಿಲ್ಲ?
1: ಇಲ್ಲ ಸರ್.
0: ಓಕೆ, ಮತ್ತು ಈಗ ಆ ಸಿನಿಮಾ ಬಿಟ್ಟರೆ ಮತ್ತೆ ನಿಮ್ಗೆ ಯಾವ ಸಿನಿಮಾ ಇಷ್ಟ ಆಗ್ತಿದೆ?
1: ನಮ್ಗೆ ಸರ್ ಸುದೀಪ್ ಅವ್ರ ಫಿಲ್ಮ್ ಎಲ್ಲ.
0: ಸುದೀಪ್ ಅವರು ತುಂಬ ಇಷ್ಟ ಆಗ್ತಾರೆ. ಹಂಗಾರೆ ಇತ್ತೀಚೆಗೆ ಯಾವ್ದು ನೋಡಿದಿರಿ ಸುದೀಪ್ ಅವ್ರದ್ದು?
1: ಇತ್ತೀಚೆಗೆ ಹೊಸ ಫಿಲ್ಮ್ ನೋಡಿಲ್ಲ ಸರ್, ನಾವು ಜಾಸ್ತಿ ಟಾಕೀಸ್ ಹೋಗಲ್ಲ ಸರ್.
0: ಹೌದಾ? ಟಿ ವಿಯಲ್ಲಿ ಬಂದಾಗ ನೋಡ್ತೀರಿ.
1: ಹಾಂ ಸರ್.
0: ಸುದೀಪ್ ಅವರ ಡ್ಯಾನ್ಸ್ ಇಷ್ಟನಾ ಫೈಟಿಂಗ್ ಇಷ್ಟನಾ ನಿಮಗೆ?
1: ಅವ್ರದ್ದು ಆ್ಯಕ್ಟಿಂಗ್ ಇಷ್ಟ ಸರ್.
0: ಡ್ಯಾನ್ಸು ಫೈಟಿಂಗ್ಕಿಂತ ಅವರ ಆ್ಯಕ್ಟಿಂಗ್ ಇಷ್ಟ?
1: ಹಾಂ ಸರ್, ಅವ್ರು ಬಿಗ್ ಬಾಸ್ ನಡೆಸ್ಕೊಡ್ತಾರಲ್ಲ ಸರ್, ಹಾಗಾಗಿ ಅವ್ರು
0: ಅವ್ರು ತುಂಬ ಇಷ್ಟ ಆಗ್ತಾರೆ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ ಕೇಳ್ರಿ, ಹೀಗೆ ಕರೆ ಮಾಡ್ತಾ ಇರಿ.
1: ಓಕೆ, ನಮಸ್ತೆ.
0: ನಮಸ್ತೆ ನಮಸ್ತೆ.

0: ಸುಮಧುರ ಗೀತೆಗಳ ಗಾಯನ ಸದ್ಯಕ್ಕೆ ಸಾಗಿದೆ ಸ್ನೇಹಿತರೆ, ಅದರಲ್ಲಿ ನಮ್ಮ ಪಯಣ ವಿತ್ ನೇತಾಜಿ. ಸ್ಟುಡಿಯೋ ಸಮಯ 5:38:39 ಆಗ್ತಾ ಇದೆ. ಇದು ನಿಮ್ಮ ನೆಚ್ಚಿನ ಎಫ್ ಎಂ ಸ್ಟೇಷನ್ ವಿಜಯಪುರ. ಈಗ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಕರೆಗೊಂದ ಗೀತೆ. ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಕೂಡ ಹೌದು.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
0: ಹಲೋ ಆಕಾಶವಾಣಿ, ನಮಸ್ತೆ. ಯಾರು ಮಾತಾಡೋದು?
3: ಆನಂದ್ ಮಾತಾಡ್ತಾರೆ.
0: ಆನಂದ್ ಅವರ?
3: ಹೌದು ಸರ್.
0: ಎಲ್ಲಿಂದ?
3: ವಿಜಯಪುರ ಸರ್.
0: ವಿಜಯಪುರದಿಂದ? ಯಾವ ಏರಿಯಾ ಸರ್ ವಿಜಯಪುರದ?
3: ರಾಮನಗರ ಸರ್.
0: ರಾಮನಗರದಿಂದ ಏನು ಮಾಡ್ಕೊಂಡಿದ್ದೀರಿ?
3: ಕಿರಣ್
0: ಅಂಗಡಿಯಲ್ಲಿ. ಹಂಗಾರೆ ಬಿಜಾಪುರ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಓಕೆ. ಯಾವಾಗಲಿಂದ ಶುರು ಮಾಡ್ತೀರಿ? ಯಾವ ಕಾರ್ಯಕ್ರಮ ತುಂಬ ನಿಮ್ಗೆ ಇಷ್ಟ ಆಗ್ತಿದೆ? ನೀಲಕಂಠ. ಯಾಕ ಹಾಡು ಇಷ್ಟಪಡ್ತೀರಿ ನೀಲಕಂಠ? ಬಾಳ್ಸಲ ನೋಡಿರಿ, ರವಿಚಂದ್ರನ್ ಅವರು ನಟಿಸಿದ್ದಲ್ಲ, ಅವ್ರಂದ್ರೆ ಬಹಳ ಇಷ್ಟ ನಿಮ್ಗ?
3: ಬಹಳ ಇಷ್ಟ.
0: ಓಕೆ, ಯಾವ ಹಾಡು ಬೇಕು ನಿಮ್ಗೆ ಅದರಲ್ಲಿ?
3: ಅದು ಅಮ್ಮಮ್ಮ ಅಂತ ಸರ್.
0: ಅಮ್ಮಮ್ಮ ಅನ್ನುವಂಥ ಹಾಡಾ?
3: ಹೌದು ಸರ್.
0: ಅಮ್ಮಮ್ಮ. ಓಕೆ. ಯಾವಾಗ ನೋಡಿದ್ದೀರಿ ಈ ಸಿನಿಮಾ ನೀವು? ಎಷ್ಟು ವರ್ಷ ಆಯಿತು ನೋಡಿ?
3: ಟಿವಿಯಲ್ಲಿ
0: ನೋಡಿದ್ದೀರಾ? ಹೌದಾ?
3: ಹ್ಞೂ.
0: ಓಕೆ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳ್ರಿ. ನಮಸ್ತೆ.
3: ನಮಸ್ಕಾರ ಸರ್.

0: ಹಲೋ ಆಕಾಶವಾಣಿ.
1: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
1: ವಿಜಯಪುರದಿಂದ ರೀ.
0: ನಿಮ್ಮ ಹೆಸರು ಹೇಳಿ.
1: ನಾಗಮ್ಮ ಚೌಕಿ ಅಂತ ರೀ.
0: ಚೌಕಿ ಅವರು?
1: ಚೌಕೆ ರೀ.
0: ಚೌಳಕಿ?
1: ಚೌಳಕಿ. ಹ್ಞೂ ರೀ ಸರ್.
0: ಚೌಳಕಿ ಅವರು, ಏನು ಮಾಡ್ಕೊಂಡಿದ್ದೀರಿ?
1: ನಾವು ಮನೆಯೊಳಗೆ ಇರ್ತೀವಿ ರೀ.
0: ಹೋಮ್ ಮೇಕರ್ ಆಗಿದ್ದೀರಾ?
1: ಹ್ಞೂ.
0: ಓಕೆ, ಯಾವ ಹಾಡು ಬೇಕು ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ?
1: ನಮ್ಮ ಮೊಮ್ಮಗಳ ಸಲುವಾಗಿ ಒಂದು ಶ್ರೀ ಚಕ್ರ ದಾರಿಗೆ ಸ್ವಾತಿ ಮುತ್ತು ಒಳಗೆ ನಾಲ್ಕು ಸರ.
0: ಸ್ವಾತಿ ಮುತ್ತು?
1: ಹ್ಞೂ ರೀ. ಶ್ರೀ ಚಕ್ರ ದಾರಿಗೆ ಅದ ಸರ್.
0: ಹ್ಞೂ,
1: ಅದನ್ನ ಹಾಕಿ. ನಮ್ಮ ಮೊಮ್ಮಗಳ ಸಲುವಾಗಿ.
0: ಮೊಮ್ಮಗಳ ಸಲುವಾಗಿ? ಮೊಮ್ಮಗಳು ಎಷ್ಟು ವಯಸ್ಸು ಎಷ್ಟು?
1: 5 ತಿಂಗಳು ರೀ.
0: 5 ತಿಂಗಳು?
1: ಹ್ಞೂ ರೀ.
0: ಮೊಮ್ಮಗಳ ಸಲುವಾಗಿ
1: ಹಾಡ ಹಾಡಿದ್ರೆ ಮಲ್ಕೋತಾಳ ರೀ ಆಕಿ.
0: ಹೌದಾ? ಹ್ಮ್ ಹ್ಮ್.
1: ಹ್ಞೂ ರೀ ಸರ್.
0: ಮತ್ತೀಗ 5:45ಕ್ಕೆ ಮಲಗಿಸ್ಬಿಡ್ತಾರ ಹೇಗೆ? ತುಂಬಾ ಕಿರಿಕಿರಿ ಮಾಡ್ತಾಳ ಅಂತ ಅನಿಸುತ್ತೆ ಅಲ್ವಾ? ಏನ್ ಹೆಸರು ಮೊಮ್ಮಗಳದ್ದು? ಏನ್ ಹೆಸರೇನು? ಕೃತಿ. ಶ್ರೀ ಚಕ್ರಧಾರಿಗೆ. ಹ್ಮ್, ಈ ಸಿನಿಮಾ ನೋಡಿರೇನು ನೀವು?
1: ಇಲ್ಲ ಸರ್.
0: ಅಷ್ಟೇ ಕೇಳಿದಿರಿ, ಟಿವಿ ಒಳಗೆ ಬರ್ತಾ ಇರ್ತದೆ. ಹೌದಾ? ಬರೀ ಸೀರಿಯಲ್ ನೋಡ್ತೀರಿ? ಸಿನಿಮಾ ನೋಡಲ್ಲ, ಸೀರಿಯಲ್ ನೋಡ್ತೀರಿ ಅಲ್ವಾ? ಹ್ಮ್. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳ್ರಿ.
2: ನಮಸ್ತೆ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಸ್ಕೂಲ್ಸ್ನಲ್ಲಿ ಖಾಲಿ ಇರುವ

0: ಸ್ನೇಹಿತರೆ, ಕರೆಗೊಂದಿಗಿತ್ತೆ ನೇರ ಫೋನ್ ಇನ್ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ. ಸ್ಟುಡಿಯೋ ಸಮಯ 5:50:23 ಆಗ್ತಾ ಇದೆ.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
0: ಹಲೋ ಆಕಾಶವಾಣಿ
3: ಸರ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
3: ಸರ್, ನಾವು ಇಲ್ಲಿ ಬೆಂಗಳೂರಿಂದ ಸರ್, ಗಂಗಪ್ಪ ಬಡಿಗೇರ್ ಅಂತ.
0: ಬಡಿಗೇರ್ ಅವರು?
3: ಹ್ಞೂ ರೀ ಸರ್.
0: ಓಕೆ, ಬಡಿಗೇರ್ ಅವರೇ, ಲಾಸ್ಟ್ ಯಾವಾಗ ಕರೆ ಮಾಡಿದ್ರಿ? ಲಾಸ್ಟ್ ಟೈಮ್ ಯಾವಾಗ ಕರೆ ಮಾಡಿದ್ರಿ? ಹಿಂದಿನ ಕರೆ ಯಾವಾಗ ಮಾಡಿದ್ರಿ ಅಂತಂದೆ.
3: ಸರ್, ಅದು ಹೋದವಾರ ಮಾಡಿದ್ರಿ ಸರ್, ಅದೇ ಲಾಸ್ಟ್ ಕರೆ ಸಿಕ್ಕಿದ್ರಿ, ಅದರ ಹಾಡು ಹಾಕಿದ್ರಿ.
0: ಓಕೆ, ಯಾವ ಹಾಡು ಬೇಕು ನಿಮಗೆ ಇವತ್ತು?
3: ಸರ್, ಪೂಜಾ ಫಲ ಸರ್, ಚಿತ್ರ
0: ಪೂಜಾ ಫಲ.
3: ಪೂಜಾ ಫಲ
0: ತುಂಬಾ ಹಳೆಯ ಸಿನಿಮಾ ಅನ್ಸುತ್ತಲ್ಲ?
3: ಹ್ಞೂ ಸರ್.
0: ಯಾಕೆ ಅದ್ರಲ್ಲಿ ಯಾವುದು?
3: ನಾಗರ ಹಾವೆ ಆಬಳ ಹುಳು ಅಂತ ಇದೆ ನೋಡ್ರಿ.
0: ಓ, ನಾಗರ ಹಾವೆ
3: ಆಬಳ ಹುಳು.
0: ಯಾಕೆ ಈ ಹಾಡು ನಿಮ್ಗೆ ಇಷ್ಟ ಆಗ್ತಿದೆ? ಆ ಒಂದು ಪ್ರಯುಕ್ತ ಅಂತ
3: ನೆನಪಲ್ಲಿ.
0: ಸುಮ್ನೆ ಕೇಳ್ತೀನಿ, ಈಗ ನಿಮ್ಮ ತಿಳುವಳಿಕೆ ಬಂದಾಗ ನೋಡಿದ ಮೊದಲ ಸಿನಿಮಾ ಯಾವುದು?
3: ಸಂಪತ್ತಿಗೆ ಸವಾಲು.
0: ಹೌದಾ? ಅದಕ್ಕಿಂತ ಮೊದಲು ಯಾವ ಸಿನಿಮಾ ನೋಡಿಲ್ಲ?
3: ಹ್ಮ್,
0: ನಿಮ್ಮ ತಿಳುವಳಿಕೆ ಬಂದ್ಮೇಲೆ.

0: ಹ್ಞೂ ಸರ್.
1: ಅದಕ್ಕಿಂತ ಮೊದಲು ಯಾವುದು ನೋಡಿರಲಿಲ್ಲ.
0: ಏ ಇಲ್ಲ ಸರ್, ಅವಾಗ ದೂರದರ್ಶನ ಸರ್ ಟಿವಿ ಸೆಕೆಂಡ್ ಇದ್ದಿಲ್ಲ ಸರ್, ಟಿವಿಗಳು ಸೆಕೆಂಡ್ ಇದ್ದಿಲ್ಲಲ್ಲ.
1: ಓಕೆ, ನಿಮಗೆ ನೆನಪಿರುವಂಗೆ ಎಷ್ಟು ರೊಕ್ಕ ಕೊಟ್ಟಿದ್ರಿ?
0: ಅವ ಸರ್ ನಾವು ನಾವು ನೋಡಿದಾಗ 40 ಪೈಸೆ ಸರ್ ನಮ್ದು ಟಿಕೆಟ್.
1: ಬರೀ 40 ಪೈಸೆ?
0: 40 ಪೈಸೆ ನೆಲಕ್ಕೆ ನೆಲಕ್ಕೆ ನೋಡಿ ಬರ್ತಿದ್ವಿ ಸರ್.
1: ಹ್ಞೂ, ನೆಲದಾಗ ಟೆಂಟ್
0: ಹಾಕಿಸ್ ಇದ್ರೆ 1 ರೂಪಾಯಿ ಸರ್.
1: ಹ್ಞೂ ಹ್ಞೂ,
0: ಆ ಚೇರ್ ಇದ್ನಪ್ಪ ಅಂತಂದ್ರೆ 1 ರೂಪಾಯಿ 4 ಅಣೆ ಎಷ್ಟು ಇದ್ದೀರಿ ಸರ್?
1: ಹ್ಞೂ ಹ್ಞೂ, ಅದು ಎಷ್ಟನೇ ಇಸ್ವಿ ಏನಾದರೂ ನೆನಪಾಗುತ್ತ?
0: ಅದು 74ನೇ ಇರ್ಬೋದು ಸರ್.
1: 74? ಹ್ಞೂ ಹ್ಞೂ, 74 ಅಲ್ಲ, ಒಂದು ಸ್ವಲ್ಪ ಕನ್ಫ್ಯೂಸ್ ಹೇಳ್ತಾ ಇದ್ದೀರಿ. ಐ ತಿಂಕ್ ಆ ಸಿನಿಮಾ ರಿಲೀಸ್ ಆಗಿದೆ 75ರಲ್ಲಿ. ಹಾಂ, ಅದು ಮೋಸ್ಟ್ಲಿ 76 ಇರಬೇಕು ನೀವು ನೋಡಿದ್ದು ಅನ್ಕೊಳ್ತೀನಿ. ಅದೇ ಅದೇ, ಅವಾಗಿನ್ನೂ ಅಷ್ಟು ಇದು ಇರಂಗಿಲ್ವಲ್ಲ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸ್ನೇಹಿತರೆ, ಇದುವರೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಸಿಕ್ಕಿಲ್ಲ ಅಂತ ಬೇಸರ ಆಗೋದು ಬೇಡ, ಯಾಕೆಂದರೆ ನೂರಾರು ಕರೆಗಳು ಬರ್ತಾ ಇರ್ತವೆ ಎರಡು ನಂಬರ್ಗೆ. ಹೀಗಾಗಿ ಮತ್ತೆ ಟ್ರೈ ಮಾಡ್ತಾ ಇರಿ, ಮುಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಕರೆ ಸಿಗ್ತಾ ಇದೆ ಅಂತ

ಸ್ನೇಹಿತರೆ, ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಚಂದ್ರಶೇಖರ್ ಪತ್ತಾರ್ ಮತ್ತು ಸಂಜೀವ್ ವಿರಾಜ್ದಾರ್ ಅವರಿಂದ ತಾಂತ್ರಿಕ ಸಹಾಯವಿತ್ತು. ನಿಮ್ಮ ಜೊತೆಗೆ ನಾನಿದ್ದೆ ಈ 55 ನಿಮಿಷದ ಕಾರ್ಯಕ್ರಮದಲ್ಲಿ ನೇತಾಜಿ ಗಾಂಧಿ.

ಇನ್ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬಂದದ್ದು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ ಸರಿಯಾಗಿ 5:55. ವಿಜಯಪುರ ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ಕರ್ನಾಟಕ ರೆಸಿಡೆಂಟಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿ ಸ್ಕೂಲ್ಸ್ನಲ್ಲಿ ಖಾಲಿಯಿರುವ 1087 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 1087. ವಿದ್ಯಾರ್ಥಿ ವಿಷಯವಾರು ಹುದ್ದೆಗಳಿಗೆ ವಿವಿಧ ರೀತಿಯ ವಿದ್ಯಾರ್ಥಿಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 45 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 48 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 50 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13 ಆಗಸ್ಟ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET online.karnataka.gov.in / KEA ನೋಡಬಹುದು.

ಕರ್ನಾಟಕ ಲೋಕಾಯುಕ್ತದಲ್ಲಿ ಖಾಲಿ ಇರುವ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 26. ವಿದ್ಯಾರ್ಥಿ PUCಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಮತ್ತು ಮಾಜಿ ಸೈನಿಕರಿಗೆ 250 ರೂಪಾಯಿ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಲೋಕಾಯುಕ್ತ .karnataka.gov.in ಅನ್ನು ನೋಡಬಹುದು. ಭೂ ದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಭೂಮಾಪಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 750. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಡಿಪ್ಲೊಮಾ ಮತ್ತು BEಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಮತ್ತು PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KEA ನೋಡಬಹುದು. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPSನಲ್ಲಿ ಖಾಲಿ ಇರುವ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 11,403. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು PWBD ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಮತ್ತು ಮಾಜಿ ಸೈನಿಕರಿಗೆ ಹಾಗೂ DESM ಅಭ್ಯರ್ಥಿಗಳಿಗೆ 175 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.ibps.in ಅನ್ನು ನೋಡಬಹುದು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಫಾರೆಸ್ಟ್ ಅಬ್ಸರ್ವರ್ ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 675. ವಿದ್ಯಾರ್ಥಿ SSLCಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 32 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 33 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ. ಇನ್ನು ಮಹಿಳೆಯರಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ 100 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಮಹಿಳೆಯರಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ 50 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ aranya.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳ್ರಿ. ರಸವಾರ್ತೆ ಇದೆ 6:30. ಅದಕ್ಕಿಂತ ಮೊದಲು 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ವಿಶೇಷ ಕಾರ್ಯಕ್ರಮ, ನಂತರ ನೀತಿ ಕಥೆ ಮೂಡಿಬರುವುದು. ಕಿಸಾನ್ ವಾಣಿ 6:51 ರೈತರ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವರೊಂದಿಗೆ ಸಂದರ್ಶನವಿದೆ. ಸಿದ್ದರಾಯ ಸಾಳುಂಕೆ ಇವರನ್ನು ಸಂದರ್ಶನ ಮಾಡಿದ್ದಾರೆ. ನಂತರ ಕೆಲವು ಜನಪದ ಗೀತೆಗಳು, ಚಿತ್ರಗೀತೆಗಳನ್ನು ಆಲಿಸುತ್ತೀರಿ. 7:45 ಸವಿ ನೆನಪು ಕಾರ್ಯಕ್ರಮ ಮೂಡಿ ಬರುತ್ತದೆ 8:00. ಇನ್ನು ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ ಕೂಡ ಇದೆ.

8:15 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30 ಆಮೇಲೆ ಪ್ರಚಲಿತ ವಿದ್ಯಮಾನ 9:15 ಬೆಂಗಳೂರು ನಿಲಯದಿಂದ ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ 9:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತೀರಿ ಸರಿಯಾಗಿ 10:00.

ಇನ್ನು ನಾಳೆ ಬೆಳಗ್ಗೆ 6:10 ವಂದನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಇದು. ಆಮೇಲೆ ಶಾಂತಲಾ ನಾಗರಾಜು ಅವರಿಂದ ಚಿಂತನವಿದೆ 6:30. ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ 6:35. ಜನಪದ ಸಂಗೀತ ಮೂಡಿ ಬರುವ ಸಮಯ 6:40. ಇನ್ನು 7:15 ಕೆಲವು ಭಾವಗೀತೆಗಳು. ಚಿತ್ರಗೀತೆಗಳನ್ನು ಆಲಿಸುತ್ತೀರಿ 7:45. 8:45 ಹಾಗೂ 9:30. ಈ ನಡುವೆ ಚಜ್ಜರೊಟ್ಟಿ ಚವಳಿಕಾಯಿ ಮರುಪ್ರಸಾರ 9:00. ಅದಾದಮೇಲೆ ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೂಡ ಆಲಿಸುತ್ತೀರಿ. ಬೆಳಗ್ಗೆ 10:00-11:00 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳು ಮೂಡಿಬರುತ್ತವೆ. 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮ ಇದು. ಮಡಿಕೇರಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿಬರುತ್ತದೆ. ಆರೋಗ್ಯ ಸಂಚಿಕೆ 12:30. ಬಂಜತನ ನಿವಾರಣೆ ಕುರಿತು ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್ ಅವರೊಂದಿಗೆ ಸಂದರ್ಶನವಿದ್ದ ಸವಿತಾ ದೇಶ್ಮುಖ್ ಸಂದರ್ಶನ ಮಾಡಿದ್ದಾರೆ. ಇದು ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆಯಾಗಿದೆ. ಪ್ರಗತಿಪಥ 1:00 ಪ್ರೈಮ್ ಮಿನಿಸ್ಟರ್ ಫಸಲ್ ಭೀಮಾ ಯೋಜನೆ, ಇದು ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ಸ್ನೇಹ ಭಾರತಿ 2:40. 3:05-4:00 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳು ಮೂಡಿಬರುತ್ತವೆ. ಸವಿಗಾನ ಮಧುರ ಗೀತೆಗಳ ಗಾಯನ ಸರಿಯಾಗಿ 5:00. ಚಜ್ಜರೊಟ್ಟಿ ಚೌಳಿಕೈ ಎಂದಿನಂತೆ 6:10. ಅದಾದಮೇಲೆ ನೀತಿ ಕಥೆ ಕೂಡ ಇದೆ. ಜಿಲ್ಲಾ ವಾರ್ತಾಪತ್ರ ಇದೆ 6:30. ಕಿಸಾನ್ ವಾಣಿ ಕಾರ್ಯಕ್ರಮ 6:50. ನಾಳೆ ಕಾರ್ಯಕ್ರಮ ಪ್ರಾಯೋಜಿತ ಕಾರ್ಯಕ್ರಮ ಆಗಿದೆ. ಇನ್ನು ನಮ್ಮ ನಿಲಯದಿಂದ ಕಿಸಾನ್ ವಾಣಿ 7:20. ವಿಧಾನಮಂಡಲದಲ್ಲಿ ಇಂದು 7:45 ಬೆಂಗಳೂರು ನಿಲಯದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 8:00. ಪಾರ್ಲಿಮೆಂಟ್ ರಿವ್ಯೂ ದಿಲ್ಲಿ ಕೇಂದ್ರದಿಂದ 8:15. ಪುಷ್ಪಹಾರ 8:30. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15. ಏಕಸೂತ್ರ ನಾಟಕ ಪ್ರಸಾರವಾಗಲಿದೆ 9:30. ಇವಿಷ್ಟು ಇವತ್ತು ಸಂಜೆ ನಾಳೆಯ ಕಾರ್ಯಕ್ರಮಗಳು. ವಿಜಯಪುರ ಆಕಾಶವಾಣಿ ಸರಿಯಾಗಿ 6:05 ಸಂಸ್ಕೃತ ವಾರ್ತೆಗಳು.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏನ್ ಸರ್ ಪೇಪರ್ ಚೆಕ್ ಮಾಡತ್ತಿದ್ರಿ?
2: ಹಾ ಹೌದು, ಬಾರ ಬಾ ಆನಂದ್ ಬಾ. ಇವು ಪೇಪರ್ಗಳು ಎಲ್ಲ ಚೆಕ್ ಮಾಡ್ತಾ ಇದೀವಲ್ಲ,
1: ಯಾಕೋ ಸರ್?
2: ಇಲ್ಲ, ಯಾಕೋ ವಿಜ್ಞಾನ ವಿಷಯದಲ್ಲಿ ಹುಡುಗರದ್ದು ಯಾಕೋ ಭಾಳ ಕಡಿಮೆ ಅಂಕಗಳು ಬಂದಿದ್ದಾವೆ.
1: ಹೌದೇನ್ರಿ?
2: ಇದ್ರ ಬಗ್ಗೆ ಆಲೋಚನೆ ಮಾಡೋದು ನೋಡಿದ್ರೆ ಯಾಕೋ ಹುಡುಗರು ಅಷ್ಟು ಆಸಕ್ತಿ ಇಲ್ವೋ, ಅಥವಾ ಹೇಗೋ ಆಸಕ್ತಿ ಇಲ್ವೋ, ಏನು ಹೆಂಗೆ ಗೊತ್ತಾಗ್ತಾ ಇಲ್ಲಲ್ಲ.
1: ಅದು ಈಗ ನಿಮ್ಮ ಸ್ಕೂಲ್ದಾಗ ಯಾವ ರೀತಿ ಅವರಿಗೆ ಆಸಕ್ತಿ ಮೂಡಿಸೋಂಥ ಪ್ರಯತ್ನ ಮಾಡ್ಲತ್ತೀರಿ ಸರ್?
2: ವಿಜ್ಞಾನ ವಿಷಯದ ಬಗ್ಗೆ ಅವರಲ್ಲಿ ಆಸಕ್ತಿ ಮೂಡಿಸ್ಬೇಕಂತಂದು ಪ್ರಯತ್ನವೇನೋ ಇದೆ.
1: ಹಾಂ,
2: ಆದರೆ ಹುಡುಗರು ಯಾಕೋ ಆ ರೀತಿ ಆಸಕ್ತಿ ತೋರಿಸಿಲ್ಲ.
1: ಹಾಂ,
2: ಈ ಅಂಕಗಳಿಂದ ನಮಗೆ ಗೊತ್ತಾಗ್ತಾ ಇದೆ.
1: ಹಾಂ,
2: ಸ್ವಲ್ಪ ಅವ್ರದ್ದು ಇಂಟ್ರೆಸ್ಟ್ ಬೇಕಲ್ಲ.
1: ಹೌದು,
2: ಅವ್ರದ್ದು ಒಂದು ಆಸಕ್ತಿ ಅದರಲ್ಲಿ ಬೇಕು.
1: ಈಗ ಒಂದು ಏನೇ ಸರ್, ನಮ್ಮ

0: ಈಗ ವಿಜ್ಞಾನ ಇದೆ ಅಲ್ರಿ, ಪ್ರತಿಯೊಂದು ವಿದ್ಯೆ ಕಂಡು ಹಿಡಿದವರು ನಾವು, ಯಾವ್ದ್ರಿ ಬಲ್ಬ್ ಕಂಡು ಹಿಡಿದವ್ರಿ, ಮೊಬೈಲು, ಪ್ರತಿಯೊಂದು ಏನೇ ಅಲ್ರಿ ಅವು ಕಂಡು ಹಿಡಿದವ್ರು ನಾವು ನೋಡಿದ್ರೆ ವಿದೇಶಿ ವಿಜ್ಞಾನಿಗಳ ಹೆಸರಾಗಿ ಕೇಳ್ತೀವಿ. ಅಲ್ಲಿ ಒಂದು ಒಬ್ಬೇ ಒಬ್ಬ ಭಾರತೀಯ ವಿಜ್ಞಾನ ಹೆಸರು ಇಲ್ಲರಿ ಅದನ್ನಾಗ. ಸಿ ವಿ ರಾಮನ್ ಆಗಲಿ, ಇವರಲ್ಲಿ ಕೆಲವೊಬ್ರು ಅಷ್ಟೇ ಇದಾರೆ, ಚಂದ್ರಶೇಖರ್ ಬೋಸ್ ಅಂತ ಒಬ್ಬರಿದ್ದಾರೆ ವಿಜ್ಞಾನಿ, ಕೆಲವೊಬ್ರು ಅಷ್ಟೇ ಇದು ಬರ್ತೈತ್ರಿ. ಐನ್ಸ್ಟೈನ್ ಆಗಲಿ, ಕೆಲವು ಅಂಥ ಎಲ್ಲ ವಿದೇಶಿ ವಿಜ್ಞಾನಿಗಳದ ಹೆಸರು ನಾವು ಕೇಳ್ತೀವಿ ರೀ. ಯಾಕೆ ನಮ್ಮ ಭಾರತೀಯರಲ್ಲಿ ವಿಜ್ಞಾನದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲವೋ ಅಂತ ಹಿಂಗೆ ಅನಿಸ್ತೈತ್ರಿ ನಂಗೆ.
1: ಏನಿಲ್ಲ, ನಮ್ಮಲ್ಲಿ ಆ ವಿಜ್ಞಾನಿಗಳಂದ್ರೆ ಅಬ್ದುಲ್ ಕಲಾಂ ಅವರು ಅದಾರೆ.
0: ಹಾಂ,
1: ಎಷ್ಟೋ ಸೈನ್ ಇದನ್ನ
0: ಪ್ರಯೋಗ
1: ಮಾಡೋರು ಅದಾರೆ.
0: ಹಾಂ ಹಾಂ,
1: ಬಟ್ ನಮ್ಮ ಹುಡುಗರಿಗೆ ಇದರಲ್ಲಿ ಸ್ವಲ್ಪ ಆಸಕ್ತಿ ತೋರಿಸಲೇಬೇಕು. ಆರ್ಯಭಟ್ಟ ಅವೆಲ್ಲ ನೋಡೋ ಕೇಳಿದ್ರೆ, ಎಲ್ಲ ಹೆಸರುಗಳು ಕೇಳಿದ್ರೆ,
0: ಹಾಂ,
1: ಎಷ್ಟೆಷ್ಟು ವಿಜ್ಞಾನಿಗಳ ಹೆಸರುಗಳು ಇದ್ದಾವೆ ನಮ್ಮಲ್ಲಿ, ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಪ್ರೋತ್ಸಾಹನೂ ಇದೆ. ಈಗ ಇದ್ರಾಗ ನೋಡಿದ್ರೆ ಪ್ರೋತ್ಸಾಹ ಕಂಡು ಬರ್ತಾ ಇದೆ. ಈಗ ನೋಡಿ, ಎಷ್ಟೋ ಸೆಟಲೈಟ್ಗಳು, ಎಷ್ಟೋ ಒಂದ್ರ ಮೇಲೆ ಒಂದು
0: ಸೆಟಲೈಟ್ಗಳು
1: ಎಷ್ಟೋ ಯಶಸ್ವಿ ಆಗ್ತಾ ಇದ್ದಾವೆ. ಇವಕ್ಕೆಲ್ಲ ಕಾರಣ ನಮ್ಮ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ತೆಗೆದುಕೊಂಡ ಒಂದು ಆಸಕ್ತಿನೇ ಅಲ್ವಾ?
0: ಆಸಕ್ತಿ, ಹೌದೌದು.
1: ಸೊ ಮಕ್ಕಳಲ್ಲಿ ನಾವು ಆಸಕ್ತಿನ ಮೂಡಿಸ್ಬೇಕಂದ್ರೆ ಅವರಿಗೆ ನಮ್ಮಲ್ಲಿ ಪರಿಸರದಲ್ಲಿ ಕಾಣುವಂಥವನ್ನು ಸ್ವಲ್ಪ ಅವರಿಗೆ ತೋರಿಸ್ಬೇಕು. ಯಾವ ರೀತಿ ಅಂದರೆ, ಸೂರ್ಯನ ಕಿರಣಗಳು, ಅದರಲ್ಲಿ ವಿಟಮಿನ್ ಸಿ ಇದೆ, ಈ ರೀತಿ ಒಂದು ಆಲೋಚನೆ ಅವರಲ್ಲಿ ತರಿಸ್ಬೇಕು. ಒಂದೊಂದು ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡಿ ನಾವು ಅವರನ್ನೇ ಆಲೋಚನೆ ತರಿಸ್ಬೋದಲ್ಲ.
0: ವಿಶೇಷವಾಗಿ ನಾವು ನಮ್ಮ ಟೀಚರ್ಸ್ ಅಲ್ರಿ, ವಿಜ್ಞಾನ ಸಂಬಂಧಪಟ್ಟ ಯಾರು ಟೀಚಿಂಗ್ ಮಾಡ್ತಾರಲ್ರಿ,
1: ಹೌದು,
0: ಅವರು ಈ ಹುಡುಗರಿಗೆ, ನಾವು ಚಿಕ್ಕವರಿದ್ದಾಗ ನಮ್ಮ ಪಠ್ಯಪುಸ್ತಕದಾಗ ಇದ್ವಲ್ಲ ಸರ್,
1: ಹೌದು,
0: ಅದ್ರಾಗ ಚಟುವಟಿಕೆ ಅಂತ ಒಂದು ಇದು,
1: ಚಟುವಟಿಕೆ
0: ಬರ್ತಿದ್ವಲ್ಲ, ಅದು ನಾವು ಓದ್ತಿದ್ದೀರಷ್ಟೇ. ನಮ್ಮ ಹೇಳ್ಬಾಳ್ದ್ರಿ ಗುರುಗಳು, ನಮ್ಮ ಗೌರವ ಈಗಿನ ಅವ್ರಿಗೆ ಅವ್ರ ಮೇಲೆ ಗೌರವ ರೀತಿ ಆಧಾರಿತ ನಮ್ಗೆ, ಆದ್ರ ಅಬ್ಸರ್ವ್ ಮಾಡ್ದಂಗ್ರಿ ನನಗೆ, ಒಮ್ಮೆನೂ ಅವರು ಪ್ರಯೋಗಾಲಯ ಇತ್ತು ರೀ, ಅದು
1: ಇತ್ತು,
0: ಅದ್ರೂ ಏನು ಬೀಗ ಹಾಕೊಂಡು ಕೊಡ್ತಿದ್ರು ಅಷ್ಟೇ.
1: ಒಂದು
0: ನಾನು ಹುಡುಗರಿಗೆ ಹೋಗಿ ಕರ್ಕೊಂಡು ಹೋಗಿ ಆ ಪ್ರಯೋಗಾಲಯದಾಗ ಏನೋ ಸ್ವಲ್ಪ ಮಾಡಿ ತೋರಿಸಮು, ಹುಡುಗರಲ್ಲಿ ಅದ್ರ ಬಗ್ಗೆ ಆಸಕ್ತಿ ಮೂಡಿಸಮು ಅಂಥದ್ದು ಏನಿರಲಿಲ್ಲ ಸರ್. ಹಿಂಗಾಗಿ ನಮಗೂ ವಿಜ್ಞಾನ ವಿಷಯ ಅನ್ನೋದು ಕಬ್ಬಿಣದ ಕಡಲೇನೆ ನೋಡ್ರಿ, ಇದು ಆ ವಿಜ್ಞಾನ ಅಲ್ರಿ, ಗಣಿತ ಅಲ್ರಿ. ನಮ್ಮ ಈ ಟೀಚರ್ಸ್ ಏನು ಮಾಡ್ಬೇಕ್ರಿ, ನಮ್ಮ ಪ್ರಾಧ್ಯಾಪಕರು ಅಧ್ಯಾಪಕರೆಲ್ಲ ತಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಲ್ಯಾಬಿಗೆ ಕರ್ಕೊಂಡು ಹೋಗ್ರಿ, ಎಷ್ಟು ಇನ್ಸ್ ಅದ್ರ ಬಗ್ಗೆ, ಹಾಂ, ಎಷ್ಟು ಪ್ರಯೋಗಕ್ಕೆ ಕರ್ಕೊಂಡು ಹೋಗಿರಿ, ಇನ್ಸ್ಟ್ರೂಮೆಂಟ್ ಎಷ್ಟು ಅದಾವಲ್ಲ ಸರ್, ಅಷ್ಟನಾಗಿ ಅವಾಗ ಬಗ್ಗೆ ತೋರಿಸ್ಬೇಕ್ರಿ, ಅದು ಏನು ಕೆಲಸ ಮಾಡ್ತಾವೆ, ಏನು ಎದಕ್ಕೆ ಉಪಯೋಗ ಬರ್ತೈತಿ, ಅವೆಲ್ಲ ತೋರಿಸಿದ್ರೆ ಹುಡುಗರಿಗೆ ಅದ್ರ ಬಗ್ಗೆ ಆಸಕ್ತಿ ಬರ್ತೈತೆ ಸರ್. ನಾ ಒಂದು ನನ್ನ ಕಂಡುಕೊಂಡ ಒಂದು ವಿಚಾರದಂಗೆ ರೀ, ಅದು ಇರಲಿ ಬರೀ ಪಠ್ಯ ಪುಸ್ತಕದಾಗಿತ್ತಂದ್ರೆ ಏನು ಮಾಡ್ತಾರೆ ರೀ, ಓದ್ತಾರೆ ಬಿಟ್ಟು ಬಿಡ್ತಾರೆ, ಅದು ಅವ್ರ ಬಗ್ಗೆ ಅದ್ರ ಆಸಕ್ತಿ ಮರ
1: ಆಸಕ್ತಿ ಮೂಡಲ್ಲ,
0: ಮೂಡಂಗಿಲ್ಲ. ಯಾರೋ ಎಲ್ಲೋ ಒಬ್ಬರು ಹುಡುಗರು ಕಲಿತಾರೆ ರೀ, ಬಹುತೇಕ ವಿದೇಶದಾಗ ಅಮೇರಿಕ ಅಲ್ಲಿ ಲಂಡನ್ ಅಲ್ಲಿ ಇಂಥ ಓದೋರೆಲ್ಲ ರೀ ತಮ್ಗೆ ಇಚ್ಛೆ ಬರುವಂಥ ಫೀಲ್ಡಿಗೆ ಹೋಗ್ತಾರೆ, ಅಲ್ಲಿ ಸೈನ್ಸ್ನ ಆಯ್ಕೆ ಮಾಡ್ಕೋತಾರೆ.
1: ಅದೇ ವಿದೇಶದಲ್ಲಿ ಬರೀ ಓದೋದಷ್ಟೇ ಅಲ್ಲ, ಓದೋದ್ರ ಜೊತೆ ಚಟುವಟಿಕೆಗಳು
0: ಮಾಡಿಸ್ತಾರೆ
1: ಅದ್ರ ಮೊದಲು ಮುಖ್ಯ. ಈಗಾಗಲೇ ಅಂತ ಶಾಲೆಗಳು ತೆಗೆದಿದ್ದಾರೆ, ಈ ನಮ್ಮ ಸರ್ಕಾರಿ ಶಾಲೆಗಳಂತೂ ಕಮ್ಮಿ ಇಲ್ಲ. ಪ್ರತಿಭಾ ಕಾರಂಜಿಯಲ್ಲಿ ವಿಜ್ಞಾನದ ಪ್ರದರ್ಶನಗಳು ನೋಡಿದ್ರೆ ನಮ್ಮ ಮಕ್ಕಳಲ್ಲಿ ಇಂಥ ಒಂದು ಏನಂತ ಅದನ್ನ ಪ್ರತಿಭೆಗಳು ಅದಾವು. ಸೊ ಆ ರೀತಿ ನಾವು ಇನ್ನು ಮುಂದುವರಿಬೇಕು ಅಂದ್ರೆ ಪ್ರೋತ್ಸಾಹ ಕೊಡ್ಬೇಕು. ಈ ಅಂಕಗಳು ಕಡಿಮೆ ಇದೇನು ಇದು ದೊಡ್ಡ ವಿಷಯ ಏನಲ್ಲ, ಅವ್ರ ಸ್ವಲ್ಪ ತಿಳುವಳಿಕೆ ಬಂತು ಅಂದ್ರೆ ಇದು ಅಂಕ ಇನ್ನು ಅವ್ರು ಹೆಚ್ಚು ತಗೋಬಹುದು.
0: ಹೌದೌದು, ಅದ್ರಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಬಹಳ ದೊಡ್ಡದ್ರಿ ಈ ವಿಷಯದಲ್ಲಿ.
1: ನೋಡೋಣ, ಇದನ್ನ ನಾವು ಆ ಸ್ಕೂಲ್ ಯಾವ ಸ್ಕೂಲ್ ನಿಂತರ ಇದು ಬಂದಿದೆಯಲ್ಲ, ಸ್ವಲ್ಪ ಅವ್ರನ್ನ
0: ಟೀಚರ್ಸ್ ಎಲ್ಲ
1: ಕೂತ್ಕೊಂಡು
0: ಮೀಟಿಂಗ್ ಕರೆದು ಅವ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು ಸರ್. ಶಿಕ್ಷಕರು ಈ ಬಗ್ಗೆ ಆಸಕ್ತಿ ವಹಿಸಿದ್ರೆ ತಗೋರಿ, ತಮ್ಮ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೆಸರು, ಮುಂದೆ ಆ ವಿದ್ಯಾರ್ಥಿಗಳನ್ನ ದೊಡ್ಡ ವಿಜ್ಞಾನಿ ಏನೋ ಆದ್ರು ಒಂದು ದೇಶಕ್ಕೆ ಹೆಸರಾಗ್ತೈತ್ರಿ, ಒಂದು ಮಾದರಿ ಆಗ್ತೈತಿ. ನಮ್ಮ ಭಾರತ ವಿಜ್ಞಾನ ಮಟ್ಟ ಕ್ಷೇತ್ರದಾಗ ರೀ ದೊಡ್ಡ ಮಟ್ಟ ಸಾಧನೆ ಮಾಡ್ತೈತೆ ನನಗೆ ನಂಬಿಕೆ ಸರ್.
1: ಅದೇ ಈಗಿನ ಒಂದು ವಿಜ್ಞಾನಕ್ಕೆ ಪ್ರೋತ್ಸಾಹ ಇದು ನೋಡಿದ್ರೆ, ನೀನು ಹೇಳಿದ ಹಾಗೆ ಭಾರತ ಒಂದು ವಿಶ್ವದಲ್ಲೇ ಒಂದು ಸ್ಥಾನದಲ್ಲಿ
0: ಬರಬಹುದು ನಮ್ಮ ಭಾರತ
1: ಆಗುತ್ತೆ ಆಗುತ್ತೆ ಅನಿಸುತ್ತೆ.
0: ಅದು ಏನು ಮಾಡ್ಸ್ರ ಒಟ್ಟು ಆದಷ್ಟು ಪೇಪರ್ ಚೆಕಿಂಗ್ ಎಲ್ಲ ಮಾಡ್ತಿರಲ್ಲ, ಆಯಾ ಶಾಲೆ ವಿದ್ಯಾರ್ಥಿಗಳು ಏನೇನು ಕ್ಲೇಮ್ ರಿಪೋರ್ಟ್ ವಿದ್ಯಾರ್ಥಿ ಇದ್ರನ್ನಾಗ ವಿಷಯದಾಗ ಕ್ಲೇಮ್ ತೊಗೊಂಡ್ರಲ್ರಿ, ಆಯಾ ಶಾಲೆದು ಎಲ್ಲ ಟೀಚರ್ಸ್ ಕರೆಸಿ ಮುಖ್ಯೋಪಾಧ್ಯಾಯರು ಅವ್ರಿಗೆ ಕರೆಸ್ತಾರೆ, ಸ್ವಲ್ಪ ಮೀಟಿಂಗ್ ಮಾಡಿರಿ ನೀವು. ಅದು ಅದನ್ನ ನೀವು ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು ಸರ್, ಯಾಕಂದ್ರೆ ನಿಮ್ಮಲ್ಲಿ ಸ್ವಲ್ಪ ವಿಜ್ಞಾನ ನೀವು
1: ಜಾಗೃತಿ
0: ವಿಜ್ಞಾನ ಶಿಕ್ಷಕರು ನಿಮಗೆ ಗುರ್ತಿರ್ತೈತ್ರಿ, ಅದು ಎಲ್ಲಿ ಅದು ತಪ್ಪಲಾಗ್ತೈತಿ ಹುಡುಗರು ಶಿಕ್ಷಕರ ಮಧ್ಯೆ ಇದು ಕೊರತೆನು
1: ಮೌಲ್ಯಮಾಪನ ಒಂದು ರೀತಿಯಿಂದ ಇದನ್ನು ಮಾಡಲೇಬೇಕಾಗತ್ತೆ. ಇದನ್ನು ನಾವು

0: ಕ್ರಮ ಕೈಗೊಳ್ಳೋಣ, ನೋಡೋಣ.
1: ಓಕೆ ಸರ್,
0: ಮುಂದಿನ ದಿನಗಳಲ್ಲಿ
1: ಹಾಂ ರೀ,
0: ಮಕ್ಕಳು ಹೆಚ್ಚಿನ ಅಂಕ ತಗೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ.
1: ಓಕೆ ಸರ್,
0: ಹಾಂ
1: ಹಾಂ ನಾ ಸ್ವಲ್ಪ ನೀವು ಚೆಕಿಂಗ್ ಮಾಡಿರಿ, ನಂಗೆ ಸ್ವಲ್ಪ ಕೆಲಸ ಇದೆ ರೀ,
0: ಹಾಂ
1: ಮುಗಿಸ್ಕೊಂಡು ಬಂದುಬಿಡ್ತೀನಿ,
0: ಸರಿ
1: ಮತ್ತು
0: ಸರಿ ಸರ್
1: ಭೇಟಿಯಾಗೋಣ ಸರ್.
0: ಭೇಟಿಯಾಗೋಣ, ಭೇಟಿ.
1: ಓಕೆ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಭಾರತವನ್ನು ಎಲ್ಲ ಬಗೆಯ ಬಂಧನದಿಂದಲೂ ಹಂಗಿನಿಂದಲೂ ಬಿಡುಗಡೆ ಮಾಡಿ ಇಚ್ಛೆ ಕಂಡಲ್ಲಿ ತಪ್ಪು ಮಾಡಲಿಕ್ಕೂ ಕೂಡ ನಿರ್ಬಂಧವಿಲ್ಲದಂತಹ ರಾಜ್ಯ ಘಟನೆಗಾಗಿ ನಾನು ಶ್ರಮಿಸುತ್ತೇನೆ. ಅತ್ಯಂತ ಕಡು ಬಡವನೂ ಕೂಡ ಇದು ನನ್ನ ದೇಶ, ಇದರ ಏಳಿಗೆಯಲ್ಲಿ ನನ್ನ ಮಾತಿಗೂ ಬೆಲೆ ಇದೆ ಎಂದು ಹೇಳುವಂತಹ ಭಾರತಕ್ಕಾಗಿ ನಾನು ಶ್ರಮಿಸುತ್ತೇನೆ. ಮೇಲಿನ ವರ್ಗ ಕೆಳಗಿನ ವರ್ಗ ಎಂಬ ಭೇದ ಭಾವವಿಲ್ಲದೆ ಎಲ್ಲ ಜಾತಿಯವರೂ ಕೂಡಿ ಬಾಳುವಂತಹ ಸ್ವಾತಂತ್ರ್ಯ ಭಾರತಕ್ಕಾಗಿ ನಾನು ಶ್ರಮಿಸುತ್ತೇನೆ. ಅಂತಹ ಭಾರತದಲ್ಲಿ ಅಸ್ಪೃಶ್ಯತೆಯ ಶಾಪಕ್ಕೆ ಎಡೆ ಇರಲಾಗದೆ, ಹಾಗೆಯೇ ಮದ್ಯವೇ ಮೊದಲಾದ ಮಾದಕ ಪದಾರ್ಥಗಳಿಗೂ ಎಡೆ ಇರಲಾಗದು. ಮಹಿಳೆಯರು ಪುರುಷರಿಗೆ ಇರುವ ಹಕ್ಕುಗಳನ್ನು ಪಡೆಯುವರು. ಬೇರೆ ಯಾರ ಶೋಷಣೆಗೂ ಹೋಗದೆ, ನಮ್ಮನ್ನು ಯಾರು ಶೋಷಣೆಗೂ ಒಳಗು ಮಾಡದೆ ಬಾಳುವುದರಿಂದ ಮತ್ತು ಸಕಲ ಜಗತ್ತಿನೊಡನೆಯೂ ನಾವು ಸ್ನೇಹದಿಂದ ಇರುವುದರಿಂದ ನಮಗೆ ಅತ್ಯಂತ ಚಿಕ್ಕದಾದ ಸೈನ್ಯ ಸಾಕಾಗುವುದು. ಮೂಕ ಜನಕೋಟಿಯ ಹಿತಕ್ಕೆ ಅಡ್ಡಬಾರದ ಎಲ್ಲ ಹಕ್ಕು ಬಾಧ್ಯತೆಗಳು ಅವು ಹೊರಗಿನವರದ್ದಾಗಿರಲಿ ಒಳಗಿನವರದ್ದಿರಲಿ ಜಾಗರೂಕತೆಯಿಂದ ರಕ್ಷಿಸಲ್ಪಡುವವು. ವೈಯಕ್ತಿಕವಾಗಿ ನನಗೆ ಸ್ವದೇಶಿ ವಿದೇಶಿ ಎಂಬ ಭಿನ್ನ ಭೇದವೂ ಸೇರುವುದಿಲ್ಲ. ಇದುವೇ ನನ್ನ ಕನಸಿನ ಸ್ವತಂತ್ರ ಭಾರತ. ಇದರ ಹೊರತು ಬೇರೆ ಯಾವುದರಿಂದಲೂ ನನಗೆ ತೃಪ್ತಿಯಾಗದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರವಿದು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳ್ಗಿ ಗ್ರಾಮದ ರೈತರಾದ ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವರೊಂದಿಗೆ ಸಂದರ್ಶನವಿದೆ. ಸಿದ್ರಾಯ್ ಸಾಳುಂಕೆ ಇವರನ್ನು ಸಂದರ್ಶನ ಮಾಡಿದ್ದಾರೆ. ವಿಜಯಪುರ ಆಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರಿಯಾಗಿ 6:20 ಸಂಸ್ಕೃತ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

ಇಂಥ ಬಂಗಾರದ ಮೊಟ್ಟೆ ಇಡೋ ದುಬೈ ಮತ್ತು ದೆಹಲಿಯ ಕರುಳಕುಡಿ ಕತ್ತರಿಸಿದ್ದು ಕೂಡ ಇದೇ ಬ್ರಿಟಿಷರು. ಭಾರತಕ್ಕೆ ಸ್ವತಂತ್ರ ಕೊಡೋದಕ್ಕಿಂತ ಮೊದಲು ಅಂದರೆ ಏಪ್ರಿಲ್ 1, 1947 ದುಬೈ ಆರ್ಥಿಕ ಆತ್ಮದಂತಿದ್ದ ದೆಹಲಿ ಸಂಬಂಧವನ್ನು ಕತ್ತರಿಸಿ ಇಂಗ್ಲೆಂಡ್ ಸೇರಿಸಿದ್ರು. ಇಲ್ಲ ಅಂದಿದ್ರೆ ದುಬೈ ಕೂಡ ಭಾರತದ ವಸಾಹತು ಆಗ್ತಿರ್ತಿತ್ತು. ಇತಿಹಾಸ ಎಂಥ ಕೌತುಕ, ವಿಚಿತ್ರ ಅಲ್ವಾ? ಇದು ಕೂಡ ಬಹಳ ವಿಚಿತ್ರನಪ್ಪ. ಬಾವಿ ಅಂದ್ರೆ ಜಲಸಂಗ್ರಹಗಾರ, ಜನರಿಗೆ ಕುಡಿಯೋಕೆ ಬಳಸೋ ನೀರು ಕೂಡಿಡೋ ಜಾಗ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಸತಾರಾ ಜಿಲ್ಲೆಯ ಲಿಂಬ್ ಗ್ರಾಮದಲ್ಲಿ ಒಂದು ಬಾವಿ ಇದೆ. ಇದರ ಒಳಗೆ ಹೋಗ್ತಾ ಹೋಗ್ತಾ 12 ಮೋಟ್ ಬಾವಿಗಳನ್ನು ದಾಟಿದರೆ ಸುಂದರ ಕಮಾನುಗಳ ಒಳಗೆ ಒಂದು ಅರಮನೆ ತೆರೆದುಕೊಳ್ಳುತ್ತೆ. ಬಾರಾಮೋತಿಚಿ ವಿಹಿರ್ ಅಂತಾನೆ ಇದಕ್ಕೆ ಹೆಸರು. ಸುಮಾರು 110 ಅಡಿ ಆಳ, 50 ಅಡಿ ಅಗಲ ಇದೆ ಈ ಬಾವಿ. ಈಗ ಅದನ್ನು ಬೇಸಿಗೆ ಅರಮನೆ ಅಂತ ಕರೀತಾರೆ. ಈ ಭೂಗತ ಬಾವಿ ಅರಮನೆ ಸತ್ಯ ಏನಂದ್ರೆ, ಶತ್ರುಗಳು ಭೇದಿಸಲು ಆಗದಂತೆ ಇಲ್ಲಿ ರಹಸ್ಯ ಸಭೆಗಳು ನಡೀತಾ ಇದ್ವು ಅನ್ನೋದು. ಅಷ್ಟೇ ಅಲ್ಲ, ಒಳಗೆ ರಹಸ್ಯ ದಾರಿಗಳೂ ಇವೆಯಂತೆ. ಬಾವಿಯ ಒಳಗಿನಿಂದ ಸುತ್ತಮುತ್ತಲಿನ ಕೃಷಿ ಭೂಮಿಯಲ್ಲಿ ಶತ್ರುಗಳ ಚಲನವಲನಗಳ ಮೇಲೆ ಕಣ್ಣಿಡಲು ಕಾವಲುಗಾರರಿಗೂ ಸಹಕಾರಿಯಾಗಿತ್ತಂತೆ. ಈ ಬಾವಿ ನೋಡೋಕೆ ಲಿಂಗದ ರೀತಿ ಇದೆ. ಬಾವಿನ ಸ್ಥಳೀಯವಾಗಿ ಸಿಗೋ ಕಪ್ಪು ಕಲ್ಲುಗಳನ್ನ ಕತ್ತರಿಸಿ ಒಂದಕ್ಕೊಂದು ಜೋಡಿಸಿ ಕಟ್ಟಿದ್ದಾರೆ. ಗೋಡೆಗಳು ನೀರಿನ ಒತ್ತಡಕ್ಕೆ ಕುಸಿಯದಂತೆ ತಡೆಯಲು ಇಡೀ ಬಾವಿನ ಅಷ್ಟಕೋನ ಆಕಾರದಲ್ಲಿ ಕತ್ತರಿಸಲಾಗಿದೆ. ವಿಶೇಷ ಅಂದ್ರೆ ಈ ಭೂಗತ ಅರಮನೆಯ ಬಾವಿಯ ತಳಭಾಗದಲ್ಲಿ ನಿರ್ಮಿಸಿಲ್ಲ, ಬದಲಿಗೆ ಬಾವಿಯ ಮೇಲ್ಭಾಗದಿಂದ ಅರ್ಧಕ್ಕೆ ಕಟ್ಟಲಾಗಿದೆ. ಛತ್ರಪತಿ ಶಾಹು ಮಹಾರಾಜರ ದ್ವಿತೀಯ ಪತ್ನಿ ವೀರುಬಾಯಿ ಭೋಸ್ಲೆ ಒಳ್ಳೆ ಐಡಿಯಾ ಮಾಡಿ ನೀರು ಅರಮನೆ ಕಟ್ಟಿಸಿದ್ದಂತೆ. ಕಟ್ಟಿಸಿದ್ದೇನು, ನೀರು ಕುಡಿದಷ್ಟು ಸುಲಭ ಏನಲ್ಲ ಬಿಡಿ. ನೇಪಾಳದ ನೆಲದಲ್ಲಿ ಕಾಲಿಡಬೇಕಾದ್ರೆ ಸ್ವಲ್ಪ ಹುಷಾರು, ಅದರಲ್ಲೂ ಗುಡ್ಡಗಾಡು ಮಧ್ಯಪರ್ವತ ಪ್ರದೇಶದಲ್ಲಿ ಅಪ್ಪರ್ ಮುಸ್ತಾಂಗ್ನಲ್ಲಿ ಕಾಲ ಕೆಳಗೆ ಈ ಭೂಗತ ಬಾವಿ ಅರಮನೆಯಂತೆಯೇ ಗುಹೆಗಳಿವೆ. ಒಂದು ಲೆಕ್ಕಾಚಾರದ ಪ್ರಕಾರ ನೇಪಾಳದ ನೆಲದಲ್ಲಿ 10,000ಕ್ಕಿಂತಲೂ ಹೆಚ್ಚು ಗುಹೆಗಳಿವೆ. ಗುಹೆಗಳನ್ನು ನೋಡಿ ಅಲ್ಲಿರೋ ಶಿವನ ದರ್ಶನ ಮಾಡೋಕೆ ಅಂತಲೇ ಜಗತ್ತಿನ ಎಲ್ಲಾ ಕಡೆಯಿಂದ ಜನ ಬರ್ತಾರೆ. ಅದರಲ್ಲೂ ಪೋಖರಾ ಕಣಿವೆ, ಸುರ್ಖೇತ್ನಲ್ಲಿರೋ ಗುಹೆಗಳು ಬಹಳ ಹೆಸರುವಾಸಿ. ಚಮ್ರೆ ಗುಫಾ ಅನ್ನೋ ಗುಹೆಯಲ್ಲಿ ಕಾಲಿಡೋಕೆ ಸಾಧ್ಯವೇ ಇಲ್ಲ. ಸುಮಾರು 50,000 ಬಾವಲಿಗಳು ಇರೋದ್ರಿಂದ ಗುಹೆ ಛಾವಣಿ ಕಾಣೋದೇ ಇಲ್ಲ. ಹಂಗಾಗಿ ಬಾವಲಿ ಗುಹೆ ಅಂತಲೂ ಇದನ್ನ ಕರೀತಾರೆ. ಇನ್ನೊಂದು ಈ ಮಹೇಂದ್ರ ಗುಹೆ. ಇದರ ಬಲು ವಿಶೇಷ ಏನಂದ್ರೆ, ಇದು ಸುಣ್ಣದ ಕಲ್ಲಿನಿಂದ ನಿರ್ಮಿತವಾಗಿರೋದು. ಗುಹೆನ ನೋಡ್ಕೊಂಡು ಬರಬೇಕಾದ್ರೆ ನಿಮ್ಮೊಳಗೆ ಛಲ ಇರಬೇಕು, ತಾಕತ್ತೂ ಬೇಕು. ಯಾಕಂದ್ರೆ ಇಡೀ ಗುಹೆನ ತೆವಳ್ಕೊಂಡು ಹೋಗಿ ನೋಡ್ಕೊಂಡು ಬರಬೇಕಂತೆ. ಬಹುತೇಕ ಗುಹೆಗಳು ಪ್ರಕೃತಿ ನಿರ್ಮಾಣವೇ. ಮಳೆ ನೀರು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಬೆರೆತಾಗ ದುರ್ಬಲವಾದ ಕಾರ್ಬೋನಿಕ್ ಆಮ್ಲವಾಗಿ ಬದಲಾಗ್ತದೆ. ಈ ಆಮ್ಲ ಮಿಶ್ರಿತ ನೀರು ಭೂಮಿಯ ಆಳದಲ್ಲಿರುವ ಮೃದುವಾದ ಸುಣ್ಣದ ಕಲ್ಲು ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಂಡೆಗಳ ಮೇಲೆ ನಿರಂತರವಾಗಿ ಹರಿದಾಗ ಬಂಡೆಗಳು ಕರಗತೊಡಗುತ್ತವೆ. ಆಗ ನಿರ್ಮಾಣ ಆಗಿರೋದೇ ಈ ನೇಪಾಳದ ಗುಹೆಗಳು ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಸರಳ ಜೀವನ ಮತ್ತು ಮೇಲ್ಮಟ್ಟದ ವಿಚಾರ ಮನುಷ್ಯನನ್ನು ಮಹಾನಾಗಿ ಮಾಡುತ್ತದೆ. ರಕ್ತವಿಲ್ಲದೆ ದೇಹವು ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆ ಶ್ರದ್ಧೆ ಮತ್ತು ಪ್ರಾರ್ಥನೆಗಳಿಲ್ಲದೆ ಆತ್ಮವು ಕೂಡ ಬದುಕಲು ಸಾಧ್ಯವಿಲ್ಲ. ನೀವು ಜಗತ್ತನ್ನು ಬದಲಾಯಿಸಲು ಬಯಸಿದರೆ ಅದನ್ನು ನಿಮ್ಮೊಂದಿಗೆ ಪ್ರಾರಂಭಿಸಿ. ಇದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿ.

0: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಡೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
1: ಹಲೋ, ಎಲ್ಲಿದ್ಯಪ್ಪ?
0: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದ್ದನ್ನ ನೋಡ್ಲೇ ಇಲ್ಲ.

0: ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
1: ಕಥೆ ಮುಗಿಯಿತೆ,
0: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು.
2: ನಂತರ 6:40 ಪ್ರದೇಶ ಸಮಾಚಾರ.
3: ಕಾಲಿಕಾ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामीना बेले वीमे नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ। ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ। ಸಂಪರ್ಕಿಸಿ cbsvlr@gmail.com।
0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
5: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ। ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ। ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ।

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ. ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ. ರಾಮಲಿಂಗರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ. ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಎಆರ್ನಲ್ಲಿ 1,80,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ. ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ. ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಎರಡನೇ ಹಂತದ ಸಂಪುಟ ಪುನರ್ ರಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಅಂತಿಮ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಇಬ್ಬರು ಸಚಿವರ ಖಾತೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯ ಬದಲು ಅರಣ್ಯ ಖಾತೆ ನೀಡಲಾಗಿದೆ. ಇನ್ನುಳಿದಂತೆ ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಯುಟಿ ಖಾದರ್ ಆರೋಗ್ಯ ಮತ್ತು ಕಲ್ಯಾಣ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಸಂಸ್ಕೃತಿ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ, ಎಚ್ಸಿ ಬಾಲಕೃಷ್ಣ ಪೌರಾಡಳಿತ, ಕೆಎಸ್ ಬಸವಂತಪ್ಪ ಮುಜರಾಯಿ ಮತ್ತು ಮೀನುಗಾರಿಕೆ, ಎನ್ ಚಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆ, ಮಧು ಬಂಗಾರಪ್ಪ

0: ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಎಸ್ಎಸ್ ಮಲ್ಲಿಕಾರ್ಜುನ್ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆ, ಬಿ ನಾಗೇಂದ್ರ ಯೋಜನೆ ಮತ್ತು ಸಾಂಘಿಕ ಇಲಾಖೆ, ಪಿಎಂ ನರೇಂದ್ರ ಸ್ವಾಮಿ ಕೃಷಿ ಇಲಾಖೆ, ಸಿ ಪುಟ್ಟರಂಗಶೆಟ್ಟಿ ಪಶುಸಂಗೋಪನೆ ಹಾಗೂ ರೇಷ್ಮೆ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ, ರುದ್ರಪಲಮಾಣಿ ಸಕ್ಕರೆ ಮತ್ತು ಜವಳಿ, ಶಿವಲಿಂಗೇಗೌಡ ಅಬಕಾರಿ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ಜಮೀರ್ ಅಹಮದ್ ಖಾನ್ ವಸತಿ, ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಹಾಗೂ ಐಟಿಬಿಟಿ ಖಾತೆ ನೀಡಲಾಗಿದೆ. ನಾಳೆಯಿಂದ 10 ದಿನಗಳ ಕಾಲ ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಎಫ್ ಜಯಚಂದ್ರ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳನ್ನು ಸದನದಲ್ಲಿ ಪ್ರಮುಖವಾಗಿ ಚರ್ಚಿಸಲು ಬಿಜೆಪಿ ನಿರ್ಧರಿಸಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆಗಸ್ಟ್ 10ರಂದು ಆದೇಶ ಹೊರಡಿಸಲಾಗಿದ್ದು ಅಂದಿನಿಂದಲೇ ನಿಷೇಧ ಜಾರಿಗೆ ಬಂದಿದೆ ಎಂದು ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಪ್ಯಾಕೆಟ್, ಸ್ಯಾಷೆಟ್ ಅಥವಾ ಯಾವುದೇ ಹೆಸರಿನಲ್ಲಿ ತಂಬಾಕು ಮತ್ತು ನಿಕೋಟಿನ್ ಮಿಶ್ರಿತ ಗುಟ್ಕಾ ಹಾಗೂ ಪಾನ್ ಮಸಾಲಗಳನ್ನು ರಾಜ್ಯಾದ್ಯಂತ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ತಯಾರಿಕೆ ಅಥವಾ ಮಾರಾಟ ಕಂಡುಬಂದರೆ ಮಾಹಿತಿ ನೀಡುವಂತೆ ಇಲಾಖೆ ಆಯುಕ್ತರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಆರೋಗ್ಯದ ಕಾಳಜಿಯಿಂದ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟ್ಯೂಗಳು ರಾಸಾಯನಿಕಗಳು ಹಾಗೂ ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟುಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5,54,00,000 ಮತದಾರರ ಪೈಕಿ ಈವರೆಗೆ 1,80,00,000 ಮತದಾರರು ASDDO ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಬಿಎಲ್ಒಗಳು ವಿತರಣೆ ಮಾಡಿದ್ದು 4,45,00,000 ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಮೂಹದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಿಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದಡಿಯಲ್ಲಿ ಸಂವಾದ ಆಯೋಜಿಸಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಿಂದ 26 TMC ಕಾವೇರಿ ನೀರು ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ 17ಕ್ಕೆ ಮುಂದೂಡಿದೆ. ನಾಳೆ ವಿಚಾರಣೆ ನಡೆಸಬೇಕಿದ್ದ ನ್ಯಾಯಮೂರ್ತಿ ವಿಕ್ರಮನಾಥ್ ಆರೋಗ್ಯದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮುಂದೂಡಲಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಇದೇ ವೇಳೆ ತಮಿಳುನಾಡು ರೈತರ ಅರ್ಜಿಯನ್ನು ಕೂಡ ಅಲ್ಲಿನ ಸರ್ಕಾರದ ಅರ್ಜಿಯೊಂದಿಗೆ ಸೇರಿಸಲು ಮುಖ್ಯ ನ್ಯಾಯಮೂರ್ತಿಗಳು

0: ಒಪ್ಪಿಕೊಂಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಹರ್ಘರ್ ತಿರಂಗ ಅಭಿಯಾನ ನಡೆಯಿತು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದಲ್ಲಿ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕ ನರಗುಂದ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹರ್ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿವಿಧ ಮೂಲಗಳಲ್ಲಿ ಚದುರಿ ಹೋಗಿರುವ ಸಾರ್ವಜನಿಕ ದತ್ತಾಂಶವನ್ನು ಸುಲಭವಾಗಿ ಹುಡುಕಲು ಹಾಗೂ ಮೌಲ್ಯಮಾಪನ ಮಾಡಲು ರಾಜ್ಯ ಸರ್ಕಾರದ ಎಐ ಶ್ರೇಷ್ಠತಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ಹೊಸ ಡಿಜಿಟಲ್ ಡೇಟಾ ಭಂಡಾರ ತತ್ಯಕೋಶ ಬಳಕೆಗೆ ಗೃಹ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತತ್ಯಕೋಶ ಈ ದತ್ತಾಂಶ ಭಂಡಾರ ಒಂದೇ ವೇದಿಕೆಯಲ್ಲಿ ದತ್ತಾಂಶವನ್ನು ಸಮಗ್ರವಾಗಿ ಒದಗಿಸಲಿದೆ ಎಂದರು. 458 ವಿವಿಧ ದತ್ತಾಂಶ ಮೂಲಗಳಿಂದ 15 ಲಕ್ಷಕ್ಕೂ ಅಧಿಕ ಡೇಟಾ ಸೆಟ್ಗಳನ್ನು ಒಂದೇ ವೇದಿಕೆಯಲ್ಲಿ ಹುಡುಕಲು ತತ್ಯಕೋಶ ಸಹಕಾರಿಯಾಗಲಿದೆ. ಆರೋಗ್ಯ, ಕೃಷಿ, ಶಿಕ್ಷಣ, ಮೂಲಸೌಕರ್ಯ, ಪರಿಸರ, ಆರ್ಥಿಕತೆ ಸೇರಿದಂತೆ 16 ಪ್ರಮುಖ ಕ್ಷೇತ್ರಗಳ ದತ್ತಾಂಶವನ್ನು ಇದು ಒಳಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಈಡೇರಿಸಲು ಹಾಗೂ ಹಸಿರು ಇಂಧನ ಪರಿವರ್ತನೆಗೆ ವೇಗ ನೀಡಲು ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಹಂತವಾಗಿ ವಿಸ್ತರಿಸಲಾಗುತ್ತಿದೆ. 2047 ವೇಳೆಗೆ 100 ಗಿಗಾವ್ಯಾಟ್ ಉತ್ಪಾದನೆಯ ದೀರ್ಘಾವಧಿ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪರಮಾಣು ಶಕ್ತಿ ಕಾರ್ಯಕ್ರಮದ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಈ ಉತ್ತರ ನೀಡಿದೆ. ಪ್ರಸ್ತುತ ದೇಶದಲ್ಲಿ 24 ಪರಮಾಣು ವಿದ್ಯುತ್ ಸ್ಥಾವರಗಳಿದ್ದು ಒಟ್ಟು 8780 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಕರ್ನಾಟಕದಲ್ಲಿನ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದಲ್ಲಿ 4 ಘಟಕಗಳು ಕಾರ್ಯಾಚರಣೆಯಲ್ಲಿದ್ದು ಪ್ರಸ್ತುತ ಕೈಗಾ 5 ಮತ್ತು 6ನೇ ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಸಂಕ್ಷಿಪ್ತ ಸುದ್ದಿಗಳು. ಬ್ರಾಹ್ಮಣ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಬೀಜ ಧನವನ್ನು ರಾಜ್ಯ ಸರ್ಕಾರ ನೀಡಬೇಕೆಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಂದ ಜ್ಞಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಥಾದ ಪ್ರಮುಖ ಘೋಷವಾಕ್ಯವಾಗಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗಾರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಐಆರ್ನಲ್ಲಿ 1,80,00,000 ಮತದಾರರು, ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
3: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
1: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
3: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
1: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
3: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
1: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
3: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
1: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
3: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
2: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
2: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
4: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
5: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
4: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
5: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
4: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
5: ಮೊಬೈಲ್ ನಂಬರ್ 7387242525
4: ಅಥವಾ 9689646218.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ಮಿಸ್ ಸೀಮಾ?
11: ಹೌದು.
10: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
11: ಯಾಕೆ ಆದ್ರೆ ನಾನು
10: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
11: ಡಿಜಿಟಲ್ ಅರೆಸ್ಟ್?
10: 1 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
11: ಅಷ್ಟೊಂದ್ ಹಣ?
10: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
11: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸ್ಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
12: ಹಲೋ ಮಮ್ಮ.
11: ಹಾಯ್.
12: RBI ಹೇಳುತ್ತೆ.
13: ಜಾಣರಾಗಿ

0: ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ, ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅಂತೇಳಿ. ಸಾವಯವ ಮತ್ತು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವ್ರ ತೋಟ ನೋಡೋಕೆ ಭಾಳ ಸುಂದರವಾಗೈತಿ. ಇವರು ಕಬ್ಬು, ದ್ರಾಕ್ಷಿ, ರೇಷ್ಮೆ, ಅಡಿಕೆ, ಅದರ ಜೊತೆಗೆ ಪಶುಸಂಗೋಪನೆಯನ್ನು ಕೂಡ ಇವರು ಮಾಡಿ ಆದಾಯವನ್ನು ಪಡಿತಾ ಇದ್ದಾರೆ. ಬನ್ನಿ, ಇವ್ರನ್ನ ಮಾತಾಡಿಸಿ ಇವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ಧನ್ಯವಾದಗಳು.
1: ಸುಶೀಲ್ ಕುಮಾರ್ ಅವರೇ, ತಮ್ಮ ಶಿಕ್ಷಣ ಏನಾಗಿದೆ ರೀ?
2: ಬಿ ಎ ಆಗಿದೆ.
1: ಬಿ ಎ ಪದವೀಧರರಾಗಿ ತಾವು ನೌಕರಿ ಕಡೆ ಒಲವನ್ನು ತೋರಿಸಿದೆ, ಈ ಕೃಷಿ ಕಡೆ ಯಾಕೆ ಬಂದ್ರಿ?
2: ಇಲ್ಲ, ನೌಕರಿ ಮಾಡೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ಮೂಲ ನಾವು ಕೃಷಿ ಕುಟುಂಬದಿರೋದ್ರಿಂದ ನಮ್ಮ ತಂದೆಯವರ ಕಾಲಕ್ಕೆ ಅಗ್ರಿಕಲ್ಚರ್ ಚೆನ್ನಾಗಿತ್ತು. ನಮ್ಮ ಅಜ್ಜ ಅಜ್ಜಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಇವತ್ತಿನ ಪರಿಸ್ಥಿತಿಯೊಳಗೆ ಕೃಷಿನ ಅವಲಂಬನೆ ಮಾಡೋದ್ರಿಂದ ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಆದಾಯ ಜೊತೆಗೆ ದೇಶದ ಆದಾಯನೂ ಸಹಿತ ಅನಿವಾರ್ಯತೆ ಐತಿ. ದೇಶ ಬದುಕಬೇಕಾಗಿತ್ತಂದ್ರೆ ಕೃಷಿ ಅನಿವಾರ್ಯತೆ ಐತಿ.
1: ಅಂದರೆ ತಮ್ಮ ಮಾತಿನಿಂದ ನಮಗೆ ಅರ್ಥ ಆಗೋದೇನೆಂದ್ರೆ, ರೈತನೇ ದೇಶದ ಬೆನ್ನೆಲುಬು ಅಂತೇನು ಹೇಳ್ತೀವಿ, ಅದಕ್ಕೆ ದೇಶಕ್ಕೆ ಅನ್ನವನ್ನು ನೀಡುವವನೇ ನಮ್ಮ ನಿಜವಾದ ರೈತ ಅಂತ ತಾವು ಹೇಳ್ತಾ ಇದ್ರಿ.
2: ಹೌದು, 100% ಸತ್ಯ. ಯಾಕಂದರೆ ಇವತ್ತು ರೈತ ಅನ್ನ ಬೆಳೆದೇ ಇದ್ದರೆ ಆಹಾರದ ಕೊರತೆ ಇಡೀ ದೇಶದೊಳಗೆ ಆಹಾಕಾರ ಆಗ್ತದೆ. ಇವತ್ತು ನಮ್ಮ ದೇಶದ ಆಹಾರ ಇನ್ನೊಂದು ದೇಶಕ್ಕೆ ಹೋಗ್ಲಿಕ್ಕೆ ಪಾತ್ರ. ಇವತ್ತು ಮುಂಚೂಣಿ ಯಾವುದೇ ಸರ್ಕಾರಗಳಿದ್ದರೂ ಸರ್ಕಾರ ಸಹಾಯ ಸಕಟ್ ಮಾಡಿದರೂ ಸಹಿತ ರೈತ ಅದನ್ನು ಉಪಯೋಗ ತೊಗೊಂಡು ಸರಿಯಾದ ಬೆಲೆ ಕೊಡಬೇಕಾಗಿತ್ತು. ಬೆಲೆ ಮಾತ್ರ ಸರಿಯಾಗಿ ಕೊಡ್ತಾ ಇಲ್ಲ ಸರ್ಕಾರಗಳು ಯಾವುದೇ ಇದ್ದರೂ. ಆ ಬೆಲೆ ಸರಿಯಾಗಿ ಬಂತಂದ್ರೆ ಯಾರ ರೈತನೂ ಲಾಸ್ ಆಗೋದಿಲ್ಲ, ರೈತ ಇನ್ನೂ ಮುಂದಿನ ದಿನಮಾನದೊಳಗೆ ಅಗ್ರಿಕಲ್ಚರ್ ಉತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಐತಿ.
1: ತುಂಬ ಸಂತೋಷ ಸುಶೀಲ್ ಕುಮಾರ್ ಅವರೇ. ಅದೇ ರೀತಿ ತಮ್ಮ ಹೊಲ ಎಷ್ಟಿದೆ ರೀ?
2: 110 ಎಕರೆ ಇದೆ.
1: ಈಗ ತಮ್ಮ ಹೊಲದಲ್ಲಿ ಯಾವ ಯಾವ ಬೆಳೆಗಳನ್ನು ತಾವು ಬೆಳೀತಾ ಇದ್ರಿ?
2: ನಾವು ಸುಮಾರು ವರ್ಷಗಳಿಂದ 30-40 ವರ್ಷ ಹಿಂದಿನ ಹಿಡ್ಕೊಂಡು ಕಬ್ಬು ಬೆಳೀತಾ ಇದ್ದೀವಿ. ಸುಮಾರು 25-26 ವರ್ಷದಿಂದ ದ್ರಾಕ್ಷಿ ಬೆಳೀತಾ ಇದ್ದೀವಿ. ಈಗ ಅಡಿಕೆ ಒಂದು 2-2.5 ಎಕರೆ ಹೆಚ್ಚಿದ್ದೀವಿ. ಅಡಿಕೆ ಒಳಗೇ ರೇಷ್ಮೆ ಬೆಳೀತಾ ಇದ್ದೀವಿ. ಅಡಿಕೆ ಮತ್ತು ರೇಷ್ಮೆ ಜಾಯಿಂಟ್ ಐತಿ. ಗೋಧಿ, ಗೊಂಜಾಳ ಪ್ರತಿ ವರ್ಷ ಬೆಳೀತಾ ಇದ್ದೀವಿ. ಶೇಂಗಾ ಐತಿ, ತೊಗರಿ ಐತಿ, ಎಲ್ಲನೂ ಸಹಿತ ನಾವು ಬೆಳಿತೀವಿ. ಬೆಳೆಯೋದ್ರೊಳಗಿನ ಪ್ರಶ್ನೆ ಇಲ್ಲ. ದನ ಸಹಿತ ನಾವು ವ್ಯವಸ್ಥಿತವಾಗಿ, ಯಾಕಂದರೆ ದನಗಳನ್ನ ನಾವು ಓಪನ್ ತಿರುಗಾಡ್ತಕ್ಕಂಥ ಸಿಸ್ಟಮ್ ತಾವು ನೋಡಿದ್ರಿ. ಈಗಾಗಲೇ ನಮ್ಮ ದನ ಗ್ರೌಂಡ್ ಕಂಪೌಂಡ್ ಕಟ್ಟಿದ್ದೀನಿ, ನಡು ದನ ಓಡಾಡ್ತಾವೆ. ನಾವು ದನಗಳ ಕಾಲಾಗಿಂದ ಏನೂ ತೆಗೆಯಂಗಿಲ್ಲ. ನಾವು 3-4 ತಿಂಗಳಿಗೊಮ್ಮೆ ಡೈರೆಕ್ಟ್ ತೆಗೆದೋದು, ನಾವು ಹೊಲಕ್ಕೆ ಹಾಕ್ತಕ್ಕಂಥ ಸಿಸ್ಟಮ್ ಮಾಡಿದ್ದೀವಿ.
1: ಅದೇ ರೀತಿ ಈಗ ತಮ್ಮ ಮುಖ್ಯ ಬೆಳೆ ಅಂದರೆ ದ್ರಾಕ್ಷಿ ಅಂತ ಹೇಳ್ಬೋದು. ಈ ದ್ರಾಕ್ಷಿಯನ್ನು 1 ಎಕರೆ ಬೆಳೀತಾ ಇದ್ರಿ ತಾವು?
2: ನಮ್ಮದು 1 20 ಎಕರೆ ದ್ರಾಕ್ಷಿ ಇತ್ತು. 1-5 ಎಕರೆ ಅದು 25 ವರ್ಷದ ದ್ರಾಕ್ಷಿ ಇರೋದ್ರಿಂದ ಅದನ್ನು ತೆಗೆದೀವಿ. ಸುಮಾರು 15 ಎಕರೆ ಐತಿ. 15 ಎಕರೆ ದ್ರಾಕ್ಷಿ ಇದೆ.
1: ಈಗ ತಾವು ದ್ರಾಕ್ಷಿ ಹಚ್ಚುವ ಸಮಯದಲ್ಲಿ ಈ ಭೂಮಿಯನ್ನು ಹದಗೊಳಿಸಬೇಕಾಗತ್ತೆ, ಅದಕ್ಕೆ ತಾವು ಯಾವ ರೀತಿಯ ಭೂಮಿಯನ್ನು ರೆಡಿ ಮಾಡ್ಕೊಂಡ್ರಿ?
2: ನಾವು 25 ವರ್ಷದ ಹಿಂದೆ ಹಚ್ಚಿದಾಗ, ಸುಮಾರು 2000 ಇಸವಿಯೊಳಗೆ ಹಚ್ಚಿದಾಗ ನಮ್ಮದು ಕಲ್ಲು ಜಮೀನು ಇತ್ತು. ಅದನ್ನು ಬ್ಲಾಸ್ಟಿಂಗ್ ಹಾಕಿ 3 ಫುಟ್ ಡೆಪ್ತ್ ಮಾಡಿ ಅದಕ್ಕೆ ಬೇರೆ ಕಡೆಯಿಂದ ಎರಿಮಣ್ಣು ಹಾಕಿ ಪ್ಲ್ಯಾಂಟೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಅದಾದ ನಂತರ ಈಗ ಅಚ್ಚಗಡೆ ಉಳಿದಂಥ ಹೊಲಕ್ಕೇನಿಲ್ಲ, ನಾರ್ಮಲ್ ಆಗಿನೇ ಬೆಳ್ಕೋತಕ್ಕೆ ಬಂದೀವಿ. ಅದನ್ನು ಉದ್ದ ಅಳತಿನೂ ಹೇಳಿದ್ರೆ ಅದನ್ನು ಕ್ಲಾರಿಟಿ ಹೇಳ್ಬೋದು ನಾವು. ಯಾಕಂದರೆ ಮೊದಲು ನಾವು 12-6 ಹಚ್ತಾ ಇದ್ವಿ, ಸುಮಾರು 20-25 ವರ್ಷದಿಂದ 12 ಫುಟ ಸಾಲಿನ ಸಾಲಿಗೆ, ಗಿಡದಿಂದ ಗಿಡಕ್ಕೆ 6 ಫುಟ್ಗಳು. ಅದಾದ ನಂತರ 11 ಫುಟ್ ಸಾಲಿನ ಸಾಲಿಗೆ, ಗಿಡದಿಂದ ಗಿಡಕ್ಕೆ 5 ಫುಟ್ ಹಚ್ಕೊತ ಬಂದ್ವಿ. ಈಗ ಮತ್ತು ಅದಾದ ನಂತರ 9 ಸಾಲಿನ ಸಾಲಿಗೆ, ಗಿಡದಿಂದ ಗಿಡಕ್ಕೆ 4 ಐತಿ. ಅದಾದ ನಂತರ ನಾವು ಟೆಸ್ಟ್ ಮಾಡ್ಬೇಕು ನಾವು ಪರ್ಸನಲ್ ಅಂತೇಳಿ, 1-3 ಎಕರೆ ನಾನೇನು ಮಾಡಿದ್ದೀನಿ, ಸಾಲಿನ ಸಾಲಿಗೆ 8 ಐತಿ, ಗಿಡದಿಂದ ಗಿಡಕ್ಕೆ 4 ಐತಿ. ಇವೆಲ್ಲ ಥರದ ಪದ್ಧತಿ ಹಚ್ಚಿದ್ವಿ. ನಮ್ಮಲ್ಲಿರ್ತಕ್ಕಂಥ ಮೊದಲು ಮೂಲ ನಮ್ಮಲ್ಲಿ ಥಾಮ್ಸನ್ ಅಷ್ಟೇ ಬೆಳೀತಾ ಇದ್ರು. ಥಾಮ್ಸನ್ ಐತಿ, ಸೂಪರ್ ಸೋನಾಕ ಐತಿ, ಮಾಣಿಕ್ ಚಮನ್ ಐತಿ, ಅನುಸ್ಕ ಐತಿ. 3-4 ವೆರೈಟಿ ನಮ್ಮಲ್ಲಿ ಎದುರಿಸೋದು ಅದಾವೆ.
1: ಈ ದ್ರಾಕ್ಷಿ ನರ್ಸರಿನ ತಾವು ಬೆಳೆದ್ರಿ ಅಂತಲೂ ಹೇಳಿದ್ರೆ ಏನು ತಪ್ಪಾಗಲಿಕ್ಕಲ್ಲ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಈಗ ತಾವು ದ್ರಾಕ್ಷಿ ತಳಿಗಳ ಅಂತರಗಳನ್ನು ತಾವು ಹೇಳ್ತಾ ಇದ್ರಿ, ಇದರಲ್ಲಿ ಯಾವುದು ಸೂಕ್ತ ಅಂತ ಹೇಳ್ತೀರಿ ನಮ್ಮ ರೈತರು ಬೆಳೆಯೋಕೆ?
2: ನಮ್ಮ ರೈತರು ಬೆಳೆಯಲಿಕ್ಕೆ ದ್ರಾಕ್ಷಿ ಸೂಕ್ತ ಅಂದರೆ, ಒಂದು ನಾರ್ಮಲ್ ಆಗಿ ಬರತಕ್ಕಂಥ ಮೊಣಕು ಮಾಡಲಿಕ್ಕೆ ಥಾಮ್ಸನ್ ಒಳ್ಳೆಯದಾಗ್ತೈತಿ. ಮಾರ್ಕೆಟು ಮತ್ತು ಮೊಣಕ್ಕೆ ಎರಡಕ್ಕೂ ನಡೀತಕ್ಕಂಥದ್ದು ಮಾಣಿಕ್ ಚಮನ್ ಇದೆ. ಪ್ಯೂರ್ಲಿ ನಾವು ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಅನುಸ್ಕಾ ಭಾಳ ಬೆಸ್ಟ್ ವೆರೈಟಿ. ಯಾಕಂದರೆ

0: ನಾವು ಈಗ 5ನೇ ಬೆಳೆ ತೆಗಿತಾ ಇದ್ದೀವಿ, ಒಂದು ವರ್ಷ ಫೇಲ್ ಇಲ್ಲ ಅದು. ಇವು ಉಳ್ದದ ಬೆಳೆ ಒಂದು 3-4 ವರ್ಷಕ್ಕೊಮ್ಮೆ ವೇರಿಯೇಷನ್ ಆಗ್ತಿರ್ತಾವೆ. ಸೂಪರ್ ಸೋನಾಕನೂ ಚೆನ್ನಾಗೈತಿ, ಅದು ಚೆನ್ನಾಗೈತಿ. ಮಾರ್ಕೆಟ್ ಇವು ಅನುಷ್ಕಾ ಮತ್ತು ಸೂಪರ್ ಸೋನಾಕ ಮಣುಕ್ಕೆ ಸರಿಯಾಗಿ ಆಗುದಿಲ್ಲ. ಇವು ಮಾಣಿಕ್ಯ ಮನು ಮತ್ತು ಥಾಮ್ಸನ್ ಮಣುಕ್ಕೆ ಚೆನ್ನಾಗಿ.
1: ಅದೇ ರೀತಿ ಈಗ ತಾವು ನಾಟಿ ಪದ್ಧತಿಯ ಸಮಯದಲ್ಲಿ ಈ ದ್ರಾಕ್ಷಿಗೆ ಯಾವ ರೀತಿಯಾದಂಥ ಪೋಷಕಾಂಶಗಳನ್ನು ತಾವು ಒದಗಿಸಿದ್ರಿ ಮೊದಲಿಗೆ?
0: ನಾವು ಮೂಲ ಅದಕ್ಕೆ ನಮ್ಮಲ್ಲಿ ಕೆಂಪು ಜಮೀನು ಇತ್ತಂದ್ರೆ ಅದಕ್ಕೆ ನಾವು ಸ್ವಲ್ಪ ಕರಿಮಣ್ಣನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡೀವಿ. ತಳಗೊಬ್ಬರ ತಿಪ್ಪಿ ಗೊಬ್ಬರ ಹಾಕ್ತೀವಿ. ಅದಾದ ನಂತರ ಉಳಿದದ್ದೇನು ಹಂಗೆ ನಾವು ಇದನ್ನು ಮಾಡಿಲ್ಲ. ನಾವು ಪ್ರತಿ ವರ್ಷ ಬ್ಯಾಸಿಗೆ ಒಳಗೆ ಈ ಕಬ್ಬಿನ ರೌದಿ ಬಂಡಲ್ ಕಟ್ಟಿ ದ್ರಾಕ್ಷಿ ಬಡ್ಡಿಗಳಿಗೆ ಹಾಕ್ತೀವಿ. ಅದು ಹಾಕೋದ್ರಿಂದ ಕೆಲವೊಂದು ಅಲ್ಲೇ ಮಳೆ ಹುಳ ಉತ್ಪತ್ತಿಯಾಗಿ ಅದು ನಮಗೆ ಬೆಳಿಗ್ಗೆ ಉಪಯೋಗ ಆಗುತ್ತೆ.
1: ಅಂದ್ರೆ ತಾವು ಈ ಮಲ್ಚಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಎರೆಹುಳುಗಳ ಉತ್ಪನ್ನವಾಗಿ ಅಲ್ಲಿ ಎರೆಹುಳು ಗೊಬ್ಬರ ತಯಾರಾಗಿ ನಿಮ್ಮ ಭೂಮಿಗೆ ತೇವಾಂಶವನ್ನು ಹೆಚ್ಚಾಗಿ ಮಾಡ್ತಾವಂತ ತಾವು ಹೇಳ್ತಾ ಇದ್ರಿ.
0: ನಮ್ಮ ಇಲ್ಲಿ ಆ ತೇವಾಂಶ ಹೆಚ್ಚು ಮಾಡೋದ್ರ ಜೊತೆಗೆ ನಮ್ಮ ಎಲ್ಲ ಬೋರ್ವೆಲ್ಗಳು ಚೆನ್ನಾಗಿದ್ದರೂ ಸಹಿತ ಇಲ್ಲೆಲ್ಲ ಕೃಷ್ಣಾ ನದಿ ಮೇಲೆ ನಮ್ಮ ನೀರಾವರಿ ಇದೆ. ನಾವು ಹೊಳೆಯಿಂದ ಸುಮಾರು 3-4 ಲೈನ್ ಇದ್ದಾವೆ. ಅವು ಎಲ್ಲ ಜಮೀನುಗಳಿಗೆ ಬೇರೆ ಬೇರೆ ಲೈನ್ ಇರೋದ್ರಿಂದ ಅವು ಇದು ಬೋರ್ವೆಲ್ ನೀರ್ಕಿತಲು ಕೃಷ್ಣಾ ನದಿ ಬೆಳೆಗಳಿಗೆ ಭಾಳ ಸೂಕ್ತದಂಥದ್ದು. ಮತ್ತು ಬ್ಯಾಸಿಗೆ ಟೈಮ್ನಲ್ಲಿ ಒಂದು 2-3 ತಿಂಗಳು ನೀರು ಇರೋದಿಲ್ಲ, 2 ತಿಂಗಳು. ಅವಾಗ ಎಲ್ಲ ಬೋರ್ವೆಲ್ಗಳನ್ನು ಯೂಸ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ.
1: ಅದೇ ರೀತಿ ಈ ದ್ರಾಕ್ಷಿಯನ್ನು ಯಾವ ಸಮಯದಲ್ಲಿ ತಾವು ಚಟ್ನಿ ಮಾಡ್ತೀರಿ?
0: ನಾವು ಅಕ್ಟೋಬರ್ನಲ್ಲಿ ಚಟ್ನಿ ಮಾಡ್ತೀವಿ, ಏಪ್ರಿಲ್ನಲ್ಲಿ ಕಡ್ಡಿ ಚಟ್ನಿ ಮಾಡ್ತೀವಿ. ಅಕ್ಟೋಬರ್ನ ಹಿಡ್ಕೊಂಡು ಒಂದು ತಿಂಗಳು ಹೆಚ್ಚು ಕಡಿಮೆ ಅದು ಮೇಜರ್ ಮಾಡೋದು ಅಕ್ಟೋಬರ್ನಲ್ಲಿ ಮಾಡಿದರೆ ಉತ್ತಮ. ಅಕ್ಟೋಬರ್ದಾಗ ಮಾಡೋದ್ರಿಂದ ರೋಗ ರುಜಿನಗಳು ದ್ರಾಕ್ಷಿ ಕಮ್ಮಿ ಆಗ್ತವೆ. ಅದಕ್ಕೆ ಕಾಯಿ ಚಟ್ನಿ ನಾವು ಅಕ್ಟೋಬರ್ನಾಗೆ ಮಾಡ್ತೀವಿ.
1: ಈಗ ತಾವು ಮಾತಾಡ್ತಾ ಹೇಳಿದ್ರಿ ರೋಗ ರುಜಿನಗಳು ಬರ್ತಾವ ಅಂತೇಳಿ, ಈ ತಮ್ಮ ದ್ರಾಕ್ಷಿಗೆ ಯಾವ ರೋಗಗಳು ಬಂದಿದ್ದು?
0: ನಮ್ಮಲ್ಲಿ ದವಣಿ ಬಂದಿರ್ತಾವೆ, ಅದ್ರ ಜೊತೆಗೆ ಮಿಲಿಬಾಗು, ಇನ್ನೂ ಅನೇಕ ಬೇರೆ ಬೇರೆ ರೋಗಗಳು ಬಂದಾಗ ನಾವು ಈ ಔಷಧಗಳನ್ನು ಸಿಂಪಡಣೆ ಮಾಡಲೇಬೇಕಾಗ್ತೈತಿ. ಅದು ಅನಿವಾರ್ಯ ಐತ್ರಿ. ಮೊದಲೆಲ್ಲ ನಾವು ಮ್ಯಾನ್ಯುವಲ್ ಮಾಡ್ತಿದ್ವಿ, ಈಗೆಲ್ಲ ಟ್ಯಾಕ್ಟ್ರ್ ಮುಖಾಂತರ ಔಷಧ ನಾವು ಹಿಡಿತಕ್ಕಂಥ ವ್ಯವಸ್ಥೆ ಐತಿ. ಅದಕ್ಕೆ ಒಂದೇ ಕಂಪ್ನಿ ಅಂತ ಹೇಳೋಕ್ಕಾಗೋದಿಲ್ಲ, ಭಾಳ ಕಂಪ್ನಿಗಳು ಬಂದಾವೆ. ಅದಕ್ಕೆ ರೈತರಿಗೆ ಒಂದು ವಿನಂತಿ ಏನು ಮಾಡೋದಪ್ಪ ಅಂದರೆ, ಕಂಪ್ನಿಗಳು ಸರಿಯಾಗಿ ಅದಾವಿಲ್ಲೋ ಅಥವಾ ಅವೆಲ್ಲ ಟೆಸ್ಟ್ ಅದಾವಿಲ್ಲೋ ಅವೆಲ್ಲ ಮಾಡಿ ಯಾವ ನಮಗೆ ರಿಸಲ್ಟ್ ಕೊಡ್ತಾವೆ ಅದನ್ನು ಚೆಕ್ ಮಾಡಿ ಹೊಡೆದ್ರಿಂದ ಭಾಳ ಉತ್ತಮ. ಯಾಕಂದರೆ ಮೋಸ್ಟ್ ಎಲ್ಲದರಲ್ಲಿ ನಡೆದೈತಿ. ಯಾವುದೇ ಒಂದು ಔಷಧ ತೊಗೊಂಡ್ರೂ ಅದು ಒರಿಜಿನಲ್ ಐತಿ ಅಲ್ಲೋ ಅಂತ ಒರಿಜಿನಲ್ ಇದ್ದರೂ ಸಹಿತ ನಾವು ಸಂಶಯ ಕಾಡ್ತೈತಿ ಪ್ರತಿಯೊಬ್ಬರು ಐತಿ. ಅದು ರಿಸಲ್ಟ್ ನಾವು ತೊಗೊಂಡ್ರೆ ಹೊಡಿಚಲೋ. ಭಾಳ ಕಂಪ್ನಿಗಳು ಹುಟ್ಕೊಂಡವು, ಭಾಳ ವೆರೈಟಿಗಳು ಬರ್ತಾವೆ. ಯಾವುದೇ ಅಡ್ವರ್ಟೈಸ್ ಮಾಡಿದರೆ ನಮ್ಮ ರೈತರಿಗೆ ಒಂದು ವಿನಂತಿ ಅಂದ್ರೆ ಏನು, ಅದು ಇರ್ತಕ್ಕಂಥ ಔಷಧ ಯಾವುದೇ ಕಂಪ್ನಿ ಇದ್ರೂ ಅದು ನಮ್ಮ ರಿಸಲ್ಟ್ ಐತಿಲ್ಲೋ ಅನ್ನೋದನ್ನು ಚೆಕ್ ಮಾಡೋದು ಭಾಳ ಉತ್ತಮ.
1: ಅದೇ ರೀತಿ ಈಗ ತಾವು ಕಾಯಿಗಳನ್ನು ಹಿಡಿತೀರಿ ದ್ರಾಕ್ಷಿಯಲ್ಲಿ, ಈ ದ್ರಾಕ್ಷಿಯನ್ನು ತಾವು ಹಣ್ಣನ್ನು ಮಾರಾಟ ಮಾಡ್ತೀರಿ ಅಥವಾ ಮಣುಕ್ ಮಾಡ್ತೀರಿ?
0: ನಮ್ಮದು ಎರಡೂ ಇದೆ. ನಮ್ಮದು ಅನುಸ್ಕಾತ್ ಅನ್ನೋ ವೆರೈಟಿ ಹೇಳಿದ್ನಲ್ಲ, ಅದನ್ನು ಮಾರ್ಕೆಟಿಂಗ್ ಮಾಡ್ತೀವಿ. ಮುಂದೆ ಸೂಪರ್ ಸೋನಕ ಅಂತ ಹೇಳಿದ್ನಲ್ಲ, ಅದನ್ನು ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ಮಣುಕ್ ಮಾಡ್ತಕ್ಕಂಥದ್ದು ಥಾಮ್ಸನ್ನ ಮತ್ತು ಇನ್ನೊಂದು ಮಾಣಿಕ್ಯಮನ್ನ, ಇವೆರಡನ್ನು ಮಾತ್ರ ಮಣುಕ್ ಮಾಡ್ತೀವಿ.
1: ಈಗ ತಾವು ಹಣ್ಣನ್ನು ಯಾವ ಮಾರುಕಟ್ಟೆಗೆ ಮಾರಾಟ ಮಾಡ್ತೀರಿ?
0: ನಮ್ಮಲ್ಲಿ ಇಲ್ಲಿ ನಾವು ಎಲ್ಲಿ ಕಟಾವು ಮಾಡ್ಕೊಂಡು ತೊಗೊಂಡು ಹೋಗಿಲ್ಲ ಇನ್ನ ತನಕ ನಾವು ಮಾರ್ಕೆಟಿಗೆ. ನಮ್ಮ ಕಾಯಿ ಮಾರ್ಕೆಟು ಬೆಂಗಳೂರು ಹೋಗ್ತೈತಿ ರೀ, ಹೈದರಾಬಾದ್ ಹೋಗ್ತೈತಿ. ಇಲ್ಲಿ ನಾವು ಏಜೆಂಟ್ ಬಂದು ತೊಗೊಂಡು ಅವ್ರ ಕಟ್ ಮಾಡಿ ಇಲ್ಲೇ ನಮ್ಮ ಜಾಗ ಮೇಲೆ ಕಟಾವು ಮಾಡಿಸ್ಕೊಂಡು ಜಾಗ ಮೇಲೆ ಪೇಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಅವ್ರು. ಇಲ್ಲೇ ನಾವು ಅಲ್ಲಿ ಹೋದು ನಾವು ಹಾನಿ ಹಾಕೋ ಇದನ್ನ ಹಾಕೋ ಅಂತ ತಿಳ್ಕೊಂಡು 1 ರೂಪಾಯಿ 2 ರೂಪಾಯಿ ವೇರಿಯೇಷನ್ ಆದರೂ ಸಹಿತ ಇಲ್ಲಿ ಡೈರೆಕ್ಟ್ ಪಡಕ್ಕೆ ಬರ್ತಾರೆ, ಅವರು ಕಟ್ ಮಾಡ್ಕೋತಾರೆ, ತೂಕ ಮಾಡ್ತೀವಿ, ಪೇಮೆಂಟ್ ಮಾಡಿದ ನಂತರ ಗಾಡಿ ಬಿಡ್ತೀವಿ.
1: ಅದೇ ರೀತಿ ಈಗ ತಾವು ಮಣುಕನ್ನು ಕೂಡ ಮಾಡ್ತಾನೆ ಅಂತ ಹೇಳಿದ್ರಿ, ಆ ಮಣುಕಿನ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಮಾಡ್ಕೊಂಡ್ರಿ?
0: ಮಣುಕು ಬಿಜಾಪುರ ಮತ್ತು ಸಾಂಗ್ಲಿ ಎರಡು ಕಡೆ. ಇಲ್ಲಿ ಬಿಜಾಪುರಲ್ಲಿ ರುಣಾನ ಹೋಗ್ತೈತಿ, ಸಾಂಗ್ಲಿ ಒಳಗೆ ಅಲ್ಲಿ ನಮ್ಮ ಇನ್ನೊಬ್ಬ ಅನುಪದ್ದಾರ ನಮ್ಮ ರಿಲೇಷನ್ ಅಲ್ಲಿ ಹೋಗ್ತದೆ.
1: ಅದೇ ರೀತಿ ಈಗ ತಾವು ಹಣ್ಣುಗಳನ್ನು ಕೂಡ ಮಾರಾಟ ಮಾಡ್ತೀರಿ, ಮಣುಕನ್ನು ಕೂಡ ಮಾರಾಟ ಮಾಡ್ತಾನೆ ಅಂತ ಹೇಳಿದ್ರಿ, ಈ ಒಂದು ಎಕರೆಗೆ ಎವರೇಜ್ ಪ್ರತಿ ಎಕರೆಗೆ ಎಷ್ಟನ್ನು ಇಳುವರಿ ಬರ್ಬೋದು?
0: ಪ್ರತಿ ಎಕರೆಗೆ ಭಾಳ ನಾವು ನಮ್ಮಲ್ಲಿ ಒಂದು ಏನಾಗ್ತದೆ ಅಂದರೆ, ಪ್ರತಿ ರೈತರದಂದ್ರೆ ಹಸಿಕಾಯಿ 20 ಟನ್ ತನೂ ತೆಗಿಬೋದು. ಆದರೆ ಅದನ್ನು ಎವರೇಜ್ 15-16 ಟನ್ ತೆಗೆದ್ರೆ ಉತ್ತಮ. ಅದು 20 ಟನ್ ತೆಗೋದ್ರಿಂದ ನೀವು ಮಾರ್ಕೆಟಿಂಗ್ ನಡೀತೈತೆ. ಅದು ನಾವು ಮಣುಕಿಗೆ 20 ಟನ್ ತೆಗಿಲಾಕ 18 ಟನ್ ತೆಗೆದೀವಿ ಅಂದರೆ ನಮ್ಮಲ್ಲಿ ಎವರೇಜ್ ಬೀಳುವುದಿಲ್ಲ. ಮಣುಕ್ ನೀವು 10-15 ಟನ್ ತೆಗೆದ್ರೆ ಅಂದರೆ ಎವರೇಜ್ 3-3.5 ಟನ್ ಮಣುಕ್ ಬಿದ್ದರೆ ಉತ್ತಮ. ನಾವು 4 ಟನ್ 5 ಟನ್ ಬೀಳ್ತೈತೆ ಅಂದಿವ್ರು ಬೀಳಂಗಿಲ್ಲ, ಅದು ಮಣುಕ ಜೋಳ ಆಗ್ತೈತಿ. ಅದಕ್ಕೆ 15 ಹಸಿಕಾಯಿ ತೆಗೆದೀವಿ ಅಂದರೆ ಅದು ಒಳ್ಳೆ ಉತ್ತಮ ಬೆಳೆ, ಭೂಮಿಗೂ ಚಲೋ ಅಥವಾ ನಾವು ಮಣುಕಾಗಲಿ ಮಾರ್ಕೆಟಿಂಗ್ಗೂ ಚಲೋ.
1: ಈಗ ದ್ರಾಕ್ಷಿಯನ್ನು ಸಾವಯವದಲ್ಲಿ ಬೆಳೀತಾರೆ ಅಥವಾ ರಾಸಾಯನಿಕದಲ್ಲಿ ಬೆಳೀತಾರೆ?
0: ನಾವು ಸಾವಯವ ಬೆಳೆಯೋಕ್ಕಾಗಿಲ್ಲ, ಯಾಕಂದರೆ ಸಂಪೂರ್ಣ ಸಾವಯವಕ್ಕೆ ನಾವು ಇನ್ನೂ ಎಳಗೋದು ಭಾಳ ಕಷ್ಟ ಆಯ್ತು. ಯಾಕಂದರೆ ರೀ ಇವತ್ತು ಪರಿಸ್ಥಿತಿ ಒಳಗೆ ಗೊಂಜಾಳಕ್ಕೆ ರೋಗ ಇದ್ದಿದ್ದಿಲ್ಲ ಮೊದಲು, ಅದು ಅನಿವಾರ್ಯತೆ ಆಗೈತಿ. ಜೋಳಕ್ಕೆ ರೋಗ ಇದ್ದಿಲ್ಲ, ಅದಕ್ಕೂ ಅನಿವಾರ್ಯತೆ ಆಗಿದೆ. ಕಡ್ಲಿ ಗೋಧಿ ಏನು ಬಂದರೂ ಸಹಿತ ಔಷಧ ಸಿಂಪಡಣೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿಬಿಟ್ಟೈತಿ. ಅದಕ್ಕೆ ನಮ್ಮ ರೈತರ ತಲೆಯೊಳಗೆ ಇನ್ನೊಂದು ಏನಾಗಿತ್ತು ಅಂದರೆ ಔಷಧ ಹೊಡಿಲಿಲ್ಲ ಅಂದರೆ ಬೆಳೆ ಬರಂಗಿಲ್ಲ ಅನ್ನೋಂಥ ಮೈಂಡ್ ಸೆಟ್ ಆಗೈತಿ. ಅದು ನಾವು ಅದಕ್ಕೆ ಆಡಬೇಕಾದ್ರೆ ನಾವು ಭಾಳ ದೂರ ಐತಿ. ಆದರೂ ಕೆಲವೊಂದು ಎಕರೆ 2 ಎಕರೆ ಮಾಡ್ಕೋತ ಮಾಡ್ಕೋತ ಪೂರ್ಣ ಹೋಗಿ ಚಲೋ ಸಾವಯವಕ್ಕೆ. ಅದಕ್ಕೆ ನಮ್ಮ ಇನ್ನೂ ಸಾವಯವ ಮಾಡಿಲ್ಲ ನಾವು. ನಾವು ಅದನ್ನು ಸುಳ್ಳು ಸಂದೇಶ ಕೊಟ್ಟು ತಪ್ಪಾಗಬಾರ್ದು, ಸಾವಯವ ಮಾಡಿಲ್ಲ ನಾವು, ರಾಸಾಯನಿಕನ ಸಿಂಪಡಣೆ ಮಾಡಿ ಬೆಳೀತಕ್ಕಂಥ ಪದ್ಧತಿ.
1: ಅಂದರೆ ಈಗ ತಾವು ದ್ರಾಕ್ಷಿಗೆ ಏನೈತಿ

0: ಮೊದಲು ಈಗ ಮಲ್ಚಿಂಗ್ ಆಗಲಿ ಮತ್ತು ಅವಕ್ಕೆ ತಿಪ್ಪೆ ಗೊಬ್ಬರ ಮತ್ತು ಅದರಲ್ಲಿ ಈ ಗೋಮೂತ್ರಗಳನ್ನು ತಾವು ಬಿಡ್ತೀರಿ ಸ್ಲರಿ ಮುಖಾಂತರ. ಹಾಂ, ಇದನ್ನು ತಾವು ಸಾವಯವ ಮಾಡ್ಕೊಂಡ ಅಂದರೆ ಈಗ ವಾತಾವರಣದ ವೈಪರೀತ್ಯದಿಂದಾಗಲಿ ಅಥವಾ ಒಂದಿಷ್ಟು ಕ್ರಿಮಿಕೀಟಗಳ ಅಥವಾ ರೋಗ ರುಜಿನಗಳ ಹಾವಳಿಯಿಂದ ಆದರೆ ಅವುಗಳಿಗೆ ತಾವು ಮಾತ್ರ ರಾಸಾಯನಿಕನ ಸಿಂಪಡಣೆ ಮಾಡ್ತೀರಿ ಅಂತ ಹೇಳ್ಬೋದು.
1: ಹ್ಞೂ, ರಾಸಾಯನಿಕ ಮಾಡ್ತೀವಿ ರೀ. ಇನ್ನೊಂದು ಏನಾಗುತ್ತೆ ಇವತ್ತಂದ್ರೆ, ಸ್ವಂತ ಯಾರು ಅಗ್ರಿಕಲ್ಚರ್ ಮಾಡ್ತಾರಲ್ಲ ಅವ್ರು ಸಾವಯವ ಮಾಡಲಿಕ್ಕೆ ಭಾಳ ಅವ್ರಿಗೆ ಸಾಧ್ಯತೆ. ಯಾಕೆ ಸಾಧ್ಯತೆ ಅಂದರೆ ಎಲ್ಲ ಲೇಬರು ಅವು ಮನೆಯಾಗಿರ್ತಾರೆ, ಸಾವಯವ ಮಾಡಿದ್ರೂ ಅವ್ರಿಗೆ ಹೆಚ್ಚಿನ ಲಾಭ ಆಗ್ತೈತಿ. ನಮ್ಮಂಥವರು ಲೇಬರ್ ಮೇಲೆ ಇದ್ರ ಮೇಲೆ ಮಾಡೋಂಥವ್ರಿಗೆ ಸ್ವಲ್ಪ ಕಷ್ಟ ಐತಿ, ಆದರೂ ನಮ್ಗೆ ಅನಿವಾರ್ಯ ಐತಿ, ಮುಂದಿನ ದಿನಮಾನದಾಗ ನಾವು ಮಾಡಲೇಬೇಕಾಗೈತಿ.
0: ಅದೇ ರೀತಿ ಈಗ ತಾವು ಇನ್ನೊಂದು ವಾಣಿಜ್ಯ ಬೆಳೆ ಅಂತಂದ್ರೆ ಕಬ್ಬು ಅಂತೇಳಿ ಹೇಳ್ತೀರಿ. ಈ ಕಬ್ಬನ್ನು ತಾವು ಎಷ್ಟು ಎಕರೆ ಬೆಳೆದಿರಿ?
1: ಸುಮಾರು 40-45 ಎಕರೆ ಕಬ್ಬು ಐತ್ರಿ. ಇನ್ನು ಕೆಲವೊಂದು ಪಾಲೆ ಅದಾವೆ, ಕೆಲವೊಂದು ಸ್ವಂತ ಅದಾವೆ, ಅವು ಎಲ್ಲ ರೈತರಿಗೆ ತೊಗೊಂಡು ಎಲ್ಲ ಕಬ್ಬು 40-45 ಎಕರೆ ಸುಮಾರು ನಾವು 40-45 ವರ್ಷ ಹಿಡ್ಕೊಂಡು ಕಬ್ಬು ನಮ್ಮಲ್ಲಿ ಹಿಡ್ಕೊಂಡು ಐತೆ ನಮ್ಮಲ್ಲಿ ಬೆಳೀತಾ ಇದ್ದೀವಿ. ಮೊದಲು ನಾವು ಸ್ವಂತ ಗಾಣ ಮಾಡ್ತಿದ್ದೀವಿ, ಈಗೆಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಹೋಗ್ತಾವೆ.
0: ಈಗ ತಾವು ಯಾವ ವೆರೈಟಿನ ತಾವು ಬೆಳೀತಾ ಇದ್ರಿ?
1: ನಮ್ಮಲ್ಲಿ 265 ಐತ್ರಿ, ಇನ್ನೊಂದು 15-73 ಐತಿ, ಇನ್ನೊಂದು ಈಗ ಹೊಸದ ಅದಕ್ಕೆ ಮಂಡೆ ಅಂತೀವಿ ನಾವು. ಆ ಮಂಡೆ ತಳಿನೂ ಐತಿ, ಆದರೆ ಅವು ಕೆಲವೊಂದು ಬೇರೆ ಬೇರೆ ವೆರೈಟಿ ಈಗ ಹೊಸವು ಬಂದಾವೆ. ಆ ಹೊಸ ಒಂದು ವೆರೈಟಿನೂ ಅಂದರೆ ಈ ಮಂದಿ ತಲೆಯೊಳಗೆ ಅವು ನಂಬರ್ಗಳು ಹೇಳಿದ್ರೆ ಗೊತ್ತಾಗೋದಿಲ್ಲ. ಮಂಡೆ, ಸಂಕೇಶ್ವರ, ಗಂಗಾವತಿ ಹಿಂಗೆ ಅನ್ಕೋತ ಬಂದು ಬಂದೈತಿ ನಮ್ದು. ಈಗೆಲ್ಲನೂ ಸಹಿತ ಅವು CNK ನಂಬರು ಅವು ಇವು ಕಂಟಿನ್ಯೂ ಈಗ ಹೇಳಕ್ಕೈತಾರೆ. ಮೂಲ ನಾವು ಹೋದಿವಿ ಅಂದ್ರೆ 40 ಬತ್ತಿದ್ರು, ಈಗಿನ ಅವ್ರಿಗೆ ಗೊತ್ತೈತಿಲ್ಲ ಗೊತ್ತಿಲ್ಲ. 40 ಅಂದ್ರೆ 40 ನಂಬರ್ ಇರ್ಬೋದು, ಅದು ಅದು 40 ನಂಬರ್ ಕಬ್ ಬತ್ತಿರ್ತೀವಿ. ಈಗಿಲ್ಲ ಅದು ವೆರೈಟಿ. ಅದಾದ ನಂತರ ಸಂಕೇಶ್ವರದ ಬತ್ತು, ಆಮೇಲೆ ಇನ್ನೊಂದು 36086 ಬತ್ತು, ಅವೆಲ್ಲ ನಂಬರ್ ಇದ್ದವು. ಅದಕ್ಕೆ ಅದು ಕ್ರಾಸಿಂಗ್ ಮಾಡಿ, ಗಂಗಾವತಿ ಕ್ರಾಸಿಂಗ್ ಮಾಡಿ ವೆರೈಟಿಗಳನ್ನ ತೆಗೆದಿರೋ ಅವ್ರು. ಗಂಗಾವತಿ ಅವರು 776 ನಂಬರ್ ಇತ್ತು. ಈಗ ಬೇರೆ ಬೇರೆ ಬೇರೆ ವೆರೈಟಿಗಳ ನಂಬರ್ ಇದ್ದು ಎಲ್ಲಕ್ಕೂ ಹಿಂದೂ ನಂಬರ್ ಇದ್ದು ಹಿಂದೂ ಅದಾವೆ. ಆದರೆ ಜನರ ಭಾವನೆ ಒಳಗೆ ಅವು ಎಲ್ಲಿ ಕ್ರಾಸಿಂಗ್ ಮಾಡಿರ್ತಾರಲ್ರಿ, ಯಾವ ಯೂನಿವರ್ಸಿಟಿ ಒಳಗೆ ರಿಸರ್ಚ್ ಮಾಡಿ ಆ ಕಬ್ಬಿನ ತಳಿದ ನಮ್ದು ಧಾರವಾಡ ಅಗ್ರಿ ಯೂನಿವರ್ಸಿಟಿ ಒಳಗಿಂದು ಸಂಕೇಶ್ವರ ಒಳಗೆ ರಿಸರ್ಚ್ ಹಾಕೈತಿ. ಸಂಕೇಶ್ವರ ಒಳಗೆ ರಿಸರ್ಚ್ ಆಗೋದ್ರಿಂದ ಸಂಕೇಶ್ವರ ಕಬ್ಬು ಅಂತಾರೆ. ಅವೆಲ್ಲ ಪ್ರತಿ ವರ್ಷವೂ 20 ಹೊಸ ಹೊಸ ವೆರೈಟಿ ಬರ್ತಾವೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ 265 ಜಾಸ್ತಿ ಐತಿ. ಅದಕ್ಕೆ ಫ್ಯಾಕ್ಟ್ರಿ ಅವ್ರು ಅದಕ್ಕೆ ಅಷ್ಟು ಮಹತ್ವ ಕೊಡೋಂಗಿಲ್ಲ, ಅದು ರಿಕವರಿ ಕಮ್ಮಿ ಬರ್ತೈತಿ. ಅದಕ್ಕೆ ಈಗ ಮತ್ತೆ ಬೇರೆ ಬೇರೆ ವೆರೈಟಿ ಬಂದಾವ. ಈಗ 15-73 ಚಲೋ ಐತೆ. ಅದು
0: ಈಗ ತಾವು ಕಬ್ಬನ್ನು ಸಾವಯವದಲ್ಲಿ ಬೆಳೀತಾರೆ ಅಥವಾ ರಾಸಾಯನಿಕದಲ್ಲಿ ಬೆಳೀತಾ ಇದ್ರಿ?
1: ಅದು ಸಾವಯವ ಬೆಳೆದಿಲ್ಲ ಇನ್ನು, ಅದು ರಾಸಾಯನಿಕ ಒಳಗೇನೆ ಇದೆ. ಆದರೆ ಬಳಕೆ ಕಮ್ಮಿ ಮಾಡ್ತೀವಿ, ಹಾಂ 2 ಸಲ ಅಷ್ಟೇ ಹಾಕ್ತೀವಿ, ಬಿಟ್ಟರೆ ಹಾಕುವುದಿಲ್ಲ ಹೆಚ್ಚಿಗೆ.
0: ಅವಕ್ಕೆ ತಿಪ್ಪೆ ಗೊಬ್ಬರ ಮತ್ತು ಈ ಗೋಮೂತ್ರಗಳನ್ನು ಬಿಡ್ತೀರಿ?
1: ಆ ಗೋಮೂತ್ರ ಬಿಡುವುದಿಲ್ಲ, ತಿಪ್ಪೆ ಗೊಬ್ಬರ ಹಾಕ್ತೀವಿ. ಒಂದು 3 ವರ್ಷಕ್ಕೆ ಒಂದು 3 ಎಕರೆ 4 ಎಕರೆ ಹಿಂಗೆ ಹಾಕ್ತೀವಿ. ಕಂಟಿನ್ಯೂ ಆಗುವುದಿಲ್ಲ. ಒಂದು 3 ಕೊಳ್ಳಿ ತೆಗೆದುಕೊಳ್ಳಿ ಅದಕ್ಕೆ ಎಲ್ಲಿದ್ರೆ ತಂದು ನಮ್ಮದು ಮಾಡಿ ಹಾಕ್ತೀವಿ.
0: ಅದೇ ರೀತಿ ಈಗ ತಾವು ಕಬ್ಬನ್ನು ಕಟಾವು ಮಾಡ್ತೀರಿ, ಆ ಸಮಯದಲ್ಲಿ ಅದರ ಕಬ್ಬಿನ ಪಳಿಗುಳಿಕೆಗಳು ಇರ್ತಾವೆ, ರವದಿ ಇರ್ತೈತಿ, ಅದನ್ನು ಸುಡ್ತೀರಾ ಅಥವಾ ಮತ್ತೇನು ಮಾಡ್ತೀರಿ?
1: ನಾವು ಮೊದಲು ಸುಡ್ತಿದ್ರು 10 ವರ್ಷದಿಂದ, ಈಗ 10 ವರ್ಷ ಈಚೆ ಸುಟ್ಟ ಇಲ್ಲ. ಅಲ್ಲೇ ಅದನ್ನು ಬಿಟ್ಟು ಬಿಡ್ತೀವಿ, ಬಿಟ್ಟನೆ ಆಮೇಲೆ ಅದನ್ನು ಈಗೊಂದು ಹೊಸದು ರೂಟ್ರ್ ಬಂದೈತಿ, ಅದು ನಡು ಗ್ಯಾಪ್ ಐತಿ, ಅಚ್ಚಿಕಿಚ್ಚಿಕ್ಕ ರೂಟ್ರ್ ಮಾಡಿ ಅದು ಕಟ್ ಮಾಡ್ತೈತಿ. ನಾವು ಒಂದು 2 ನೀರು ಹಾಕಿದ ಕೂಡಲೇ ಆಟೋಮೆಟಿಕ್ ಕಟ್ ಮಾಡ್ತೈತಿ.
0: ಅಂದ್ರೆ ರೌದಿನ ಅಲ್ಲೇ ಕಳೆಯುವಂತ ವ್ಯವಸ್ಥೆ ತಾವು ಮಾಡ್ತಾ ಇದ್ರಿ. ಇದರಿಂದ ತಮಗ ಏನಾಗತಿ, ಅತಿ ಫಲವತ್ತಾದಂತ ಒಂದು ಗೊಬ್ಬರವನ್ನ ಸಿಕ್ಕಂಗಾಗತ್ತೆ ಭೂಮಿಗೆ.
1: ಅದು 2 ಥರ ಲಾಭ ಐತೆ ರೈತರಿ. ಒಂದು ಫಲವತ್ತಾದ ಬೆಳೆ ಬೆಳಿಲಿಕ್ಕೂ ಉಪಯೋಗ ಆಗ್ತೈತಿ, ಇನ್ನೊಂದು ಕಸ ಹೇಳುವುದಿಲ್ಲ. ಅದು ನಾವು ಇಲ್ಲಿ ಮಲ್ಚಿಂಗ್ ಇದನ್ನ ಮಾಡಿದಂಗೆ ಆಗಿಬಿಡ್ತೈತಿ, ಕಸ ಹೇಳುವುದಿಲ್ಲ. ಅದು ಅದು ಒಂದು ಒಂದೇ ಕಬ್ಬು ಒಂದು 2-3 ಫೂಟ್ ಬರ್ತಾನೆ, ಕಸ ಹೇಳ್ಬಿಡುದಿಲ್ಲ. ಆ ಕಬ್ಬು ಎತ್ತರ ಆದ ಕೂಡಲೇ ಆಟೋಮೆಟಿಕ್ ಕಸ ಇರುವುದಿಲ್ಲ. ಅದು ಗ್ರೌಂದಿ ಬಿಡೋದ್ರಿಂದ ಕಸ ಹೇಳುದು ಒಂದು ಬೆಳಿಲಿಕ್ಕೆ 2 ಉಪಯೋಗ ಆಗುತ್ತೆ.
0: ಅದೇ ರೀತಿ ಈಗ ತಾವು ಕಬ್ಬಿನಲ್ಲಿ ಪ್ರತಿ ಎಕರೆಗೆ ಒಂದು ಎವರೇಜ್ ಎಷ್ಟು ಟನ್ ಇಳುವರಿ ಅಂತ ತಕ್ಕೊತ್ತೀರಿ?
1: ನಮ್ಮಲ್ಲಿ ಎವರೇಜ್ ಅಂದ ಕೂಡಲೇ ರೀ 70-80 ಬೆಳೆ ಅವ್ರದಾರೆ, 35-40 ಬೆಳೆ ಅವ್ರದಾರೆ. ನಾವು 50-60 ಭಾಳ ಚಲೋ ಬೆಳೆದೇವೆ ಅಂದ್ರೆ 50-55-60. ನಮಗೆ ಕಮ್ಮಿ ಅಂದರೆ 40-60 ನಮ್ಮ ಎವರೇಜ್ ರೀ. ಕೆಳಗೆ 40 ಮೇಲೆ 60 ನಮಗಿನ ಅಷ್ಟು ಹೈಯೆಸ್ಟ್ ಬೆಳೆಯೋಕ್ಕೆ ನಮಗಾಗಿಲ್ಲ. ಆದರೆ 80-90 ನಮ್ಮ ಬೀಗರದೆಲ್ಲ ಬೆಳೀತಾರೆ.
0: ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಪಶುಸಂಗೋಪನೆ ಕೂಡ ತಾವು ಮಾಡ್ತಾ ಇದ್ದೀನಿ ಅಂತೇಳಿ, ತಮ್ಮಲ್ಲಿ ಎಷ್ಟು ಹಸುಗಳ ಸಂಖ್ಯೆ ಇದೆ ರೀ?
1: ಈಗೊಂದು ತಾವು ನೋಡಿದ್ರಲ್ಲ ಒಂದು 10-12 ಹಸುಗಳದಾವೆ, ಒಂದು ಜವಾರಿ ಹಾಕ್ಲೈತಿ, ಇವು ಹಿಂಡು ಒಂದು 3 ಒಳಗಡೆ ಅದಾವೆ, ಉಳಿದದ್ದು ಓಪನ್ ಬಿಟ್ಟಿವಿ ನಾವು.
0: ಅದೇ ರೀತಿ ಈಗ ನಾನು ನೋಡಿದೆ ನಿಮ್ಮ ಹೊಲದಲ್ಲಿ ಈ ಒಂದು ರೌಂಡ್ ಕಾಂಪೌಂಡ್ ಕಟ್ಟಿ ಓಪನ್ ಏರಿಯಾದಲ್ಲಿ ಒಂದು 3-4 ಎಮ್ಮೆಗಳನ್ನು ಕಟ್ಟಿದ್ರಿ, ಅವುಗಳನ್ನು ಯಾಕೆ ಅಲ್ಲಿ ಕಟ್ಟಿದ್ರಿ ಅಂತ ಕೇಳ್ಬೋದಾ?
1: ಅವು ಕಟ್ಟಿಲ್ಲ, ಅದನ್ನು ಓಪನ್ ಬಿಟ್ಟು ಬಿಟ್ಟು ಅದನ್ನು. ಅಲ್ಲೇ ಮಾವಿನ ಗಿಡ ನೋಡಿರಿ, ಒಂದು ಕಡೆ ನೀಲಿ ಗಿಡ ಆಯಿತು, ಒಂದು ಕಡೆ ಬೇವಿನ ಗಿಡ ಆಯಿತು. ಅವು ಓಪನ್ ದಾವಣಿ ಮಾಡಿವೆ, ಓಪನ್ ನೀರಿಂದ ಮಾಡಿವೆ. ಯಾವಾಗ ಬೇಕಾವಾಗ ಅಲ್ಲಿಗೆ ಮೇವು ತಿನ್ನೋದು, ಅವು ಯಾವಾಗ ಬೇಕಾವಾಗ ನೀರು ಕುಡಿದು ಅಡ್ಡಾಡಿದ್ರದಿಂದ ದನಗಳು ಸಹಿತ ಕಾಲು ಸೈಲಾಕವು, ಅವು ಹೆಲ್ದಿ ಇರ್ತಾವೆ ಅನ್ನೋ ಅಂತ ವಿಚಾರ ಇಟ್ಕೊಂಡು ಆ ಗೊಬ್ಬರನೂ ಸಹಿತ ಒಳ್ಳೇದಾಗ್ತೈತೆ ಅನ್ನೋ ಕಾರಣಕ್ಕೆ ಹಿಂಡ್ಲಾರ್ದಂಥ ದನಗಳಿಗೆ ಒಂದು ಸಿಸ್ಟಿ ಮಾಡಿವಿ, ಹಿಂಡಕ್ಕೆ ಒಂದು ಸಿಸ್ಟಿ ಮಾಡಿವಿ. ಹಿಂಡು ಅಂದ್ರೆ ಮತ್ತು ಇಲ್ಲಿಯೂ ಸಹಿತ ಒಳಗೆ ಹೊರಗೆ ಕಟ್ಟಾಕಿ ಮಾಡಿವ್ರಿ ನಾವು. ಬಿಸಿಲಾಗೂ 2 ತಾಸು ಕಟ್ಟಲೇಬೇಕು ದನ, ಕಂಟಿನ್ಯೂ ಒಳಗಡೆ ಇರಬಾರ್ದು ಅನ್ನೋ ಕಾರಣಕ್ಕೆ.

0: ಇಲ್ಲಿ ಒಳಗೆ ಹೊರಗೆ ಮಾಡೀವಿ. ಸೈಲೇಜ್ ಸಹಿತ ನಾವು ಸ್ವಂತ ಮಾಡಿವಿ ಇಲ್ಲೇ ತಯಾರು. ನಾವು ಇಲ್ಲಿ ಅವ್ರು ಯಾರನ್ನ ಖರೀದಿ ಮಾಡೋದಿಲ್ಲ ಅಥವಾ ಮಷೀನ್ ತರೋದಿಲ್ಲ. ನಮ್ಮ ಮಿಷಿನ್ ಮೇಲೆ ಕಟ್ ಮಾಡಿ ನಾವೇ ನಮ್ಮ ಲೇಬರ್ನ ಹಚ್ಚಿ ಕಡಿಸ್ತಂದು ಒಂದು ಪೌಡ್ರ್ ಸಿಗ್ತೈತೆ ರೀ. ಆ ಪೌಡ್ರು ಪ್ಲಸ್ ಬೆಲ್ಲದ ನೀರು ಉಪ್ಪಿನ ನೀರು ಹಾಕಿ ನಾವು ಇಲ್ಲಿ ಮುಂದೆ ನೋಡಿರಿ, ಇನ್ನೂ 9 ಟನ್ ಐತಿ ರೀ. 14 ಟನ್ ಸೈಲೇಜ್ ಮಾಡಿ ನೀವು ವರ್ಷ, ಇನ್ನು 9 ಟನ್ ಉಳಿದೈತೆ. ಅದು ಇನ್ನೂ 3-4 ತಿಂಗಳು ಹೋಗೈತೆ. ಮತ್ತು ನಾವು ಆ ಟೈಮಿಗೆ ಹೋಗಿ ಮತ್ತೆ ಸೈಲೇಜ್ ಮಾಡಿ ಇಟ್ಬಿಡ್ತೀವಿ.
1: ಈಗ ತಾವು ಸೈಲೇಜ್ ಮಾಡಬೇಕಾದ್ರೆ ಮೊದಲು ಯಾವ ರೀತಿ ಅದನ್ನು ತಾವು ರೆಡಿ ಮಾಡ್ಕೋತೀರಿ?
0: ನಾವು ಗೊಂಜಾಳ ಹಾಕಿರ್ತೀವಿ ರೀ. ಗೊಂಜಾಳದಾಗ ಸ್ವಲ್ಪ ಜೋಳ ಮಿಕ್ಸ್ ಇರ್ತದೆ. ಗೊಂಜಾಳ ಜೋಳ ಮತ್ತು ಹಲ್ಗಾಳ ಮೀರಿದ ನಂತರ ಏಕ್ದಮ್ ಇದನ್ನು ಇರಬಾರ್ದು, ಬಿರುಸು ಆಗಬಾರ್ದು ತೆನೆ ಅಥವಾ ಪೂರ ಎಳೆದು ಇರಬಾರ್ದು. ಹಲ್ಗಾಳದ ಮೀರಬೇಕು, ಬಿರುಸು ಶೀತನಿ ಇರ್ತೈತಿಲ್ಲ ಮನುಷ್ಯ ತಿನ್ನಾಗ. ಆ ಶೀತನಿ ಟೈಪ್ ಇದ್ದಾಗ ನೀವು ತಂದು ಕಟಾವು ಮಾಡಿ ಸೈಲೇಜ್ ಮಾಡಿದರೆ ಅದು ದನಗಳಿಗೆ ಉತ್ತಮ ಆಗ್ತೈತಿ, ಸೈಲೇಜು ಭಾಳ ಆಗ್ತೈತಿ. ಎಕರೆಗೆ ಸುಮಾರು 20-25 ಟನ್ ಬೆಳೆ ಹೊಡೆದಾರೆ ಎಕರೆಗೆ. ಸೈಲೇಜ್ 25 ತನ್ ಕಟಾವು ಮಾಡಿನೂ ಬೆಳಿಬೋದು. ನಮ್ಮ ಅಷ್ಟು ಬೆಳೆಯಿಲ್ಲ, ಎವರೇಜ್ 15-18-20 ಟನ್ ಆಟೋಮೆಟಿಕ್ ಬರ್ತೈತಿ.
1: ಅಂದರೆ ಈ ಶೈಲೇಜನ್ನು ಮಾಡಿ ದನಗಳಿಗೆ ಕೊಡುವುದರಿಂದ ಅವುಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗ್ತದೆ ಅಂತ ಹೇಳ್ತೀರಿ?
0: ಉತ್ಪಾದನೆಯೂ ಹೆಚ್ಚಾಗ್ತೈತಿ ರೀ. ಅದನ್ನು ಕಂಟಿನ್ಯೂ ಹಾಕೋದಿಲ್ಲ ನಾವು. ಬೆಳಗ್ಗೆನೇ ಒಂದು ಫುಲ್ ಹಾಕಿ ಆಮೇಲೆ ಮತ್ತೆ ಅಂತಾನೆ ನಮ್ಮ ಗೊಂಜಾ ಕಣಕಿ ಜೋಳದ ಕಣಕಿ ಪ್ಲಸ್ ಇವನು ಹುಲ್ಗಳನ್ನು ಇವೆಲ್ಲ ಹಾಕ್ತಾರೆ ಬೆಳಗ್ಗೆ. ಅದನ್ನು ನೀವು ಶೈಲೇಜದ ಏನು ಲಾಭ ಆಯ್ತಂದರೆ ಅದು ಎಷ್ಟೇ ಬಿರಿಸಿದ್ರು ಅದು ನಾವು ಸೈಲೇಜ್ ಮಾಡಿದ ಕೂಡಲೇ ಎಲ್ಲ ಮೆದುವಾಗಿಬಿಡ್ತೈತೆ. ಮೆದುವಾಗಿ ದನ ಅದನ್ನು ಅಷ್ಟೇ ಬಿಡೋದಿಲ್ಲ, ಸಂಪೂರ್ಣ ತಿಂದ್ಬಿಡ್ತಾವ. ತಿಂದ ನಂತರ ಅದ್ರದ್ದು ಕೆಲವೊಬ್ರು ತಲೆಯೊಳಗೆ ಏನೈತಿ, ಸೈಲೇಜ್ ತಿಂದ್ರೆ ಹಾಲು ನಾರ್ತಾ ಹೋಗ್ತಾರೆ. ಅವ್ರು ನಾರೋದಿಲ್ಲ, ಅವೇನು ಅವೇನು ನಾರೋದಿಲ್ಲ. ಅದು ಸೈಲೇಜ್ ಮಾಡಿ ಹಾಕೋದನ್ನು ಭಾಳ ಉತ್ತಮ, ಮೇವನು ಕಡಂಗಿಲ್ಲ, ಅವಕ್ಕೂ ಉಪಯೋಗ ಆಗ್ತದೆ.
1: ತುಂಬ ಸಂತೋಷ ಸುಶೀಲ್ ಕುಮಾರ್ ಅವರೇ. ಅದೇ ರೀತಿ ಈಗ ತಾವು ಈ ದನಗಳನ್ನು ಕಟ್ಟುವ ಶೆಡ್ಡಿನ ಪಕ್ಕದಲ್ಲಿ ಒಂದು ಕೃಷಿ ಹೊಂಡದ ಥರ ಒಂದು ಹೊಂಡನ ನೋಡಿದೆ, ಅದನ್ನು ಅಲ್ಲಿ ಒಂಥರ ನೀವು ಅಂದರೆ ಈ ತಿಪ್ಪೆ ಗೊಬ್ಬರ ಅಂತೇನು ಹೇಳ್ತೀವಲ್ಲ, ಈ ದನಗಳಲ್ಲಿ ತಿಂದು ಉಳಿದಿರುವಂಥ ಹುಲ್ಲಿನ ದಂಟುಗಳನ್ನು ಮೆವಣ್ಣ ಎಲ್ಲವನ್ನು ಅಲ್ಲಿ ಹಾಕಿ ಅದರಲ್ಲಿ ಮತ್ತು ವಿಶೇಷವಾಗಿ ತಾವು ಸ್ಲರಿಯನ್ನು ಹೊರಗೆ ಬರುವಂಥ ಒಂದು ವ್ಯವಸ್ಥೆ ಮಾಡ್ಕೊಂತೀರಿ, ಇದನ್ನು ಯಾವ ರೀತಿ ತಾವು ಬಳಕೆ ಮಾಡ್ಕೋತೀರಿ?
0: ಅದನ್ನು ನಾವು ಅದ್ರದ್ದು ಏನು ತಿಪ್ಪೆಯೊಳಗಿಂದ ನೀರು ಹೊರಗೆ ಬರ್ತೈತಲ್ಲ ರೀ, ಅದನ್ನು ಬಯೋಡಿಸ್ಟ್ ಮಾಡಿ ಅದು ಎಲ್ಲ ಬರೋದ್ರದಿಂದ ಆ ನೀರು ಡೈರೆಕ್ಟ್ ಹೋದ್ರೆ ನಾವು ಡ್ರಿಪ್ ಬಿಡ್ಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಮೂಲ ಮಾಡಿದ್ವಿ. ಅದ್ರದ್ದು ಒಂದು ಟ್ಯಾಕಿ ತಂದು ನಿಮ್ಗೆ ನೋಡ್ಬೋದು ನೀವು, ಅದೊಂದು 1,000 ಲೀಟ್ರ್ ಟ್ಯಾಕಿ ಇದೆ. ಇಲ್ಲಿದ್ದ ಟ್ಯಾಕಿಯಾಗ ಅದನ್ನು ಜಗ್ಗಿಸ್ಕೊಂಡು ಎರಡು ಕಡೆ ಅದು ಸಾಲಿಗೆ ಬಿಟ್ಕೋತ ತಾನೇ ಹೋಗಿಬಿಡ್ತೈತೆ. ಅದು ನಾವು ಮ್ಯಾನುವಲ್ ಏನಿಲ್ಲ, ಅದು ಟ್ರ್ಯಾಕ್ಟರ್ಗೆ ಜೋಡಿಸ್ತೀವಿ ರೀ. ಆಟೋಮೆಟಿಕ್ ಪಂಪ್ ಐತೆ ಅಲ್ಲಿ, ಆ ಪಂಪ್ ಜಕ್ಕೊಂಡು ತಾನೇ ಎರಡೂ ಸೈಡ್ ನಾವು ಎಷ್ಟು ಇಡ್ತೀವಿ ಅಷ್ಟು ಬಿಟ್ಕೋತ ಹೋಗಿಬಿಡ್ತೈತೆ. ಅಟ್ ಬಿಟ್ಕೊಟ್ಟು ಹೋಗೋದ್ರಿಂದ ಈಗೇನು ನಾವು ತಿಪ್ಪೆ ಗೊಬ್ಬರ ಹಾಕ್ತೀವಲ್ಲ, ಅದಕ್ಕಿಂತಲೂ ಇದು ಡೈರೆಕ್ಟ್ ಮನುಷ್ಯನಿಗೆ ಸಲಹೆ ನೆಚ್ಚಿದಂಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗ್ತೈತೆ ಬೆಳಿಗ್ಗೆ. ಅದನ್ನು ಮಾಡೋದು ಭಾಳ ಉತ್ತಮ ಐತೆ ರೀ, ಆ ಒಂದು ಕಾರಣಕ್ಕೆ ಅದನ್ನು ಮಾಡಿದ್ರು.
1: ಅದೇ ರೀತಿ ಈಗ ತಾವು ಈ ತಿಪ್ಪೆ ಗೊಬ್ಬರವನ್ನು ರೆಡಿ ಮಾಡ್ಕೋತೀರಿ, ಇದನ್ನು ಯಾವ ರೀತಿ ತಾವು ಅದನ್ನು ಬಳಕೆ ಮಾಡ್ಕೋತೀರಿ?
0: ನಾವು ತಿಪ್ಪೆ ಗೊಬ್ಬರ ವರ್ಷದಾಗ ಒಂದು ಸಲ ದ್ರಾಕ್ಷಿಗೆ ಹಾಕ್ತೀವಿ. ಈ ಸಲ ಕಡ್ಡಿ ಚಟ್ನಿಗೆ ನಾವು ಬೇರೆ ಕೆಲಸ ತೊಂದರೆ ಆಯ್ತು, ಈ ಕಾಯಿ ಚಟ್ನಿಗೆ ಹಾಕ್ತೀವಿ. ವರ್ಷ ನಾವು ಪ್ರತಿ ಸಲ ಹಾಕೋದು ಕಡ್ಡಿ ಚಟ್ನಿ ಏಪ್ರಿಲ್ ತಿಪ್ಪೆ ಗೊಬ್ಬರ ಅದನ್ನು ಹಾಕಿ ಅದನ್ನು ವ್ಯವಸ್ಥೆ ಮಾಡ್ಕೋತೀವಿ. ಪ್ರತಿ ವರ್ಷ ಒಟ್ಟ ತಪ್ಪಿಸಂಗಿಲ್ಲ ನಾವು ದ್ರಾಕ್ಷಿ ತಿಪ್ಪೆ ಗೊಬ್ಬರ ಕಂಪಲ್ಸರಿ ಹಾಕ್ತೀವಿ.
1: ಈ ತಿಪ್ಪೆ ಗೊಬ್ಬರವನ್ನು ಈ ದ್ರಾಕ್ಷಿ ಹಾಕೋದ್ರಿಂದ ಅದರಲ್ಲಿ ಇಳುವರಿಯ ವ್ಯತ್ಯಾಸವನ್ನು ಕಾಣ್ಬೋದಲ್ಲ?
0: ತಿಪ್ಪೆ ಗೊಬ್ಬರ ಹಾಕಿದರೆ ಇಳುವರಿ ವ್ಯತ್ಯಾಸ ಆಗ್ತೈತೆ ರೀ. ಕೆಲವೊಂದು ರೋಗಗಳು ಕಂಬರ್ತಾವೆ ತಿಪ್ಪೆ ಗೊಬ್ಬರ ಇರೋದ್ರಿಂದ. ನೀವು ತಿಪ್ಪೆ ಗೊಬ್ಬರ ಹಾಕಲಾರ್ದ ನಾವು ಬರೀ ರಾಸಾಯನಿಕ ಹಾಕಿದೀವಿ ಅಂದರೆ ಅದರಾಗ ಸಾರಜನಕ ಪೊಟ್ಯಾಸ ರಂಜಕ ಇರ್ತೈತಿ. ಅದು ಏನು ಇರ್ತೈತಿ ಅದು ಎಲ್ಲಕ್ಕಿಂತಲೂ ಹೆಚ್ಚು ಇದ್ರಾಗ ತಿಪ್ಪೆ ಗೊಬ್ಬರಲ್ಲಿ ಉಪಯೋಗ. ಅದಕ್ಕೆ ಡೈರೆಕ್ಟ್ ಹಾಕೋದ್ರಿಂದ ಅದಕ್ಕೆ ರೋಗಗಳು ಕಮ್ಮಿ ಆಗುತ್ತೆ.
1: ತುಂಬ ಸಂತೋಷ ಸುಶೀಲ್ ಕುಮಾರ್ ಅವರೇ. ಅದೇ ರೀತಿ ಈ ಪಶುಸಂಗೋಪನೆಯಿಂದ ತಮಗೆ ಈ ಹಾಲಿನ ಇಳುವರಿಯಲ್ಲಿ ಎಷ್ಟು ಲಾಭವನ್ನು ಬರ್ತೈತಿ ಪ್ರತಿನಿತ್ಯ?
0: ನಾವು ಹಾಲಿನ ಲಾಭ ಅನ್ನೋ ಸ್ವಂತ ಕೇಮೆಪ್ ಮಾಡಿದ್ದೀನಿ ರೀ. ಕೇಮೆಪ್ನು ಒಂದು ಪಾಯಿಂಟ್ ಮಾಡಿದ್ದೀನಿ ಬೆಳಗಲಿ ತೊಟ್ಟು ದೋಸ್ತಿ ಅಂತೇಳಿ. ಕೇಮೆಪ್ ಮಾಡಿ ಇಲ್ಲಿ ಅಂದರೆ ಕೇಮೆಪ್ ಯಾಕೆ ಉಪಯೋಗ ಹಾಕೋ ಅಂದ್ರೆ ರೈತರಿಗೆ ಒಂದು ವಿನಂತಿ ನಮ್ಮ, ಎಲ್ಲಿ ಕೇಮೆಪ್ ಪಾಯಿಂಟ್ ಇರ್ತೈತಿ ಅಲ್ಲಿ ಗೌಳಿಗೆ ರೇಟ್ ಹೆಚ್ಚಿರ್ತೈತಿ. ಎಲ್ಲಿ ಕೇಮೆಪ್ ಪಾಯಿಂಟ್ ಇರೋಂಗಿಲ್ಲ ಅಲ್ಲಿ ರೇಟ್ ಇರೋಂಗಿಲ್ಲ. ಹಾಂ, ನೀವು ಅಲ್ಲೇ ಯಾವ ಊರು ನೋಡಿರಿ, ಯಾರ ರೈತರು ನೋಡಿರಿ. ಅದಕ್ಕೆ ಪ್ರತಿಯೊಬ್ಬರು ಏನು ಮಾಡಬೇಕು, ನೀವು ಪ್ರೈವೇಟ್ ಹಾಕ್ಲಕ್ಕ ನಂದು ತಕರಾರಿಲ್ಲ. ಅಲ್ಲೊಂದು ಏರಿಯಾದಾಗ ಕೇಮೆಪ್ ಯಾರಿಗೇರೆ ಸಹಾಯ ಮಾಡೋಕೆ ಒಂದು ಕೇಮೆಪ್ ಒಂದು ಕಿಲೋಮೀಟ್ರ್ ವ್ಯಾಪ್ತಿಗೆ 2 ಕಿಲೋಮೀಟ್ರ್ ವ್ಯಾಪ್ತಿಗೆ ಒಂದು ಕೇಮೆಪ್ ಇತ್ತು ಅಂದರೆ ಅದು ನಿಮ್ಗೆ 2 ಥರ ರೇಟ್ ಸಿಗುತ್ತೆ. ಇಲ್ಲಿನೂ ಸಿಗ್ತೈತಿ, ಅಲ್ಲಿನೂ ನೀವು ಹಾಕ್ಲಾರ್ದು ಅಲ್ಲಿ ಸಿಗುತ್ತೆ. ಅದಕ್ಕೆ ಕಂಪಲ್ಸರಿ ನೀವು ಕೇಮೆಪ್ ಒಂದೊಂದು ಪಾಯಿಂಟ್ ಮಾಡಿಕೊಂಡು ಅದನ್ನು ಉಳಿಸ್ಕೊಂಡು ಹೋಗಿರತ್ತೇಳಿ ಒಂದು ವಿನಂತಿ. ಕೇಮೆಪ್ ಇದ್ದಾಗ ನಮ್ಗೆ ಉಪಯೋಗ ಆಗ್ತೈತಿ. ನಾವು ಈ ಹಾಲಿನ ಇದಕ್ಕಿಂತ ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಹೈನು ಭಾಳ ಬೇಕಾಗ್ತೈತಿ. ಅದ್ರ ಜೊತೆಗೆ ನಾವು ಗೊಬ್ಬರ ಸಂಬಂಧ ಹೆಚ್ಚು ದನ ಇಟ್ಟಿವಿ. ಒಂದೇ ನಾವು ಹಾಲಿಂದೂ ಹೆಚ್ಚಾದಾಗ ಹಾಕ್ತೀವಿ ಕೇಮೆಪ್ಗೆ. ನಾವು ಆಮೇಲೆ ಏನೈತಿ ಗೊಬ್ಬರ ಬೇಕಾಗ್ತದೆ ಕಂಪಲ್ಸರಿ. ಯಾಕಂದ್ರೆ ನಾನು ಸುಮಾರು 1-3 ವರ್ಷ ಅಗ್ರಿ ಯೂನಿವರ್ಸಿಟಿ ಬೋರ್ಡ್ ಮೆಂಬರ್ ಇದ್ದೀನಿ. ನಾನು ಫಾರ್ಮರ್ಸ್ ಕೋಟಾದಿಂದ ಮೆಂಬರ್ ಆಗಿನಿ. ಅಲ್ಲಿ ಅಲ್ಲಿನೂ ಸಹಿತ ದೊಡ್ಡ ಏರಿಯಾ ಐತೆ ನಮ್ಮ ಧಾರವಾಡ ಯೂನಿವರ್ಸಿಟಿ ಒಳಗೆ. ಇವತ್ತಿನೂ ಸಹಿತ ನಡೆಸ್ಕೊಂಡು ಹೋಗ್ಲಿಕ್ಕೆ ಲಾಭ ಲುಕ್ಸಾನ ಅನ್ನೋಂಗಿಲ್ಲ. ನಾವು ಎಲ್ಲನೂ ಲಾಭ ಸಂಬಂಧ ಇರೋದಿಲ್ಲ. ತಿಪ್ಪೆ ಗೊಬ್ಬರ ಎಲ್ಲಿ ಆಗ್ತದೆ ಇನ್ಡೈರೆಕ್ಟ್ ನಮ್ಗೆ ಲಾಭ ಇರ್ತೈತೆ ಅದು ಭೂಮಿಗೆ. ನಾವು ಹೈನುಗಾರಿಕೆ ಒಳಗೆ ಲಾಭ ಐತಿ ಇಲ್ಲತ್ತಲ್ಲ, ಅದು ಸರಿಯಾಗಿ ನಾವು ಅದನ್ನು ಮಾಡಲಾರ್ದಕ್ಕೆ ಫೇಲ್ ಆಗ್ತೀವಿ. ಸುಮಾರು ಒಮ್ಮೆ ಒಂದು ದೊಡ್ಡ ಒಂದು 1 ಕೋಟಿಗಟ್ಟಲೆ ಶೆಡ್ ಮಾಡಿದು, 1 ಕೋಟಿ ದನ ತರೋದು ಒಳಗೆ ಹಾಕ್ತೀವಿ. ಅವು ಯಾವ ಸರಿಯಾದ ಟೈಮಕ್ಕೆ ತುಂಬಿಸೋಕ್ಕಾಗಿಲ್ಲ, ಸರಿಯಾಗಿ ಅವು ಗಬ್ ಆಗೋದಿಲ್ಲ, ಅವು ಸರಿಯಾದ ಟೈಮ್

0: ಇಳಿಯಂಗಿಲ್ಲ, ಹಿಂಗಾಗಿ ಅದರಿಂದನೂ ನಾವು ಹಾನಿ ಆಗ್ತೀವಿ. ಅದು ಹಂಗೆ ಮಾಡೋಕ್ಕಿಂತಲೂ ಹತ್ತು ಹತ್ತು ಹತ್ತು ಮಾಡ್ಕೋತ ಹೋಗಿ ನೀವು ದೊಡ್ಡ ಪ್ರಮಾಣ ಮಾಡಿರಿ. ಲೇಬರ್ ಕಷ್ಟ ಐತಪ್ಪ ಅನ್ನೋ ಕಾರಣಕ್ಕೆ ಎಲ್ಲನೂ ಮಷಿನ್ ಮೇಲೆ. ನಾನು ಇಸ್ರೇಲ್ಗೆ ಸಹಿತ ಹೋಗಿದ್ದೀನಿ, ಇಸ್ರೇಲ್ ಮಾದರಿನೂ ನೋಡಿನ. ಇಸ್ರೇಲ್ನೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ದನಗಳಿಗೆ ಒಂದು ಒಂದು 200 300 ಫೂಟ್ ಶೆಡ್ಗಳದಾವೆ, ಎರಡು ಒಟ್ಟು ಅಲ್ಲಿ ದನ ಓಪನ್ ಬಿಟ್ಟಿರ್ತಾರೆ. ಈ ಟ್ಯಾಕ್ಟ್ರಿಕನ ಪಳಿ ಜೋಡಿಸಿರ್ತಾರೆ, ಜೋಡಿಸ್ಕೊಂಡು ಹೆಂಡ್ ಕಾಸು ಗಿಂಡ್ ಕಾಸು ಎಲ್ಲ ಓದಿ ಒಂದು ದಂಡಿಗೆ ಓದ್ ಬಿಡ್ತೈತಿ ರೀ. ಹಿಂಗೆ ನೀರು ಹಿಡಿದ್ರೆ ಸ್ವಚ್ಛ ಆಗಿಬಿಡ್ತೈತಿ. ಹಂಗೆ ಸಿಸ್ಟಮ್ಗಳದಾವೆ. ಅದು ಇನ್ನೂ ಅಷ್ಟು ನಾವು ಇಸ್ರೇಲ್ ದಟ್ ಹೋಗೋಕ್ಕಾಗಿಲ್ಲ. ಅಗ್ರಿಕಲ್ಚರ್ ಬಗ್ಗೆ ಸಂಪೂರ್ಣ ತೊಡಗಿಸ್ಕೊಂಡ್ರೆ ಲಾಭ ಇದೆ.
1: ತುಂಬ ಸಂತೋಷ ಸುಶೀಲ್ ಕುಮಾರ್ ಅವರೇ. ಅದೇ ರೀತಿ ಈಗ ನಮ್ಮ ಭಾಗಕ್ಕೆ ವಿಶೇಷವಾದ ಒಂದು ಬೆಳೆಯನ್ನು ಬೆಳೆದಿರಿ ತಾವು, ಅಡಿಕೆ ಬೆಳೆಯನ್ನು. ಈ ಅಡಿಕೆ ಬೆಳೆಯನ್ನು ತಾವು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ?
0: ಅಡಿಕೆ ಬೆಳೆ ಪ್ಲಾಂಟೇಷನ್ ಮಾಡಿ 4 ವರ್ಷ ಆಗೈತೆ ರೀ. ಇನ್ನೂ ಕಾಯಾಗಿಲ್ಲ, ಈ ನೆಕ್ಸ್ಟ್ ಇಯರ್ ಆಗ್ಬೋದು. ಅದು ನಮ್ಮದು ಟಕ್ಕಳಿಕೆ ಅಂತೇಳಿ ಒಂದು ಅಲ್ಲಿ ಊರಿದೆ, ಅಲ್ಲಿ ಅದು ನಮ್ಮ ಊರನ್ನು ಅಲ್ಲಿ ಜಮೀನಿದೆ, ಅದು ಒಂದು 1 ಎಕರೆ ಲ್ಯಾಂಡ್. ಅದರೊಳಗೆ ಅದೊಂದು 3-4 ಎಕರೆ ಹೆಚ್ಚಿ ಅದನ್ನು ಟೆಸ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಕಸ ಭಾಳ ಹಾಕತ್ತಾನೆ, ಅದನ್ನು ಹುಣಸಿ ಮರಾರೆ ಯಾವ ರೀ ಹಚ್ಚಬೇಕಂತ ಹೋಗಿನಿ. ಆಮೇಲೆ ಒಂದು ಅಡ್ಕೆ ಹಚ್ಚಿದ್ರೆ ಸರಿ ಆಕೈತೆ ತೊಗೊಂಡಣ್ಣ, ಅದು ಮಾಡಿ ಹೆಚ್ಚಿದ್ದೀವಿ. ಅದಕ್ಕೆ ಸ್ವಲ್ಪ ಅದು ಅಸ್ತವ್ಯಸ್ತ ಆಗಿದೆ. ಈಗ ಈ ವರ್ಷ ಚೆನ್ನಾಗಿ ಮಾಡಿ ಈ ನೆಕ್ಸ್ಟ್ ಇಯರ್ ನಮ್ಮದು ಅದು ಕಾಯಿ ಬರ್ಬೋದು. ನಮ್ಮ ಭಾಗದಾಗ ಹಚ್ಚಿದ್ದಾರೆ, ಇಲ್ಲಿ ಮುದೋಳು ಬೀಳಿಗೆ ಬೇರೆ ಬೇರೆ ಕಡೆ ಹಚ್ಚಿದ್ದಾರೆ. ಆದರೆ ನಾವು ಈಗೇನು ಅಲ್ಲಿ ಮಲೆನಾಡು ಭಾಗಕ್ಕೆ ಬೆಳಿತೀವಿ. ಅಡಿಕೆ ಆಟ ಬರಲಿಲ್ಲ ಅಂದ್ರೆ ಶಿರ್ಸಿ ಗಿರ್ಸಿ ಭಾಳ ಚೆನ್ನಾಗಿ ಬೆಳೀತಾರೆ. ಅಟ್ಟು ಬರಲಿಲ್ಲ ಅಂದ್ರೂ ಒಂದು ಏನಾಗ್ತೈತಾರೆ ಲಾಭ ನಮ್ಗಂದ್ರೆ, ಅದಕ್ಕೆ ರೇಷ್ಮೆ ಮತ್ತು ಅಡಿಕೆ ಇದಕ್ಕೆ ರಾಸಾಯನಿಕನ ಬಳಸೋಂಗಿಲ್ಲ. ಒಟ್ಟಾರೆ ನೀವು ರೇಷ್ಮೆ ಬಳಸಿದ್ರೆ ಹುಳ ಬದುಕಂಗಿಲ್ಲ. ಆ ಒಂದು ಕಾರಣಕ್ಕೆ ರೇಷ್ಮೆ ಮತ್ತು ಅಡಿಕೆ ಬೆಳೆಯೋದ್ರ ಉದ್ದೇಶ ಏನಂದರೆ ಅದು ಮೇಂಟೆನೆನ್ಸ್ ಇಲ್ಲದ ಬೆಳೆಯೋದು, ಒಟ್ಟೆ ಮೇಂಟೆನೆನ್ಸ್ ಇಲ್ಲ ರೇಷ್ಮೆಗಿಲ್ಲ ಅಡಿಕೆಗಿಲ್ಲ. ಆದರೆ ಅಡಿಕೆನೂ ವರ್ಷಕ್ಕೊಮ್ಮೆ ಕಟಾವು ಮಾಡ್ತೈತಿ, ರೇಷ್ಮೆ ನಿಮಗೆ 45 ದಿವ್ಸಕ್ಕೆ ಬಂದೇ ಬಿಡ್ತೈತೆ. ಅದು ವರ್ಷದಾಗ 4 ಬೆಳೆ ತೆಗಿಬೋದು, 3 ಬೆಳೆ ತೆಗಿಬೋದು, 5 ಬೆಳೆ ತೆಗಿಬೋದು. ಇನ್ನೊಂದು ಏನಾಗ್ತೈತಿ, ನಮ್ಮ ಬೇಸಿಗೆ ಒಳಗೆ ನೀರು ಹೋದ ಅಂದರೆ ರೇಷ್ಮೆ ನೀರು ಬಿಡಲಾರ್ದು ಬಿಟ್ಟು ಬಿಡ್ದಾವೆ, ಮತ್ತು ನೀರು ಮಾಡ್ಕೊಳ್ಳಿ ಚಿಗಿದು ಬಿಡ್ತೈತೆ. ಇವೆಲ್ಲನೂ ಅದ್ರದ್ದು ಉಪಯೋಗ ಇಟ್ಕೊಂಡು ನಾನು ಹೆಚ್ಚಿದ್ದೀವಿ. ಇವು ಲೇಬರ್ ತೊಂದರೆ ಸಂಬಂಧ ಎಲ್ಲನೂ ಮಾಡೋದು ಕಷ್ಟ ಆಗಿದೆ ನಮಗೆ.
1: ಈಗ ತಾವು ವಿಶೇಷವಾಗಿ ಅಡಿಕೆ ಮತ್ತು ಮಧ್ಯದಲ್ಲಿ ರೇಷ್ಮೆ ಬೆಳೆ ಅಂದ್ರೆ ಒಂದೇ ತೋಟದಲ್ಲಿ ಎರಡು ಬೆಳೆಯನ್ನ ಬೆಳೆದಿರಿ, ಇದನ್ನ ಯಾಕೆ ಈ ಥರ ಮಾಡಿರಿ ಅಂತ?
0: ಅದು ನಮ್ಮ ಆ ಕಡೆ ಏನು ಮಾಡ್ತಾರೆ ರೀ, ಅಡಿಕೆ ಜೊತೆ ಬಾಳೆ ಹಚ್ತಾರೆ. ಬಾಳೆ ಹಚ್ಚೋ ಉದ್ದೇಶ ಅಂದ್ರೆ ಏನ, ಅಡಿಕೆ ಎತ್ತರ ಆಗುತ್ತಾನೆ, ಅಡಿಕೆಗೆ ಬಾಳೆ ಸೇಫ್ ಆಕೈತಿ ನೆಲದ ಸಂಬಂಧ. ಅದು ಎತ್ತರ ಆದ ಕೂಡಲೇ ಬಾಳೆ ತೆಗೆದು ಬಿಡ್ತಾರೆ, ಅಡಿಕೆ ಒಂದು ಹೋಗಿಬಿಡ್ತೈತಿ. ನಾನೇನು ಮಾಡಿದ್ದೀನಿ, ಅಲ್ಲಿ ಬಾಳೆ ಹಚ್ಚಬಾರ್ದು, ಇದನ್ನು ನಾವು ರೇಷ್ಮೆ ಹಚ್ಚಬೇಕು. ರೇಷ್ಮೆ ಹಚ್ಚಿದ ಕೂಡಲೇ ಅದಕ್ಕೆ ಅದು ರೇಷ್ಮೆ ಒಂದಿಟ್ಟು ಎತ್ತರ ಬಿಟ್ಟು ಅಂದ್ರೆ ಅಡಿಕೆ ಎತ್ತರ ಆಗ್ತೈತಿ. ಇದು ಮತ್ತು 45 50 ದಿವ್ಸಕ್ಕೆ ಕಟ್ ಮಾಡಿದವ್ರೆ, ಮತ್ತು ಅದನ್ನ 9x9 ಸಾಲಿನ ಸಾಲಿಗೆ 9 ಐತೆ ರೀ. ಗಿಡದಿಂದ ಗಿಡಕ್ಕೂ ಅಡಿಕೆ 9 ಐತಿ. ನಾನೇನು ಮಾಡಿ ಸಾಲಿನ ಸಾಲ ಕಂಟಿನ್ಯೂ ಇಟ್ಟು ಅದನ್ನು ಗಿಡದಿಂದ ಗಿಡಕ್ಕೇನು 9 ಐತಿ ರೀ ಅಡಿಕೆ. ಆ 9ರ ಮಧ್ಯದೊಳಗೆ 4.25 ಫೂಟಕ್ಕೆ ಇದು 9x9 ರೇಷ್ಮೆ, 9x9 ಅಡಿಕೆ. ಹಿಂಗೆ ಕಂಟಿನ್ಯೂ ಹಚ್ಚಿ ಅದರದ ನೆರಳು ಉಪಯೋಗ ಆಗ್ತೈತಿ, ರೇಷ್ಮೆ ಉಪಯೋಗ ಆಗ್ತೈತಿ. ಫಸ್ಟ್ ಟೈಮ್ ನಂಗೆ ಯಾರು ಹೆಚ್ಚಾರಿಗಳು ಗೊತ್ತಿಲ್ಲ, ನಾ ಸ್ವಂತ ಟೆಸ್ಟ್ ಮಾಡೋಕೆ ನಾ ಹಚ್ಚೀನಿ ಅದನ್ನು.
1: ತುಂಬ ಸಂತೋಷ ಸುಶೀಲ್ ಕುಮಾರ್ ಅವರೇ. ಅದೇ ರೀತಿ ಈಗ ತಾವು ಒಂದು ಸವಳು ಮತ್ತು ಜವಳು ನಿರ್ವಹಣೆ ಒಂದು ತೋಟವನ್ನು ತಾವು ನಿರ್ಮಾಣ ಮಾಡ್ಕೊಂಡಿನಿ ಅಂತ ಹೇಳಿದ್ರಿ, ಆ ಕುರಿತು ನಮ್ಮ ರೈತರಿಗೆ ಏನು ಹೇಳ್ತೀರಿ?
0: ಈಗಾಗಲೇ ನಾನು ರೈತರಿಗೆ ಒಂದು ವಿನಂತಿ, ನಾವೆಲ್ಲ ರಾಸಾಯನಿಕ ಬಳಸಿ ನಮ್ಮ ಭೂಮಿಗಳು ಸಂಪೂರ್ಣ ಹದಗೆಟ್ಟಿದಾವೆ. ಒಂದು ನಾವು ಮೂಲ ಅದನ್ನು ಹದಗೆಡಲಿಕ್ಕೆ ಏನು ಕಾರಣಪ್ಪ ಅಂದರೆ, ಪುರಾತನ ಕಾಲದ ನಮ್ಮದು ಹಳ್ಳ ಹರಿ ಒಡ್ಡು ಏನಿದ್ದು ಅದನ್ನೆಲ್ಲವನ್ನು ಮುಚ್ಚಿಬಿಟ್ಟಿವಿ. ಮುಚ್ಚು ಅಂದಾಗ ನಮ್ಮ ಸವಳು ಜವಳು ಚಾಲು ಆಗೈತಿ. ಈಗಾಗಲೇ ನಮ್ಮದು ಒಂದು 9 ಎಕರೆ ಮೈಗೂರೊಳಗೆ ಸವಳು ಜವಳು ಅಂದರೆ ನಿಮ್ಗೆ JCB ಸಹಿತ ನಿಲ್ತಿದ್ದಿಲ್ಲ ಅಲ್ಲಿ. ಅಂಥದ್ದನ್ನು ಇವತ್ತು ಯಾರೇ ಅದು ಹೋಗಿ ಬಂದು ನೋಡ್ಬೋದು. ಇವತ್ತು ಬರೀ 6 ತಿಂಗಳೊಳಗೇ ಅತ್ಯಂತ ಉತ್ತಮ ನೆಲ ಆಗೈತಿ. ಅದಕ್ಕೆ ನಾನು ಇವತ್ತು ಏನು ಹೇಳ್ತೀನಿ ಅಂದರೆ, ಭೂಮಿ ಕಿಮ್ಮತ್ತುಗಳು ಭಯಂಕರ ಆಗಿಬಿಟ್ಟಾವೆ. ಯಾರ್ಯಾರು ಭೂಮಿ ಉಳುಮೆ ಮಾಡಲಾರ್ದಂಥವ್ರು ಭೂಮಿ ತೊಗೊಂಡಾಗ ಹೆಚ್ಚಾಗ್ತೈತಿ, ಉಳುಮೆ ಮಾಡೋರು ಭೂಮಿ ಸಿಗೋದಾಗೈತಿ. ಯಾರೋ ಇಂಡಸ್ಟ್ರಿಗಳು ದುರಾಕಿದ್ದವರು ಈ ಸರ್ಕಾರ ಕಾನೂನುಗಳು ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ಆ ದುಡ್ಡನ್ನು ಭೂಮಿ ಮೇಲೆ ಬಳಸಲಾಗ್ತಾರೆ. ಭೂಮಿ ತೊಗೊಳ್ದು ಸೈಟ್ ತೊಗೊಳ್ದು ಇನ್ನೊಂದು ಮತ್ತೊಂದು. ಅದಕ್ಕೆ ಆ ಕಾರಣಕ್ಕೆ ಕರೆ ಕರೆ ಅಗ್ರಿಕಲ್ಚರ್ ಮಾಡೋರಿಗೆ ಭೂಮಿ ಸಿಗ್ತಾ ಇಲ್ಲ. ಇನ್ನು ಇವತ್ತು 40 ಲಕ್ಷ 70 ಲಕ್ಷ ಕೊಟ್ಟು ನೀವು ಹೆಂಗೆ ಸಾಧ್ಯ? ಅದಕ್ಕೆ ನಾನು ಹೇಳ್ತೀನಿ, ನಮ್ಮೂ ಅದಾವೆ ಈಗ ಅವು ಬಿದ್ದದ ಭೂಮಿಗಳು. ಅದನ್ನು ಡೆವಲಪ್ಮೆಂಟ್ ಮಾಡಿದ್ವಿ ಅಂದರೆ, ಸವಳು ಜವಳು ಪೈಪ್ ಹಾಕಿ ಅದನ್ನು ವ್ಯವಸ್ಥಿತ ಮಾಡಿದ್ವಿ ಅಂದರೆ ನಮಗೆ ಮತ್ತೆ ಉಳುಮೆಗೆ ಬಂದು ಬಿಡ್ತಾವೆ. ಅದೂ ಅಲ್ಲದೆ ಭೂಮಿ ಒಂದು ಸ್ವಲ್ಪ ಸವಳಿಗೆ ಬಂದಿದ್ದು ಅಂದರೆ ಅದನ್ನು ಬರೋಕ್ಕಿಂತ ಪೂರ್ವದಾಗನೆ ಸವಳು ಜವಳು ಪೈಪ್ ಹಾಕಿದರೆ ಉತ್ತಮ ಆಗ್ತೈತಿ. ಅದು ಉದಾಹರಣೆಗೆ ನಾವು ಮೈಗೂರೊಳಗೆ ನಾವು ಮೈಗೂರು ಊರು ಹೆಚ್ಚೇನೆ ಮಾಡಿದ್ವಿ. ಯಾರು ಬೇಕಾದವ್ರು ಬಂದು ನೋಡ್ಬೋದು. ನಮ್ಮ ಬ್ರದರ್ ಅದನ್ನು ಭಯಂಕರ ಹಗಲು ರಾತ್ರಿ ಗುಂಜಾಡಿ ನನಕ್ಕಿ ದೊಡ್ಡವ್ರು ನಮ್ಮ ಚಂದ್ರೂ ಬೆಳಗಲಿ ಅಂತೇಳಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅದನ್ನು ಅಗ್ರಿಕಲ್ಚರ್ ಮಾಡ್ತಿದ್ದಿಲ್ಲ ಅವ್ನು, ಅವ್ನು ಕಾಂಟ್ರಾಕ್ಟರ್ KB ಕ್ಲಾಸ್ 1 ಕಾಂಟ್ರಾಕ್ಟರ್. ಅವ್ರು ಜಾಯಿಂಟ್ ಫ್ಯಾಮಿಲಿ ನಮ್ಮದು, 4 ಮಂದಿ ಬ್ರದರ್ಸು ಕೂಡಿದ್ವಿ ನಾವು. ಅದಕ್ಕೆ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಅವ್ನು ಏನು ಮಾಡಿದ್ರಿ, ಅಲ್ಲಿ ಜಮಖಂಡಿ ಮನೆಗೆ ಅದಕ್ಕೆ 10 ಕಿಲೋಮೀಟ್ರ್ ಐತೆ. 95ರಾಗ ಹೊಳಿ ಲೈನ್ ಮಾಡೀನಿ ಅದಕ್ಕೆ. ನಾಗ ನೀಗ್ಲಾರ್ದಕ್ಕೆ 10 15 ವರ್ಷ ಅದು ಬಿದ್ದಿತ್ತು. ಅದು ಅವ್ನು ಏನೂ ಅದನ್ನು ನೋಡ್ಬೇಕಂತೇಳಿ ಅದನ್ನೆಲ್ಲ ಮಾಡಿದಾನೆ. ಭಯಂಕರ ಇಂಪ್ರೂವ್ ಆಗೈತಿ. ಅದು ಯಾರು ಬಂದವ್ರು ನೀವು ರೈತರಿಗೆ ಅಲ್ಲಿ ಅಡ್ರೆಸ್ ಕೊಡ್ತೀವಿ, ನೋಡ್ಬೋದು. ಮೈಗೂರು RC ಸೆಂಟ್ರಕ್ಕೆ ಹಚ್ಚೆ ಬೆಳಗಲಿ ಅವ್ರ ಹೊಲ ಯಾವುದಂದ್ರೆ ಬೇಕಾದವ್ರು ಹೇಳ್ತಾರೆ. ಈಗ ನೋಡಿದ್ರೆ 6 ತಿಂಗಳದೊಳಗೆ ಆ ಚಿಕ್ಕ ಚಿಕ್ಕ ಏನದವು ನಮ್ಮ ಹೊಲ ಏನೈತಿ ಸದ

0: ಈಗ ರೀಸೆಂಟ್ಲಿ ಸಿಗ್ತೈತೆ. ಅದಕ್ಕೆ ನಮಗೆ ಒಂದು ರೈತರಿಗೆ ಒಂದು ವಿನಂತಿ, ಭೂಮಿ ಮಾರಬೇಡ್ರಿ ಎಷ್ಟೇ ತೊಂದರೆ ಬಂದರು. ಯಾಕಂದರೆ ನೀವು ಬೆಳೆಯೋಕ್ಕಾಗಲಿಲ್ಲ ಅಂದ್ರೆ ಬೀಳ್ಯಾವ ನಮಗೆ ಕಷ್ಟ ಐತಿ, ಲಾಭ ಇಲ್ಲಪ್ಪ ಅಂದ್ರೆ ಬೀಳ್ಯಾವ. ನೀವು ಮಾರಿ ಹೋದ್ರಿ ಅಂದರೆ ನಾವು ಮುಂದಿನ ಪೀಳಿಗೆ ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ನಾವು ಬೆಳೆದು ಬಿಟ್ಟಿವಿ ಅಂದರೆ ನಾವು ಬದುಕ್ಬೋದು ಹೆಂಗ್ರಿ? ನೀವು ಓದ್ರ ಹಾಕ ಬ್ಯಾಂಕಿನಾಗ ಇರ್ತೀರಿ, ಇನ್ನೊಬ್ಬರಿಗೆ ಕೊಡ್ತೀರಿ, ಮತ್ತೊಂದು ಕಡೆ ಕೊಡ್ತೀರಿ, ದುಡ್ಡು ಆಗ್ತಾವೆ. ದುಡ್ಡು ಆದ ಕೂಡಲೇ ಭೂಮಿ ಸಿಗಲ್ಲ ನೀವು ಹಳ್ಳಿ. ಈಗ ನಾವು 30 ಲಕ್ಷ ತುಟ್ಟು ಅನಿಸ್ತೈತಿ, 50 ಲಕ್ಷ ತುಟ್ಟು ಅನಿಸ್ತೈತಿ, ಇನ್ನು 4 ವರ್ಷಕ್ಕೆ ಕೋಟಿಗೆ ಬಂದುಬಿಟ್ಟಿರ್ತೈತೆ. ಅದಕ್ಕೆ ದಯಮಾಡಿ ವಿನಂತಿ ರೈತರಿಗೆ, ಎಷ್ಟೇ ತೊಂದರೆ ಇದ್ದರೂ ಭೂಮಿ ಮಾರಬೇಡ್ರಿ, ಸೌಳು ಜೌಳು ಇತ್ತು ಅಂದ್ರೆ ಸುಧಾರಣೆ ಮಾಡ್ಕೊಡ್ರಿ ಅಂತ ವಿನಂತಿ ಎಲ್ಲರಿಗೆ.
1: ತುಂಬ ಸಂತೋಷ ಸುಶೀಲ್ ಕುಮಾರ್ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ದ್ರಾಕ್ಷಿ, ಕಬ್ಬು, ಪಶುಸಂಗೋಪನೆ, ಅಡಿಕೆ, ರೇಷ್ಮೆ, ಅದೇ ರೀತಿ ಸೌಳು ಜೌಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಕುರಿತು ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರಿ. ಯಾರಾದರೂ ನಮ್ಮ ಯುವ ರೈತರು ಈ ಕಾರ್ಯಕ್ರಮ ಕೇಳುವಂಥವ್ರಿಗೆ, ಯುವ ರೈತರು ಕೃಷಿ ಮಾಡಬೇಕನ್ನೋರಿಗೆ ತಾವು ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ?
0: ನಾನು ಕೃಷಿ ಮಾಡಬೇಕನ್ನಂಥ ರೈತರಿಗೆ ಈಗಾಗಲೇ ನಾನು ಭಾಳ ಕಡೆ ಮರೆಗುದ್ದಿ ಅಲ್ಲಿ ಇಲ್ಲಿ ಅವ್ರು ಇಂಜಿನಿಯರ್ ಇದ್ರು, 1 ಲಕ್ಷ 2 ಲಕ್ಷ ಪಗಾರ ಇದ್ದ ಅವ್ರು ಬಿಟ್ಟು ಬಂದು ಅಗ್ರಿಕಲ್ಚರ್ ಮಾಡಾಕ್ತಾರೆ. ಅಗ್ರಿಕಲ್ಚರ್ ಎಲ್ಲನೂ ಒಂದೇ ತನ್ನಂಗಿಲ್ಲ. ನೀವು ಹಾರ್ಟಿಕಲ್ಚರ್ ಮಾಡಿರಿ, ಅಗ್ರಿಕಲ್ಚರ್ ಮಾಡಿರಿ, ಅಥವಾ ನೀವು ಹೈನುಗಾರಿಕೆಗಳಿಗೆ ಹೋಗ್ರಿ, ಯಾವುದೂ ಲಾಸ್ ಇಲ್ಲ. 100% ಅದ್ರ ಮೇಲೆ ನಾವು ನಂಬಿಕೆಟ್ ಮಾಡಬೇಕಾಗ್ತದೆ. ಎದ್ರ ಮೇಲೆ ನೀವು ನಂಬಿಕೆ ಇಡ್ತೀರಿ, ಆ ನಂಬಿಕೆ ನಮ್ಗೆ ಸಕ್ಸಸ್ ಆಗತ್ತೆ. ಇವತ್ತು ಒಂದು ನಾನು ಸಾರ್ವಜನಿಕವಾಗಿ ಬರೀ ನೌಕರಿ ಅದು ಕೊಡಬೇಡ್ರಿ. ನೌಕರಿದಿಂದನೂ ಸಹಿತ ಎಲ್ಲರೂ ಬದುಕಾಕಾಗೋದಿಲ್ಲ. 10% ನೌಕರಿ ಮಾಡೋಕ್ಕಾಗೋದಿಲ್ಲ. 90% ನಾವು ಅಗ್ರಿಕಲ್ಚರ್ ಮಾಡಿ ಬದುಕಬೇಕಾಗುತ್ತೆ. ಯಾರು ನೀವು ಅಗ್ರಿಕಲ್ಚರ್ ಮಾಡ್ಬೇಕಾಯ್ತೀರಿ, ನೀವು ಹಗಲು ರಾತ್ರಿ ಆದಮೇಲೆ ಇಚ್ಛಾಶಕ್ತಿಯಿಂದ ಮಾಡಿರಿ, ನೀವು ಫೇಲ್ ಆಗೋದಿಲ್ಲ. ದಯಮಾಡಿ ಏನೇ ಬೆಳೀರಿ, ಅಗ್ರಿಕಲ್ಚರ್ ಬೆಳಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಏನಾಗಿತ್ತು ಅಂದರೆ, ಇವತ್ತು ನಾವು ರೈತರಿಗೆ ಎಲ್ಲ ನಾವು ಕನ್ಯಾ ಕೊಡೋಂಗಿಲ್ಲ, ಅದಕ್ಕೆ ನೌಕರಿ ಬೇಕು ಮಾತಿರ್ತಾರೆ ಎಲ್ಲರೂ. ಆ ಕನ್ಯಾನ ನಮ್ಗೆ ಕೊಡೋದಿಲ್ಲ ನೌಕರಿ ಬೇಕಂದಾಗ ಸಾರ್ವಜನಿಕವಾಗಿ ವಿನಂತಿ ಮಾಡ್ಕೊತೀನಿ. ಅವ್ನು ಬದುಕ್ತಕ್ಕಂಥ ಶಕ್ತಿ ಇತ್ತಂದ್ರೆ ಹೆಣ್ಗಂಡು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರಿ. ನಾವು ರೈತ ಅನ್ನೋದು ನೀವು ಕೊಡೋದು ಬಿಟ್ರಿ ಅಂದರೆ ಮುಂದಿನ ದಿನಮಾನದೊಳಗೆ ನಿಮ್ಮ ಮನೆಯಾಗೂ ಅಕ್ಕಿ ಅಣ್ಣ ಬಿಡ್ತಾನೆ, ಅಲ್ಲಿಗೆ ಕೊಡ್ಬೇಕಲ್ಲ ಅವ್ರಿಗೆ. ನಾವು ಕೊಟ್ಟಾಗನೇ ಕೊಡೋರ್ಲ, ಅದಕ್ಕೆ ಅದನ್ನ ಎಲ್ಲರೂ ತಿಳಿ ಅಂತ ರೈತರಿಗೆ ಸಹಿತ ಹೆಣ್ಣು ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತ ನಾನು ವಿನಂತಿ ಮಾಡಿ.
1: ತುಂಬ ಸಂತೋಷ ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಮಗ್ರ ಕೃಷಿ, ಸಾವಯವ ಕೃಷಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಯಾರಾದರೂ ರೈತರು ಈ ಕಾರ್ಯಕ್ರಮವನ್ನು ಕೇಳಿ ತಮ್ಮ ಜೊತೆ ಮಾತಾಡಿ ಈ ಕೃಷಿ ಕುರಿತು ತಮ್ಮಿಂದ ಸಲಹೆಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ನಮ್ಮ ನಂಬರ್ 9 7 4 1 1 9 5 3 9.
1: ಆತ್ಮೀಯರೇ, ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9 7 4 1 1 9 5 9 9. ಈ ನಂಬರ್ಗೆ ಕರೆ ಮಾಡಿ ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವ್ರ ಜೊತೆ ಮಾತಾಡಿ ಅವರಿಂದ ಕೃಷಿ ಸಲಹೆಯನ್ನು ತಾವು ಪಡಿಬೋದು ಅಂತ ಹೇಳ್ತಾ ಒಳ್ಳೆಯದು ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ, ಸಮಗ್ರ ಕೃಷಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಿಮ್ಮ ಆಕಾಶವಾಣಿಯಿಂದ ಬಂದು ಇವತ್ತು ನಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ಸಣ್ಣ ಸಲಹೆಗಳನ್ನು ತಗೊಂಡು ಇದು ನಾಳೆ ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಏನು ಬಂದಿದ್ರಿ, ನಿಮಗೂ ಮತ್ತು ನಿಮ್ಮ ಆಕಾಶವಾಣಿ ಇರತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.
2: ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಸಿದ್ರಾಯನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ಹಳೆ ಕಬ್ಣ ಹಳೆ ಹಚ್ಚ ಹಚ್ಚ
1: ಏ ಸುಮ್ಮನೆ ಒಳಗ್ ಬರ್ರಿ, ದಿನ ಕುಡ್ದು ಬಾಗಲ್ದಾಗ ಬಂದು ಒತ್ತಾಡದು. ಏನ್ ಅಪ್ಪ ಮುಡ್ಕಾದ ಬಂದಂತ ಯಾರ ಹರ್ಕ ಮುರ್ಕ ಬಕ್ಕಿಟ್ಟು ಚರಿಗಿ ತಂದಿಗಿಂದ
0: ನಾ ಕುಡ್ದ್ರ ನಿಂದೇನ
1: ಎಷ್ಟು ದಿನ ಅಂತ ತಡಿಲಿ, ಚಟಕ್ ದಾಸ ಆಗ್ಬಿಟ್ಟೇರಿ.
0: ನಿನ್ ದಾಸ ಆಗ್ಬೇಕಂತೇನೆ
1: ಬೇಡಪ್ಪ ಬೇಡ, ಇರು ಎರಡು ಮಕ್ಕಳಿಗೆ ಸಾಲಿ ಪೀ ತುಂಬ ಮೊದ್ಲು
0: ತುಂಬಿರತ ಅದೇ ಅಂತ ದೊಡ್ಡ ಹೇಳಕತ್ತೀನಿ.
1: ಛಿ ದೂರ್ ಸರಿ, ಕುಡ್ದದ್ ಮುಚ್ಚಾಕ ಗುಟ್ಕಾಬೇರಿ.
0: ಬಾಯ್ ತೆಗಿಬೇಡ.
2: ಬೇಡ ಕುಡಿತ, ಜೌಲಿ ಹೊಡೆತ, ದುಡ್ಡು ದೇಹ ಮನಸ್ಸು ಸರ್ವನಾಶ.

0: ಆತ್ಮರೇ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸರಿಯಾಗಿ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.
1: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸದರು ಅಂಗೀಕಾರ. 2047 ವೇಳೆಗೆ $30 trillion ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ವಾರ್ತೆಗಳ ವಿವರ. ಲೋಕಸಭೆ ಇಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ವಿದೇಶಿ ದೇಣಿಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವ ಹಿನ್ನೆಲೆಯಲ್ಲಿ ಈ ಮಸೂದೆಯು ಉದ್ದೇಶಿತವಾಗಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆ ಮಂಡಿಸಿ 2 ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಉಲ್ಲೇಖಿಸಿದರು. ಜಂಟಿ ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಸಭಾಪತಿ ನಾಮನಿರ್ದೇಶಿತ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಸಮಿತಿಯು ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸುತ್ತದೆ ಎಂದು ಸಚಿವ ನಿತ್ಯಾನಂದ ರೈ ತಿಳಿಸಿದರು.

ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಮಸೂದೆಗೆ ಅನುಮೋದನೆ ನೀಡಿದ್ದು, ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೆಹೋಲ್ ಮಸೂದೆ ಮಂಡಿಸಿದರು. ಇದು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆ 1962ನ್ನು ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯು ಕೈಗಾರಿಕಾ ಸರಕುಗಳಲ್ಲಿ ನಿಗಮವು ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಹಕಾರ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನಗಳನ್ನು ಸಹ ಒದಗಿಸಬಹುದು. ಚರ್ಚೆಗೆ ಉತ್ತರಿಸಿದ ಸಚಿವ ಮುರಳೀಧರ್ ಮೆಹೋಲ್, ಈ ಮಸೂದೆಯ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ರೈತರ ಕಲ್ಯಾಣ ಮತ್ತು ಆರ್ಥಿಕ ಸಬಲೀಕರಣವನ್ನು ಬಲಪಡಿಸಲಾಗುತ್ತದೆ. ದೇಶದಲ್ಲಿ ಸಹಕಾರ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸು ನೆರವು ನೀಡಲು ಎನ್ಸಿಡಿಎಸ್ಸಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. 2013 ಮತ್ತು 2014ರಲ್ಲಿ ಸುಮಾರು 49%ಕ್ಕೆ ಹೋಲಿಸಿದರೆ ಪ್ರಸ್ತುತ ಕಾಯ್ದಿರಿಸಿದ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡುವ ಪ್ರಮಾಣ 89%ಕ್ಕೆ ಏರಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸಿದ

0: ಹಣಕಾಸು ನೆರವು ನೀಡಲು ಎನ್ಸಿಡಿಎಸ್ಸಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. 2013 ಮತ್ತು 2014 ಸುಮಾರು 49% ಹೋಲಿಸಿದರೆ ಪ್ರಸ್ತುತ ಕಾಯ್ದಿರಿಸಿದ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡುವ ಪ್ರಮಾಣ 89% ಏರಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಖರೀದಿಸುವ ಡಿಜಿಟಲ್ ವಿಧಾನವನ್ನು ವಿಸ್ತರಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ರೈಲ್ವೆ ಒನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಎಂದು ಹೇಳಿದರು. ಈ ಅಪ್ಲಿಕೇಶನ್ ಪ್ರಯಾಣಿಕರಿಗೆ ಮೊಬೈಲ್ ಫೋನ್ನಲ್ಲಿ ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಬುಕ್ ಮಾಡಲು ಅನುವು ಮಾಡಿಕೊಡುತ್ತದೆ. ರೈಲು ರದ್ದತಿಯ ಸಂದರ್ಭಗಳಲ್ಲಿ ಆನ್ಲೈನ್ ಇ ಟಿಕೆಟಿಂಗ್ ವ್ಯವಸ್ಥೆಯು ರೈಲು ಹೊರಡುವ ನಿಗದಿತ ಸಮಯದ ನಂತರ ಸ್ವಯಂಚಾಲಿತವಾಗಿ ಮರುಪಾವತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ನಂತರ ಮರುಪಾವತಿಯನ್ನು ನೇರವಾಗಿ ಪ್ರಯಾಣಿಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದರು. ಸರ್ಕಾರ ತನ್ನ ಕಾರ್ಯಕ್ರಮಗಳು ಮತ್ತು ನೀತಿಗಳಿಗೆ ಸಂಬಂಧಿಸಿದ ನಕಲಿ ಸುದ್ದಿಗಳ ಪತ್ತೆಗಾಗಿ ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕವನ್ನು ಸ್ಥಾಪಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ಸಚಿವರು, ಸರ್ಕಾರಿ ಸಚಿವಾಲಯಗಳು, ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆಗಳು ಮತ್ತು ಇತರ ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸತ್ಯ ಶೋಧನಾ ಘಟಕವು ರಚನಾತ್ಮಕ ಸತ್ಯ ಪರಿಶೀಲನಾ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸುತ್ತದೆ. ಅಲ್ಲದೆ ಇದು ವಿವಿಧ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಎಂದು ಮಾಹಿತಿ ನೀಡಿದರು. ದೂರದರ್ಶನ ಮತ್ತು ಆಕಾಶವಾಣಿ ತಮ್ಮ ಸುದ್ದಿ ಬುಲೆಟಿನ್ಗಳು, ಕಾರ್ಯಕ್ರಮಗಳು ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಮತ್ತಷ್ಟು ಪ್ರಸಾರ ಮಾಡುತ್ತವೆ. ಡಿಡಿ ನ್ಯೂಸ್, ಸತ್ಯ ಪರಿಶೀಲನೆ, ಬಹು ವಿಶ್ವಾಸಾರ್ಹ ಮೂಲಗಳ ಮೂಲಕ ಪ್ರಸಾರಕ್ಕೆ ಮೊದಲು ಸಂಪಾದಕೀಯ ಪರಿಶೀಲನೆಯನ್ನು ಒಳಗೊಂಡ ಬಹು ಪದರದ ಸಂಪಾದಕೀಯ ಕಾರ್ಯವಿಧಾನವನ್ನು ಅನುಸರಿಸುತ್ತದೆ ಎಂದು ಹೇಳಿದರು. ಅಲಹಾಬಾದ್ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ದದ ಆರೋಪಗಳ ಕುರಿತು ತನಿಖೆ ನಡೆಸಿದ ಸಮಿತಿಯ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಮಂಡಿಸಲಾಯಿತು. ನವದೆಹಲಿಯ ಅವರ ಅಧಿಕೃತ ನಿವಾಸದಲ್ಲಿ ಸುಟ್ಟ ರೂಪದಲ್ಲಿ ನಗದು ರೂಪಾಯಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 12 ತನಿಖಾ ಸಮಿತಿ ರಚಿಸಲಾಗಿತ್ತು. ಸಮಿತಿಯು ಈ ವರ್ಷದ ಮೇ ತಿಂಗಳಲ್ಲಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸಿತ್ತು. ಆತ್ಮನಿರ್ಭರ ಭಾರತಡೆಗೆ ದೇಶದ ಪ್ರಗತಿಗೆ ಉತ್ತೇಜನ ನೀಡಲು ಬಾಹ್ಯಾಕಾಶ ತಂತ್ರಜ್ಞಾನ, ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಭಾರತೀಯ ವ್ಯಾಪಾರ ಮಹೋತ್ಸವದ ದೃಷ್ಟಿಕೋನವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವ್ಯಾಪಾರ ಮಹೋತ್ಸವ 2026 ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಸಚಿವರು, ಸ್ವಾವಲಂಬನೆ ಮತ್ತು ರಾಷ್ಟೀಯ ಅಭಿವೃದ್ಧಿ ಪರಸ್ಪರ ಪೂರಕವಾಗಿವೆ. ಭಾರತದ $4 trillion ಆರ್ಥಿಕತೆಯು 2047 ವೇಳೆಗೆ $30 trillion ಆರ್ಥಿಕತೆಯಾಗಿ ವಿಸ್ತರಿಸುವ ಹಾದಿಯಲ್ಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 4 ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು $60 trillion ಒಟ್ಟು ಜಿಡಿಪಿಯೊಂದಿಗೆ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ ಎಂದು ಸಚಿವ ಗೋಯಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್, ತಂತ್ರಜ್ಞಾನ ಮತ್ತು ವ್ಯಾಪಾರವು ಭಾರತದ ಬೆಳವಣಿಗೆಯ ಅವಳಿ ಇಂಜಿನ್ಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಐರೋಪ್ಯ ಒಕ್ಕೂಟ ಸೇರಿದಂತೆ 27 ಅಭಿವೃದ್ಧಿ ಹೊಂದಿದ ರಾಷ್ಟಗಳೊಂದಿಗೆ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿವೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಬಂಡವಾಳವು ಖಾಸಗಿ ಹೂಡಿಕೆಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಬದಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಕ್ಸ್ ಆರ್ಥಿಕತೆಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಬೆಳವಣಿಗೆಯ ಇಂಜಿನ್ಗಳನ್ನು ಪ್ರತಿನಿಧಿಸುತ್ತವೆಯಾದರೂ ಖಾಸಗಿ ಬಂಡವಾಳ ಸಜ್ಜುಗೊಳಿಸುವಲ್ಲಿ ಅವು ಸಾಮಾನ್ಯ ರಚನಾತ್ಮಕ ನಿರ್ಬಂಧಗಳನ್ನು ಎದುರಿಸುತ್ತಿವೆ ಎಂದರು. ಕೇಂದ್ರ ಸರ್ಕಾರ ನಿರಂತರ ಸಾರ್ವಜನಿಕ ಬಂಡವಾಳ ವೆಚ್ಚ ಮತ್ತು ರಚನಾತ್ಮಕ ಸುಧಾರಣೆಗಳ ಮೂಲಕ ದೇಶದ ಮೂಲಸೌಕರ್ಯವನ್ನು ಬಲಪಡಿಸಿವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾರ್ಯಪಡೆಯ 8 ಸಭೆ ಇಂದು ದಕ್ಷಿಣ ಗೋವಾದಲ್ಲಿ ಆರಂಭಗೊಂಡಿದೆ. 3 ಸಭೆಯಲ್ಲಿ ಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಪ್ರದೇಶಗಳ ಸಂಶೋಧನೆ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಚರ್ಚಿಸಲಿವೆ. ಸಭೆಯಲ್ಲಿ ಸಾಗರ ವಿಜ್ಞಾನ ಕ್ಷೇತ್ರದಲ್ಲಿ ಬಹುಪಕ್ಷೀಯ ಸಹಕಾರ ಬಲಪಡಿಸುವುದು, ಜಂಟಿ ಸಂಶೋಧನಾ ಚಟುವಟಿಕೆಗಳನ್ನು ವಿಸ್ತರಿಸುವುದು ಹಾಗೂ 5

ವರ್ಷಗಳ ಅನುಷ್ಠಾನ ಯೋಜನೆ ರೂಪಿಸುವ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ಅಭ್ಯರ್ಥಿಗಳ ಪ್ರತಿಭಟನೆಯಿಂದು 19ನೇ ದಿನವೂ ಮುಂದುವರೆದಿದೆ. ಪ್ರತಿಭಟನಾಕಾರರು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಪ್ರತಿಪಕ್ಷ ನಾಯಕ ಬಾಬುಲಾಲ್ ಮೊರಾಂಡಿ ರಾಂಚಿಯ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಂದು ವಿಶ್ವ ಆನೆ ದಿನ. ಆನೆಗಳು ಭಾರತದ ಪರಿಸರ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಶ್ವದ ಒಟ್ಟು ಏಷ್ಯನ್ ಆನೆಗಳ ಪೈಕಿ 60%ಕ್ಕೂ ಹೆಚ್ಚು ಭಾರತದಲ್ಲಿವೆ. 33 ಆನೆ ಮೀಸಲು ಪ್ರದೇಶಗಳನ್ನು ದೇಶ ಹೊಂದಿದ್ದು ಅವುಗಳ ಆವಾಸ ಸ್ಥಾನ ಹಾಗೂ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬಲಪಡಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಭಾರತೀಯ ಸರಕು ಮಾರುಕಟ್ಟೆಯು ದೇಶೀಯ ಮಾರುಕಟ್ಟೆಯ ವಾಸ್ತವಾಂಶಗಳಿಗೆ ಅನುಗುಣವಾಗಿ ಸ್ವಂತ ಮಾನದಂಡಗಳನ್ನು ರೂಪಿಸಬೇಕು ಎಂದು ಸೆಬಿ ಅಧ್ಯಕ್ಷ ತುಹೀನ್ ಕಾಂತ ಪಾಂಡೆ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಸರಕು ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರಕು ಮಾರುಕಟ್ಟೆಯಲ್ಲಿ ಭಾಗವಹಿಸುವಿಕೆಯನ್ನು ವಿಸ್ತರಿಸುವುದು, ಭೌತಿಕ ಮಾರುಕಟ್ಟೆಯೊಂದಿಗಿನ ಸಂಪರ್ಕ ಬಲಪಡಿಸುವುದು ಹಾಗೂ ಮಾರುಕಟ್ಟೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದರು. ಟೇಬಲ್ ಟೆನಿಸ್ ಫೆಡರೇಷನ್ ಆಫ್ ಇಂಡಿಯಾ ಟಿಟಿಎಫ್ಐಗೆ ನೀಡಿದ್ದ ಮಾನ್ಯತೆಯನ್ನು ಕೇಂದ್ರ ಕ್ರೀಡಾ ಸಚಿವಾಲಯ ಇಂದು ಅಮಾನತುಗೊಳಿಸಿದೆ. ಆಡಳಿತಾತ್ಮಕ ಲೋಪಗಳು ಮತ್ತು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸುವಲ್ಲಿ ವಿಫಲವಾಗಿರುವುದನ್ನು ಸಚಿವಾಲಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 188 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,966 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 36 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,436 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.33 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕಾರ. 2047 ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ವಿಜಯ ಪ್ರಕಾಶವಾಣಿ FM ಆ್ಯಂಡ್ ಕಾಂಪನಾಂಕ 101.8 ಮೆಗಾಹರ್ಟ್ಸ್. ಸ್ನೇಹಿತರೆ, ಸಮಯ 7:45:26 ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳು.

ಸ್ನೇಹಿತರೆ, ಈಗ ತಾನೇ ಡಾಕ್ಟರ್ ಹಂಸಲೇಖ ಅವರು ಹಾಡು ಬರೆದು ಸಂಗೀತ ಸಮಯೋಜನೆ ಮಾಡಿದ ಪ್ರೀತ್ ಸೆ ಚಿತ್ರದ ಗೀತೆಯೊಂದನ್ನು ಕಳ್ಕೊಂಬಂದ್ವಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ. ಇನ್ನು ಮುಂದೆ ಉಪೇಂದ್ರ ಬರೆದ ಹಾಡುಗಳನ್ನು ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳೋಣ. ಮೊದಲಿಗೆ ಹಾಲಿವುಡ್ ಚಿತ್ರದ ಗೀತೆ.

ಸ್ನೇಹಿತರೆ, ಉಪೇಂದ್ರ ಮತ್ತು ಹಂಸಲೇಖ ಬರೆದ ಹಾಡುಗಳನ್ನು ಗುರುಕಿರಣ್ ಮತ್ತು ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಇದುವರೆಗೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮದಲ್ಲಿ ಪ್ರೀತ್ ಸೇ, ಹಾಲಿವುಡ್ ಮತ್ತು ಉಪೇಂದ್ರ ಚಿತ್ರದ ಗೀತೆಗಳು ಮೂಡಿಬಂದವು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವಿಜಯಪುರ ಆಕಾಶವಾಣಿ.

ಇದು ವಿಜಯ ಪ್ರಾಕಾಶವಾಣಿ FM ಆ್ಯಂಡ್ ಕಂಪನಾಂಕ 101.8 MHz. ಸ್ನೇಹಿತರೆ, ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ವೈಯರ್ ಸ್ವಾಮಿಯವರ ಡೈರೆಕ್ಷನ್ನಲ್ಲಿ ತೆರೆಗೆ ಬಂದಂಥ ಕಠಾರವೀರ 1966 ಇಸ್ವಿಯ ಚಿತ್ರ ಇದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಶೋಭನ ರಾಣಿ ನಟಿಸಿದ ಹಾಡಿಗೆ ಧ್ವನಿಯಾಗಿದ್ದರು. ಡಾಕ್ಟರ್ ಪಿ ವಿ ಶ್ರೀನಿವಾಸ್, ಡಾಕ್ಟರ್ ಎಸ್ ಜಾನಕಿ, ಸೂರಟ್ ಅಶ್ವಥ್ ಬರೆದ ಹಾಡು ಇದಾಗಿತ್ತು. ಉಪೇಂದ್ರ ಕುಮಾರ್ ಅವರಿಂದ ಸಂಗೀತವಿತ್ತು. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇರೋದು ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಇನ್ನು ಮುಂದೆ 76 ಇಸ್ವಿಯಲ್ಲಿ ತೆರೆಗೆ ಬಂದಂಥ ಕಥಾ ಸಂಗಮ ಚಿತ್ರದ ಒಂದು ಗೀತೆ. ಕಲ್ಯಾಣ್ ಕುಮಾರ್ ಡಾಕ್ಟರ್ ಬಿ ಸರೋಜಾದೇವಿ ಹಾಡಿಗೆ ಅಭಿನಯ ಮಾಡಿದ್ದಾರೆ. ಕೇಳಿಬರುವ ಸ್ವರ ಡಾಕ್ಟರ್ ಪಿ ವಿ ಶ್ರೀನಿವಾಸ್. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ವಿಜಯ ನಾರಸಿಂಹ ಬರೆದ ಹಾಡಿದ್ದು.

ಸ್ನೇಹಿತರೆ, ಇವತ್ತಿನ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹೃದಯ ಸಂಗಮ, ಕಠಾರವೀರ ಮತ್ತು ಕಥಾ ಸಂಗಮ ಚಿತ್ರದಿಂದ ಮೂರು ಗೀತೆಗಳು ಮೂಡಿಬಂದವು.

ವಿಜಯಪುರ ಆಕಾಶವಾಣಿ FM ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಸರಿಯಾಗಿ 8:15 ದಿಲ್ಲಿ ಕೇಂದ್ರದಿಂದ ಪಾರ್ಲಿಮೆಂಟ್ ರಿವ್ಯೂ.

ವಿಜಯಪ್ರಕಾಶ್ ಹೊಣೆ. ಸಮಯ ರಾತ್ರಿಯ 8:30:36 ಸೆಕೆಂಡ್ಗಳು. ಆತ್ಮೀಯರೇ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

ಇದು ಅಮರ್ ಅಕ್ಬರ್ ಆಂಥೋನಿ ಚಿತ್ರದ ಗೀತೆ. ಕಿಶೋರ್ ಕುಮಾರ್, ಶೈಲೇಂದ್ರ ಸಿಂಗ್ ಮತ್ತು ಮಹೇಂದ್ರ ಕಪೂರ್ ಗೀತೆಯನ್ನು ಹಾಡಿದ್ದಾರೆ. ಲಕ್ಷ್ಮೀಕಾಂತ್ ಫಾರೆಲಾಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಆನಂದ ಬಕ್ಸಿ ಬರೆದ ಹಾಡಿದು.

ಸ್ನೇಹಿತರೆ, 1978 ತೆರೆಗೆ ಬಂದಂಥ ಡಾನ್ ಚಿತ್ರದ ಗೀತೆಯನ್ನು ಈಗ ತಾನೇ ಕೇಳ್ಕೊಂಬಂದ್ವಿ. ಅಮಿತಾಬ್ ಬಚ್ಚನ್ ಮತ್ತು ಹೆಲನ್ ಅವ್ರ ಮೇಲೆ ಈ ಹಾಡನ್ನು ಚಿತ್ರಿಸಿಕೊಳ್ಳಲಾಗಿತ್ತು. ಧ್ವನಿಯಾಗಿದ್ದರು ಆಶಾ ಭೋಸ್ಲೆಯವರು. ಅಂಜನ್ ಬರೆದ ಹಾಡು ಇದಾಗಿತ್ತು. ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ನಿರ್ದೇಶನವಿತ್ತು. ಪುಷ್ಪಹಾರ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಭಾರತವು ನೇರವಾಗಿ ಎಲೆಕ್ಟ್ರಿಕ್ ವಾಹನಗಳತ್ತ ಬದಲಾಗುತ್ತಿದೆ. ಈ ಸಂಚಾರವು ಈಗ ಆರ್ಥಿಕ ಬೆಳವಣಿಗೆ, ಇಂಧನ ಭದ್ರತೆ ಮತ್ತು ಸ್ವಚ್ಛ ಭವಿಷ್ಯದ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತಿದೆ. 2016 ಇವಿ ಮಾರಾಟವು ಸರಿಸುಮಾರು 46 ಹೆಚ್ಚಾಗಿದೆ. ಇದು ಗ್ರಾಹಕರ ಬಲವಾದ ಬದಲಾವಣೆಯನ್ನ ತೋರಿಸುತ್ತದೆ. ರಫ್ತು ಪ್ರಮಾಣವು 2020 1.2 ಮಿಲಿಯನ್ ಅಮೆರಿಕನ್ ಡಾಲರ್ನಿಂದ 2024 84 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಗಣನೀಯವಾಗಿ ಏರಿಕೆಯಾಗಿದೆ. ಇದು ಭಾರತವನ್ನು ಉದಯಿಸುತ್ತಿರುವ ಇವಿ ಕೇಂದ್ರವನ್ನಾಗಿ ರೂಪಿಸುತ್ತಿದೆ. ರಾಷ್ಟೀಯ ಉತ್ಪಾದನಾ ಮಿಷನ್ ಆಟೋಮೊಬೈಲ್ ಮತ್ತು ಆಟೋ ಘಟಕಗಳ ಉದ್ಯಮಕ್ಕಾಗಿ ಪಿಎಲ್ಐ ಯೋಜನೆ ಮತ್ತು ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಷನ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಸ್ಕೀಮ್ನಂತಹ ಸರ್ಕಾರಿ ಯೋಜನೆಗಳು ಹೆಚ್ಚು ಸ್ವಾವಲಂಬಿ ಈ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿವೆ. ಕಿಕ್ಕಿರಿದು ತುಂಬಿರುವ ನಗರಗಳಲ್ಲಿ ದೈನಂದಿನ ಪ್ರಯಾಣ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಕೊನೆಯ ಮೈಲಿ ಸಂಪರ್ಕವು ಭಾರತದಾದ್ಯಂತ ಮೂಲಭೂತವಾಗಿ ಮರುಕಲ್ಪನೆಗೊಳ್ಳುತ್ತಿದೆ. ಈ ಪರಿವರ್ತನೆಯ ಕೇಂದ್ರ ಬಿಂದು ಎಲೆಕ್ಟ್ರಿಕ್ ಮೊಬಿಲಿಟಿ ಆಗಿದೆ. ಈ ತಾಂತ್ರಿಕ ಬದಲಾವಣೆಯು ದೇಶದ ಹವಾಮಾನ ಕಾರ್ಯತಂತ್ರ ಮತ್ತು ಸುಸ್ಥಿರ ಸಾರಿಗೆ ದೃಷ್ಟಿಕೋನಕ್ಕೆ ಕೇಂದ್ರವಾಗುತ್ತಿದೆ. ಸರ್ಕಾರದ ಪ್ರೋತ್ಸಾಹಕಗಳು, ಹೆಚ್ಚುತ್ತಿರುವ ಪರಿಸರ ಜಾಗೃತಿ, ತ್ವರಿತ ತಾಂತ್ರಿಕ ಪ್ರಗತಿಯಿಂದ ಪ್ರೇರೇಪಿಸಲ್ಪಟ್ಟ ಇವಿಗಳು ವಾಹನ ಉದ್ಯಮದ ಭವಿಷ್ಯವನ್ನು ರೂಪಿಸುವ ರಾಷ್ಟೀಯ ಆದ್ಯತೆಯಾಗಿ ಮಾರ್ಪಟ್ಟಿವೆ. ಭಾರತದ ಮೊಬಿಲಿಟಿ ಪರಿವರ್ತನೆಯು ಕೇವಲ ಪರಿಸರಕ್ಕೆ ಸಂಬಂಧಿಸಿದ ಅಗತ್ಯತೆಯಷ್ಟೇ ಅಲ್ಲ, ಅದೊಂದು ಆರ್ಥಿಕ ಅವಕಾಶವೂ ಹೌದು. ಇದು ತನ್ನ ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿ ಉದ್ಯಮಗಳಲ್ಲಿ ಒಂದನ್ನು ಮರುರೂಪಿಸುತ್ತಿದೆ. ಈ ಬದಲಾವಣೆಯು ಇಂಧನ ಭದ್ರತೆಯನ್ನು ಬಲಪಡಿಸಲು ಒಂದು ಕಾರ್ಯತಂತ್ರದ ಸಾಧನವಾಗಿ ಹೊರಹೊಮ್ಮುತ್ತಿದೆ. ಜೊತೆಗೆ ಇದು ಪಳೆಯುಳಿಕೆ ಇಂಧನ ಆಮದುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುತ್ತಿದೆ ಮತ್ತು ಆರ್ಥಿಕತೆಗೆ ಸಮರ್ಥವಾದ ಕಡಿಮೆ ಇಂಗಾಲದ ಬೆಳವಣಿಗೆಯ ಹಾದಿಯನ್ನು ನಡೆಸಿಕೊಡುತ್ತಿದೆ. ಇವಿ ಎನ್ನುವುದು ಬ್ಯಾಟರಿಯಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸುವ ಎಲೆಕ್ಟ್ರಿಕ್ ಮೋಟಾರ್ನಿಂದ ಚಲಿಸುವ ವಾಹನವಾಗಿದೆ. ಇದನ್ನು ಬಾಹ್ಯ ವಿದ್ಯುತ್ ಮೂಲದಿಂದ ರೀಚಾರ್ಜ್ ಮಾಡಬಹುದು. ಇವಿಗಳಲ್ಲಿ 4 ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಆಗಿರುವ ಬ್ಯಾಟರಿ ಇವಿಗಳು ಆಂತರಿಕ ದಹನಕಾರಿ ಎಂಜಿನ್ ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಸಂಯೋಜಿಸಿ ವಾಹನಕ್ಕೆ ಶಕ್ತಿ ತುಂಬುವ ಹೈಬ್ರಿಡ್ ಇವಿಗಳು ಮತ್ತು ಪ್ಲಗ್ಇನ್ ಹೆಚ್ಇವಿಗಳು. ಪಿಹೆಚ್ಇವಿಗಳು ವಿಸ್ತೃತವಾದ ಎಲೆಕ್ಟ್ರಿಕ್ ಮಾತ್ರ ಕಾರ್ಯಾಚರಣೆಗಾಗಿ ಬಾಹ್ಯವಾಗಿ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಪ್ಯಾಕ್ಗಳನ್ನು ಹೆಚ್ಚುವರಿಯಾಗಿ ಹೊಂದಿರುತ್ತವೆ ಮತ್ತು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಫ್ಯೂಲ್ ಸೆಲ್ ಇವಿಗಳು. ಎಲೆಕ್ಟ್ರಿಕ್ ಮೊಬಿಲಿಟಿಯತ್ತ ಭಾರತದ ಪ್ರಯಾಣವು 2015 ಪ್ರಾರಂಭವಾಯಿತು. ಇದು ರಾಷ್ಟೀಯ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್ ಮತ್ತು ಇವಿಗಳ ಬಳಕೆಯನ್ನು ಉತ್ತೇಜಿಸಲು ಫೇಮ್ ಯೋಜನೆಯ ಬಿಡುಗಡೆಯೊಂದಿಗೆ ಗುರುತಿಸಲ್ಪಟ್ಟಿತ್ತು. ಈ ಹೆಜ್ಜೆಯು ಸ್ಪಷ್ಟ ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದ ಕೂಡಿದೆ. ಪೆಟ್ರೋಲಿಯಂ ಇಂಧನಗಳ ಮೇಲಿನ

ಹೆಚ್ಚುತ್ತಿರುವ ಆಮದು ಬಿಲ್ಲನ್ನು ಕಡಿಮೆ ಮಾಡುವುದು ಮತ್ತು ಹದಗೆಡುತ್ತಿರುವ ನಗರ ವಾಯು ಮಾಲಿನ್ಯವನ್ನು ಎದುರಿಸುವುದು ಇವುಗಳಲ್ಲಿ ಸೇರಿವೆ. ಇದು ಭಾರತದ ಒಟ್ಟು ಹೊರಸೂಸುವಿಕೆಯ 9% ಹೊಂದಿರುವ ಸಾರಿಗೆ ವಲಯದಿಂದ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸುವ ಗುರಿಯನ್ನು ಹೊಂದಿದೆ. NEMMP 2020 ಭಾರತದಲ್ಲಿ ಇವಿಗಳ ಬಳಕೆಯನ್ನು ಮತ್ತು ದೇಶೀಯ ಉತ್ಪಾದನೆಯನ್ನು ವೇಗಗೊಳಿಸಲು ಒಂದು ಕಾರ್ಯತಂತ್ರದ ನಕ್ಷೆಯನ್ನು ರೂಪಿಸುತ್ತದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುವುದು ಮತ್ತು ಸ್ವಚ್ಛ ಸುಸ್ಥಿರ ಮೊಬಿಲಿಟಿಯನ್ನು ಉತ್ತೇಜಿಸುವ ಎರಡು ಗುರಿಯನ್ನು ಹೊಂದಿದೆ. NEMMP 2020 ಚೌಕಟ್ಟಿನಲ್ಲಿ ಇವಿ ಬಳಕೆಯನ್ನು ಉತ್ತೇಜಿಸಲು 2015 ಫೇಮ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಖರೀದಿದಾರರಿಗೆ ಪ್ರೋತ್ಸಾಹಕಗಳನ್ನು ನೀಡಿತು, ಚಾರ್ಜಿಂಗ್ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮತ್ತು ಉತ್ಪಾದನೆಗೆ ಬೆಂಬಲ ನೀಡಿತು. ಮೊದಲನೇ ಹಂತವು March 2019 ಮುಂದುವರಿಯಿತು. ನಂತರ 5 ವರ್ಷಗಳ ಕಾಲ ಅಂದರೆ April 2024 ಎರಡನೇ ಹಂತವನ್ನು ಜಾರಿಗೆ ಮಾಡಲಾಯಿತು. ಇವಿ ಬಳಕೆಯು ಹಲವು ಪಟ್ಟು ಹೆಚ್ಚಳವನ್ನು ಕಂಡಿದ್ದು 2015-16 ಹಣಕಾಸು ವರ್ಷದಲ್ಲಿ 0.08% 2025-26 ಹಣಕಾಸು ವರ್ಷದಲ್ಲಿ 8.26% ಏರಿದೆ. ಕೋವಿಡ್ ನಂತರದ ಅವಧಿಯಲ್ಲಿ ಅಂದರೆ 2022 ಹಣಕಾಸು ವರ್ಷದಲ್ಲಿ ಒಂದು ನಿರ್ಣಾಯಕ ತೀರ್ವು ಉಂಟಾಯಿತು. ನಿರ್ದಿಷ್ಟಪಡಿಸಿದ ನೀತಿ ಪ್ರೋತ್ಸಾಹಕಗಳು, ವರ್ಧಿತ ಸಬ್ಸಿಡಿಗಳು ಮತ್ತು ಸುಧಾರಿತ ವಾಹನ ಲಭ್ಯತೆಯ ಬೆಂಬಲದೊಂದಿಗೆ ಎಲೆಕ್ಟ್ರಿಕ್ ವಾಹನ ಸ್ವೀಕಾರವು ವೇಗವಾಗಿ ಬೆಳೆಯುವ ಹಂತವನ್ನು ಪ್ರವೇಶಿಸಿತು. ಈ ಅವಧಿಯು ಮಾರುಕಟ್ಟೆಯಲ್ಲಿ ಒಂದು ರಚನಾತ್ಮಕ ಬದಲಾವಣೆಗೂ ಸಾಕ್ಷಿಯಾಯಿತು. 2020-2021 ಅವಧಿಯಲ್ಲಿ ಆರಂಭಿಕ ಸ್ವೀಕಾರವು ಮುಖ್ಯವಾಗಿ ಇ ರಿಕ್ಷಾಗಳ ಪ್ರಾಬಲ್ಯವನ್ನು ಹೊಂದಿದ್ದರೆ, ಶೀಘ್ರದಲ್ಲೇ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದವು. 2025 ವೇಳೆಗೆ ಅವು ಪ್ರಮುಖ ವಿಭಾಗವಾಗಿ ಹೊರಹೊಮ್ಮಿದವು. ಇದು ಅನೌಪಚಾರಿಕ ಮತ್ತು ಹಂಚಿಕೆಯ ಮೊಬಿಲಿಟಿಯಿಂದ ಮುಖ್ಯವಾಹಿನಿಯ ಖಾಸಗಿ ಮತ್ತು ವಾಣಿಜ್ಯ ಬಳಕೆಯತ್ತ ವಿಶಾಲವಾದ ಪರಿವರ್ತನೆಯನ್ನು ಸೂಚಿಸಿತು. ವಿಶ್ವದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳ ಗ್ರಾಹಕರ ಸ್ವೀಕಾರವು ಹೆಚ್ಚುತ್ತಿದೆ. ಸುಧಾರಿತ ಚಾಲನಾ ಶ್ರೇಣಿಯ ಸ್ಪರ್ಧಾತ್ಮಕ ಬೆಲೆಯ ಹಲವು ಮಾದರಿಗಳು ಮಾರುಕಟ್ಟೆಗೆ ಪ್ರವೇಶಿಸುತ್ತಿವೆ. ಇದರೊಂದಿಗೆ ಸಾರ್ವಜನಿಕ ಚಾರ್ಜಿಂಗ್ ಮೂಲ ಸೌಕರ್ಯಗಳು ವೇಗವಾಗಿ ವಿಸ್ತರಿಸುತ್ತಿವೆ. ಭಾರತದಲ್ಲೂ ಸಹ ಬಲವಾದ ನೀತಿ ಬೆಂಬಲ, ಹೆಚ್ಚುತ್ತಿರುವ ಮಾರಾಟ ಮತ್ತು ನೋಂದಣಿಗಳಿಂದ ಈ ಆವೇಗವು ಪ್ರತಿಫಲಿಸುತ್ತಿದೆ. ಇದು ದೇಶೀಯ ಉತ್ಪಾದನೆ ಮತ್ತು ಚಾರ್ಜಿಂಗ್ ನೆಟ್ವರ್ಕ್ಗಳ ಬೆಳೆಯುತ್ತಿರುವಂತಹ ಪರಿಸರ ವ್ಯವಸ್ಥೆಯಿಂದ ಮತ್ತಷ್ಟು ಬಲಗೊಂಡಿದ್ದು ಇವಿಗಳ ಸ್ವೀಕಾರದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. 2025 ಉತ್ತರ ಪ್ರದೇಶವು ಅತಿದೊಡ್ಡ ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. 400,000 ಅಧಿಕ ಯೂನಿಟ್ಗಳೊಂದಿಗೆ ಇದು ರಾಷ್ಟೀಯ ಇವಿ ಮಾರಾಟದ 18% ಪ್ರತಿನಿಧಿಸಿದೆ. ಇದರ ನಂತರ ಮಹಾರಾಷ್ಟವು 2.66 ಲಕ್ಷ ಯೂನಿಟ್ಗಳೊಂದಿಗೆ ಅಂದರೆ 12% ಹಾಗೂ ಕರ್ನಾಟಕವು 2 ಲಕ್ಷ ಯೂನಿಟ್ಗಳೊಂದಿಗೆ ಒಟ್ಟು ಮಾರಾಟದ 9% ಹೊಂದಿದ್ದು ಕ್ರಮವಾಗಿ 2 ಮತ್ತು 3 ಸ್ಥಾನದಲ್ಲಿವೆ. 2020 ಭಾರತದ ಇವಿ ಒಳಹೊಕ್ಕು ಪ್ರಮಾಣವು ಜಾಗತಿಕ ಒಳಹೊಕ್ಕು ಪ್ರಮಾಣದ 1/5 ಮಾತ್ರವಿತ್ತು. ಇದು 2024 ವೇಳೆಗೆ ಜಾಗತಿಕ ಒಳಹೊಕ್ಕು ಪ್ರಮಾಣದ 2/3 ಭಾಗಕ್ಕಿಂತ ಹೆಚ್ಚಾಯಿತು. ಈ ಗಮನಾರ್ಹ ಪ್ರಗತಿಯು ಹೆಚ್ಚಾಗಿ 2025 ಮಾರಾಟವಾದ ಮೋಟಾರ್ ದ್ವಿಚಕ್ರ ವಾಹನಗಳು 12.8 ಲಕ್ಷ ಯೂನಿಟ್ಗಳು ಮತ್ತು ತ್ರಿಚಕ್ರ ವಾಹನಗಳಲ್ಲಿ 8 ಲಕ್ಷ ಯೂನಿಟ್ಗಳು ಚಾಲನೆಗೊಂಡಿವೆ. ಮೂಲಸೌಕರ್ಯಗಳ ಮುಂಭಾಗದಲ್ಲಿ ಭಾರತದ ಸಾರ್ವಜನಿಕ ಇವಿ ಚಾರ್ಜಿಂಗ್ ನೆಟ್ವರ್ಕ್ ವೇಗವಾಗಿ ವಿಸ್ತರಿಸುತ್ತಿದೆ. ಭಾರತೀಯ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಪ್ರಕಾರ July 2026 ವೇಳೆಗೆ ಲಭ್ಯವಿರುವ 52,718 ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ 16,561 ಸ್ಟೇಷನ್ಗಳು ವೇಗದ ಇವಿ ಚಾರ್ಜಿಂಗ್ ಸೌಲಭ್ಯಗಳನ್ನು ಹೊಂದಿವೆ. ಶುದ್ಧ ಸಾರಿಗೆಯ ಭವಿಷ್ಯದತ್ತ ಒಂದು ಪ್ರಮುಖ ಹೆಜ್ಜೆಯಾಗಿ ನೀತಿ ಆಯೋಗವು August 2025 IEMI ಅನ್ನು ಪ್ರಾರಂಭಿಸಿತು. ಇದು ತನ್ನ ರೀತಿಯ ಮೊದಲ ಚೌಕಟ್ಟಾಗಿದ್ದು ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಮುನ್ನಡೆಸುವಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತದೆ ಮತ್ತು ಹೋಲಿಸುತ್ತದೆ. ಈ ಸೂಚ್ಯಂಕವು ಸಾರಿಗೆ ವಿದ್ಯುದೀಕರಣ, ಚಾರ್ಜಿಂಗ್ ಮೂಲಸೌಕರ್ಯ ಸನ್ನದ್ದತೆ ಮತ್ತು ಇವಿ ಸಂಶೋಧನೆ ಹಾಗೂ ನಾವೀನ್ಯತೆ ಎಂಬ 3 ಸ್ತಂಭಗಳ ಅಡಿಯಲ್ಲಿ 16 ಸೂಚಕಗಳ ಮೂಲಕ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಇದು ಪ್ರತಿ ಪ್ರದೇಶದ ಪರಿಸರ ವ್ಯವಸ್ಥೆಯ ಸಾಮರ್ಥ್ಯದ ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ. ಭಾರತವು ಕೇವಲ ಜೋಡಣೆ ಮಾಡುವ ಮಾರುಕಟ್ಟೆಯಿಂದ ಸಮಗ್ರ ಇವಿ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಬೆಳೆಯುತ್ತಿರುವ ಪೂರೈಕೆದಾರರ ಪರಿಸರ ವ್ಯವಸ್ಥೆಯ ಬೆಂಬಲದೊಂದಿಗೆ ದೇಶೀಯ ಉತ್ಪಾದನೆಯು ಈಗ ಬ್ಯಾಟರಿ ಪ್ಯಾಕ್ಗಳು, ಮೋಟಾರ್ಗಳು, ಡ್ರೈವ್ ಟ್ರೈನ್ಗಳು, ಪವರ್ ಎಲೆಕ್ಟ್ರಾನಿಕ್ಸ್, ವೈರಿಂಗ್ ಮತ್ತು ಚಾರ್ಜಿಂಗ್ ಉಪಕರಣಗಳನ್ನು ಒಳಗೊಂಡಿದೆ. ಟಾಟಾ ಮೋಟಾರ್ಸ್, ಮಹೀಂದ್ರಾ, ಟಿವಿಎಸ್, ಬಜಾಜ್ ಆಟೋ ಮುಂತಾದ ಪ್ರಮುಖ ಒಇಎಂಗಳು ಸಂಶೋಧನೆ ಮತ್ತು ಅಭಿವೃದ್ಧಿ, ಗಿಗಾ ಫ್ಯಾಕ್ಟರಿಗಳು ಮತ್ತು ಮೀಸಲಾದ ಇವಿ ಪ್ಲಾಟ್ಫಾರ್ಮ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿವೆ. ಅದೇ ಸಮಯದಲ್ಲಿ ವೀನಾಫಾಸ್ಟ್, ಟೆಸ್ಲಾ ಮತ್ತು ಪ್ರಮುಖ ಕೊರಿಯನ್ ಹಾಗೂ ಜಪಾನೀಸ್ ಬ್ಯಾಟರಿ ಸಂಸ್ಥೆಗಳಂತಹ ಜಾಗತಿಕ ಕಂಪನಿಗಳು ಸಹ ಭಾರತದಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಮುಂದಾಗಿವೆ. ಈ ವಿಸ್ತರಣೆಯು ಸ್ಥಳೀಯ ಉತ್ಪಾದನೆಯನ್ನು

ಬಲಪಡಿಸುತ್ತಿದೆ, ವೆಚ್ಚದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜಾಗತಿಕ ಇವಿ ಪೂರೈಕೆ ಸರಪಳಿಯಲ್ಲಿ ಭಾರತವನ್ನು ಪ್ರಮುಖ ಭಾಗವನ್ನಾಗಿ ರೂಪಿಸುತ್ತಿದೆ. ಭಾರತೀಯ ಸ್ಟಾರ್ಟ್ಅಪ್ಗಳು ಇವಿಗಳ ಸಾಮರ್ಥ್ಯವನ್ನು ಮನಗಾಣುತ್ತಿವೆ. ಇವು ಚಾರ್ಜಿಂಗ್ ಮೂಲಸೌಕರ್ಯದ ಲಭ್ಯತೆಯನ್ನು ಉತ್ತೇಜಿಸುತ್ತಿವೆ, ಬ್ಯಾಟರಿ ಮಟ್ಟದ ನಾವೀನ್ಯತೆಯನ್ನು ಸುಧಾರಿಸುತ್ತಿವೆ, ಕಡಿಮೆ ವೆಚ್ಚದ ಉತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತಿವೆ ಮತ್ತು ದತ್ತಾಂಶ ಆಧಾರಿತ ಪರಿಹಾರಗಳನ್ನು ಒದಗಿಸುತ್ತಿವೆ. ಪ್ರಸ್ತುತ ಭಾರತದಲ್ಲಿ ಸುಮಾರು 400 ಇವಿ ಸ್ಟಾರ್ಟ್ಅಪ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಇವು ಭಾರತದ ವಿಕಾಸಗೊಳ್ಳುತ್ತಿರುವಂತಹ ಇವಿ ಪರಿಸರ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ವಲಯದಲ್ಲಿ ಹೂಡಿಕೆಯ ಚಟುವಟಿಕೆಯು ಬಲವಾಗಿ ಮುಂದುವರೆದಿದೆ. ಭಾರತದ ಇವಿ ಪರಿಸರ ವ್ಯವಸ್ಥೆಯು 2025 ಹಣಕಾಸು ವರ್ಷದಲ್ಲಿ 1.4 ಶತಕೋಟಿ $ಗಳಿಗಿಂತ ಅಧಿಕ ಹಣವನ್ನು ಸಂಗ್ರಹಿಸಿದೆ. ಇದು 2024 ಸುಮಾರು 27 ಹೆಚ್ಚಾಗಿದೆ. ಇವಿ ತಯಾರಕರು ಈ ನಿಧಿಯ ಸಿಂಹಪಾಲು ಪಡೆದುಕೊಂಡಿದ್ದು ಸುಮಾರು 1.2 ಶತಕೋಟಿ $ಗಳನ್ನು ಭದ್ರಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಇವಿ ಹೂಡಿಕೆಗಳಿಗೆ ದೆಹಲಿ ಅಗ್ರ ನಗರವಾಗಿ ಹೊರಹೊಮ್ಮಿದೆ. ಆಟೋಮೊಬೈಲ್ ಉದ್ಯಮಕ್ಕಾಗಿ ಸರ್ಕಾರದ ಬಹು ಯೋಜನೆಗಳೊಂದಿಗೆ 2015 ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಉತ್ತೇಜಿಸುತ್ತಿದೆ. ಗುರಿ ಆಧಾರಿತ ನೀತಿ ಹಸ್ತಕ್ಷೇಪಗಳು, ಹಣಕಾಸಿನ ಪ್ರೋತ್ಸಾಹಕಗಳು ಮತ್ತು ಮಿಷನ್ ಚಾಲಿತ ಉಪಕ್ರಮಗಳ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸಲು ಇದು ಕಾರ್ಯತಂತ್ರದ ವಿಧಾನವನ್ನು ಅಳವಡಿಸಿಕೊಂಡಿದೆ. FAME ಸುಧಾರಿತ ರಸಾಯನಶಾಸ್ತ್ರ ಕೋಶಗಳಿಗಾಗಿ PLI ಯೋಜನೆ ಮತ್ತು ಬ್ಯಾಟರಿ ಸ್ಥಳೀಕರಣದಂತಹ ಪ್ರಮುಖ ಯೋಜನೆಗಳು ಬಲವಾದ ಭವಿಷ್ಯಕ್ಕೆ ಸಿದ್ಧವಾಗಿರುವ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿವೆ. ಚಾರ್ಜಿಂಗ್ ಮೂಲಸೌಕರ್ಯ ವಿಸ್ತರಣೆ ಮತ್ತು ಬಲವಾದ ಹೂಡಿಕೆಯ ಬೆಂಬಲದ ಮೂಲಕ ಭಾರತದ ಇವಿ ಪರಿವರ್ತನೆಯಲ್ಲಿ ರಾಜ್ಯಗಳು ಪ್ರಮುಖ ಚಾಲಕರಾಗಿ ಹೊರಹೊಮ್ಮುತ್ತಿವೆ. December 2025 ವೇಳೆಗೆ 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವಿ ನೀತಿಗಳನ್ನು ಅಧಿಸೂಚಿಸಿವೆ ಮತ್ತು ಮತ್ತಷ್ಟು 4 ರಾಜ್ಯಗಳು ಕರಡು ಹಂತದಲ್ಲಿವೆ. ಶೇಕಡ 15.25 ಬಂಡವಾಳ ಸಬ್ಸಿಡಿಗಳು, ಆದ್ಯತೆಯ ಭೂ ಹಂಚಿಕೆ, ಮುದ್ರಾಂಕ ಶುಲ್ಕ ವಿನಾಯಿತಿಗಳು ಮತ್ತು ಶೇಕಡ 100 SGST ಮರುಪಾವತಿಯಂತಹ ಪ್ರೋತ್ಸಾಹಕಗಳು ಹೂಡಿಕೆದಾರರ ವೆಚ್ಚವನ್ನು ತಗ್ಗಿಸುತ್ತವೆ. ತಮಿಳುನಾಡು, ಮಹಾರಾಷ್ಟ, ಕರ್ನಾಟಕ, ಗುಜರಾತ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಂತಹ ಮುಂಚೂಣಿ ರಾಜ್ಯಗಳು ಪ್ರಮುಖ ಇವಿ ಕೇಂದ್ರಗಳಾಗಿ ರೂಪುಗೊಂಡಿದ್ದು ಬಲವಾದ ಉತ್ಪಾದನಾ ಪರಿಸರ ವ್ಯವಸ್ಥೆಗೆ ಬೆನ್ನೆಲುಬಾಗಿವೆ. ದೆಹಲಿಯ ಇವಿ ನೀತಿಯು ಭಾರತದ ಅತ್ಯಂತ ಪ್ರಗತಿಪರ ಇವಿ ನೀತಿಗಳಲ್ಲಿ ಒಂದಾಗಿದೆ. ಇದು ನಗರದಲ್ಲಿ ವಾಹನಗಳಿಂದ ಉಂಟಾಗುವ ಮಾಲಿನ್ಯತೆಯನ್ನು ಕಡಿಮೆ ಮಾಡುವ ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. June 2026 ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಳೆಯ ಮತ್ತು ಹೆಚ್ಚು ಮಾಲಿನ್ಯ ಉಂಟುಮಾಡುವಂತಹ ಟ್ರಕ್ಗಳು ಹಾಗೂ ಬಸ್ಗಳನ್ನು ಬದಲಾಯಿಸಲು ಸರ್ಕಾರವು ಸಮಗ್ರ ಯೋಜನೆಯನ್ನು ಅನುಮೋದಿಸಿತು. ಈ ಉಪಕ್ರಮವು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 9,585 ಕೋಟಿ ವೆಚ್ಚದ ಈ 2 ವರ್ಷಗಳ ಯೋಜನೆಯು ದೆಹಲಿ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿ 1.91 ಲಕ್ಷ ಟ್ರಕ್ಗಳು ಮತ್ತು 16,329 ಬಸ್ಗಳು ಸೇರಿದಂತೆ ಸುಮಾರು 2.07 ಲಕ್ಷ ವಾಣಿಜ್ಯ ವಾಹನಗಳ ಬದಲಾವಣೆಗೆ ಬೆಂಬಲ ನೀಡಿದೆ. NMM ಇವಿಗಳನ್ನು ನಾವೀನ್ಯತೆ ಆಧಾರಿತ ಬೆಳವಣಿಗೆಯ ಪ್ರಮುಖ ಬೀಜ ಕ್ಷೇತ್ರವೆಂದು ಗುರುತಿಸುತ್ತದೆ. ಈ ಮಿಷನ್ 2035 ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೊಂದಿದೆ. ಇದು ಜಿಡಿಪಿಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು ಶೇಕಡ 12.9 ಶೇಕಡ 25 ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಇದರ ಜೊತೆಗೆ ಎನ್ಎಂಎಂ ರಾಷ್ಟೀಯ ಉತ್ಪಾದನಾ ಮಿಷನ್ 14.3 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಸರಕುಗಳ ರಫ್ತನ್ನು 1.2 ಟ್ರಿಲಿಯನ್ $ಗಳಿಗೆ ಹೆಚ್ಚಿಸಲು ಗುರಿಯನ್ನು ಹೊಂದಿದೆ. ಇದು ಸುಧಾರಿತ ಉತ್ಪಾದನೆಯನ್ನು ಉತ್ತೇಜಿಸುವ, ತಂತ್ರಜ್ಞಾನ ಅಭಿವೃದ್ಧಿಯನ್ನು ಬೆಂಬಲಿಸುವ ಮತ್ತು ಜಾಗತಿಕ ಮೌಲ್ಯ ಸರಪಳಿಯನ್ನು ಇವಿಯಲ್ಲಿ ಉತ್ಪಾದನೆಯನ್ನು ಸಂಯೋಜಿಸುವ ಮೂಲಕ ಭಾರತದ ಇವಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಗುರಿ ಆಧಾರಿತ, ಕ್ಲಸ್ಟರ್ ಆಧಾರಿತ ಹಸ್ತಕ್ಷೇಪಗಳು ಮತ್ತು ನೀತಿ ಬೆಂಬಲದ ಮೂಲಕ ದೇಶೀಯ ಇವಿ ಉತ್ಪಾದನಾ ಸಾಮರ್ಥ್ಯವನ್ನು ವೇಗಗೊಳಿಸಲು ಎನ್ಎಂಎಂ ಪ್ರಯತ್ನಿಸುತ್ತದೆ. 2024 ಅಧಿಸೂಚಿಸಲ್ಪಟ್ಟ ಪಿಎಂ ಇ ಡ್ರೈವ್ ಯೋಜನೆಯು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಇದು ಗುರಿ ಆಧಾರಿತ ಬೇಡಿಕೆ ಪ್ರೋತ್ಸಾಹಕಗಳು, ದೇಶೀಯ ಉತ್ಪಾದನೆಗೆ ಬೆಂಬಲ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ವಿಸ್ತರಣೆಯ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿಯಲ್ಲಿ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯತಂತ್ರವು ನಿರ್ದಿಷ್ಟ ಇವಿ ಘಟಕಗಳ ದೇಶೀಯ ಉತ್ಪಾದನೆಯನ್ನು ಕಡ್ಡಾಯಗೊಳಿಸುತ್ತದೆ. ಪಿಎಂ ಇ ಡ್ರೈವ್ ಯೋಜನೆಯು 28 ಲಕ್ಷಕ್ಕೂ ಹೆಚ್ಚು ಇವಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಇದರಲ್ಲಿ January 2026 ವೇಳೆಗೆ ಈಗಾಗಲೇ 22.12 ಲಕ್ಷ ವಾಹನಗಳು ಮಾರಾಟವಾಗಿವೆ. ಇದು ಗ್ರಾಹಕರಿಗೆ ಖರೀದಿಯ ವೆಚ್ಚವನ್ನು ತಗ್ಗಿಸುವ ಮುಂಗಡ ಪ್ರೋತ್ಸಾಹಕಗಳಿಂದ ಚಾಲನೆಗೊಂಡಿದೆ. ಈ ಯೋಜನೆಯು ಸಾರ್ವಜನಿಕ ಸಾರಿಗೆ ವಿದ್ಯುದೀಕರಣಕ್ಕೆ ಆದ್ಯತೆ ನೀಡುತ್ತದೆ. ದೇಶದಲ್ಲಿ 14,028 ಇ ಬಸ್ಗಳಿಗಾಗಿ 4,391 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಬೆಂಗಳೂರು, ದೆಹಲಿ, ಮುಂಬೈ, ಹೈದರಾಬಾದ್, ಅಹಮದಾಬಾದ್, ಪುಣೆ ಮತ್ತು ಸೂರತ್ ಸೇರಿದಂತೆ 7 ಪ್ರಮುಖ ನಗರಗಳಿಗೆ

0: 13,800 ಬಸ್ಗಳನ್ನು ಹಂಚಿಕೆ ಮಾಡಲಾಗಿದೆ. ದೇಶಾದ್ಯಂತ ಇವಿ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಿಗಾಗಿ 2,000 ಕೋಟಿ ರೂಪಾಯಿಗಳನ್ನು ಮೀಸಲು ಇಡಲಾಗಿದೆ. ಇದಲ್ಲದೆ ಎಂಎಚ್ಐ ಅಡಿಯಲ್ಲಿ ವಾಹನ ಪರೀಕ್ಷಾ ಸಂಸ್ಥೆಗಳ ಆಧುನೀಕರಣ ಮತ್ತು ನವೀಕರಣಕ್ಕಾಗಿ 780 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಮುನ್ನಡೆಸುವ ಜೊತೆಗೆ ಪರಿಸರ ಮಾಲಿನ್ಯ ಮತ್ತು ಇಂಧನ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಸವಾಲುಗಳನ್ನು ಪರಿಹರಿಸಲು ಸಜ್ಜಾಗಿದೆ. ಇದು ಭಾರತದಲ್ಲಿ ಸಾರಿಗೆಯ ಸ್ವಚ್ಛ ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯದ ಕಡೆಗೆ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಫೆಬ್ರವರಿ 2026 ಗುಜರಾತಿನ ಭಾವನಗರದಲ್ಲಿ 50 ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲನೆ ನೀಡಲಾಯಿತು. ಮಹಾರಾಷ್ಟದ ನಾಗ್ಪುರ, ಚಂಡೀಗಢ ಮತ್ತು ಅಸ್ಸಾಂನ ಗುವಾಹಟಿ ಮುಂತಾದ ಇತರ ನಗರಗಳನ್ನು ಸಹ ಆರಂಭಿಕ ಹಂತದ ಜಾರಿಯಲ್ಲಿ ಸೇರಿಸಲಾಗಿದೆ. ಪಿಎಂಇಪಿಸಿಐ ಯೋಜನೆಯು ಎಲೆಕ್ಟ್ರಿಕ್ ಕಾರುಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ಕನಿಷ್ಠ 4,150 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಕಡ್ಡಾಯಗೊಳಿಸುತ್ತದೆ. ಕಂಪನಿಗಳು 3ನೇ ವರ್ಷದೊಳಗೆ ಕನಿಷ್ಠ ಶೇಕಡ 25% ಮತ್ತು 5ನೇ ವರ್ಷದೊಳಗೆ ಶೇಕಡ 50% ದೇಶೀಯ ಮೌಲ್ಯವರ್ಧನೆಯನ್ನು ಸಾಧಿಸಬೇಕು. ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸ್ವಾವಲಂಬಿ ಭಾರತದ ದೃಷ್ಟಿಕೋನದೊಂದಿಗೆ ಭಾರಿ ಕೈಗಾರಿಕೆಗಳ ಸಚಿವಾಲಯವು ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಇವಿಗಳನ್ನು ಉತ್ತೇಜಿಸುವ ಮೂಲಕ ಇದು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಲು, ತೈಲ ಆಮದು ಮತ್ತು ವ್ಯಾಪಾರ ಕೊರತೆಯನ್ನು ತಗ್ಗಿಸಲು ಹಾಗೂ ನಾವೀನ್ಯತೆ, ಉದ್ಯೋಗಗಳು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಚಾಲನೆ ಮಾಡಲು ಗುರಿಯನ್ನು ಹೊಂದಿದೆ. ಪಿಎಲ್ಐ ಆಟೋ ಯೋಜನೆಯು ಇವಿಗಳು ಸೇರಿದಂತೆ ಸುಧಾರಿತ ಆಟೋಮೋಟಿವ್ ತಂತ್ರಜ್ಞಾನದಲ್ಲಿ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ದೀರಿ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
2: 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮಹಿಳಾ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಚಿತ್ರದುರ್ಗದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ.
3: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಭುವನೇಶ್ವರದಲ್ಲಿ 2026 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕರ್ನಾಟಕದ ಮಹಿಳೆಯರ ವಿಭಾಗದಲ್ಲಿ 4x100 meter ರಿಲೇ ಇದರಲ್ಲಿ ಚಿನ್ನದ ಪದಕವನ್ನು ಗಳಿಸಿದಂತಹ ಒಬ್ಬ ಮಹಿಳೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಪ್ರಕೃತಿ ರೂಪಾರಾವ್ ಬಿ.
4: ನಮಸ್ತೆ ಮೇಡಮ್.
3: ಹೇಳಿ ಪ್ರಕೃತಿ, ಹೇಗೆ ಇದರಲ್ಲೆಲ್ಲ ಭಾಗವಹಿಸಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು?
4: ಅಚೀವ್ಮೆಂಟ್ಸ್ ಬಂದ್ಬಿಟ್ಟು ಈಗ ರೀಸೆಂಟ್ ಆಗಿರೋದಲ್ಲ, ನಾನು ಒಂದು 10 years ಇಂದ ಈ ಫೀಲ್ಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು. ನಮ್ಮ ಅಮ್ಮ ಬಂದ್ಬಿಟ್ಟು ಅವರು ಸ್ಪೋರ್ಟ್ಸ್ ಮ್ಯಾನ್, ಸೊ ಅವರಿಂದನೇ ನನಗೆ ಈ ತರ, ಸೊ ಅವರು ಸ್ಪೋರ್ಟ್ಸ್ ಫೀಲ್ಡ್ಗೆ ಹಾಕಿ ಅಲ್ಲಿ ನಂಗೆ ಸಮ್ಮರ್ ಕ್ಯಾಂಪ್ ಎಲ್ಲ ನಡೆಯುತ್ತಲ್ಲ, ಅಲ್ಲಿ ಸಮ್ಮರ್ ಕ್ಯಾಂಪ್ ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಮೆಡಲ್ ಆಯ್ತು. ಸೊ ನಮ್ ಪಿ ಟೀಚರ್ ಇದಾರೆ ಸತೀಶ್ ಸರ್ ಅಂತ, ಸೊ ಅವರಿಂದ.
3: ಯಾವ ಸ್ಟ್ಯಾಂಡರ್ಡ್ ಇಂದ ಶುರುವಾಗಿದ್ದು ಇದೆಲ್ಲ?
4: 5th last ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು.
3: ಮೊದಲನೇದಾಗಿ ಭಾಗವಹಿಸಿದ್ದು ಕಾಂಪಿಟೇಷನ್ ಅಂತ ಹೇಳಿ ಎಲ್ಲಿ?
4: ನಾನು ನಾರ್ಮಲ್ ನಮ್ ದುರ್ಗದಲ್ಲಿ ಟೂರ್ನಮೆಂಟ್ ಎಲ್ಲ ನಡೆಯುತ್ತಲ್ಲ ಅಲ್ಲಿ ಮಾಡಿದ್ದು. ಫಸ್ಟ್ ಸ್ಟೇಟ್ ನಡೆದಿದ್ದು ಬಿಜಾಪುರಲ್ಲಿ, ಆವಾಗ ನನಗೆ 14 ವರ್ಷ. ನನ್ನ ಕಾಂಪಿಟೇಟರ್ಸ್ ಎಲ್ಲರೂ ಬಂದ್ಬಿಟ್ಟು 16 years ಸೀನಿಯರ್ಸ್. ಸೊ ನಾನು ಅವಾಗ ಚಿಕ್ಕವಳು, ನನಗೆ ಆವಾಗ ಆ ಟೈಮಲ್ಲೆಲ್ಲ 14 ಎಲ್ಲ ಇರಲಿಲ್ಲ. ಈಗ ಒಂದು ಫ್ಯೂ ಇಯರ್ಸ್ ಇಂದ 14 ಬ್ಯಾಚ್ ಎಲ್ಲ ಆಗಿದೆ. ಸೊ ಅವಾಗ ನಾನು ಓಪನ್ಸ್ ಎಲ್ಲ ಮಾಡ್ತಿದ್ದಿದ್ದೆಲ್ಲ ಸೀನಿಯರ್ಸ್ ಅಥ್ಲೆಟ್ಸ್ ಜೊತೆ. ನಾನು ಬಿಜಾಪುರಲ್ಲಿ ಮೆಡಲ್ ಮಾಡಿದ್ದು, 3rd medal ಮಾಡಿದ್ದೆ. ಅದು ನಮ್ಮ ಚಿತ್ರದುರ್ಗದಲ್ಲಿ ಹಿಸ್ಟ್ರಿ ಎಲ್ಲ ಯಾರು ಮಾಡಿರ್ಲಿಲ್ಲ. ಸೊ ಅದೇ ನನ್ನ ಫಸ್ಟ್ ಹಿಸ್ಟ್ರಿ ಕ್ರಿಯೇಟ್ ಆಗಿದ್ದು.
3: ಓಕೆ, ಅಲ್ಲೆಲ್ಲ ಹೋಗುವಾಗ ತಯಾರಿ ಹೆಂಗಿರ್ತಿತ್ತು?
4: ಅದೇ ಟ್ರೈನಿಂಗ್, ನಮ್ ಕೋಚಸ್ ಎಲ್ಲ ಪ್ರಾಕ್ಟೀಸ್ ಮಾರ್ನಿಂಗ್ ಇಂದ ಹಿಡಿದು ಈವ್ನಿಂಗ್. ನಮ್ ಸತೀಶ್ ಸರ್, ಶಿವ್ ಸರ್, ದುರ್ಗೇಶ್ ಸರ್ ಅಂತೆಲ್ಲ ಇದ್ರು, ಅವರೇ ನಮಗೆಲ್ಲ ಟ್ರೈನಿಂಗ್ ಕೊಡ್ತಿದ್ರು. ನನಗೆ ಒಬ್ರು ಇಬ್ರು ಅಲ್ಲ ಮೇಡಮ್, ಕೋಚಿಂಗ್ ಬಹಳ ಜನ ಕೊಟ್ಟಿದ್ದಾರೆ.
3: ಅವರೆಲ್ಲರೂ ಕಲಿಸಿದಂತಹ ವಿದ್ಯೆಯನ್ನ ಇಟ್ಕೊಂಡು ಇವತ್ತು ಸಾಧನೆಯನ್ನ ಮಾಡಿದಿರಿ.
4: 7th ವರ್ಗೂ ಅಷ್ಟೇ ನನ್ ದುರ್ಗದಲ್ಲಿ ಇದ್ದಿದ್ದು. 8th ನಾನು ಬ್ಯಾಂಗ್ಳೂರಿಗೆ ಹೋದೆ ಹಾಸ್ಟೆಲ್. ಸ್ಟೇಟ್ ಮೆಡಲ್ ಮಾಡಿದ ತಕ್ಷಣ ನನಗೆ ಈ ತರ ಕಾಲ್ ಎಲ್ಲ ಬಂತು ಹಾಸ್ಟೆಲ್ ಅಲ್ಲೆಲ್ಲ.

0: ಸೊ ಹಾಸ್ಟೆಲ್ ಎಲ್ಲ ಹೇಗಾಗುತ್ತೆ ಅಂದ್ರೆ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ, ಅವಾಗ ನಾವ್ ಏನಕ್ಕೆ ಬಂದಿದ್ದೀವಿ ಅದೆಲ್ಲ ಇರಲ್ಲ, ಫೆಸಿಲಿಟೀಸ್ ಇರುತ್ತೆ ಬಿಡು ಆತರ. ಅದೊಂದ್ ಮೆಚೂರಿಟಿ ಲೆವೆಲ್ ಬಂದಾಗ್ಲೇನೆ ಓಕೆ ನಮ್ಮ ಅಪ್ಪ ಅಮ್ಮ ಇಷ್ಟು ದೂರ ಕಳ್ಸಿದಾರೆ ಅದೇನಾದ್ರೂ ಮಾಡ್ಬೇಕು ಅಂತ, ಇಲ್ಲ ಅಂದಿದ್ರೆ ಅದ್ ಮುಂಚೆನೆ ಇದ್ದಿದ್ರೆ ಮುಂಚೆನೆ ಮೆಡಲ್ ಆಗಿರೋದು. ಅದಾದ್ಮೇಲೆ ಇವಾಗ ನಾನು ಚೆನ್ನೈಲಿ ಇರೋದು, ಚೆನ್ನೈಲಿ ಟ್ರೈನಿಂಗ್ ಮಾಡೋದು. ನಮ್ ಕೋಚ್ ಬಂದ್ಬಿಟ್ಟು ವಿಕ್ಟರ್ ಸರ್ ಅಂತ, ಅವರಿಂದಾನೆ ನಾನು ಅರ್ಧ ಮೋಟಿವೇಟ್ ಆಗಿರೋದು. ನನ್ಕಿಂತ ಜಾಸ್ತಿ ನಮ್ ಕೋಚಿಗೆ ಕಾನ್ಫಿಡೆಂಟ್ ಬಹಳ.
1: ಓಕೆ, ಅದೆಲ್ಲ ಆದ್ಮೇಲೆ ಹೊರಗಡೆ ನಡೆಯುವಂತ ಕಾಂಪಿಟೇಷನ್ ಹೋಗಿದ್ ಹೇಗೆ?
0: ನಾನ್ ಫಸ್ಟ್ ದಸರಾ ಮೀಟ್ ಬ್ಯಾಂಗ್ಳೂರಲ್ಲಿ ಇತ್ತು, ಅದರಲ್ಲಿ ಫೋರ್ ನಾನು ಯಾವಾಗಲೂ ನಮ್ಮ ಟೂರ್ನಮೆಂಟು ಡಿಸ್ಟಿಕ್ಕಲ್ಲೆಲ್ಲ ನಾನೇ ಗೆಲ್ತಿದ್ದೆ. ನಾನು ಫಸ್ಟು ಅಂದರೆ ಪ್ಲೇಸ್ ಆಗಿರಲಿಲ್ಲ, ಸೋತಿರೋ ಮೀಟ್ ಅಂದರೆ ಅದು ದಸರಾ ಮೀಟು. ಫೈನಲ್ಸಲ್ಲಿದ್ದೆ, 8 ಮೆಂಬರ್ಸ್ ಫೈನಲ್ಸಲ್ಲಿ, 7 ಮೆಂಬರ್ಸ್ ಎಲ್ಲ ಸ್ವಲ್ಪ ಸೀನಿಯರ್ ಅಥ್ಲೀಟ್ಸ್. ನನಗೆ ಅದು ಸೋತಿರೋದು ನನಗೆ ಅದು ಫೀಲೇ ಆಗಿರಲಿಲ್ಲ, ನನಗೆ ಅವಾಗಲೇ ನನಗೆ ಖುಷಿ ಆಗಿದ್ದು ಇವ್ರ ಮುಂದೆ ಎಲ್ಲ ನಾನು ಓಡೋ ಅಷ್ಟು ಕೆಪಾಸಿಟಿ ಇದೆ ನನಗೆ, ನಂಗೆ ಅದು ನಂಗೆ ಲೂಸ್ ಆಗಿದ್ದೀನಿ ನಾನು ಅಂತ ಅನಿಸೇ ಇರಲಿಲ್ಲ ನನಗೆ. ಸೊ ಆ ಮೀಟ್ ನಂಗೆ ತುಂಬ ಮೆಮೊರೇಬಲ್.
1: ಅಲ್ಲಿಂದ ಆದ್ಮೇಲೆ ನನ್ನ ಹೆಜ್ಜೆಗಳು ಹೇಗಿರ್ಬೇಕು ಅಂತ ಏನಾದ್ರೂ ಕನ್ಸ್ಕೊಂಡಿದ್ದು?
0: ಹಾ, ನಂದು ಗೋಲ್ ತುಂಬಾ ಇದ್ರಲ್ಲಿತ್ತು, ಲೈಫ್ ಇವಾಗ ಸ್ಪೋರ್ಟ್ಸ್ ಏನಾದ್ರು ಒಂದು ಮಾಡ್ಬೇಕು. ನಾನು ನಮ್ಮ ಅಣ್ಣ ಇದ್ದಾನೆ ಅವ್ನು ಸ್ವಲ್ಪ ಕ್ರಿಕೆಟ್ ಪ್ಲೇಯರ್, ಅವನು ಆಗ ಅವನ್ ಬಂದ್ಬಿಟ್ಟು ಸ್ವಲ್ಪ ನೀ ನನಗೆ ಈ ತರ ಒಲಿಂಪಿಕ್ ಮೆಡಲ್ ಮಾಡ್ಬೇಕು, ಅವಾಗ ಓ ಈ ತರ ಎಲ್ಲ ಇರುತ್ತೆ, ನಾನೊಂದ್ ಟಾರ್ಗೆಟ್ ಇಟ್ಕೋಬೇಕು ಲೈಫ್ ಅಲ್ಲಿ ಏನ್ ತಗೋಬೇಕು ಅಂತ ನಮ್ಮ ಅಣ್ಣನ ಇದ್ ಮಾಡ್ಕೊಟ್ಟಿದ್ದು. ನಮಗೆಲ್ಲ ಹೆಂಗೆ ಅಂದ್ರೆ ಒಲಿಂಪಿಕ್ ಅಂದ್ರೆ ನಮಗೆಲ್ಲ ತುಂಬಾ ದೊಡ್ಡದಲ್ಲ, ಸೊ ಅದೆಲ್ಲ ಸಾಧ್ಯನಾ, ಅವನ್ ಕಾನ್ಫಿಡೆಂಟ್ ಕೊಡ್ತಿದ್ದ
1: ಅಂದ್ರೆ ಮನೆಯವರ ಎಲ್ಲರ ಪ್ರೋತ್ಸಾಹ ನಿಮಗಿದೆ ಅಂತ.
0: ಅದರಲ್ಲೂ ನಮ್ಮಅಮ್ಮಂದೆ, ನಮ್ಮಅಮ್ಮ ಪಿ ಟೀಚರ್, ಫಿಸಿಕಲ್ ಎಜುಕೇಶನ್ ಟೀಚರ್,
1: ಓಕೆ,
0: ಗವರ್ನಮೆಂಟ್ ಪಿ ಟೀಚರ್, ಅವರು ಕಬಡ್ಡಿ ನ್ಯಾಷನಲ್ ಪ್ಲೇಯರ್, ಈಗ ರಿಟೈರ್ಡ್ ಆಗಿದ್ದಾರೆ.
1: ಅಂತವ್ರ ಮಗಳಾಗಿ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ನಾನು ಇನ್ನು ಹೆಚ್ಚಿನದಾಗಿ ಸಾಧನೆ ಮಾಡಬೇಕು ಅಂತ ಬಂದಿದ್ದೀರಿ. ಹೌದು, ಈ ರಿಲೇ ಇಲ್ಲ ಅಂತ ಇರುತ್ತಲ್ವಾ, ಈ ರಿಲೇ ಮಾಡುವಾಗ ಒಂದಷ್ಟು ಟೈಮಿಂಗ್ಸ್ ಇರುತ್ತೆ, ಹೀಗೆ ಅದೆಲ್ಲ ಅದ್ರ ಬಗ್ಗೆ ಒಂಚೂರು ತಿಳಿಸಬಹುದಾ ನಮ್ ಕೇಳುಗರಿಗೆ?
0: 4x100 ಮೀಟರ್ ರಿಲೇ ಅಂದ್ರೆ ಅದೊಂಥರ ಟೀಮ್ ತರ, 4 ಮೆಂಬರ್ಸ್ ಓಡ್ತಾರೆ 400 ಮೀಟರ್. ಸೊ 100 100 100 4 ಮೆಂಬರ್ಸ್ ಇರ್ತಾರೆ. ಸೊ ಫಸ್ಟ್ ಲೆಗ್, ಸೆಕೆಂಡ್ ಲೆಗ್, ಥರ್ಡ್ ಲೆಗ್, ಫೋರ್ತ್ ಲೆಗ್ ಅಂತ ಇರುತ್ತೆ. ಫಸ್ಟ್ ಓಡಿ ಸೆಕೆಂಡ್ ಅವ್ರಿಗೆ ಬ್ಯಾಟನ್
1: ಕೊಡ್ಬೇಕು,
0: ಬ್ಯಾಟನ್ ಅಂತ ಇರುತ್ತೆ ಒಂದು
1: ಸ್ಟಿಕ್ ತರ
0: ಸ್ಟೀಲ್ ಅಲ್ಲಿ. ಸೊ ಫಸ್ಟ್ ಬಂದಿರೋರು ಹೋಗ್ಬಿಟ್ಟು ಸೆಕೆಂಡ್ ಅವ್ರಿಗೆ ಕೊಡ್ಬೇಕು, ಸೆಕೆಂಡ್ ಇರೋರು ಥರ್ಡ್, ಥರ್ಡ್ ಇರೋರು ಫೋರ್ತ್ ಗೆ, ಫೋರ್ತ್ ಬಂದ್ಬಿಟ್ಟು ಫಿನಿಶ್ ಮಾಡ್ತಾರೆ. ಟೀಮ್ಸ್ ಎಲ್ಲಾ ಕಡೆಯಿಂದನು ಒಂದು 8 ಟೀಮ್ಸ್ ಇರುತ್ತೆ. ಸೊ ಅದ್ರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರದು, ಇದು ಟೀಮ್ ಇಂದು.
1: ಹೌದು, ಈ ಟೀಮ್ ಇಂದೆಲ್ಲ ಕೆಲಸ ಮಾಡುವಾಗ ಯಾರಿಗೆ ಹೆಸರು ಬರುತ್ತೆ ಅಂತ? ಈಗ 4 ಜನ ಇರ್ತೀರಿ, 4 ಜನ ರಿಲೇ ಓಡುವಾಗ ಯಾರು ಜಾಸ್ತಿ ಓಡಿದ್ರು ಯಾರು ಕಮ್ಮಿ ಓಡಿದ್ರು ಅಂತ ಗೊತ್ತಾಗತ್ತಾ ಅಂತ?
0: ಇಲ್ಲ, ಆತರ ಲೆಕ್ಕ ಬರಲ್ಲ, ಯಾಕಂದ್ರೆ 4 ಜನನು ಒಂದೇ. ಒಂದ್ ಫಸ್ಟ್ ಲೆಗ್ ಏನಾದ್ರು ಸ್ಲೋ ಆಯ್ತು ಅಂದ್ರೆ ಇಡೀ 3 ವೀಕ್ ಆಗುತ್ತೆ. ಫಸ್ಟ್ ಲೆಗ್ ಬಂದ್ಬಿಟ್ಟು ಅದಕ್ಕೆ ಡಿಸ್ಟೆನ್ಸ್ ಒಬ್ರು ಮುಂದೆ ಮುಂದೆ ಮುಂದೆ ಹಂಗಿರುತ್ತೆ, ಅದನ್ನ ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಸೆಕೆಂಡ್ ಲೆಗ್ ಕೊಡ್ಬೇಕು. ಸೊ ಅವ್ರ ಏನ್ ತಗೊಂಬಂದಿರ್ತಾರಲ್ಲ ಅದನ್ನೇ ಸ್ಪೀಡ್ ನ ತಗೊಂಡ್ ಮೇಂಟೈನ್ ಮಾಡ್ಕೊಂಡು ಥರ್ಡ್ ಅವ್ರಿಗೆ ಕೊಡ್ಬೇಕು, ಆ ತರ ಇರುತ್ತೆ.
1: ಹೌದು, ಎಲ್ಲರಲ್ಲೂ ಉತ್ಸಾಹ ಜಾಸ್ತಿ ಇರುತ್ತಲ್ಲ, ನಾನ್ ಗೆಲ್ಲೇಬೇಕು ಅನ್ನೋಂತಹ ಉತ್ಸಾಹ ಇರುತ್ತೆ ಟೀಮ್ ಅಲ್ಲಿ.
0: ಇಂಡಿವಿಜುವಲ್ 100 200 ಮೀಟರ್ ಕಿನ ನಮ್ದು ಫಸ್ಟ್ ಇವೆಂಟ್ 100 200 ಎಲ್ಲ ಮುಗ್ದೋಗುತ್ತೆ, ರಿಲೇ ಲಾಸ್ಟ್ ಡೇ ಇರುತ್ತೆ. ನಮ್ದು ಇಂಡಿವಿಜುವಲ್ ಇವೆಂಟ್ ಏನಾಗಿದೆ ಅನ್ನೋ ಮೈಂಡ್ ಇರಲ್ಲ, ಟೀಮ್ ಅಂತ ಬಂದಾಗ ಜೋಶ್ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ.
1: ಅಷ್ಟು ಖುಷಿಯಿಂದ ಎಲ್ಲರೂ ಕೂಡ ಸಾಥ್ ಕೊಟ್ಟಿರ್ತೀರಿ, ಇದ್ರ ಹಿಂದೆ ತಯಾರಿ ಹೇಗಿರುತ್ತೆ?
0: ಇದ್ರದ್ದು ಒಂದ್ ಬಂದ್ಬಿಟ್ಟು ಬೇರೆ ಬೇರೆ ಅವರು ಇರೋದು, ನಾನ್ ಇರೋದು ಚೆನ್ನೈ, ಅವ್ರು ಇರೋದು ಬ್ಯಾಂಗ್ಳೂರ್, ಎಲ್ಲ ನನ್ ಜೊತೆ ಇರೋರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಕ್ಯಾಂಪರ್ಸ್ ಅವರೆಲ್ಲ. ನಾನ್ ಈ ಫಸ್ಟ್ ಹೆಜ್ಜೆ ಇಡ್ತಿರೋದು ಇಂಡಿಯಾ ಇದಕ್ಕೆ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ಸೀನಿಯರ್ ಸ್ಟೇಟ್ ಮೀಟ್ ಅಂತ ಮಾಡಿದ್ರು, ಅದರಲ್ಲಿ ಫಸ್ಟ್ ಸೆಕೆಂಡ್ ಯಾರು ಬರ್ತಾರೆ ಅದನ್ನ ತಗೋತಾರೆ. ಫಸ್ಟ್ ಸೆಕೆಂಡ್ ಮತ್ತೆ 200 ಫಸ್ಟ್ ಸೆಕೆಂಡ್ ಯಾರು ಬೆಸ್ಟ್ ಟೈಮಿಂಗ್ ಬಂದಿರ್ತಾರೋ ಆ 4 ಜನನ ಇಟ್ಕೊಂಡು ಟೀಮ್ ಮಾಡಿ ಅದರಲ್ಲಿ ರಿಲೇಗ್ ಹಾಕ್ತಾರೆ.
1: ಏನ್ ಟೈಮ್ ಅಂದ್ರೆ ಅದು ಏನ್ ಟೈಮ್ ಸೆಲೆಕ್ಷನ್ ಅಂದ್ರೆ
0: 100 ಮೀಟರ್ ಫಸ್ಟ್ ಸೆಕೆಂಡ್ ಬಂದಿರ್ತಾರಲ್ಲ ಅವರು, ಮತ್ತೆ 200 ಸ್ಪ್ರಿಂಟರ್ಸ್ ಇರ್ತಾರಲ್ಲ ಸ್ಪ್ರಿಂಟರ್ಸ್ ಹಾಕೋದು.
1: ಅಂದ್ರೆ ಇದಕ್ಕೆ ನೀವು ಆಡುವಾಗ ನಿಮ್ಮಲ್ಲಿ ಆ ಭಯ ಆಗ್ಲಿ ಒತ್ತಡ ಅನ್ನುವಂಥದ್ದು ಇರುತ್ತಾ?
0: ನೀವು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ, ತುಂಬಾ ಹಾರ್ಡ್ ವರ್ಕ್ ಕೊಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ, ನೀವು 100% ಪ್ರಾಕ್ಟೀಸ್ ಅಲ್ಲಿ ಹಾಕಿದ್ರೆ ಕಾಂಪಿಟೇಷನ್ ಅಲ್ಲಿ ಎದ್ರಿದ್ರೆ ಅದು ಮಾಡಿರೋ 100% ಪ್ರಯೋಜನನೇ ಇರಲ್ಲ, ಯೂಸೇ ಇರಲ್ಲ. ನೀನು ವರ್ಕೌಟ್ ಮಾಡಿದ್ಯಾ, ಹೋಗಿ ಅದನ್ನ ತೋರಿಸ್ಬೇಕು ಅಷ್ಟೇ. ಹೆದ್ರಿದ್ರೆ ಇಷ್ಟು ಇಯರ್ಸ್ ಮಾಡಿರೋ ಪ್ರಾಕ್ಟೀಸ್ 11 seconds ಅಲ್ಲಿ ಹೋಗೇ ಬಿಡುತ್ತೆ. ಸೊ ನನ್ ಬಿಲೀವ್ ಏನಂದ್ರೆ ನೀನ್ ಯಾವಾಗ ಪ್ಯಾನಿಕ್ ಆಗ್ತೀಯೋ ಅವಾಗ ರೇಸೇ ಬರಲ್ಲ, ಆಕ್ಚುಲಿ ಹಾಫ್ ರೇಸ್ ಅಲ್ಲೇ ಹೋಗ್ಬಿಡುತ್ತೆ. ಮತ್ತೆ ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ನಮಗೆ ಸುಮ್ನೆ ರ್ಯಾಂಡಮ್ ಆಗಿ ಕಾಂಪಿಟೇಷನ್ಸ್ ಎಲ್ಲ ಕರ್ಕೊಂಡೋಗೋರು. ನಾನ್ ಸ್ಪೋರ್ಟ್ಸ್ ಮಾಡಿರೋದು ಒಂದು ಖುಷಿಂಗ್ ಮಾಡಿರೋದು ಚಿಕ್ಕೋಳ್ ಇದ್ದಾಗಿಂದ. ಸೊ ಇವಾಗ ನನಗೆ ಅದು ಅಡ್ವಾಂಟೇಜ್ ಆಗ್ತಿದೆ, ಆ ಫಿಯರ್ ಆ ಪ್ಯಾನಿಕ್ ಎಲ್ಲ ಅಷ್ಟಾಗಲ್ಲ.
1: ಈಗ ಪ್ರಕೃತಿ

0: ನೀವು ಮಹಿಳೆಯರ ವಿಭಾಗದಲ್ಲಿ ಏನೋ ಚಿನ್ನದ ಪದಕವನ್ನ ಗೆದ್ದುಕೊಂಡಿದ್ದೀರಿ, ನಂತರದಲ್ಲಿ ಯಾವುದಕ್ಕೆ ಕ್ವಾಲಿಫೈ ಆಗಿದ್ದೀರಿ ಅಂತ?
1: ನಾನು ಗೋಲ್ಡ್ ಮೆಡಲ್ ಮಾಡಿರೋದು 4x100 ಅಲ್ಲಿ. ನಾನು 200 ಮೀಟರ್ ನಾನು ಇಂಡಿವಿಜುವಲ್ ಇವೆಂಟ್ ಅದರಲ್ಲಿ ನಾನು ಬ್ರಾಂಜ್ ಮೆಡಲ್ ಮಾಡಿದ್ದೀನಿ. ಏಷ್ಯನ್ ಕ್ವಾಲಿಫೈ ಅಂತ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ ನಾನು ಕ್ವಾಲಿಫೈಡ್ ಆಗಿದ್ದೀನಿ. ಈಗ ಸೆಪ್ಟೆಂಬರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದು ನಾಮ್ಸ್ ತೆಗಿತಾರೆ. ಟೈಮಿಂಗ್ ಕ್ವಾಲಿಫೈಡ್ ಆಗಿದ್ದೀನಿ ಏಷ್ಯನ್ಗೆ, ನೋಡಬೇಕು ಮುಂದೆ ಏನಾಗುತ್ತೆ ಅಂತ.
0: ಆ ಲಿಸ್ಟಿಗೋಸ್ಕರ ಕಾಯ್ತಾ ಇದ್ದೀರಿ ಈಗ?
1: ಹೌದು ಮ್ಯಾಮ್.
0: ಖುಷಿ ಇದೆಯಾ, ಅಲ್ಲಿಗೆ ಹೋಗ್ಬೇಕು ಅನ್ನೋ ಕಾತರ ಇದೆಯಾ?
1: ತುಂಬಾನೇ ಇದೆ. ನಾನು ಅಲ್ಲಿ ಹೋದ್ರೂ ಸಂತೋಷ, ಹೋಗಿಲ್ಲ ಅಂದ್ರೆ ಸಂತೋಷ. ಯಾಕೆಂದ್ರೆ ನಾನು ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು ಸೋತಿ ಕೂರಲ್ಲ, ನಾನು ಇನ್ನೊಂದು ಟಾರ್ಗೆಟ್ ಮಾಡ್ಕೊಂಡು ಅದಕ್ಕೆ ಸಕ್ಸಸ್ ಆಗ್ತೀನಿ.
0: ಹೌದು, ಇದ್ರಿ ಹಿಂದಿನ ಶ್ರಮ ಇರುತ್ತಲ್ಲ ದಿನದ ರೊಟೀನ್, ಅದ್ರ ಬಗ್ಗೆ ಹೇಳ್ಬಹುದಾ? ತಯಾರಿ.
1: ನಮ್ಮ ಕೋಚ್ ಬಂದ್ಬಿಟ್ಟು ಅವರು ನ್ಯಾಷನಲ್ ಪ್ಲೇಯರ್, ಅವ್ರಿಗೆ ಪ್ರಾಕ್ಟೀಸ್ ವಿನ್ನಿಂಗ್ ಕಿನ ಫಸ್ಟ್ ಡಿಸಿಪ್ಲಿನ್ ನಮ್ಮ ಕೋಚಿಗೆ. ಸೊ ಅವ್ರಂತರ ಮಿಲ್ಟ್ರಿ ಅಲ್ಲಿ ಇರುತ್ತಲ್ಲ, ಆ ತರ 4 o'clock ನಾನು ಎದ್ದೇಳ್ ಬಿಡ್ತೀನಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಯಾಕಂದ್ರೆ ನಾನೇ ಕುಕ್ ಮಾಡೋದಲ್ಲ, 4 ಗೆ ಎದ್ದೊಂಬಿಟ್ಟು ನಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬಿಡ್ತೀನಿ.

0: ರೂಟೀನ್ ಅದ್ರ ಬಗ್ಗೆ ಹೇಳಬಹುದಾ? ತಯಾರಿ,
1: ನಮ್ ಕೋಚ್ ಬಂದ್ಬಿಟ್ಟು ಅವರು ನ್ಯಾಷನಲ್ ಪ್ಲೇಯರ್, ಅವ್ರಿಗೆ ಪ್ರಾಕ್ಟೀಸ್ ವಿನ್ನಿಂಗ್ ಕಿನ ಫಸ್ಟ್ ಡಿಸಿಪ್ಲಿನ್ ನಮ್ ಕೋಚಿಗೆ. ಸೊ ಅವ್ರಂತರ ಮಿಲಿಟರಿ ಅಲ್ಲಿ ಇರುತ್ತಲ್ಲ ಆ ತರ 4 o'clock ನಾನು ಎದ್ದೇಳ್ಬಿಡ್ತೀನಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್, ಯಾಕಂದ್ರೆ ನಾನೇ ಕುಕ್ ಮಾಡೋದಲ್ಲ. 4 ಎದ್ದಂಬಿಟ್ಟು ನಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬಿಡ್ತೀನಿ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ನಾನು ಗ್ರೌಂಡಿಗೆ ಹೋದ್ರೆ ನಾವು ಬರೋದೇ 10-11 ಹಂಗಾಗುತ್ತೆ. ಸೊ ಬ್ರೇಕ್ಫಾಸ್ಟ್ ಅಲ್ಲೇ ಗ್ರೌಂಡಲ್ಲೇ ಮಾಡಿಕೊಂಡು ಆಫ್ಟರ್ನೂನ್ ಬಂದು, ಈಗ ನಾವು ಮನೇಲಿ ಜನರಲ್ ಆಗಿ ಹೆಂಗೆ ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡ್ರೆ ಅದೇ ಲಂಚ್ ಮಾಡ್ಕೋತೀವಿ. ಬಟ್ ಸ್ಪೋರ್ಟ್ಸ್ ಇದ್ರಲ್ಲಿ ಹಂಗಲ್ಲ, ಎಲ್ಲ ಫ್ರೆಶ್ ಫ್ರೆಶ್ ಫ್ರೆಶ್. ಮಾರ್ನಿಂಗ್ ಫ್ರೆಶ್ ಆಗಿ ಮಾಡಬೇಕು, ಲಂಚ್ ಫ್ರೆಶ್ ಆಗಿ ಬಂದ ತಕ್ಷಣ ಲಂಚ್ ನಾನೇ ಮಾಡ್ಕೋತೀನಿ. 1 ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಗ್ರೌಂಡಿಗೆ ಹೋಗಿ ಮತ್ತೆ ಬಂದು 7:30 ಅಷ್ಟೊತ್ತಿಗೆ ಅಡುಗೆ ಮಾಡಿ 8 o'clock ಅಷ್ಟೊತ್ತಿಗೆ ಊಟ ಮಾಡಿ 1 ಬಿಟ್ಟು ಮಲ್ಕೊಂಡು ಮತ್ತೆ ಅದೇ ಸೇಮ್ ರೂಟೀನ್ ಕಂಟಿನ್ಯೂ.
0: ಓಕೆ, ನೀವು ಏನು ಓದಿದ್ದೀರಾ, ಏನು ಓದ್ತಾ ಇದ್ದೀರಾ?
1: ನಂದು ಡಿಗ್ರಿ ಕಂಪ್ಲೀಟ್ ಆಗಿ ಈಗ BPED ಈಗ ಲಾಸ್ಟ್ ಸೆಮ್ ಇದೆ, BPED ಫಿಸಿಕಲ್ ಎಜುಕೇಶನ್ ಮುಗಿದ ತಕ್ಷಣ ನೋಡ್ಬೇಕೀಗ.
0: ಹೌದು, ನಿದ್ದೆ ಎಲ್ಲ ಮಾಡಬೇಕು ಸರಿಯಾಗಿ, ಅಡುಗೆ ಎಲ್ಲ ಸರಿಯಾಗಿ ಮಾಡಿಕೊಂಡು ಅವಾಗವಾಗಲೇ ಫ್ರೆಶ್ ತಿನ್ಬೇಕು ಅಂತ ಹೇಳಿದ್ರಿ. ಏನೆಲ್ಲ ಮಾಡ್ತೀರಿ, ಹೇಗಿರುತ್ತೆ ನಿಮ್ಮ ಡಯಟ್?
1: ಶುಗರ್ ಇರಲ್ಲ, ಶುಗರ್ ಕಟ್ ಇರುತ್ತೆ, ಶುಗರ್ ಯೂಸೇ ಮಾಡಲ್ಲ. ಮತ್ತೆ ಹೊರಗಡೆ ಔಟ್ಸೈಡ್ ಫುಡ್ ಕಂಪ್ಲೀಟ್ಲಿ ಇರಲ್ಲ, ಮತ್ತೆ ಫ್ರೈಡ್ ಐಟಮ್ಸ್ ಇರಲ್ಲ, ಮತ್ತೆ ಮಸಾಲ ಸ್ಪೈಸೀಸ್ ಎಲ್ಲ ಇರಲ್ಲ.
0: ಎಲ್ಲ ಬಾಯಿ ಕಟ್ಟಬೇಕಲ್ಲ.
1: ಅವ ತುಂಬಾ
0: ಒಂದು ಯಶಸ್ಸಿನ ಹಿಂದೆ ಇಷ್ಟೆಲ್ಲ ಕತೆಗಳಿದೆ. ಹಂಗಾದ್ರೆ ನಿಮ್ಗೆ ಅನ್ಸೋದೇ ಇಲ್ವಾ ನಾನು ಅದನ್ನ ತಿನ್ಬೇಕು ಅಂತ ಅನ್ಸೋದೇ ಇಲ್ವಾ?
1: ಮೇಡಮ್, ನಾನು ಬಹಳ ಅಂದ್ರೆ ಭಯಂಕರ ನಾನು ಸ್ಪೈಸಿ, ನಾನು ಸ್ಪೈಸಿ ಮತ್ತೆ ಜಂಕ್ ಫುಡ್ ಬಹಳ ತಿಂತಿದ್ದೆ. ಆಕ್ಚುಲಿ ನನಗೆ ನ್ಯೂಟ್ರಿಷನ್ ಇದ್ದಾರೆ ನವೀನ್ ಅಣ್ಣ ಅಂತ, ಅವರು ಹೇಳೋರು. ಮತ್ತೆ ನಮ್ ಕ್ಲಬ್ ಅಲ್ಲಿ ಒಬ್ರು ಕಾರ್ತಿಕ್ ಅಂತ ಇದ್ದಾರೆ ನಮ್ ಕೊಲೀಗ್, ಅವರು ಬಂದ್ಬಿಟ್ಟು ನನ್ ಸ್ಪೋರ್ಟ್ಸ್ ಮೇಲೆ ಬಹಳ ಇಂಟ್ರೆಸ್ಟ್ ಅವರಿಗೆ. ಸೊ ಅವರು ನನಗೆ ಫುಡ್ಡಿನ ಕಂಟ್ರೋಲ್ ಇದು ಮಾಡೋರು. ನಾನು ಬಿಡು ಇವ್ರೇನು ಹೇಳ್ತಾರೆ ಫುಡ್ ಇಂದ ಎಲ್ಲ ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ಥಿಂಕ್ ಮಾಡ್ತಿದ್ದೆ. ಬಟ್ ಸ್ವಲ್ಪ ದಿವಸ ಟ್ರೈ ಮಾಡಿದೆ ಫುಡ್ ಎಲ್ಲ ಈ ತರ ಎಲ್ಲ ಮಾಡಾದ್ಮೇಲೆ, ಆಮೇಲೆ ರಿಸಲ್ಟ್ ನಮಗೆ ಗೊತ್ತಾಯ್ತು ಇದೆಲ್ಲ ಎಫೆಕ್ಟ್ ಆಗುತ್ತೆ. ನಾಟ್ ಓನ್ಲಿ ಪ್ರಾಕ್ಟೀಸ್, ಸ್ಲೀಪ್, ಫುಡ್ ಮೇಂಟೈನ್ ಎಲ್ಲಾನು ಕೌಂಟ್ ಆಗುತ್ತೆ ಸ್ಪೋರ್ಟ್ಸ್ ಅಲ್ಲಿ ಅಂತ ಅವಾಗ ಇದಾಗಿತ್ತು.
0: ಹೌದು, ಫುಡ್ ಎಲ್ಲ ಆಯ್ತು, ಯಾಕೆಂದ್ರೆ ಬೆಳಗಿಂದ ಸಾಯಂಕಾಲ ತನಕ ನೀವು ವರ್ಕೌಟ್ ಮಾಡ್ತೀರಿ, ಅದೆಲ್ಲ ಮಾಡಿರ್ತೀರಿ, ಮತ್ತೆ ಅಡುಗೆನೂ ಮಾಡ್ಕೊಳ್ತೀರಿ ನೀವೇ, ಕಾಲೇಜ್ಗೂ ಹೋಗಬೇಕು, ಇದೆಲ್ಲಾದ್ರೂ ಮಧ್ಯೆ ನಿದ್ದೆ ಮಾಡ್ಬೇಕಲ್ಲ.
1: ಮಾರ್ನಿಂಗ್ ಪ್ರಾಕ್ಟೀಸಿಗೆ ಹೋಗಿ ಬರ್ತೀನಿ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ 1 ಸ್ಲೀಪ್, ಆಫ್ಟರ್ನೂನ್ 1-2 ಮಲಗ್ತೀನಿ, ನೈಟ್ ಮ್ಯಾಕ್ಸಿಮಮ್ 7 ಇಲ್ಲ 8 ಆಗ್ಬಿಡುತ್ತೆ, ಅಷ್ಟು ಸ್ಲೀಪ್
0: ಸಾಕಾಗತ್ತೆ, ನೆಮ್ಮದಿ ಆಗಿರ್ಬೋದು. ನನ್ನ ಯಶಸ್ಸಿಗೆ ಏನ್ ಬೇಕೋ ಅದನ್ನ ನಾನು ಹೀಗೆ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹೌದು, ಇದಕ್ಕೆಲ್ಲದಕ್ಕೂ ಟ್ರೈನರ್ಸ್ ಇರ್ತಾರಲ್ಲ, ಅವ್ರ ಬಗ್ಗೆ ಒಂದಿಷ್ಟು ಹೇಳಿ.
1: ಆಕ್ಚುಲಿ ಈ ನ್ಯಾಷನಲ್ ಮೀಟ್ ಅಲ್ಲಿ ನಾನು 200 ಮೆಡಲ್ ಮಾಡಿದೀನಿ ಅಂದ್ರೆ ಅವ್ರ ಮೋಟಿವೇಟೆ ಕಾರಣ. ಯಾಕೆಂದ್ರೆ ನಂದು ಫಸ್ಟ್ ನನ್ನ ಟೈಮಿಂಗ್ಸ್ ಬಂದ್ಬಿಟ್ಟು 24.8 ಇತ್ತು.
0: ಸೆಕೆಂಡ್ಸ್ ಕೂಡ ಲೆಕ್ಕ ಆಗುತ್ತೆ,
1: ಸೆಕೆಂಡ್ಸ್ ಅಲ್ಲ ಮಿಲಿ
0: ಸೆಕೆಂಡ್ಸ್. ಓಕೆ, ಹೆಂಗಿರುತ್ತೆ ಆ ಕ್ಷಣ, ಹೆಂಗಿರುತ್ತೆ ಒಂದೊಂದ್ ಸೆಕೆಂಡ್ ಸೆಕೆಂಡ್ ಮಿಲಿ ಸೆಕೆಂಡ್ ಅಂದ್ರಲ್ಲ, ಆ ಕ್ಷಣಗಳು ಹೆಂಗಿರುತ್ತೆ ಕಾಂಪಿಟೇಷನ್ ಅಲ್ಲಿ?
1: ಅದು ಕಣ್ ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ ಮುಗಿಯುವಂತ ಇವೆಂಟ್ ನಂದು 100 ಆ 11 ಅಲ್ಲಿ ನಮ್ದು ಲೈಫ್ ಡಿಸಿಷನ್ ಆಗಿರುತ್ತೆ, ನಮ್ ಕೆರಿಯರ್ ಏನೇ ಇರ್ಬೋದು ನಮ್ ಡ್ರೀಮ್ಸ್. ಆ 11 ಗೆ ಅದು ಪ್ರಾಕ್ಟೀಸ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ನಮ್ ಕೋಚ್, ನಮ್ ಕೋಚ್ ನಾನು ಇಷ್ಟು ಓಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ ಕೋಚ್, ನೀನ್ ಇಲ್ಲಿ ಇಷ್ಟು ಕೆಪಾಸಿಟಿ ಇದೆ ಓಡ್ಬೇಕು. ಆಕ್ಚುಲಿ ನನ್ ಮಿಡಲ್ ಅಲ್ಲಿ ಚೆನ್ನೈಲ್ಲ ಒಬ್ರು ಕೋಚ್ ಹತ್ರ ಮಾಡ್ತಿರ್ಬೇಕಂದ್ರೆ ನಾನು ಮಿಡಲ್ ಅಲ್ಲಿ ನಾನು ಡ್ರಾಪ್ ಮಾಡಿದ್ದೆ, ಸ್ಪೋರ್ಟ್ಸ್ ಕಂಪ್ಲೀಟ್ ಆಗಿ ಡ್ರಾಪ್ ಮಾಡಿ ನಾನು ಮನೆಗೆ ಬಂದಿದ್ದೆ.
0: ಯಾಕೆ?
1: ಮ್ಯಾಮ್, ಒಬ್ರು ಸಕ್ಸಸ್ ಆಗ್ತಿದಾರೆ ಅಂದ್ರೆ ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಇರಲ್ಲ, ಅದ್ರ ಹಿಂದೆ ತುಂಬಾ ಫೇಲ್ಯೂರ್ಸ್ ಇರುತ್ತೆ. ನಾನು ನನ್ನ ಲೈಫ್ ಅಲ್ಲಿ ಬರೀ ಸಕ್ಸಸ್ ಏ ನೋಡಿಲ್ಲ. ಎಲ್ಲರೂ ಏನಂತಾರೆ, ಅಯ್ಯೋ ಇವಳು ಮುಂಚೆಯಿಂದಾನು ಮಾಡ್ತಿದ್ದಾಳೆ, ಒಳ್ಳೆ ಅಥ್ಲೆಟ್, ಮುಂಚೆಯಿಂದಾನು ಅವಳು ಪರ್ಫಾರ್ಮೆನ್ಸ್ ಇದೆ. ಬಟ್ ನಾನು ತುಂಬಾ ಸೋತಿದ್ದೀನಿ, ನಾನು ಎಷ್ಟು ಸೋತಿದ್ದೀನಿ ಅಂದ್ರೆ ಸ್ಪೋರ್ಟ್ಸ್ ಡ್ರಾಪ್ ಮಾಡ್ಬಿಡೋಣ ಅನ್ನೋಷ್ಟು ಡ್ರಾಪ್ ಮಾಡಿ ನಾನು ಹೋಗಿದ್ದೆ ಮನೆಗೆ, ನನಗೆ ಸ್ಪೋರ್ಟ್ಸ್ ಬೇಡ ಅಂತ. ನಾನು ಮನೆಗೆ ಹೋದಾಗ ನಮ್ಮಅಮ್ಮ ಡೈಲಿ ಅಳೋರು, ಜಗಳ ಮಾಡೋರು, ರಿಕ್ವೆಸ್ಟ್ ಮಾಡೋರು, ಹೋಗು ನಿನ್ ಲೈಫ್ ಇದಲ್ಲ, ಸ್ಪೋರ್ಟ್ಸ್ ಮಾಡು. ಆಕ್ಚುಲಿ ನಮ್ಮ ಅಪ್ಪಾಜಿ ಹೇಗೆಂದ್ರೆ, ನಮ್ಮ ಅಪ್ಪಾಜಿಗೆ ನಾನು ಏನೇ ಮಾಡಿದ್ರು ಹೀಸ್ ಹ್ಯಾಪಿ. ಒಟ್ನಲ್ಲಿ ನಾನು ಖುಷಿಯಾಗಿ ರಾಣಿ ತರ ಇರ್ಬೇಕು ನಮ್ಮ ಅಪ್ಪಾಜಿಗೆ ಸ್ಪೋರ್ಟ್ಸ್ ಮಾಡುವ. ನಮ್ಮ ಅಪ್ಪಗೆ ಸ್ಪೋರ್ಟ್ಸ್ ಮಾಡೋದು ಹೆಂಗಂದ್ರೆ, ಅಯ್ಯೋ ನನ್ನ ಮಗಳು ಅಷ್ಟು ಕಷ್ಟ ಪಡ್ತಾಳಲ್ಲ ನನಗೆ ನೋವಾಗುತ್ತೆ ಅಂತ ನಮ್ಮ ಅಪ್ಪಾಜಿ. ನಾನು ಗೆದ್ದಾಗ ಫಸ್ಟ್ ನಮ್ಮ ಅಮ್ಮನ ಹತ್ರನೇ ಹೇಳೋದು, ಆದ್ರೆ ನಾನು ಸೋತ್ರೆ ನನಗೆ ನಮ್ಮ ಅಪ್ಪಾಜಿ ಹತ್ರನೇ ಮಾತಾಡ್ಬೇಕು ಅನ್ಸೋದು. ಅಮ್ಮ ಬೇಡ ನೀನು ಇರ್ಬೇಡ, ನೀನು ಸ್ಪೋರ್ಟ್ಸೇ ಮಾಡು, ನನ್ನ ಕೈಲಿ ನಿನ್ನ ನೋಡಕ್ ಆಗ್ತಿಲ್ಲ ಅಂದಾಗ ಅವಾಗ ನಾನು ಥಿಂಕ್ ಮಾಡಿದ್ದು, ನಮ್ಮ ಅಪ್ಪಾಜಿನೇ ಹಿಂಗೆ ಹೇಳ್ತಿದಾರಲ್ಲ, ಮೇ ಬಿ ನಾನು ತಪ್ಪಾಗಿ ಡಿಸಿಷನ್ ತಗೊಂಡಿದ್ದೀನೇನೋ, ನೋಡೋಣ ಅದು ಏನಾಗುತ್ತೋ ಆಗ್ಬಿಡ್ಲಿ, ಇಷ್ಟಿಯೋ

0: ಅದೇ ನಮ್ಮ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ, ಇನ್ನ 1-2 ಇಯರ್ಸ್ ಟೈಮ್ ತಗೊಂಡು ಹೋಗೋಣ ಅನ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಮ್ಮನ ರಿಟೈರ್ಮೆಂಟ್ ಬೇರೆ ನಿಯರ್ ಇತ್ತು. ನಮ್ಮ ಅಮ್ಮ ಹೇಳಿರೋ ಮಾತು, ನನ್ ಕಾಂಪಿಟೇಷನ್ ಅಲ್ಲಿ ಇಲ್ಲ ನಾನ್ ವರ್ಕೌಟ್ ಮಾಡ್ತಿರ್ಬೇಕಾರೆ ಸುಸ್ತಾಗ್ಬೇಕಾರೆ ಕಂಪ್ಲೀಟ್ ಮಾಡದೇ ಇರ್ಬೇಕು, ನನ್ನ ಕಿವಿಲಿ ಈಗಲೂ ಬೀಳುತ್ತೆ. ನಮ್ಮಅಮ್ಮ ಒಂದೇ ಮಾತು ಹೇಳಿದ್ದು, ನಾನು ವ್ಯವಸಾಯ ಮಾಡಿ ಆದ್ರೂ ನಾನು ದುಡ್ಡು ಹಾಕ್ತೀನಿ ಅವಳಿಗೆ. ಆ ಒಂದು ಮಾತು ಇಲ್ಲಿವರೆಗೂ ನಾನು ತಗೊಂಬಂದಿದ್ದೆ. ಸೊ ನಮ್ಮಅಮ್ಮ ಇಷ್ಟು ಮಾಡಿದಾರೆ ಅಂದ್ಮೇಲೆ ನಾನು ಅವ್ರಿಗೆ ಏನಾದ್ರು ಕೊಡಬೇಕು ಅಂತ ನಾನು ಈಗ ಇದರಲ್ಲಿ ಇರೋದು. ನಾವೊಂಥರ ಮಿಡಲ್ ಕ್ಲಾಸ್ ಆ್ಯಂಡ್ ಐ ಆಮ್ ಪ್ರೌಡ್ ಮಿಡಲ್ ಕ್ಲಾಸ್ ಅಂತ. ಫೈನಾನ್ಷಿಯಲ್ ಆಗಿ ನಮ್ಮ ಚಿಕ್ಕಪ್ಪ ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ. ನಾನು ಅದಕ್ಕೆ ತುಂಬ
1: ಹೌದು, ಇದಕ್ಕೆಲ್ಲ ಖರ್ಚಾಗತ್ತ?
0: ನಂದು 1 ಮಂತ್ ಎಕ್ಸ್ಪೆನ್ಸ್ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ, ಯಾಕಂದ್ರೆ ನಮ್ಮ ಅಮ್ಮ ಸ್ಯಾಲ್ರಿಕಿನ್ನ ಜಾಸ್ತಿನೇ. ಲಾಸ್ಟ್ 3 ಮಂತ್ಸ್ ಬ್ಯಾಕ್ ಕಾಂಪಿಟೇಷನ್ ನಿಯರ್ ಬರ್ತಿದೆ ಅಂದಾಗ್ಲೇ 2-3 ಮಂತ್ ಅಲ್ಲಿ 1 ಮಂತಿಗೆ 1 ಲ್ಯಾಕ್ ಸಮಥಿಂಗ್ ಆಗಿತ್ತು. ಯಾಕೆಂದ್ರೆ ನಮ್ದು ಫುಡ್ಡೇ ಜಾಸ್ತಿ ತಗೋಬೇಕು.
1: ಹೇಳಿ ಅದ್ರ ಬಗ್ಗೆ.
0: ಸ್ಪೈಕ್ಸ್, ಶೂಸ್, ಮತ್ತೆ ಫಿಸಿಯೋಥೆರಪಿ ಅಂತ ಇರುತ್ತೆ. ಈಗ ನಾವು ವರ್ಕೌಟ್ ಮಾಡ್ತಿದೀವಿ ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಅದ್ರಕ್ಕೆ ತಕ್ಕಂಗೆ ರಿಕವರಿ ಇರುತ್ತೆ. ರಿಕವರಿ ಅಂದ್ರೆ ಐಸ್ ಬಾತ್ ಮಾಡಬೇಕು, ಮಸಾಜಿಗೆ ಹೋಗ್ಬೇಕು, ಅದೆಲ್ಲ ತುಂಬಾ ಇರುತ್ತೆ. ಐಸ್ ಬಾತೆ 1,000-2,000 ಇರುತ್ತೆ.
1: ಎವ್ರಿ ಡೇ ಆಗ್ಬೇಕಾ ಅದು?
0: ಎವ್ರಿ ಡೇ ಅಲ್ಲ, ವೀಕ್ಲಿ. ಈಗ ವೀಕ್ಲಿ 1-3 ಟೈಮ್ಸ್ ಹೆವಿ ಸೆಷನ್ ಆದಾಗ ಅವಾಗ ಮಾಡಬೇಕು. ಸೊ ಅನ್ ಮಾಡಿಕೊಂಡು ಆಮೇಲೆ ಮಸಾಜಿಗೂ ಇರುತ್ತೆ, ಫಿಸಿಯೋಥೆರಪಿ. ನಾನೊಂದು ಡೇ ಫುಡ್ 500 ಹಂಗಾಗುತ್ತೆ. ನಾ ಚಿಕನ್ ಮತ್ತೆ ಫ್ರೂಟ್ಸ್, ಡೈಲಿ ಫ್ರೂಟ್ಸ್ ಇರಬೇಕು, ಏನಾದರೂ ಒಂದು ಪ್ರೋಟೀನ್ ಫುಡ್ ಇರಬೇಕು. ಇವಾಗ ನೋಡ್ರಿ ಜೆನ್ಸಿ ಆ ಥರ ಎಲ್ಲ ಬರುತ್ತಲ್ಲ, ಸೊ ಆ ಥರ ಕಾಂಪಿಟೇಷನು ಅದ್ರ ತಕ್ಕಂಗೆ ಹೋಗ್ತಾ ಇದೆ. ಸೊ ಅದ್ರ ತಕ್ಕಂಗೆ ನಾವು ಇದು ಮಾಡ್ಕೋಬೇಕು. ಆಮೇಲೆ ಈಗ ರೀಸೆಂಟ್ ಆಗಿ ಸಮೇತ ನಾನು ಮೆಡಲ್ ಪಡಿರೋದಕ್ಕೆ ನಮ್ಮ MLA ಅವರೆಲ್ಲ ತುಂಬ ನನ್ನ ಕೂರಿಸ್ಕೊಂಡು, ಯಾರು ಅಷ್ಟು ಸ್ಪೋರ್ಟ್ಸ್ ಪರ್ಸನ್ಸ್ ಹೇಗೆ ಅಂದ್ರೆ, ಯಾರಾದ್ರೂ ನಮ್ಮ ಹತ್ರ ಕುತ್ಕೊಂಡು ಒಂದು 10 ಮಿನಿಟ್ಸ್ ನಮ್ಮ ಸ್ಟೋರಿ ಕೇಳಿದ್ರೇನೆ ಸಾಕು, ಹೇಗಿತ್ತು, ಏನಾಯ್ತು, ಹೇಗೆ, ಅದೇ ನಮಗೆ ದೊಡ್ಡ ವಿಷಯ. ಅಂಥದ್ದಲ್ಲಿ ನಮ್ಮ MLA, ನಮ್ಮ ಚಿತ್ರದುರ್ಗ ಈಗ ಪ್ರೆಸಿಡೆಂಟ್ ಅವರೆಲ್ಲ ಬಂದ್ಬಿಟ್ಟು ಅವರು ಕುತ್ಕೊಂಡು ನಮ್ಮ ಬಗ್ಗೆ ಕೇಳ್ತಾರೆ ಅಂದ್ರೆ ಅದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಾವು ವೆಯ್ಟ್ ಮಾಡಿದ್ದಕ್ಕೆ ಅವ್ರು ಬಂದು ಸಾರಿ ಕೇಳಿದ್ರು, ಸಾರಿ ವೆಯ್ಟ್ ಮಾಡಿಸಿದ್ವಿ, ಅದೇ ತುಂಬ ದೊಡ್ಡ ವಿಷಯ. ಯಾಕೆಂದ್ರೆ ಅಂತ ದೊಡ್ಡ ವ್ಯಕ್ತಿ ಹಂಗೆಲ್ಲ ಮಾತಾಡೋದು ತುಂಬ ಇದು.
1: ಏನಿದೆ ನಿಮ್ಮ ಗುರಿ ಇದೆ?
0: ಆಕ್ಚುಲಿ ನನ್ನ ಟಾರ್ಗೆಟ್ ಈಗ ಏಷ್ಯನಿಂದ ಇತ್ತು, ಇವಾಗ ಅದು 4 ಇಯರ್ಸ್ ಒನ್ಸ್ ಮಾತ್ರ ಬರೋದು. ಸೊ ಇವಾಗ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ವರ್ಲ್ಡ್ ಅಥ್ಲೆಟಿಕ್ಸ್ ಅಂತ. ವರ್ಲ್ಡ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ಇದೆಯಲ್ಲ ಕಾಲೇಜಿಂದ, ಆಲ್ ಇಂಡಿಯಾ ಯೂನಿವರ್ಸಿಟಿ ಬರುತ್ತಲ್ಲ, ಸೊ ವರ್ಲ್ಡ್ ಯೂನಿವರ್ಸಿಟಿ ನಾನು ನೆಕ್ಸ್ಟ್ 2027 ಅಲ್ಲಿ ಇದೆ, ಅದೇ ಟಾರ್ಗೆಟ್ ಮಾಡಿದ್ದೀನಿ.
1: ಈಗ ಬಂಗಾರದ ಪದಕವನ್ನು ಗೆದ್ಕೊಂಡು ಬಂದಿದ್ದೀರಿ. ಭುವನೇಶ್ವರದಲ್ಲಿ ನೀವು 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಆಗಿ ಚಾಂಪಿಯನ್ಶಿಪ್ ಅಲ್ಲಿ ನೀವು ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿ ನೀವು ಅಲ್ಲಿ ಬಂಗಾರದ ಪದಕವನ್ನ ಗಳಿಸ್ಕೊಂಡಿದ್ದೀರಿ. ಏನ್ ಅನ್ನಿಸ್ತಾ ಇದೆ?
0: ಇದು ಮಾಡೋಕ್ಕೂ ಮುಂಚೆ ನೀವು ಟಾರ್ಗೆಟ್ ಇದ್ದಿದ್ದೆ ಯಾವ್ದಾದ್ರು ಒಂದು ನ್ಯಾಷನಲ್ ಮೆಡಲ್ ಮಾಡಬೇಕು, ಯಾವ್ದಾದ್ರು ಒಂದು ಜಾಬಿಗೆ ತೂರ್ಕೊಬಿಡ್ಬೇಕು, ಒಂದೇ ಒಂದು ನ್ಯಾಷನಲ್ ಮೆಡಲ್ ಮಾಡಿದ್ರೆ ಸಾಕು ಅಂತ ತುಂಬಾ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಅದೊಂದೇ ಒಂದು ಸಾಕು ನಂಗೆ ಅಂತ. ಇವಾಗ ನನಗೆ ಅದಾದ್ಮೇಲೆ ನಿಜ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರನೂ ಹೇಳಿಲ್ಲ, ನಾನು ನಂಗೆ ಅದು ಖುಷಿ ಆಗ್ತಿಲ್ಲ, ನಂಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಯಾಕೆಂದ್ರೆ ನನಗೆ ಇಷ್ಟು ಕೆಪಾಸಿಟಿ ಇದೆ ಅಂದಮೇಲೆ ಇನ್ನೂ ಮಾಡ್ಬೇಕು ನಾನು ಅನ್ನೋ ಇದು ಬಂದಿದೆ ನಂಗೆ. ನಂಗಿಂದ ಇನ್ನು ಸಾಕಾಗಿಲ್ಲ, ಇನ್ನೂ ಮೆಡಲ್, ಇನ್ನೂ ದೊಡ್ಡ ಟಾರ್ಗೆಟ್ ಮಾಡಬೇಕು, ಆ ಥರ ಫೀಲ್ ಬಂದಿದೆ ನಂಗೆ. ನಾನೇ ಟ್ರೈ ಮಾಡ್ತಿದ್ದೀನಿ, ಅಯ್ಯೋ ನೀನು ನ್ಯಾಷನಲ್ ಮೆಡಲ್ ಮಾಡಿದ್ಯಾ, ನೀನು ಅನ್ಕೊಂಡಿರೋದು ಬಂದಿದೆ, ಖುಷಿ ಆಗ್ತಿಲ್ವಾ ಅಂತ. ಬಟ್ ನನಗೆ ಏನೋ ಒಂಥರ ಇನ್ನೂ ಸಾಕಾಗಲ್ಲ, ಇನ್ನೂ ಮಾಡಬೇಕು ಆ ಥರ.
1: ಈವರೆಗೂ ಸಾಧನೆ ಮಾಡಿರೋಂಥವ್ರಲ್ಲಿ ಅಂದ್ರೆ ಅಥ್ಲೆಟಿಕ್ಸ್ ಅಲ್ಲಿ ಯಾರು ಸ್ಫೂರ್ತಿಯಾಗಿದ್ದಾರೆ ನಿಮಗೆ?
0: ಮೇಡಮ್, ಆಕ್ಚುಲಿ ಜೆನ್ಯೂನ್ ಆಗಿ ಹೇಳ್ಬೇಕಾದ್ರೆ ನಾನು ಸ್ಪೋರ್ಟ್ಸ್ ಒಂದು 7th 8th ಇದ್ದಾಗ HM ಜೊತೆ ಅಂತ ಒಬ್ರು ಅಥ್ಲೀಟ್ ಇದ್ರು, ಅವ್ರು ನನಗೆ ಆಕ್ಚುಲಿ ತುಂಬ ಇನ್ಸ್ಪಿರೇಷನ್ ಹಂಗೆ. ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಶ್ರೀನಿವಾಸ್ ಅಂತ, ಓ ಅವರೇ ನನ್ನ ಚೆನ್ನೈಗೆ ಕರ್ಕೊಂಡೋಗಿ, ಅವ್ರಿಗೆ ನಾನು ಇವ್ಳು ತುಂಬ ಚೆನ್ನಾಗಿ, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್, ಅವ್ರು HM ಜ್ಯೋತಿ ಅವ್ರು ಇದಾರಲ್ಲ, ಅವ್ರು ನಂಗೆ ದೊಡ್ಡ ಇನ್ಸ್ಪಿರೇಷನ್. ಯಾವ ಥರ ಇನ್ಸ್ಪಿರೇಷನ್ ಅಂದರೆ ಅವ್ರು ಕುತ್ಕೊಳ್ಳೋವೇ ಇರ್ಬೋದು, ಅದೆಲ್ಲ ಫಾಲೋ ಮಾಡ್ಬೇಕು ನಾನು. ಯಾಕೆಂದ್ರೆ ಅವರು
1: ಅದಕ್ಕೊಂದು ಶಿಸ್ತು ಅಂತ ಇರುತ್ತೆ.
0: ಹೌದು, ನಾನು ಅವಾಗ ನೋಡ್ಕೊಂಬಂದಿರೋದೇ ಅವ್ರನ್ನ. ಸೊ ನಂಗೆ ಅವ್ರ ಇನ್ಸ್ಪಿರೇಷನ್.
1: ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಯಾರೆಲ್ಲ
0: ಅದು ಸ್ವಲ್ಪ ಫಿಲ್ಮಿ ಆಗುತ್ತೆ, ಆದ್ರೆ ನಿಜವಾಗ್ಲೂ ನನಗೆ ತುಂಬಾ ಇದು ಅಂದ್ರೆ ವಿರಾಟ್ ಕೊಹ್ಲಿ ಅಂತ, ಕ್ರಿಕೆಟ್ ಪ್ಲೇಯರ್.
1: ಓಕೆ.
0: ಎಷ್ಟು ಇದು ಅಂದ್ರೆ ನಾನು ಕಾಂಪಿಟೇಷನ್ ಹೋಗೋಕ್ಕೂ ಮುಂಚೆ ಅವ್ರದ್ದು ವಿಡಿಯೋ ನೋಡ್ತೀನಿ. ಯಾಕೆಂದ್ರೆ ಅವ್ರು ಅಷ್ಟು ಫೇಮಸ್ ಆ ಥರ ಅಲ್ಲ, ಅದಕ್ಕಿಂತ ಮುಂಚೆ ಅವ್ರದ್ದು ಸ್ಟೋರಿ ಇದೆಯಲ್ಲ, ಹಾರ್ಡ್ ವರ್ಕಿಂಗ್, ಅದೆಲ್ಲ ನಂಗೆ ತುಂಬಾ ಇನ್ಸ್ಪಿರೇಷನ್. ಆ್ಯಂಡ್ ನಮ್ಮ ಅಮ್ಮ ಆಫ್ಕೋರ್ಸ್, ಅವರು
1: ಅವರೇ ಹೀರೋಯಿನ್ ನಿಮಗೆ. ಎಲ್ಲಾ ದೃಷ್ಟಿಯಿಂದನೂ ಅವ್ರು ನಿಮಗೆ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ, ನಿಮ್ಮ ಸಾಧನೆಗೆ ದಾರಿಯಾಗಿದ್ದಾರೆ ಅವರು.
0: ನಮ್ಮಅಮ್ಮ ಫೈನಾನ್ಷಿಯಲ್

0: ಸಪೋರ್ಟ್ ಆದ್ರೆ ನಮ್ಮ ಅಪ್ಪಾಜಿ ಇಮೋಷನಲ್ ಸಪೋರ್ಟ್. ನಾನು ಇರೋದು ಚೆನ್ನೈಯಲ್ಲ ಮ್ಯಾಮ್, ನಮಗೆ ಅಲ್ಲಿಂದ ಸ್ವಲ್ಪ ಗೊತ್ತಿದೆ, ನಾನು ಪ್ರಾಕ್ಟೀಸ್ ಮಾಡೋದೆಲ್ಲ ಅಲ್ಲೇ. ಅಲ್ಲಿ ಯಾವ ತರ ಫೆಸಿಲಿಟೀಸ್ ಅಂದ್ರೆ, ಈಗ ಒಬ್ರು ನ್ಯಾಷನಲ್ಸ್ ಈಗ ಹೋಗ್ತಿದಾರಂದ್ರೆ ರಿಟರ್ನ್ ಬಂದಾಗ ಅವರಿಗೆ ಅಮೌಂಟ್ ಎಲ್ಲ ಕೊಡೋದು 5 ಲ್ಯಾಕ್ಸ್, ಫಸ್ಟ್ ಬಂದಿರೋರಿಗೆ 5 ಲ್ಯಾಕ್ಸ್ ಆತರ. ಮತ್ತೆ ಅಲ್ಲಿ 3% ಕೋಟಾ ಅಂತ ಮಾಡ್ತಾರೆ. ಈಗ ನಮ್ ಕರ್ನಾಟಕ ಲಾಸ್ಟ್ ಇಯರ್ ಸೇಮ್ ಇದೇ ಕಾಂಪಿಟೇಷನ್ ಲಾಸ್ಟ್ ಇಯರ್ ನಡೆದಾಗ ನಮ್ದು ಫಸ್ಟ್ ಆಗಿತ್ತು, ತಮಿಳ್ನಾಡು ಸೆಕೆಂಡ್ ಆಗಿತ್ತು. ಆ ಟೀಮ್ ಅಲ್ಲಿ ಇದ್ದಿದ್ ನಮ್ದು ಫಸ್ಟ್ ಆಗಿದೆ ಅಲ್ಲ, ಅಲ್ಲಿರೋ ಕ್ಲಬ್ ಅಲ್ಲಿರೋ ಹುಡುಗಿ ಸೇಮ್, ನಾವಿಬ್ರು ಒಂದೇ ಕ್ಲಬ್, ಅವರಿಗೆ 3% ಕೋಟಾ ಜಾಬ್ ಆಗಿದೆ ಡಿಪಾರ್ಟ್ಮೆಂಟ್ ಅಲ್ಲಿ. ನಾ ಫಸ್ಟ್ ಬಂದಿರೋ ನಮಗೆ ಏನು ಜಾಬ್ ಬಿಡಿ, ನಮಗೆ ಅಮೌಂಟ್ ಇಂದ ಏನು ಇಲ್ಲ. 2023 ಅಪ್ಲೈ ಮಾಡಿರೋ ನಮ್ ಸೀನಿಯರ್ಸ್ ಅಥ್ಲೆಟ್ಸ್, ಅವ್ರಿಗೆ ಈ ವರ್ಷ ಸಿಗ್ತಿದೆ ಅಮೌಂಟ್. ಆತರ ಹೆಂಗ ಹೇಳ್ಬೇಕಂದ್ರೆ, ಈಗ ಚೆನ್ನೈಯಲ್ಲಿ ಅದೇ ಸ್ಪೋರ್ಟ್ಸ್ ಪರ್ಸನ್ಸ್, ಈಗ ಸ್ಪೋರ್ಟ್ಸ್ ಮಿನಿಸ್ಟರ್ ಎಲ್ಲ ಇದಾರಲ್ಲ, ಸ್ಪೋರ್ಟ್ಸ್ ಮಿನಿಸ್ಟರ್ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್. ಸೊ ಅವರೆಲ್ಲ ಕುತ್ಕೊಂಡು ಕೇಳ್ತಾರೆ ನಿಮಗೆಲ್ಲ ಏನ್ ಬೇಕು ಏನಿದೆ ಅಲ್ಲಿ. ಚೆನ್ನಾಗಿ ಸ್ಪೋರ್ಟ್ಸ್ ಈಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ, ಇಲ್ಲಿ ಸ್ವಲ್ಪ ಇನ್ನು ಬೇಕಾಗಿದೆ. ಯಾರ್ಯಾರು ಈ ತರ ಅಥ್ಲೆಟ್ಸ್ ಇದಾರೆ ಅದನ್ನ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು, ಅವರಿಗೆಲ್ಲ ಏನ್ ನೀಡಿದೆ ಮತ್ತೆ ಏನ್ ಮಾಡ್ಬೇಕು ಅದೆಲ್ಲ ಅವರೆಲ್ಲ ನೋಡಿ ಕುತ್ಕೊಂಡು ಈ ತರ ಸ್ಪೋರ್ಟ್ಸ್ ಪರ್ಸನ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ, ನಮ್ ಜೊತೆ ಮಾಡಿಲ್ಲ ಅಂದ್ರು ಅವರು ಮಿನಿಸ್ಟರ್ ಜೊತೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಈ ತರ ಸ್ಪೋರ್ಟ್ಸ್ ಅವ್ರಿಗೆ ಇನ್ನು ಇದು ಮಾಡ್ಬೇಕು. ಯಾಕೆಂದ್ರೆ ಎಲ್ಲಾ ಅಥ್ಲೆಟ್ಸ್ ಇಂಪ್ರೂವ್ಮೆಂಟ್ ತುಂಬಾನೇ ಚೆನ್ನಾಗಿದೆ, ಇದ್ರಿದ್ದರ ನಮ್ ದೇಶ ಒಳ್ಳೆ ಹೆಸರು ಬರುತ್ತೆ. ಸೊ ಅವ್ರ ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಮಾತಾಡಿದ್ರೆ ನಾವ್ ಇನ್ನ ದೇಶಕ್ಕಿನ್ನ ಹೆಸರು ನಮಗ್ ಕೊಡಕ್ಕಿಂತ ಚೆನ್ನಾಗಿರುತ್ತೆ.
1: ಸರ್ಕಾರದ ಪಾತ್ರ ಕೂಡ ಅತಿ ಮುಖ್ಯ ಅಂತ ಹೇಳ್ತೀರಿ.
0: ಫ್ಯಾಮಿಲಿ ಮತ್ತೆ ಅವ್ರದ್ದು ಕಂಫರ್ಟ್ ಝೋನ್ ಎಲ್ಲ ಬಿಟ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ, ಅವ್ರ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಬಂದು ಹಿಂಗ್ ಟ್ರೈನಿಂಗ್ ಮಾಡ್ತಿದಾರೆ ಅಂದ್ರೆ, ನಾವು 1% ಒಂದು ಗವರ್ಮೆಂಟ್ ಇಂದ ಯಾವ್ದಾದ್ರು ಒಂದ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ.
1: ಕ್ರೀಡೆಗೂ ಕೂಡ ಮಹತ್ವವನ್ನ ಕೊಡಬೇಕು ಅನ್ನೋ,
0: ಇವಾಗ ಸ್ಪೈಕ್ಸ್ ಅಂತ ನಾನೆಲ್ಲ ಹೇಳಿದ್ನಲ್ಲ, ಅದ್ರಲ್ಲ ಆತರ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿ ನಮಗೆ ಏನಾದ್ರು ಸ್ಪಾನ್ಸರ್ಸ್ ಆತರ ಎಲ್ಲ ಮಾಡಿದ್ರೆ ನಮಗೂ ಒಂದು ಫೈನಾನ್ಶಿಯಲ್ ಸ್ಟ್ರೆಸ್ ಇಲ್ದೇನೆ ನಮ್ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಮಗೆ ಯಾವ ತರ ಸ್ಟ್ರೆಸ್ ಆಗುತ್ತೆ ಅಂದ್ರೆ, ಫೈನಾನ್ಶಿಯಲ್ ಇಲ್ಲ, ನಾವು ಗೋಲ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ. ನಾವು ಇವಾಗ ಎಕ್ಸಾಂಪಲ್ ಯಾರಾದ್ರೂ ಒಲಿಂಪಿಕ್ ಮೆಡಲ್ ಮಾಡೋ ಅಷ್ಟು ಕೆಪಾಸಿಟಿ ಇದ್ರೆ, ಅವ್ರಿಗೆ ಫೈನಾನ್ಶಿಯಲ್ ಸಪೋರ್ಟ್ ಇಲ್ಲ ಅಂದ್ರೆ ಅವ್ರು ಆಬ್ವಿಯಸ್ಲಿ ಅವ್ರದ್ದು ಗೋಲೇ ಚೇಂಜ್ ಆಗ್ಬಿಡುತ್ತೆ. ಒಲಿಂಪಿಕ್ ಎಲ್ಲ ಬೇಡಪ್ಪ, ನಾವು ಒಂದ್ ಮ್ಯಾಚ್ ನ್ಯಾಷನಲ್ ಮೆಡಲ್ ಮಾಡಿ ಜಾಬ್ ತಗೊಂಡು ಫ್ಯಾಮಿಲಿ ನೋಡ್ಕೊಳ್ಳೋಣ, ಆತರ ಆಗ್ಬಿಡುತ್ತೆ. ಸೊ ಏನಾದ್ರೂ ಈ ತರ ಫೈನಾನ್ಶಿಯಲ್ ಸಪೋರ್ಟ್ ಯಾರಾದ್ರೂ ಹಿಂಗ್ ಮಾಡೋರಿದ್ರೆ, ನಾವು ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಕಡೆ ಮಾಡೋ ಸಾಧ್ಯ ಇರುತ್ತೆ.
1: ನೀವು ಹೇಳಿದಾಗ ನನಗೆ ಗೊತ್ತಾಗ್ತಾ ಇದೆ ಪ್ರಕೃತಿ ಅವರೇ, ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಒಂದಷ್ಟು ಕ್ರೀಡೆಯ ಕಡೆ ಗಮನವನ್ನ ಹರಿಸ್ಬೇಕು, ವಿದ್ಯಾರ್ಥಿಗಳಿಗೆ ಇದರಿಂದ ಉತ್ತೇಜನ ಸಿಗೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು. ಸ್ಕೂಲ್ ಲೆವೆಲ್ ಇಂದಾನೇ ಅದನ್ನ ಮಾಡಬಹುದಾ ಅಂತ?
0: ಮಾಡಬಹುದು,
1: ಯಾಕೆಂದ್ರೆ ನಮಗ್ ಗುರುತಿಸೋದೆ ಅಲ್ಲಿಂದ, ಶಾಲೆಯ ಒಂದು ಆ ಲೆವೆಲ್ ಅಲ್ಲೇ ನಾವು ಗುರುತಿಸ್ತೇವೆ. ಆ ಮಕ್ಕಳು ಇಂಥವ್ರು ಇಂಥದನ್ನ ಅಚೀವ್ ಮಾಡ್ತಾರೆ ಅಂತ ಒಬ್ಬ ಟೀಚರ್ ಕೈಯಲ್ಲಿ ಶಕ್ತಿ ಇರುತ್ತೆ.
0: ನಾನು ಬಂದಿರೋದೆ ಹಾಗೆ, ನನ್ಗೆ ಒಬ್ರು ನೀನ್ ಓಡ್ತಿ ಅಂತ ಐಡೆಂಟಿ ಮಾಡಿರೋದೇ ನನ್ನ ಪಿ ಟೀಚರ್. ನೀವು ಕೇಳಿಬೇಕಿದ್ರೆ ಪ್ರತಿಯೊಬ್ರು ಸ್ಪೋರ್ಟ್ಸ್ ಪರ್ಸನ್ ಅವ್ರ ಲೈಫ್ ಸ್ಟಾರ್ಟ್ ಆಗೋದೇ ಅವ್ರ ಪಿ ಟೀಚರ್ ಇಂದ, ಎಲ್ಲ ಗುರುತಿಸೋದೆ ಪಿ ಟೀಚರ್ ಇಂದ. ಸೊ ಈಗ್ಲೂ ಸಮೇತ ನಾನು ಅವ್ರಿಗೆ ತುಂಬಾ ಚಿರಋಣಿ ಆಗಿರ್ತೀನಿ.
1: ಹೌದು, ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಶಾಲೆಗಳು ಕೂಡ ಕ್ರೀಡೆಗೆ ಒಂದು ಉನ್ನತವಾದಂತಹ ಸ್ಥಾನವನ್ನ ಕೊಡಬೇಕು, ಅದರ ಜೊತೆಗೆ ಮಕ್ಕಳನ್ನ ಆ ಕ್ರೀಡೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅನ್ನೋದನ್ನ ಹೇಳ್ತೀರಾ?
0: ಹೌದು ಮ್ಯಾಮ್, ಕಂಪ್ಲೀಟ್ಲಿ ನಾನು ಇದಕ್ಕೆ ಅಗ್ರಿ ಮಾಡ್ತೇನೆ. ಯಾಕೆಂದ್ರೆ ಸ್ಪೋರ್ಟ್ಸ್ ಇವಾಗ ಸ್ಕೂಲ್ ಅಲ್ಲೆಲ್ಲ ನೀವು ನೋಡಿ ವೀಕ್ಲಿ ಅಲ್ಲಿ ಒನ್ಸ್ ಇರುತ್ತೆ, ಒನ್ಸ್ ಇಲ್ಲ ಟ್ವೈಸ್ ಅಷ್ಟೇ ಇರುತ್ತೆ
1: ಪಿರಿಯಡ್.
0: ಹೌದು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಮಕ್ಕಳಿಗೆ ಸ್ಟಡೀಸ್ ಮಾತ್ರ ಅಲ್ಲ, ಕೆಲವರು ಸ್ಟಡೀಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಡ್ಯಾನ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ. ಅದಕ್ಕೆ ಐಡೆಂಟಿ ಮಾಡ್ಬೇಕಂದ್ರೆ ಅದಕ್ಕೊಂದು ಟೈಮ್ ಕೊಡ್ಬೇಕು. ಪಿಗ್ ಅಂತಾನೆ ಒಂದ್ ಸಬ್ಜೆಕ್ಟ್ ಇರ್ಬೇಕು, ಅವಾಗ್ಲೇನೆ ಯಾರೆಲ್ಲ ಇದಾರೆ ಅಂತ ಇನ್ನು ಗುರುತಿಸೋಕ್ ಸಾಧ್ಯ ಆಗುತ್ತೆ.
1: ಒಂದು ಬೀಜವನ್ನ ಹಾಕಿರ್ತೀವಿ, ಅದನ್ನ ಬೆಳೆಯೋದಕ್ಕೆ ನಾವ್ ಏನೆಲ್ಲ ಬೇಕು ಅದನ್ನ ಕೊಡ್ತಾ ಹೋಗ್ಬೇಕು ಅಂತೀರಿ.
0: ಹೌದು, ಅವಾಗ್ಲೇ ಅದ್ ಚೆನ್ನಾಗಿ ಬೆಳೆಯುತ್ತೆ,
1: ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹೌದು, ಈಗ ಚಿನ್ನದ ಪದಕವನ್ನ ಗಳಿಸಿದಿರಲ್ಲ, ಏನ್ ಅನ್ನಿಸ್ತಾ ಇದೆ ಈಗ ನಿಮಗೆ?
0: ನಾನ್ ಇವಾಗ ಇದು ಸ್ಟಾರ್ಟ್ ಅಷ್ಟೇ, ಇನ್ನು ಪಯಣ ತುಂಬಾ ಇದೆ
1: ಮಾಡ್ಬೇಕು ಅನ್ನುವಂಥದ್ದನ್ನ ಆಲೋಚನೆಯಲ್ಲಿ ಇಟ್ಕೊಂಡಿದ್ದೀರಿ, ಗುರಿ ಇದೆ.
0: ನಮ್ಮಅಮ್ಮ ಅಳ್ತಿದ್ರು,
1: ಯಾಕೆ
0: ಮೆಡಲ್ ಮಾಡ್ಬಿಟ್ಟಲ್ಲ ಕೊನೆಗೂ ನನ್ನ ಹೆಸರು ಇದ್ ಮಾಡ್ಬಿಟ್ಟಲ್ಲ ಅಂತ. ನಾನು ಇನ್ನು ಅಳ್ಬೇಡ್ರಿ, ಇನ್ನು ಅಳೋದಕ್ ತುಂಬಾ ಇದೆ, ಇನ್ನು ನಾನು ಇನ್ನ ತುಂಬಾ ಇದೆ ಕತ್ತೆ ಅಂತ ಹೇಳ್ತಾ ಇದ್ದೆ.
1: ಅಂದ್ರೆ ಅವರಿಗೆ ಸಂತೋಷ ಸಿಕ್ಕಿದೆ ಅಂದ್ರೆ ನನ್ನ ಮಗಳು ಇಂಥದ್ದೊಂದನ್ನ ಸಾಧನೆ ಮಾಡಿದಾಳೆ ಅನ್ನುವಂತ ದೃಷ್ಟಿಯಲ್ಲಿ ಅವರಿಗೆ ಸಂತೋಷದ ಕಣ್ಣೀರು ಬಂದಿರಬಹುದು. ಆ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ ಪ್ರಕೃತಿ, ಅದನ್ನ ಮಾಡಿಯೇ ತೀರ್ತೀರಿ ಅಂತ ನಾವು ಭಾವಿಸ್ತೇವೆ. ಮತ್ತೊಮ್ಮೆ ನೀವು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಬಂದು ಕೂತ್ಕೊಳ್ತೀರಿ, ಆಗ ಇನ್ನೊಂದು ಮೆಡಲ್ ಬಂದಿರುತ್ತೆ, ಉನ್ನತವಾದಂತಹ ಒಂದು ಸಾಧನೆ.

0: ನೀವು ಮಾಡಿ ಬಂದಿರ್ತೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಈಗ ಕ್ರೀಡೆಯಲ್ಲಿ ನಾನು ಮುಂದೆ ಬರಬೇಕು ಅನ್ನುವಂತ ಮಕ್ಕಳಿಗೆ ಅಥವಾ ಮೊಬೈಲ್ ಹಿಡ್ಕೊಂಡಿರುವಂತಹ ಮಕ್ಕಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
1: ಪ್ರತಿಯೊಂದು ಸ್ಕೂಲಲ್ಲೂ ಪ್ರತಿಯೊಂದು ಶಾಲೆಯಲ್ಲೂ ಲಾಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಪಿ ಟೀಚರ್ ಆಗಿರುತ್ತೆ. ನನ್ನ ಒಪಿನಿಯನ್ ಏನು ಅಂದ್ರೆ, ನಮ್ ಸತಿ ಸರ್ ಅಂತ ಹೇಳಿದ್ನಲ್ಲ, ಅವ್ರು ಯಾವಾಗ್ಲೂ ಒಂದು ಡೈಲಾಗ್ ಹೇಳೋರು, ಓದೋರು ರ್ಯಾಂಕ್ ಬರೋರು ಫಸ್ಟ್ ಬರೋರು ಯಾರು ಬೇಕಾದ್ರೂ ಬರ್ತಾರೆ, ಎಲ್ಲರೂ ಬರ್ತಾರೆ ರ್ಯಾಂಕ್. ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಒಬ್ರೆ ಫಸ್ಟ್, ಒಬ್ರೆ ಸೆಕೆಂಡ್, ಒಬ್ರೆ ಥರ್ಡ್, ಸ್ಪೋರ್ಟ್ಸ್ ಮ್ಯಾನ್ ಯಾರು ಆಗಕ್ ಸಾಧ್ಯ ಇಲ್ಲ ಅಂತ. ಸೊ ಸ್ಪೋರ್ಟ್ಸ್ ನ ನನ್ ಫಸ್ಟ್ ಪ್ರಿಫರೆನ್ಸ್. ನನಗೆ ಗೊತ್ತು ಸ್ಕೂಲಲ್ಲೆಲ್ಲ ಫಸ್ಟ್ ಪ್ರಿಫರೆನ್ಸ್ ಸ್ಪೋರ್ಟ್ಸ್ ಕೊಡಕ್ ಸಾಧ್ಯ ಇಲ್ಲ ಅಂತ. ಇಲ್ಲ, ಇದು ಸಬ್ಜೆಕ್ಟ್ ಮಾತ್ರ ಅಲ್ಲ, ಇದೊಂದು ಕೆರಿಯರ್. ಎಲ್ಲ ಹೆಂಗೆ ಅಂದ್ರೆ, ಓದೋದು ಬಂದ್ಬಿಟ್ಟು ನಮ್ ಕೆರಿಯರ್ ಫಿಕ್ಸ್ ಆಗುತ್ತೆ, ಫಿಕ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಅದಿರುತ್ತೆ. ಆದ್ರೆ ಪಿ ಬಂದ್ಬಿಟ್ಟು ಮಕ್ಳಿಗೆ ಒಂದು ಎಂಟರ್ಟೈನ್ಮೆಂಟ್ ಆ ತರ ಆಪ್ಷನ್ ಅಲ್ಲಿ ಇಟ್ಟಿದ್ದಾರೆ. ಒಂದು
0: ಲಾಸ್ಟ್ ಇರಬಾರ್ದು, ಫಸ್ಟ್ ಇರಬೇಕು.
1: ಎಸ್, ಮಕ್ಕಳಿಗೆ ಅದನ್ನ ಹೇಳ್ಬೇಕು. ಪಿ ಅನ್ನೋದು ಅದೊಂದು ಸಬ್ಜೆಕ್ಟ್ ಮಾತ್ರ ಅಲ್ಲ, ನಿಮ್ ಆಕ್ಟಿವಿಟಿ ಚಟುವಟಿಕೆ ಮಾತ್ರ ಅಲ್ಲ, ಇದರಿಂದ ನಿಮ್ ತುಂಬಾನೇ ಭವಿಷ್ಯನೂ ಇದೆ, ಎಜುಕೇಶನ್ ತರ ಇದನ್ನು ಇದೆ, ಸ್ಪೋರ್ಟ್ಸ್ ಇಂದ ಆರೋಗ್ಯ ಅದೆಲ್ಲ ಪ್ರತಿಯೊಂದು. ಅದಕ್ಕೆ ಎಜುಕೇಶನ್ ಮಾಡ್ಬಿಟ್ಟು ಎಲ್ಲಾರು ಹೆಲ್ತ್ ಬೇಕು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಇದು ಸಿಗಲ್ಲ ಅಂತ ಇಲ್ಲ, ನಾವು ಏನ್ ಲೈಫ್ ಅನ್ನೋದು ಕಲಿತೀವಿ, ಒಂದು ಫೇಲ್ಯೂರ್ ಆದ್ರೆ ಅದರಿಂದ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಕಲಿತೀವಿ, ಆಮೇಲೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಏನೇ ಪ್ರಾಬ್ಲಮ್ಸ್ ಬಂದ್ರು ಧೈರ್ಯವಾಗಿ
0: ಸ್ಟ್ರಾಂಗ್ ಆಗತ್ತೆ
1: ಮೆಂಟಲಿ. ಎಸ್, ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ. ನಮ್ ಸ್ಪೋರ್ಟ್ಸ್ ಎಲ್ಲ ಆತರ ಅಲ್ಲ, ನಾವು ಫೇಲ್ಯರ್ಸ್ ನೋಡಿದಷ್ಟು ಇನ್ನು ಸ್ಟ್ರಾಂಗ್ ಆಗ್ತೀವಿ ಮೆಂಟಲಿ, ಇಲ್ಲ ಮುಂದೆ ನಾವ್ ಇನ್ನು ಮಾಡ್ಬೇಕು.
0: ಹೌದು ಪ್ರಕೃತಿ, ಇಷ್ಟೆಲ್ಲ ಹೇಳಿದ್ರಿ, ಸ್ಕೂಲ್ ಇಂದನೇ ಆರಂಭ ಆಗ್ಬೇಕು ಅಂತ ಹೇಳಿದ್ರಿ, ಇಷ್ಟೆಲ್ಲದ್ರ ನಡುವೆ ಈ ನಿಮ್ಮ ತಂದೆ ತಾಯಿ ನಿಮ್ಮ ಅಣ್ಣ ಇದಾರೆ ಅಂತ ಹೇಳಿದ್ರಿ, ಇವರೆಲ್ಲರ ಸಪೋರ್ಟ್ ಸಿಗ್ಲಿ, ಅವರ ಹೆಸರುಗಳನ್ನ ಒಮ್ಮೆ ಹೇಳ್ತೀರಾ?
1: ನಮ್ಮಮ್ಮನ ಹೆಸರು ಉಮೇ ಸಲ್ಮಾ ಅಂತ, ನಮ್ಮ ಅಪ್ಪಾಜಿ ಹೆಸರು ಭೈರೋಜಿರಾವ್, ನಮ್ಮ ಅಣ್ಣನ ಹೆಸರು ಭೂಷಣ್ ರಾಜ್ ರಾವ್ ಅಂತ.
0: ಇವರೆಲ್ಲರೂ ಕೂಡ ನಿಮಗೆ ಸಪೋರ್ಟ್ ಅನ್ನ ಮಾಡಿ ಇಷ್ಟು ದೂರದವರೆಗೆ ಚಿನ್ನದ ಪದಕವನ್ನ ಗಳಿಸಿರುವಂತ ಪ್ರಕೃತಿ ರೂಪಾ ರಾವ್ ಅವರು ಏನ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ? ಯಾಕೆಂದ್ರೆ ಇವತ್ ಯಾರು ನೋಡಿದ್ರು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಮಕ್ಕಳು.
1: ಹೌದು,
0: ಮೊಬೈಲ್ ಅಂದ್ರೆ ಅಷ್ಟ ಅಡಿಕ್ಟ್ ಆಗಿದ್ದಾರೆ. ಏನ್ ಹೇಳ್ತೀರಿ?
1: ನನ್ ಸ್ಪೋರ್ಟ್ಸ್ ಇಂದ ನನಗೇನ್ ಕಲ್ಸಿದೆ ಅದನ್ನ ಹೇಳ್ತೀನಿ. ನಾವೊಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ, ಸ್ಪೋರ್ಟ್ಸ್ ಅಂತಾನೆ ಅಲ್ಲ, ಏನೇ ಒಂದು ಮಾಡ್ತಿರ್ಲಿ, ನಮ್ ಬಾಡಿ ಹೇಳುತ್ತೆ ಸಾಕಾಗಿದೆ ನಂಗೆ, ಸಾಕು ಇನ್ನ ಬೇಡ, ಸುಸ್ತಾಗಿದೆ. ನಾವ್ ಹೆಂಗೆ ನಾವು ಪ್ರಿಪೇರ್ ಮಾಡ್ಬೇಕಂದ್ರೆ, ನಮ್ ಬಾಡಿ ಬಂದ್ಬಿಟ್ಟು, ಮೈಂಡ್ ಬಂದ್ಬಿಟ್ಟು ನಮ್ ಸ್ಲೇವ್ ತರ, ನಾವ್ ಹೇಳೋ ತರ ನಮ್ ಬಾಡಿ ಕೇಳ್ಬೇಕು. ಬಾಡಿ ಏನ್ ಹೇಳುತ್ತೋ ನಾವ್ ಕೇಳ್ಬಾರ್ದು, ನೀನ್ ನಾನು ಹೇಳ್ದಂಗ್ ಕೇಳ್ಬೇಕು. ಏನಕ್ಕಾಗಲ್ಲ ಮಾಡ್ಬೇಕು ಅನ್ಕೊಂಡು ಮೈಂಡ್ ನ ಇದು ಮಾಡ್ಕೊಂಡು ಪ್ರತಿಯೊಬ್ರು ಮಾಡ್ಬೇಕು ಅಂತ ನನ್ನ ಇದು ಮೋಟಿವ್ ಇದು. ಸೊ ಎಲ್ಲರಿಗೂ ಅದೇ ಹೇಳೋದು,
0: ಯಾವಾಗ್ಲೂ ಮನಸ್ಸು ಹೇಳ್ದಂಗೆ ದೇಹ ಕೇಳ್ಬೇಕು.
1: ಹೌದು,
0: ದೇಹ ಕೇಳ್ದಂಗೆ ಮನಸ್ಸನ್ನ ಮನಸ್ಸು ಕೇಳೋ ರೀತಿಯಲ್ಲಿ ಇಟ್ಕೊಳ್ಬಾರ್ದು ಅನ್ನುವಂಥದ್ದನ್ನ ಮಾತು ಹೇಳ್ತಾ ಇದ್ದೀರಿ. ಆ ಮಕ್ಕಳೆಲ್ಲರೂ ಕೂಡ ನಿಮ್ಮ ಮಾತುಗಳಿಂದ ಸ್ಫೂರ್ತಿಯನ್ನ ತಗೊಂಡು ಅವರು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಮುಂದೆ ಬರಲಿ ಅಂತ ಬಯಸ್ತೇನೆ. ಹಾಗೆ ನಾವು ಓದಿ ಏನಾದರೂ ಒಂದು ಕೆಲಸವನ್ನ ತಗೊಂಡ್ರೆ ಅಥವಾ ಆ ಕ್ಷೇತ್ರದಲ್ಲಿ ಅಷ್ಟೇ ನಾವು ಹೆಸರು ಮಾಡಬಹುದು, ಕ್ರೀಡೆಯಲ್ಲಿ ಮುಂದುವರೆದ್ರೆ ನಾವು ಇಡೀ ದೇಶಕ್ಕೆ ಹೆಸರನ್ನ ಮಾಡ್ತೀವಿ ಅನ್ನುವಂಥದ್ದು. ಏನ್ ಹೇಳ್ತೀರಿ ಈ ವಿಷಯ?
1: ಒಬ್ರು ಹೇಳ್ತಿದಾರೆ ಅದೇ ಖುಷಿ ಆಗುತ್ತೆ. ಅದ್ರಲ್ಲೇ ಇದೆ ಅಲ್ಲ, ಎಜುಕೇಶನ್ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಒಂದು ಸ್ಪೋರ್ಟ್ಸ್ ಮಾಡಿ ಒಂದು ಮೆಡಲ್ ಮಾಡಿ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಒಂದು ಮೆಡಲ್ ತಗೊಳ್ಳೋದು, ಅದು ಖುಷಿ ಇದೆಯಲ್ಲ, ಅದು ದೇಶಕ್ಕೆ ಹೆಸರಾಗುವಂತದ್ದು ಇದೆಯಲ್ಲ, ಅದ್ ಯಾರ ಕೈಲೂ ಸುಲಭವಾಗಿ ಸಿಗಲ್ಲ. ನನ್ನ ಆಸೆನೇ ಇದು, ಇಂಡಿಯಾ ಫ್ಲಾಗ್ ಹಿಡಿಬೇಕು, ನಾನು ಹಿಡಿತೀನಿ.
0: ಈಗಲೇ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅಂತದ್ದೊಂದು ಸಾಧನೆಯನ್ನ ನಮ್ಮ ಚಿತ್ರದುರ್ಗದ ಹುಡುಗಿ ಪ್ರಕೃತಿ ರೂಪಾರಾವ್ ಅವರು ಸಾಧನೆಯನ್ನ ಮಾಡ್ಲಿ ಅಂತ ಕೂಡ ನಾನು ಆಶಿಸ್ತೀನಿ.
1: ಥ್ಯಾಂಕ್ ಯು.
0: ನಮ್ಮೆಲ್ಲ ಕೇಳುಗರಿಗೆ ನಿಮ್ಮ ಮಾತುಗಳು ಸ್ಫೂರ್ತಿಯಾಗಿದ್ದಾವೆ ಅಂತ ನಾನು ಭಾವಿಸ್ತಾ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮಹಿಳಾ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಚಿತ್ರದುರ್ಗದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ ಮೂಡಿಬಂದಿತು. ಸಂದರ್ಶಕರು ವಿಜಯಕಲಾ ಜಗಲೂರು, ಸಂಕಲನ ಹಿರೇಕಂದವಾಡಿ ದೀಪಾ ಎಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿದೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಂಜನ್ ಕುಮಾರ್ ಪ್ಯೂರಾ ಅವರ ವಯಲಿನ್ ವಾದನ ಕೇಳುವಿರಿ. ತಬಲಾ ಸಾತ್ ರವೀಂದ್ರ ಯಾವ್ಗಲ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ರಂಜನ್ ಕುಮಾರ್ ಬ್ಯೂರೋ ಅವರ ವಯೋಲಿನ್ ವಾದನ ಕೇಳಿದಿರಿ. ತಬಲಾ ಸಾಥ್ ರವೀಂದ್ರ ಯಾವ್ಗಲ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್.

ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿ ದಿಲ್ ಕ್ಯಾ ಕಿಯಾ ಚಿತ್ರದ ಹಾಡು. ಆನಂದ್ ಬಕ್ಷಿ ಅವರ ಸಂಗೀತ ಸಂಯೋಜನೆಗೆ ಗೀತ ಸಂಯೋಜನೆ ಮಾಡಿದವರು ಜತಿನ್ ಲಲಿತ್.

0: कांस्य सहित कुल 29 पदक जीत लिए हैं। इसके साथ ही ये समाचार बुलेटिन समाप्त हुआ।
1: ಇದು ವಿಜಯಪುರ ಆಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯ ಕುಳಗ ಸ್ನೇಹಿತರೆ, ಈಗ ಸಮಯ ರಾತ್ರಿಯ 11:05:06. ಇಲ್ಲಿಗೆ ಇವತ್ತಿನ ಪ್ರಸಾರ ಕಾರ್ಯ ಮುಗಿಯಿತು. ನಾಳೆ ಪ್ರಸಾರ ಬೆಳಗ್ಗೆ 5:53 ಆರಂಭವಾಗುತ್ತದೆ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.